0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ಕಾಯುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 5ನೇ ದಿನ, ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳ 27ನೇ ತಾರೀಕು ಗುರುವಾರ. ಇದೀಗ ಸಮಯ 5:58:40. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಕೆ ರಘುನಾಥ್ ರೈ ಅವರಿಂದ ಕಾರ್ಯಕ್ರಮ, ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು. ಇನ್ನು 6:50 ರೈತರಿಗೆ ಸಲಹೆ, 7:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಫಲ್. ಹನ್ನೊಂದು ಗಂಟೆಗೆ ಸವಿ ನೆನಪು, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್, ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಸಯಾಟಿಕಾ ಸಮಸ್ಯೆ ಕುರಿತು ಭದ್ರಾವತಿ ಕೀಲುಮೂಳೆ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಅವರೊಡನೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ ಹೆಚ್ಎಂ, ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ರೂಪಗೌಡ ಅವರಿಂದ ಮಾಹಿತಿ, ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ, ಕೆ ಆಶಾಜ್ಯೋತಿ ಅವರೊಂದಿಗೆ ಚರ್ಚೆ, ಇವರೊಂದಿಗೆ ನೀಲಿಮಾ ವಲ್ಲೂರಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತೆಯ ಹೊಸ ಸಾಧ್ಯತೆಗಳ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20 ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. ಇನ್ನು 9:15 ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳು, 9:30 ಇಂಗ್ಲಿಷ್ ಯುವವಾಣಿ ಮ್ಯೂಸಿಕ್ ಬಿಯಾಂಡ್ ಬ್ಯಾರಿಯರ್ಸ್, ವೈ ವಿ ಲವ್ ಸಾಂಗ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಈ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಡಿಗರ್, ಮಾಳವಿಕಾ ಬಾಬು,

ತೈಕತ್ತಿಲ್, ಸಿಂಚನ ಸತೀಶ್, ಅನಘ ವಿ. ಇನ್ನು 9:45 ಇಂಗ್ಲಿಷ್ನಲ್ಲಿ ಭಾಷಣ. ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪೂಜಾ ಗೋಯಲ್. ಇನ್ನು 10:00 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವದ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಂತರ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಚಿಂತನ ಕೆ ರಘುನಾಥ್ ರೈ ಅವರಿಂದ.
1: ಸುಖ ದುಃಖೇ ಸಮೇಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜಯ ಪರಾಜಯ ಲಾಭ ಹಾನಿ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ಅನಂತರ ಯುದ್ಧ ಮಾಡಲು ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡುವುದರಿಂದ ನಿನಗೆ ಪಾಪ ತಟ್ಟುವುದಿಲ್ಲ. ಈ ಮಾತುಗಳು ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟವುಗಳು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಪಾಂಡವ ಕೌರವರ ಸೆಣಸಾಟದಲ್ಲಿ ಪಾರ್ಥಸಾರಥಿಯಾಗಿ ಉಭಯ ಸೇನೆಗಳ ಮಧ್ಯೆ ಬಂದ ಅರ್ಜುನನಿಗೆ ತನ್ನ ಮುಂದೆ ಗುರುಹಿರಿಯರು, ಬಂಧು ಬಾಂಧವರು, ನಾಳೆಯೂ ಬಾಳಿ ಬೆಳಗಬೇಕಾದ ಕಿರಿಯರು ಇವರನ್ನೆಲ್ಲ ಕಂಡು ವಿಷಾದ ಉಂಟಾದಾಗ ಅದನ್ನು ಹೋಗಲಾಡಿಸಿ ಆತನನ್ನು ಯುದ್ಧೋನ್ಮುಖನನ್ನಾಗಿಸಲು ಸ್ವಯಂ ಶ್ರೀಕೃಷ್ಣನೇ ಮಾಡಿದ ಗೀತೋಪದೇಶದ ಒಂದು ಶ್ಲೋಕ ಇದು. ಈ ಮೂಲಕ ಭಗವಂತನು ಅರ್ಜುನನಿಗೆ ಬದುಕಿನ ಒಂದು ಪರಮ ರಹಸ್ಯವನ್ನು ತಿಳಿಸಿಕೊಟ್ಟಿರುತ್ತಾನೆ. ಜಯ ಅಪಜಯ ಲಾಭ ನಷ್ಟ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ನಾವು ಹೋರಾಡಬೇಕು. ಇದು ಜೀವನದ ಹೋರಾಟಕ್ಕೂ ಅನ್ವಯಿಸುವ ಮಾತು. ಸುಖ ಬಂದಾಗ ಮನಸ್ಸು ಪ್ರಫುಲ್ಲಿತವಾಗುತ್ತದೆ, ದುಃಖದ ಅನುಭವವಾದಾಗ ಮನಸ್ಸು ಮುದುಡುತ್ತದೆ, ಮುಂದುವರಿಯುವ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ಎರಡನ್ನೂ ಸಮಾನವಾಗಿ ಕಂಡಾಗ ಆ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಆದರೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಳಿದಷ್ಟು ಸುಲಭವೇ? ಸುಲಭವಲ್ಲ. ಇವೆರಡನ್ನೂ ಸಮಾನವಾಗಿ ಕಾಣಬಲ್ಲವನನ್ನು ಸ್ಥಿತಪ್ರಜ್ಞನೆನ್ನುತ್ತೇವೆ. ನಾವು ಸ್ಥಿತಪ್ರಜ್ಞರಾಗಲು ಸುಲಭವಿದೆಯೇ? ಇದು ಜಟಿಲವಾದ ಪ್ರಶ್ನೆ. ಶಾರೀರಿಕವಾಗಿ ನೋವುಂಟಾದಾಗಲೂ ದುಃಖವಾಗುತ್ತದೆ, ಮಾನಸಿಕ ಆಘಾತವೂ ದುಃಖಕ್ಕೆ ಕಾರಣವಾಗುತ್ತದೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣಲು ಮೊದಲು ಮನಸ್ಸು ದೃಢವಾಗಿರಬೇಕು, ಯುಕ್ತಾಯುಕ್ತ ವಿವೇಚನೆ ಇರಬೇಕು, ಅರ್ಥಪೂರ್ಣ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಿಕೊಳ್ಳಲು ಪ್ರಯತ್ನಿಸಬೇಕು. ಕಣ್ಣಿಗೆ ಕಂಡದ್ದೆಲ್ಲ ಬೇಕೆನ್ನಬಾರದು, ಅದು ದೊರೆಯದೇ ಹೋದಾಗ ದುಃಖವಾಗುತ್ತದೆ. ಆಧುನಿಕ ಜೀವನದಲ್ಲಿ ಅವಶ್ಯಕತೆಗಳ ಸಂಖ್ಯೆ ಬಹಳ ಹೆಚ್ಚಿದೆ. ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ಮನುಷ್ಯ ತನ್ನೆಲ್ಲ ಸಮಯವನ್ನು ಕಳೆಯುತ್ತಿದ್ದಾನೆ. ಈ ಮಧ್ಯೆ ಇವುಗಳಲ್ಲಿ ಬದುಕಿಗೆ ನಿಜವಾಗಿಯೂ ಯಾವುದು ಅನಿವಾರ್ಯ, ಯಾವುದು ಅನಿವಾರ್ಯವಲ್ಲ ಎಂಬ ವಿಮರ್ಶೆಗೆ ಹೋಗುವುದೇ ಇಲ್ಲ. ಬದಲು ಎಲ್ಲವೂ ಅನಿವಾರ್ಯವಾಗಿಯೇ ಕಾಣುತ್ತವೆ. ಅದು ಕೈಗೆಟುಕದೇ ಹೋದಾಗ ನಿರಾಶೆಯಾಗುತ್ತದೆ. ಅದರ ಪರಿಣಾಮವೇ ದುಃಖ. ಈ ದುಃಖ ಮನದಾಳದಲ್ಲಿ ನಿಂತು ಖಿನ್ನತೆಗೆ ಕಾರಣವಾಗುತ್ತದೆ. ಆಮೇಲೆ ಈ ಖಿನ್ನತೆಯಿಂದ ಹೊರಬರಲು ಒಂದಷ್ಟು ಹೋರಾಟವನ್ನು ನಡೆಸಬೇಕಾಗುತ್ತದೆ. ಕೆಲವೆಡೆ ಖಿನ್ನತೆಗೆ ಒಳಗಾದವರು ಆತ್ಮಹತ್ಯೆಗೆ ಮುಂದಾಗುವುದೂ ಇದೆ. ಈ ದಿನಗಳಲ್ಲಿ ಸಣ್ಣ ಸೋಲಿಗೂ ದೊಡ್ಡ ದುಃಖ ಉಂಟಾಗಿ ಖಿನ್ನತೆಗೊಳಗಾಗುವ, ಅದೇ ಕಾರಣಕ್ಕೆ ಆತ್ಮಹತ್ಯೆಯಂತಹ ಅರ್ಥಹೀನ ಪ್ರಯತ್ನಕ್ಕೆ ಮುಂದಾಗುವ ಅವರ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಗಂಡ ಸಿನಿಮಾಕ್ಕೆ ಕರೆದುಕೊಂಡು ಹೋಗಲಿಲ್ಲವೆಂದು ಸಾವಿಗೆ ಶರಣಾಗುವ ಹೆಣ್ಣು, ಪತ್ನಿ ತನಗೆ ಅನುಕೂಲೆಯಾಗಿಲ್ಲವೆಂದು ನೇಣಿಗೆ ಶರಣಾಗುವ ಗಂಡು, ವ್ಯವಹಾರದಲ್ಲಿ ಸೋಲುಂಟಾಯಿತು ಎಂದು ಮಾಡದ ತಪ್ಪಿಗೆ ಯಾರೋ ಬೈದರೆಂದು ಖಿನ್ನತೆಗೊಳಗಾಗಿ ಪ್ರಾಣ ಕಳೆದುಕೊಳ್ಳುವವರು ಎಷ್ಟಿಲ್ಲ. ಇಂದು ನಡೆಯುತ್ತಿರುವ ಬಹುತೇಕ ಆತ್ಮಹತ್ಯೆಗಳು ಕೇವಲ ಕ್ಷುಲ್ಲಕ ಕಾರಣಗಳ ಪರಿಣಾಮಗಳು ಎಂಬುದಾಗಿ ಮನೋವಿಜ್ಞಾನಿಗಳ ಅಭಿಪ್ರಾಯ. ಇದಕ್ಕೆ ಕಾರಣ ಮನೋದೌರ್ಬಲ್ಯ. ಈ ಮನೋದೌರ್ಬಲ್ಯವನ್ನು ದೂರೀಕರಿಸಿ ದೃಢ ಮನಸ್ಕರಾಗಲು ಯೋಚಿಸುವ ಅನಿವಾರ್ಯತೆ ಹಿಂದಿಗಿಂತಲೂ ಈಗ ಹೆಚ್ಚಾಗಿದೆ. ಸಚ್ಚಿಂತನೆಯನ್ನೇ ಮಾಡುತ್ತಾ ಸದಾಚಾರ ಸಂಪನ್ನರಾಗಿರಲು ಪ್ರಯತ್ನಿಸುವುದು, ಬೇಕುಗಳನ್ನು ಕಡಿತಗೊಳಿಸುವುದು, ಸದ್ಗ್ರಂಥಗಳನ್ನು ಓದುವುದು, ಕೊನೆಯಲ್ಲಿ ಕೊಡುವವನೂ ನೀನೇ, ಕೊಡದಿರುವವನೂ ನೀನೇ, ನಿನ್ನ ಅನುಗ್ರಹದಿಂದ ಮಾತ್ರ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡ ತಂದೆ ಎಂಬುದಾಗಿ ಸರ್ವಶಕ್ತನಾದ ಭಗವಂತನ ಮೊರೆ ಹೋಗುವುದು ಸುಲಭದ ದಾರಿ.
0: ಇದುವರೆಗೂ ಕೆ ರಘುನಾಥ್ ರೈ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
4: ಒಂದೇ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
4: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂತ ಜಯಮಾನ ಅಲ್ಲ. ಹಿಂಗಾಗಿ ನನಗೆ ಏನಾದ್ರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವ್ರಿಗೆ ಹೃದಯ ಆಘಾತ ಆಗ್ಬಹುದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದಾರಂತ ಅಂತ ಒಂದು ಗಾದಿ ಮಾತು ಐತಲ್ಲ. ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನೂ ಸೇರಿ ಸ್ವಲ್ಪ ನನ್ನ ಪರವಾಗಿನ ಆಯ್ತು. ಸ್ನೇಹ ವಲಯ ಭಾಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಭಾಳ ಜನ ಆದಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಬಹಳ ಜನ ಹಾಂಟ್ ಮಾಡ್ತೈತಿ. ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತೈತಿ. ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್. ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳಕ್ಕೆ. ಚನ್ನಮಲ್ಲಿಕಾರ್ಜುನ್ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿಯನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಅದು ಒಂದು ಕಾಲಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು. ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗೀತೆ ಬರ್ಲಿಕ್ಕೆ ಶುರು ಮಾಡಿದೆ. ಪದ್ಯ, ನಾಟಕ, ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ. ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು, ಹಿಂಗೆ ನನ್ನೊಳಗೆ ಏನೇನೈತೋ ಅದು ಹೊರಗೆ ಬರಬೇಕು ಅಂತಂದ್ರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂತ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸಿಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಾದಂಥ ಒಂದು ಕ್ರಿಯೆ. ಅದ್ರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಹಂತರ ಪ್ರಭುತ್ವ ಬಂದ ಮೇಲೆ ಅಲ್ಲಿಯೂ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ ನಮ್ಮಲ್ಲಿ ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ.

0: ಉಭಯ ಭಾಷಾ ಕವಿಗಳು ಅಂತ ಬೇಕಾಶನ ಇದ್ದೇ ಇರ್ತಾರೆ. ಹೌದಾ? ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನಾನು ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆಯೊಳಗನ ಮಾಡಿದ್ದು. ಕಾವ್ಯ ನಾಟಕ ಅದು ಇದು ನೂರಾಯಣ ನನಗನಿಸ್ತು. ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ ಒಳಗೂ ನಾನು ಯಾಕೆ ಬರೀಬಾರದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕನ ಹೆಚ್ಚು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಇನ್ನೀಗ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ನನ್ನ ದೇಶ ನನ್ನ ಜನ ಈ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಮೂಡಿಬಂದಿದೆ.

0: ಆಕಾಶವಾಣಿ ಕೇಳಿ ರೈತರಿಗೆ ಸಲಹೆ.
1: ಭಾರತದಲ್ಲಿ ಕಾಫಿಯನ್ನು ಮುಖ್ಯವಾಗಿ ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಮಣ್ಣಿನ ಕೊರತೆ ತಡೆ ಮತ್ತು ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಇದಕ್ಕಾಗಿ ಇಳಿಜಾರಿನ ಸಮತಟ್ಟಾದ ರೇಖೆಗಳ ಅನುಸಾರ ನಾಟಿ ಮಾಡಲಾಗುತ್ತೆ. ತೊಟ್ಟಿಲು ಗುಂಡಿಗಳ ನಿರ್ಮಾಣ ಮಾಡ್ತೇವೆ, ಮುಚ್ಚುಗತೆ ಮಾಡ್ತೇವೆ, ನೀರು ಹರಿಸುವ ಕಾಲುವೆಗಳನ್ನು ಮಾಡಲಾಗುತ್ತೆ, ಕೃಷಿ ಹೊಂಡಗಳು, ಹಸಿರೆಲೆ ಗೊಬ್ಬರ ಮತ್ತು ನೆಲ ಮುಚ್ಚುವ ಬೆಳೆಗಳನ್ನು ಉಪಯೋಗಿಸಲಾಗುತ್ತೆ. ಇದರಿಂದ ಮಳೆ ನೀರು ಹರಿವನ್ನು ಕಡಿಮೆ ಮಾಡಬಹುದು, ನೀರು ಮಣ್ಣಿನೊಳಗೆ ಹೆಚ್ಚು ಇಂಗುವಂತಾಗುತ್ತೆ, ಮೇಲ್ಮಣ್ಣಿನ ಸಂರಕ್ಷಣೆ ಸಾಧ್ಯವಾಗುತ್ತೆ. ಇನ್ನೊಂದು, ಹವಾಮಾನ ವೈಪರೀತ್ಯವನ್ನು ಎದುರಿಸಲು ಸಮರ್ಪಕ ನೀರಿನ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ. ಇದಕ್ಕಾಗಿ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಉತ್ತೇಜಕವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅವ್ಯಾವಂದರೆ ಮಳೆ ನೀರು ಸಂಗ್ರಹಣೆ, ತುಂತುರು ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿ, ಸಣ್ಣ ತುಂತುರು ನೀರಾವರಿ ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ ನೀರಾವರಿ, ಡ್ರಿಪ್ ಇರಿಗೇಷನ್. ವಿಶೇಷವಾಗಿ ಹೂ ಮಳೆ ಅಥವಾ ಹೂ ಬಿಡುವ ಅಥವಾ ಹಿಮ್ಮೆಳೆ ಅಥವಾ ಬ್ಯಾಂಕಿಂಗ್ ಅಥವಾ ಕಾಯಿ ಬೆಳೆಯ ಹಂತದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಪೂರಕ ನೀರಾವರಿ ವಹಿಸೋದ್ರಿಂದ ವಿಶೇಷವಾಗಿ ರೋಬಸ್ಟ ಕಾಫಿಯಲ್ಲಿ 50-95% ಹೆಚ್ಚಿನ ಇಳುವರಿ ಕಾಣ್ಕೊಳ್ಬೋದು. ಇದರಿಂದ ಬರದ ಪರಿಣಾಮ ಕಡಿಮೆಯಾಗಿ ಉತ್ಪಾದಕತೆ ಸ್ಥಿರವಾಗುತ್ತೆ. ಬೆಳೆ ವೈವಿಧ್ಯೀಕರಣ ಮತ್ತು ಸಮಗ್ರ ಕೃಷಿ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಕಾಫಿಯ ಜೊತೆಗೆ ವಿವಿಧ ಬೆಳೆಗಳು ಮತ್ತು ಕೃಷಿಯ ಆಧಾರಿತ ಚಟುವಟಿಕೆಗಳನ್ನು ಸಂಯೋಗಿಸಲಾಗುತ್ತೆ. ಅವ್ಯಾವೆಂದರೆ ಕಾಳು ಮೆಣಸು, ಕಿತ್ತಳೆ, ಅವಕಾಡೋ, ಬಾಳೆ, ಏಲಕ್ಕಿ, ಇತರೆ ಮರ ಸಾಂಬಾರು ಬೆಳೆಗಳನ್ನು ಕೂಡ ಜೊತೆಯಾಗಿ ಬೆಳೆಯಬಹುದಾಗಿದೆ. ಪೂರಕ ಕೃಷಿ ಚಟುವಟಿಕೆ ಏನಂದರೆ ಜೇನು ಸಾಕಾಣಿಕೆ ಮಾಡಬಹುದು, ಸಾವಯವ ಗೊಬ್ಬರ ತಯಾರಿಸಬಹುದು, ಎರೆಹುಳು ಗೊಬ್ಬರ ತಯಾರಿಕೆಗೆ ಒಲವು ಮಾಡಬಹುದು, ಜೊತೆಗೆ ಪಶುಸಂಗೋಪನೆ ಕೂಡ ಕೈಗೊಳ್ಳಬಹುದಾಗಿದೆ. ಹೀಗೆ ಮಾಡೋದ್ರಿಂದ ಜೀವ ವೈವಿಧ್ಯ ಹೆಚ್ಚಾಗುತ್ತೆ, ರೈತರ ಆದಾಯ ಸ್ಥಿರವಾಗುತ್ತೆ, ಪೋಷಕಾಂಶಗಳ ನೈಸರ್ಗಿಕ ಚಕ್ರ ಸುಧಾರಿಸ್ತದೆ, ವರ್ಷಪೂರ್ತಿ ವಿವಿಧ ಮೂಲಗಳಿಂದ ಆದಾಯ ದೊರೆಯುತ್ತಾ ಇರುತ್ತೆ. ಸಮಗ್ರ ಪೋಷಕಾಂಶ ಮತ್ತು ಸಸ್ಯ ಆರೋಗ್ಯ ನಿರ್ವಹಣೆ ಕೂಡ ಇದರಲ್ಲಿ ಸೇರಿರುತ್ತೆ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಇವನ್ನು ಮಾಡಬೇಕಂದ್ರೆ ನಮಗೆ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಜೈವಿಕ ಗೊಬ್ಬರ, ನೆಲ ಮುಚ್ಚುವ ಬೆಳೆಗಳು, ಸ್ಥಳದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಗೊಬ್ಬರವನ್ನು ಬಳಸಬೇಕಾಗತ್ತೆ. ಜೊತೆಗೆ ರೋಗ ಮತ್ತು ಕೀಟ ನಿರೋಧಕ ತಳಿಗಳನ್ನು ಬಳಸಬೇಕು. ಜೈವಿಕ ನಿಯಂತ್ರಣ, ಪರಿಸರ ಸ್ನೇಹಿ ಕೀಟ ನಿಯಂತ್ರಣ, ಅಗತ್ಯವಿದ್ದಾಗ ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾಗತ್ತೆ. ಬಿಳಿ ಕಾಂಡಕೊರಕ ಕೀಟವನ್ನು ತಡೆದುಕೊಳ್ಳಬಲ್ಲ ಅರೇಬಿಕಾ ಕಾಫಿಯ ಸುರಕ್ಷಾ ತಳಿಯ ಅಭಿವೃದ್ಧಿಯು ಹವಾಮಾನ ಸಹಿಷ್ಣು ಪುನಶ್ಚೇತನ ಕೃಷಿ ತಂತ್ರಜ್ಞಾನದ ಅತ್ಯುತ್ತಮ ಉದಾಹರಣೆಯಾಗಿದೆ. ಸ್ಥಳೀಯ ಮತ್ತು ಮಿಶ್ರ ನೆರಳು ಮರಗಳು ಉತ್ತಮವೆಂದು ತೋರಿಸುವ ಯಾವುದೇ ಸಾಕ್ಷ್ಯವಿದೆ ಎಂದು ನಾವು ತಿಳಿದುಕೊಳ್ಳೋದಾದರೆ, ಹೌದು, ಸಂಶೋಧನೆಯ ಪ್ರಕಾರ ಸ್ಥಳೀಯ ಮತ್ತು ಮಿಶ್ರ ಜಾತಿಯ ನೆರಳು ವ್ಯವಸ್ಥೆಗಳು ಸಿಲ್ವರ್ ಓಕ್ನಂತಹ ವಿದೇಶಿ ನೆರಳು ಮರಗಳ ಪ್ರಾಬಲ್ಯ

0: ಲ್ಲಿರುವ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಜೈವಿಕ ದ್ರವ್ಯರಾಶಿ ಮತ್ತು ಇಂಗಾಲ ಸಂಗ್ರಹಣೆಯನ್ನು ಹೊಂದಬಹುದಾಗಿದೆ. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿ ಕೃಷಿಯ ಮೂಲ ಆಧಾರವಾಗಿದೆ. ಇದು ಎಲ್ಲ ಕೃಷಿಯಲ್ಲೂ ಕೂಡ ಮೂಲವಾಗಿದೆ. ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಲು ಮಲ್ಚಿಂಗ್ ಮಾಡುವುದು, ಕೃಷಿ ಅವಶೇಷಗಳನ್ನು ಮರುಬಳಕೆ ಮಾಡೋದು, ಕಾಂಪೋಸ್ಟ್ ತಯಾರಿಸಿ ಬಳಸೋದು, ಎರೆಹುಳು ಗೊಬ್ಬರ ಬಳಸೋದು, ಬಿದ್ದ ಎಲೆಗಳನ್ನು ಮಣ್ಣಿಗೆ ಮರಳಿ ಸೇರಿಸುವುದು, ಕಾಫಿ ಪಲ್ಟನ್ನು ಮರುಬಳಕೆ ಮಾಡೋದು, ಕತ್ತರಿಸಿದ ರೆಂಬೆ ಮತ್ತು ಇತರ ಅವಶೇಷಗಳನ್ನು ಸಮರ್ಪಕವಾಗಿ ಬಳಕೆ ಮಾಡೋದಾಗಿದೆ. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಮಣ್ಣಿನ ತೇವಾಂಶ ಹಿಡಿದಿಟ್ಕೊಳ್ಬೋದು, ಉಪಯುಕ್ತ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸಿಕೊಳ್ಬೋದು, ಪೋಷಕಾಂಶಗಳ ಮರುಚಕ್ರಣಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡಿಕೊಳ್ಬೋದು. ಸರಳವಾಗಿ ಹೇಳೋದಾದರೆ ಕೃಷಿ ಅವಶೇಷಗಳನ್ನು ತ್ಯಾಜ್ಯವೆಂದು ನೋಡದೆ ಸಂಪನ್ಮೂಲವೆಂದು ಪರಿಗಣಿಸಬೇಕು. ಕಾಫಿಯನ್ನು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಆದ್ದರಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಮತ್ತು ನೀರನ್ನು ಸಂರಕ್ಷಿಸುವುದು ಬಹಳ ಮುಖ್ಯವಾಗಿದೆ.
1: ಇದುವರೆಗೂ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ರಚಾ ಝಾ. ಅಥ ವಾರ್ತಾ. नेपालदेशे ह्यः सहसा भीषण जलाप्लावस्य अनन्तरं प्रायः 60+ मृत्युः अभवत् तथा 75+ जनाः लुप्ताः सन्ति. विलुप्तेषु 33+ भारतीय नागरिकाः अपि सम्मिलिताः सन्ति. मध्यनेपालप्रदेशे जातः अयं जलाप्लावः अनेकान् नगरान् ग्रामान् च विनाशितवान्. अनेके महत्वपूर्णाः सेतवः प्रवाहेन ನಷ್ಟಾಃ ತಥಾ ಪ್ರಾಯಃ 12 ಜಲವಿದ್ಯುತ್ ಪರಿಯೋಜನಾಃ ಅಪಿ ಪ್ರಭಾವಿತಾಃ ಸಂತಿ. ನೇಪಾಲಸ್ಯ ವಿದೇಶ ಮಂತ್ರಿ ಶಿಶಿರ ಖನಾಲಃ ಸಂಸದಂ ಸೂಚಿತವಾನ್ ಯತ್ ಸ್ಥಾಯಿ ಸಮಯಾನುಸಾರಂ ಪ್ರಾತಃ ಪ್ರಾಯಃ 9:45 ತಿಬ್ಬತ ಪ್ರದೇಶೆ ಭೂಕಂಪಃ ಆಗತಃ ಅಥ ತತಃ ತ್ರಯಾಣಾಂ ನಿಮಿಷಾನಾಂ ಅನಂತರಂ ಸಹಸಾ ಜಲಾಪ್ಲಾವಸ್ಯ ಸೂಚನಾ ಪ್ರಾಪ್ತಾ. ಅಥ ತಸ್ಮಾತ್ ಭೂಕಂಪ ಕಂಪನ ಕಾರಣಾತ್ ಹಿಮನದಃ ಸ್ಫುಟಿತಃ ಯೇನ ಸಹಸಾ ಜಲಾಪ್ಲಾವಃ ಉತ್ಪನ್ನಃ ಇತಿ ಸಂಭಾವನಾ ವ್ಯಕ್ತಾ. ಅಧಿಕಾರಿಭಿಃ ಸಂಸೂಚಿತಂ ಯತ್ ಪ್ರಭಾವಿತ ಪ್ರದೇಶಸ್ಯ ವಿಭಿನ್ನ ಭಾಗೇಭ್ಯಃ ಪ್ರಾಯಃ 100 ರಕ್ಷಿತಾಃ. ತೇಷು 30 ಕಾಠಮಾಂಡು ನಗರೆ ಸ್ಥಿತೆ ತ್ರಿಭುವನ ವಿಶ್ವವಿದ್ಯಾಲಯ ಶಿಕ್ಷಣ ಚಿಕಿತ್ಸಾಲಯೆ ಚಿಕಿತ್ಸಾಂ ಪ್ರಾಪ್ನುವಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಯ ನೇಪಾಲಸ್ಯ ಸಮಕಕ್ಷೇಣ ಬಾಲೇಂದ್ರ ಶಾಹೇನ ಸಹ ದೂರಭಾಷೇಣ ವಾರ್ತಾಂ ಕೃತ್ವಾ ತಸ್ಮೈ ಸರ್ವ ಸಂಭವ ಮಾನವೀಯ ಸಹಾಯತಾಯಾಃ ಆಶ್ವಾಸನಂ ದತ್ತವಾನ್. ಶ್ರೀ ಶಾಹ ಪ್ರಧಾನಮಂತ್ರಿಣೆ ಮೋದಿನೆ ಸಹಾನುಭೂತಿಪೂರ್ಣ ವಚನಾನಾಂ ಮಾನವೀಯ ಸಹಾಯತಾಯಾಃ ಪ್ರಸ್ತಾವಸ್ಯ ಚ ಕೃತೆ ಧನ್ಯವಾದಂ ಜ್ಞಾಪಿತವಾನ್. ನವದಿಲ್ಲೀತಃ ಪೂರ್ವಮೇವ 10 ಪರಿಮಿತಾ ಮಾನವೀಯ ಸಹಾಯತಾ ಪ್ರೇಷಿತಾ ಅಸ್ತಿ. ವಿದೇಶ ಮಂತ್ರಿ ಡಾ ಎಸ್ ಜಯಶಂಕರ ಸಾಮಾಜಿಕ ಸಂಚಾರ ಪಟಲೆ ಉಕ್ತವಾನ್ ಯತ್ ಭಾರತಂ ಅಸ್ಯಾಂ ಸಂಕಟಾಪನ್ನಾಯಾಂ ಪರಿಸ್ಥಿತೌ ನೇಪಾಲ ದೇಶೇನ ತತ್ತ್ವತ್ಯಹಿ ಜನೈಶ್ಚ ಸಹ ದೃಢತಯಾ ಸ್ಥಿತಿ. ಕಾಠಮಾಂಡು ನಗರೆ ಸ್ಥಿತೇನ ಭಾರತೀಯ ದೂತಾವಾಸೇನ ಭಾರತೀಯ ನಾಗರಿಕ ಸಂಬದ್ಧ ಸಹಾಯತಾಯೈ ಸೂಚನಾಯೈ ಚ ಆಪತ್ಕಾಲೀನ ದೂರಭಾಷ ಸಂಖ್ಯಾ ಪ್ರಕಾಶಿತಾ. ವಿಲುಪ್ತೇಷು ಭಾರತೀಯೇಷು ನ್ಯೂನಾತಿನ್ಯೂನ 50 ಜನಾಃ ಕೈಲಾಸ ಮಾನಸರೋವರ ಯಾತ್ರಾಯೈ ಗತಾಃ ತೀರ್ಥಯಾತ್ರಿಣಃ ಸಂತಿ ಇತಿ ಅವಧೇಯಾಸ್ಪದಂ ವರ್ತತೆ. ಹಿಮಾಲಯೀಯ ದೇಶೇ ಸಹಸಾ ಜಾತೇನ ಜಲಾಪ್ಲಾವೇನ ಅಥ ಗಂಡಕ ನದ್ಯಾಃ ಚ ಜಲಸ್ತರೆ ವೃದ್ಧಿಃ ಸಂಭಾವನಾಂ ದೃಷ್ಟ್ವಾ ಬಿಹಾರ ರಾಜ್ಯೇನ ಸಜ್ಜತಾಃ ತೀವ್ರೀಕೃತಾಃ. ಬಿಹಾರಸ್ಯ ಪಶ್ಚಿಮ ಚಂಪಾರಣ ಪೂರ್ವ ಚಂಪಾರಣ ಗೋಪಾಲಗಂಜ ಸಾರಣ ಮುಜಫರ್ಪುರ ವೈಶಾಲಿ ಇತ್ಯಾದಿಷು ಷಟ್ಷು ಜನಪದೇಷು ಸತರ್ಕತಾ ವರ್ಧಿತಾ ಅಸ್ತಿ. ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಉಕ್ತವಾನ್ ಯತ್ ಪರಿಸ್ಥಿತಿಂ ನಿರೀಕ್ಷಣಾಯ

0: प्रत्येकस्मिन् जनपदे स्थितयोः द्वयोः महाविद्यालययोः युवानः भागं ग्रहीष्यन्ति। अयं कार्यक्रमः क्रीडा, युवनेतृत्वं, नागरिकदायित्वं, स्वयं सेवा, शारीरिक स्वास्थ्यं, राष्ट्रनिर्माणं च एकस्मिन् सामूहिक मञ्चे संयोजयिष्यति। भारत चीन देशौ सीमा क्षेत्रेषु शान्तिं स्थैर्यं च स्थापयितुं तथा उभयोः देशयोः द्विपक्षीय सम्बन्धानां स्वस्थं निरन्तरं च विकासाय अनुकूलं वातावरणं निर्मातुं स्वप्रतिबद्धतां पुनः प्रतिपादितवन्तौ। भारत चीनयोः विशेष प्रतिनिधीनां सीमा विवाद सम्बद्ध वार्तायाः 25वां चरणं ह्यः बीजिंग नगरे अभवत् इति वार्ताः।
1: आकाशवाणी बेंगलुरु।
2: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇ
3: ಅಮ್ಮ ಅಮ್ಮ
4: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
3: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ. ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್.

0: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ನಡೆಸಿದ ಸಮಾಲೋಚನೆ ವೇಳೆ ರಾಜ್ಯದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಜೊತೆಗೆ ರಾಜ್ಯ ಸರ್ಕಾರದಿಂದ ಲಭ್ಯವಿರುವ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗಾಗಲೇ 27 ಜಿಲ್ಲೆಗಳ ವಿಧಾನಸಭೆ ಸದಸ್ಯರ ಜೊತೆ ಮುಖ್ಯಮಂತ್ರಿ ಅವರು ಸಮಾಲೋಚನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬೆಳೆ ಹಾನಿ ಕುರಿತಂತೆ ರಾಜ್ಯದ 102 ತಾಲೂಕುಗಳ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಬಂದಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಯೂ ಆಗಿರುವ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದರು. ರಸ್ತೆ ಬದಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತ ಚರ್ಚೆಗಳು ನಡೆಯುತ್ತಿದ್ದು ನಂತರ ಅಂತಿಮ ತೀರ್ಮಾನ ತಿಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಪರಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಅದು ಬಿಳಿಸುಳಿ ರೋಗದಿಂದ ನಾಶವಾಗಿದೆ. ರೈತರ ಸಂಕಷ್ಟವನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದರು. ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು, ರೈತರಿಗೆ ಬೆಳೆ ವಿಮೆ ನೀಡದಿದ್ದರೆ ಸುಪ್ರೀಂಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸಚಿವರು ಹೇಳಿದರು. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲೇ ಕೊರಿಯಾ ದೇಶದ ಕಂಪನಿಗಳ ಸಲುವಾಗಿ ರಾಜ್ಯದಲ್ಲಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಒಟ್ಟಾರೆ ಮಷಿನ್ ಟೂಲ್ಸ್ ತಯಾರಿಕಾ ವಲಯಕ್ಕೆ ರಾಜ್ಯವು 52% ಕೊಡುಗೆ ನೀಡುತ್ತಿದೆ. ರಾಜ್ಯ ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನೆ ಆಧಾರಿತ ಆರ್ಥಿಕತೆಯಾಗಿ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣಾವಸ್ಥೆಯಲ್ಲಿದ್ದು ತಯಾರಿಕಾ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಆಟೋಮೊಬೈಲ್, ಹೆವಿ ಎಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣಾದ್ಯಮ, ಪ್ರಿಸಿಷನ್ ತಯಾರಿಕೆಗಳನ್ನೊಳಗೊಂಡ ಮಷಿನ್ ಟೂಲ್ಸ್ಗಳ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು. ರಾಸಾಯನಿಕ ಸಿಂಪಡಿಸಿ ತರಕಾರಿಗಳು ತಾಜಾ ಕಾಣುವಂತೆ ಮಾಡುವವರ

0: ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗುವ ತರಕಾರಿಗಳು ತಾಜಾ ಕಾಣುವಂತೆ ಮಾಡಲು ಅವುಗಳಿಗೆ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದರು. ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ನಡೆದ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಪರಿಶೀಲನೆ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳುವ ಕುರಿತು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವ ಬಗ್ಗೆ ವಿಸ್ತೃತ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆ ಮಲೆನಾಡಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲೇ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ರಾಜ್ಯದ 1576 ಗ್ರಾಮಗಳ ವ್ಯಾಪ್ತಿಯ 20668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಕರಡು ಅಧಿಸೂಚನೆಯಲ್ಲಿ ಗುರುತಿಸಲಾಗಿದೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದರಿಂದ ಮಲೆನಾಡಿನ ರೈತರಲ್ಲಿ ಆತಂಕ ಮೂಡಿದೆ. ಆದರೆ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರುಣೆ, ಸಮಾನತೆ, ಸಾಮರಸ್ಯದಂತಹ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದ ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದನ್ನು ರಾಜ್ಯದ ವಿವಿಧೆಡೆ ನಿನ್ನೆ ಶ್ರದ್ದಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲೀದ್ ಪಾರಾಯಣ ನಡೆಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ್ ಬಾಂಧವರು ಭಕ್ತಿ, ಶ್ರದ್ದೆ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ನಗರದ ಪ್ರಮುಖ ಮಸೀದಿಗಳು ಮತ್ತು ಬಡಾವಣೆಗಳನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪ್ರವಾದಿಗಳ ಸಂದೇಶಗಳ ಪಠಣ ಜರುಗಿದವು. ಕೋಲಾರ ನಗರದಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದನ್ನು ಶ್ರದ್ದಾಭಕ್ತಿಗಳಿಂದ ಆಚರಿಸಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರು ರಸ್ತೆಯ ಶಾಹಿ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಕುರಾನ್ ಪಠಣ ಮಾಡಲಾಯಿತು. ಜೊತೆಗೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಾಫ ಅವರ 1501 ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಹಬ್ಬ ಈದ್ ಮಿಲಾದನ್ನು ಹೊಸಪೇಟೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ದಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ರಾಜ್ಯದ ವಿವಿಧ ಜಿಲ್ಲೆ, ತಾಲ್ಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ವರದಿಗಳು ಬಂದಿವೆ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನ ನಾಳೆ. ಅವರ ಜನ್ಮದಿನವನ್ನು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಾಲಿನ ಕ್ರೀಡಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ರೀಡಾ ಇಲಾಖೆ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ 11:00 ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಕ್ರೀಡೆ ಯುವ ನಾಯಕತ್ವ ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ ಎರಡು ಕಾಲೇಜುಗಳ ವಿದ್ಯಾರ್ಥಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ದೇಶದಾದ್ಯಂತ 1,500 ವಿವಿಧ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆ ದಸರಾ ಗಜಪಡೆಗೆ ಕಾಡಿನಿಂದ ನಾಡಿಗೆ ಆಗಮಿಸಲು ಅಧಿಕೃತ ಚಾಲನೆ ದೊರೆತಿದ್ದು, ವೀರನ ಹೊಸಹಳ್ಳಿಯಿಂದ ಮೈಸೂರು ನಗರಕ್ಕೆ ಆಗಮಿಸಿದ ಮೊದಲ ಹಂತದ ಗಜಪಡೆಗೆ ಸಾಂಪ್ರದಾಯಿಕ ಹಾಗೂ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ದಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಕೇಳಿ ಭಾವಗೀತೆಗಳು. ಹಾಡಿದ್ದಾರೆ ಗಣೇಶ್ ದೇಸಾಯಿ. ಆರಂಭದಲ್ಲಿ ಕೇಳಿ ಕುವೆಂಪು ಅವರ ರಚನೆ, ನೀನೆನ್ನ ಬಳಿ ಇರಲು ಜಗತುಂಬಿ ತುಳುಕುವುದು.

0: ಇದುವರೆಗೂ ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ದಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ, ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೆರೆ ರಾಷ್ಟ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9775111 68 ಹಾಗೂ 9779910705000 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ್ರ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾ ಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು, ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ 5 ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2,00,000 ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಮೇ 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು, ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನಿ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯುಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಘಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಪೆಸ್ಟ್ ಸ್ಕ್ವಾಶ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ನೇಪಾಳದಲ್ಲಿ ಭೀಕರ ಪ್ರವಾಹ, 150ಕ್ಕೂ ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750ಕ್ಕೂ ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವೆನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 499.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಕೇಳಿ ಚಿತ್ರಗೀತೆಗಳು. ಆರಂಭದಲ್ಲಿ ಮೂಡಿಬರಲಿದೆ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಬಿ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇನ್ನೀಗ ಕೇಳಿ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ವಂಶಿ ಚಿತ್ರದ ಗೀತೆ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು RP ಪಟ್ನಾಯಕ್.

0: with President Donald Trump's immigration crackdown. Meta to pay up to $18 billion to settle claims that its platforms harm children. And in men's cricket, Team India on verge of Test Series win against Sri Lanka in Colombo. And with that, we end the morning news. Have a nice day.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಚಿತ್ರಗೀತೆಗಳು. ಇದೀಗ ಮೂಡಿಬರಲಿದೆ ಆಟೋ ರಾಜ ಚಿತ್ರದ ಗೀತೆ, ಚಂದನ್ ಶೆಟ್ಟಿ ಅವರ ಧ್ವನಿಯಲ್ಲಿ. ಉದಯ್ ಪ್ರಕಾಶ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.
2: ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ.

ಇನೀಗ ಕೇಳಿ ಸೋನು ನಿಗಮ್ ಹಾಗೂ ಪಾಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆ. ಸಿದ್ದು ಕೋಡಿಪುರ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಸಾಯಿ ಕಿರಣ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೊತ್ತು ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯಿಪುದು ಜೀವರೊಕ್ಷವ ಕಾಲ ನಿಯತಿ. ಮಳೆಗೊಂದು ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯಿಪುದು ಜೀವರೊಕ್ಷವ ಕಾಲ ನಿಯತಿ. ತಿಳಿಯು ಮೊಳ್ತನಮುಂ ವಿರಕ್ತಿಯುಂ ಮುಕ್ತಿಯುಂ ಗಳಿಗೆ ಸರಿ ಸೇರ್ದಂದು ಮಂಕುತಿಮ್ಮ. ತಿಳಿಯು ಮೊಳ್ತನಮುಂ ವಿರಕ್ತಿಯುಂ ಮುಕ್ತಿಯುಂ ಗಳಿಗೆ ಸರಿ ಸೇರ್ದಂದು ಮಂಕುತಿಮ್ಮ.

ಎರಡು ತಿಂಗಳಿಗೂ ಒಂದು ಋತು ಇದೆ. ಒಂದೊಂದು ಋತುವಿನಲ್ಲೂ ಒಂದೊಂದು ಕೆಲಸ ನಡೆಯುತ್ತೆ. ವಸಂತ ಋತು, ವರ್ಷ ಋತು, ಶರ ಹೀಗೆ ಬೇಕಾದಷ್ಟು ಋತುಗಳು ಇವೆ. ವಸಂತ ಋತುವಿಗೆ ಒಂದು ಕೆಲಸ ಇದೆ, ವರ್ಷ ಋತುವಿಗೆ ಇನ್ನೊಂದು ಕೆಲಸ ಇದೆ, ಇನ್ನೊಂದು ಕಾಲ ಇದೆ. ಒಂದೊಂದು ಋತುವಿನಲ್ಲಿ ಮರಗಿಡಗಳು ಚಿಗುರನ್ನು ಧರಿಸುತ್ತೆ, ಮತ್ತೊಂದು ಋತುವಿನಲ್ಲಿ ಮಳೆಗಾಲದ ಋತು, ವರ್ಷ ಋತು, ಹೀಗೆ ಹಿಮದ ಋತು ಇರುತ್ತೆ, ಶರದ ಋತು ಇರುತ್ತೆ. ಈ ಯಾವುದೋ ಆ ಕಾಲ ಮೀರಿ ನಡೆಯೋದಿಲ್ಲ. ಅದರಂತೆಯೇ ನಮ್ಮ ಜೀವ ಅಂತನೋ ವೃಕ್ಷ ಕೂಡ ಒಂದು ನಿಯಮಿತ ಕಾಲದಲ್ಲಿ ಬೆಳೆದು ಫಲ ನೀಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮುದುಕ ಆಗಬಾರ್ದು, ಮುದುಕ ಚಿಕ್ಕವನಾಗಿರಬೇಕು ಅಂತ ಅಂದ್ಕೋಬೇಕು. ಮನಸ್ಸಿಗೆ ವೃದ್ಧಾಪ್ಯವನ್ನು ತಂದುಕೋಬಾರ್ದು, ದೇಹ ವೃದ್ಧನಾದರೂ ಚಿಂತೆ ಇಲ್ಲ. ಹಾಗೆಯೇ ಅದೇ ರೀತಿ ತಿಳುವಳಿಕೆ, ಅರಿವು, ಒಳ್ಳೆಯತನ, ವೈರಾಗ್ಯ, ವಿರಕ್ತಿ, ಮುಕ್ತಿ ಎಲ್ಲಕ್ಕೂ ಸಮಯ ಕೂಡಿ ಬಂದಾಗ ಬೆಳವಣಿಗೆಗೆ, ಪ್ರಗತಿಗೆ, ವಿಕಾಸಕ್ಕೆ ದಾರಿ ಕಾಣಿಸುತ್ತೆ. ಎಲ್ಲ ಒಂದೇ ದಾರಿ ಒಂದೇ ಸರಿನಲ್ಲಿ ಸಿಕ್ಕಿಬಿಡಲ್ಲ. ಹುಟ್ಟಿದ ತಕ್ಷಣ ಮುದುಕ ಆಗಬೇಕು ಅಂತ ಆಸೆ ಪಡೋದು ತಪ್ಪು, ಹುಟ್ಟಿದ ತಕ್ಷಣ ಪ್ರೌಢನ ಆಗಬೇಕು ಅಂತ ಆಸೆ ಪಡೋದು ತಪ್ಪು. ಯಾವ್ಯಾವ ಕಾಲಕ್ಕೆ ಯಾವ್ಯಾವುದು ಸಿಗುತ್ತೆ ಆಗ ಅದಕ್ಕಾಗಿ ಕಾಯಬೇಕು. ಕಾಲ ಕೂಡಿ ಬಂದಾಗ ತಾನಾಗಿಯೇ ಪ್ರಕಾಶವಾಗೋದವೆಲ್ಲ. ಬೆಳೆ ಬರೋಕ್ಕೆ ಹೇಗೆ ಅವಿರತವಾಗಿ ನಾವು ಕೃಷಿಯ ಉಪಕರಣಗಳ ಜೊತೆಗೆ ಕೃಷಿ ಮಾಡಬೇಕೋ ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಸಾಧನೆ ಮಾಡ್ತಲೇ ಇರಬೇಕು. ಇದಕ್ಕೆ ಹೆಚ್ಚಿನ ತಾಳ್ಮೆ ಅಗತ್ಯ. ಈ ತಾಳ್ಮೆಯನ್ನು ನಾವೆಲ್ಲರೂ ಹೆಚ್ಚು ಹೆಚ್ಚು ಸಾಧಿಸೋಣ, ಒಳ್ಳೆಯದನ್ನು ಕಲಿಯೋಣ ಅಂತ ಇದ್ದಾರೆ ಗುಂಡಪ್ಪನವರು.

ಕೃಷಿಗಳಲ್ಲಿ ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೆ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ವೇಳೆಗಡು ಮರೆ ತಾತುರದಿನ್ ಅಡುಗೆ ಪಕ್ಕಹುದೆ ತಾಳುಮೆಯ ಪರಿಪಾಕ ಮಂಕುತಿಮ್ಮ. ವೇಳೆಗಡು ಮರೆ ತಾತುರದಿನ್ ಅಡುಗೆ ಪಕ್ಕಹುದೆ ತಾಳುಮೆಯ ಪರಿಪಾಕ ಮಂಕುತಿಮ್ಮ.

0: ಮನುಷ್ಯ ಜೀವ ಸಮಾಧಾನವಾಗಿರಬೇಕಾದ್ರೆ, ಅದಕ್ಕೊಂದು ನೆಮ್ಮದಿ ಬೇಕಾದ್ರೆ ಸಹನೆ ತುಂಬಾ ಮುಖ್ಯ. ಈ ಸಹನೆ ಅಥವಾ ತಾಳ್ಮೆಯ ಮಹತ್ವವನ್ನು ಕುರಿತು DVG ಇಲ್ಲಿ ವಿವರಿಸ್ತಾರೆ. ಸಹನೆ ಜೀವವನ್ನ ಕಟ್ಟಿಹಾಕೋ ಒಂದು ಶಕ್ತಿ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೂ ನಮಗೆ ಅಸಹನೆ ಜಾಸ್ತಿ, ಕಾತುರ ಕಳವಳಗಳು ಜಾಸ್ತಿ. ಇದು ಮನುಷ್ಯ ಸಹಜ ದೌರ್ಬಲ್ಯವೇ ಹೌದು. ಆದರೂ ಪ್ರಯತ್ನದಿಂದ ಸಹನೆ ತನ್ಮೂಲಕ ಶಾಂತಿಯನ್ನ ನಾವು ಗಳಿಸಿಕೊಳ್ಳಬಹುದು ಅನ್ನೋದು DVG ಅವರ ಅಭಿಪ್ರಾಯ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, ಅಶ್ವತ್ಥ ಕಟ್ಟೆನ ಬಳಸಿ ಬಂದ್ರೆ ಮಕ್ಕಳಾಗತ್ತೆ ಅಂತ ಯಾರೋ ಹೇಳ್ತಾರೆ. ಹೋಗಿ ಒಂದು ಸುತ್ತು ಬರೋದೇ ತಡ, ಆಗ್ಲೆ ಹೊಟ್ಟೆ ಮುಟ್ಟಿ ನೋಡಿದ್ದಾಯ್ತು. ಇಂಥದ್ದು ನಮ್ಮ ಚಪಲ ಕಾತುರ. ಆದ್ರೆ ಪ್ರಕೃತಿಲಿ ಇಂಥ ಕಾತುರತೆಗಳಿಗೆ ಜಾಗ ಇಲ್ಲ. ಪ್ರತಿಯೊಂದು ಇಲ್ಲಿ ಸಾವಧಾನ, ವ್ಯವಸ್ಥಿತ. ಮಗು ಒಂದು ರೂಪುಗೊಳ್ಳಕ್ಕೆ ಏನೆಲ್ಲ ಆಗಬೇಕು, ಏನೆಷ್ಟು ಕಾಲಾವಕಾಶ ಬೇಕು, ನವ ಮಾಸಗಳ ಮಾತು ಇದು. ಒಂದೇ ಸುತ್ತಿನಲ್ಲಿ ಆಗುವಂಥದ್ದಲ್ಲ. ಇದೇ ರೀತಿ ಇತರ ರುಚಿಯಾದ ಉದಾಹರಣೆಗಳು ಈ ಪದ್ಯದಲ್ಲಿ ಇವೆ. ಉದಯದಲ್ಲಿ ಅಂದ್ರೆ ಬೆಳಿಗ್ಗೆ ಕಾಳನ್ನ ಬಿತ್ತಿದ್ರೆ ಸಂಜೆಗೆ ಅದು ಪೈರಾಗಿ ಬಿಡುತ್ತೆಯೇ. ವ್ಯವಸಾಯದ ಫಲಿತಾಂಶಗಳಿಗೂ ಅದರದೇ ಕಾಲಧರ್ಮಗಳಿವೆ, ಅದನ್ನ ನಾವು ಮರಿಬಾರದು. ಹಾಗೆ ಅನುದಿನದ ಸವಿಪಾಕ ಸಹ. ಒಲೆ ಮೇಲೆ ಹೆಸರಿಟ್ಟು ಕೂಡ್ಲೆ ಅದು ಸೊಗಸಾದ ಅಡಿಗೆ ಆಗಿಬಿಡುತ್ತೆಯೇ? ಇಲ್ಲ, ಎಲ್ಲದಕ್ಕೂ ಕಾಲ ಬೇಕು. ಮತ್ತೆ ಈ ಕಾಲ ಅನ್ನೋದು ನಮ್ಮ ಇಚ್ಛೆಗೆ ಓಡತಕ್ಕದ್ದಲ್ಲ. ಕಾಲಕ್ಕೆ ಕೂಡ ಒಂದು ಕಾಲಧರ್ಮ ಇದೆ. ಈ ನಿಯತಿಗೆ ನಾವು ಕಾಯಬೇಕು, ಅದಕ್ಕೆ ತಕ್ಕ ಹಾಗೆ ಅನುಸರಿಸಿಕೊಂಡು ಹೋಗಬೇಕು. ಈ ನಿಧಾನವೇ, ಇಂಥ ಅನುಸರಣೆನೆ ಸಹನೆ. ತಾಳುವಿಕೆಗಿಂತ ತಪವು ಇಲ್ಲ ಅಂತ ದಾಸವರೆಣ್ಯರು ಹೇಳಿದ್ದು ಇದನ್ನೇ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬೇಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ ನಿಲ್ಸಿದೀನಿ ಬಿಡು.
5: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
5: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
10: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
11: ಸಂಗೀತ ನಿರ್ದೇಶಕರು,
12: ಹಿನ್ನೆಲೆ ಗಾಯಕರು,
11: ಚಿತ್ರ ಸಾಹಿತಿಗಳು,
12: ವಾದ್ಯ ಸಂಗೀತಗಾರರು,
11: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
12: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
11: ನಮ್ಮ ವಾಣಿ ಆಕಾಶವಾಣಿ.
13: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 419.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಗೀತ ಪಲ್ಲವ. ಆರಂಭದಲ್ಲಿ ಮೂಡಿಬರಲಿದೆ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಪೆದ್ದಿ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಎ ಆರ್ ರೆಹಮಾನ್.

ಭರತ್ ಸಾಯ್ಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಅಮರಾನ್ ಚಿತ್ರದ ಗೀತೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಪ್ರಕಾಶ್ ಕುಮಾರ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇನ್ನೀಗ ಕೇಳಿ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಲ್ಟ್ ಚಿತ್ರದ ಗೀತೆ. ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಅರ್ಜುನ್ ಜನ್ಯ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಪಲ್ಲವ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಗಾನಗಂಗೆ

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಈ ಹೊತ್ತಲ್ಲಿ ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಕೆಲಸದ ಜಾಗಕ್ಕೆ, ನಿಮ್ಮ ಪ್ರಯಾಣದ ಜೊತೆ ಜೊತೆಯಾಗಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಗಾನಗಂಗೆ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಮಿತ್ರ ಕಿರಣ್ ಜಿ ಎಂ ಎಸ್. ಇವತ್ತು ಒಂದು ಪ್ರಶ್ನೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಮ ಬಾಲ್ಯದ ನೆನಪುಗಳಲ್ಲಿ ಒಂದು ಕೆರೆ ಇತ್ತ? ಶಾಲೆಗೆ ಹೋಗೋ ದಾರಿಲಿ, ಮನೆಯ ಹತ್ತಿರ ಅಥವಾ ಊರಿನ ಮಧ್ಯದಲ್ಲಿ ಒಂದು ಕೆರೆ. ಬೆಳಗ್ಗೆ ಅಲ್ಲಿ ಹಕ್ಕಿಗಳ ಕಲರವ, ಸಂಜೆ ಹುಡುಗರ ಆಟ, ಮಳೆಗಾಲದಲ್ಲಿ ತುಂಬಿ ತುಳುಕುವ ನೀರು, ಬೇಸಿಗೆಯಲ್ಲಿ ನಿಧಾನವಾಗಿ ಕಡಿಮೆ ಆಗ್ತಕ್ಕಂಥ ನೀರು. ಕೆರೆ ಅಂದರೆ ಕೇವಲ ನೀರು ತುಂಬಿರ್ತಕ್ಕಂಥ ಜಾಗ ಅಲ್ಲ, ಅದು ಒಂದು ಊರಿನ ನೆನಪು, ಒಂದು ಪರಿಸರ, ಒಂದು ಬದುಕಿನ ಭಾಗ. ಇವತ್ತು ಆಗಸ್ಟ್ 27 ವಿಶ್ವ ಸರೋವರ ದಿನ. ವಿಶ್ವಾದ್ಯಂತ ಸರೋವರಗಳ ಮಹತ್ವವನ್ನು ನೆನಪಿಸಿಕೊಳ್ತಕ್ಕಂತಹ ದಿನ. ಸರೋವರಗಳು ನಮಗೆ ಕುಡಿಯುವ ನೀರು ಕೊಡ್ತವೆ, ಕೃಷಿಗೆ ನೆರವಾಗ್ತವೆ, ಮೀನುಗಳಿಗೆ, ಹಕ್ಕಿಗಳಿಗೆ, ಸಸ್ಯಗಳಿಗೆ ಆಶ್ರಯವಾಗ್ತವೆ. ಹಾಗೆ ನಮ್ಮ ಭೂಮಿಯ ಹವಾಮಾನ ಸಮತೋಲನದಲ್ಲೂ ಪಾತ್ರ ವಹಿಸ್ತವೆ. ಆದರೆ ಒಂದು ಕ್ಷಣ ಯೋಚಿಸಿ, ನಾವು ಸರೋವರವನ್ನು ಎಷ್ಟು ನೆನಪಿಸಿಕೊಳ್ತೀವಿ ಅಂತ. ನಮ್ಮ ಊರಿನ ಕೆರೆ ಕಡೆ ನಾವು ಕೊನೆ ಬಾರಿ ಯಾವಾಗ ನೋಡಿದ್ದೇವೆ? ಈ ಪ್ರಶ್ನೆಗಳ ಜೊತೆಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ ಮಧ್ಯಾಹ್ನ 1:30, ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸ್ನೇಹಿತರೆ, ಸರೋವರ ಅಂದರೆ ದೊಡ್ಡದೊಂದು ನೀರಿನ ಪ್ರದೇಶ ಅಂತ ಸರಳವಾಗಿ ಹೇಳಬಹುದು. ಆದರೆ ಅದರ ಕೆಲಸ ತುಂಬ ದೊಡ್ಡದು. ಒಂದು ಕೆರೆ ತುಂಬಿದಾಗ ಬರೀ ಅದರ ನೀರು ಮಾತ್ರ ತುಂಬೋದಿಲ್ಲ, ಅದರ ಸುತ್ತಲಿನ ಮಣ್ಣು ತೇವ ಆಗುತ್ತೆ, ಬಾವಿಗಳಿಗೆ ನೀರು ಸಿಗುತ್ತೆ, ಪಕ್ಷಿಗಳು ಬರ್ತವೆ, ಮೀನುಗಳು ಬೆಳೆಯುತ್ತವೆ, ಸಸ್ಯಗಳು ಬೆಳೀತವೆ. ಒಂದು ಚಿಕ್ಕ ಕೆರೆ ಕೂಡ ತನ್ನ ಸುತ್ತಲಿನ ಜೀವ ಜಗತ್ತಿಗೆ ಒಂದು ಸಣ್ಣ ಪ್ರಪಂಚವೇ ಆಗಿರುತ್ತಂತೆ. ವಿಶ್ವಸಂಸ್ಥೆಯ ಪ್ರಕಾರ ಜಗತ್ತಿನಲ್ಲಿ 11.7 ಕೋಟಿಗೂ ಹೆಚ್ಚು ಸರೋವರಗಳಿವೆಯಂತೆ. ಅವು ಭೂಮಿಯ ಭೂಭಾಗದ ಸುಮಾರು 4% ಪ್ರದೇಶವನ್ನು ಆವರಿಸಿವೆ. ಆದರೆ ಸಂಖ್ಯೆಗಳಿಗಿಂತ ಮುಖ್ಯವಾದದ್ದು, ಪ್ರತಿಯೊಂದು ಸರೋವರದ ಹಿಂದೆ ಒಂದು ಕಥೆ ಇದೆ. ಒಂದು ಊರಿನ ಕಥೆ, ಒಂದು ಜನರ ಕಥೆ, ಪರಿಸರದ ಕಥೆ, ಕೆಲವೊಮ್ಮೆ ಒಂದು ಕುಟುಂಬದ ಕಥೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಊರಿನ ಕೆರೆ ನೆನಪಾಗ್ತಾ ಇದೆಯಾ? ಬಹುಶಃ ಕೆರೆ ಹೆಸರು ಕೂಡ ನೆನಪಿರಬಹುದು. ಅಲ್ಲಿ ಸ್ನೇಹಿತರ ಜೊತೆ ಆಡಿದಂತಹ ದಿನಗಳು, ಮಳೆಯಾದ ಮೇಲೆ ಕೆರೆ ತುಂಬಿದಂತಹ ಕ್ಷಣ, ಅಥವಾ ಬೇಸಿಗೆಯಲ್ಲಿ ಒಣಗಿದಾಗ ಕೆರೆಯನ್ನು ನೋಡಿ ಬೇಸರಪಟ್ಟಂತಹ ಸಂದರ್ಭ. ಸರೋವರಗಳು ನಮ್ಮ ಭೂಮಿಯ ನೀರಿನ ಬ್ಯಾಂಕ್ ಇದ್ದ ಹಾಗೆ. ಅಂದರೆ ಮಳೆ ಬಂದಾಗ ನೀರನ್ನು ಹಿಡಿದಿಡ್ತವೆ, ಅಗತ್ಯ ಬಂದಾಗ ನಿಧಾನವಾಗಿ ನೀರನ್ನು ಪರಿಸರಕ್ಕೆ ನೀಡ್ತವೆ. ಪ್ರವಾಹದ ನೀರನ್ನು ಹೀರ್ಕೊಳ್ಳೋದಕ್ಕೆ ಬಹಳ ಸಹಾಯ ಮಾಡ್ತವೆ ಕೆರೆಗಳು. ಇನ್ನು ಕಾರ್ಬನ್ ಸಂಗ್ರಹಿಸೋದ್ರಿಂದ ನಮ್ಮ ಹವಾಮಾನ ವ್ಯವಸ್ಥೆಯಲ್ಲೂ ಸಹ ಇದರ ಪಾತ್ರವಿದೆ. ಆದರೆ

ನಾವು ಕೆರೆಯನ್ನು ಕಾಪಾಡದೇ ಇದ್ದರೆ ಏನಾಗಬಹುದು? ಒಂದಿನ ಅಲ್ಲಿನ ನೀರು ಬದಲು ಕಸ ಬರ್ಬೋದು, ಹಸಿರು ಸಸ್ಯಗಳ ಬದಲು ಕಟ್ಟಡಗಳು ಬರಬಹುದು, ಹಕ್ಕಿಗಳ ಬದಲು ವಾಹನಗಳ ಶಬ್ದ ಇರಬಹುದು. ಇದು ಕೇವಲ ಪರಿಸರದ ಸಮಸ್ಯೆ ಅಲ್ಲ, ಇದು ನಮ್ಮ ಬದುಕಿನ ಸಮಸ್ಯೆಯಾಗೂ ಸಹ ಆಗುತ್ತೆ. ಸ್ನೇಹಿತರೆ, ಒಂದು ಸರೋವರವನ್ನು ಉಳಿಸೋದು ಅಂತ ಹೇಳಿದ್ರೆ ನೀರನ್ನು ಮಾತ್ರ ಉಳಿಸೋದಲ್ಲ, ಒಂದು ಭವಿಷ್ಯವನ್ನು ಉಳಿಸೋದು.

ಸ್ನೇಹಿತರೆ, ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಂದು ಊರು, ಊರಿನ ಹೊರಗಡೆ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ದಡದಲ್ಲಿ ಪ್ರತಿದಿನ ಸಂಜೆ ಒಬ್ಬ ತಾತ ಕುಳಿತುಕೊಳ್ತಿರ್ತಾರೆ. ಅವ್ರ ಮೊಮ್ಮಗ ಒಂದಿನ ಕೇಳ್ತಾನೆ, ತಾತ ನೀವು ಪ್ರತಿದಿನ ಇಲ್ಲಿ ಯಾಕೆ ಬರ್ತೀರಾ ಅಂತ. ಆಗ ತಾತ ನಗ್ತಾ ನಗ್ತಾ ಹೇಳ್ತಾರೆ, ನಾನು ಕೆರೆ ನೋಡಕ್ಕೆ ಬರ್ತೀನಪ್ಪ ಅಂತ. ಮೊಮ್ಮಗ ಮತ್ತೆ ಕೇಳ್ತಾನೆ, ಕೆರೆಯಲ್ಲಿ ಏನಿದೆ ತಾತ ಅಂತ. ಆಗ ತಾತ ಹೇಳ್ತಾರೆ, ನನ್ನ ಬಾಲ್ಯ ಇದೆ ಇದರಲ್ಲಿ ಅಂತ. ಮೊಮ್ಮಗನಿಗೆ ಅರ್ಥ ಆಗೋದಿಲ್ಲ. ತಾತ ಮುಂದುವರಿಸ್ತಾರೆ, ನಾವು ಚಿಕ್ಕವರಿದ್ದಾಗ ಈ ಕೆರೆಯಲ್ಲಿ ಈಜಾಡ್ತಿದ್ವಿ, ಇಲ್ಲಿ ಹಬ್ಬಗಳನ್ನು ಮಾಡ್ತಾ ಇದ್ವಿ, ಈ ನೀರಿನಿಂದ ನಮ್ಮ ಹೊಲಗಳಿಗೆ ನೀರು ಹೋಗ್ತಾ ಇದ್ವು, ಸುತ್ತಲೂ ಇರತಕ್ಕಂತಹ ಮರಗಳ ಮೇಲೆ ಹಕ್ಕಿಗಳು ಗೂಡು ಕಟ್ತಿದ್ವು, ಅವುಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ವಿ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಮೌನವಾಗಿ ಇರ್ತಾರೆ. ಆಮೇಲೆ ಮೊಮ್ಮಗನಿಗೆ ಹೇಳ್ತಾರೆ, ನಾಳೆ ನೀನು ದೊಡ್ಡವನಾದಾಗ ಈ ಕೆರೆ ಹೇಗಿರಬೇಕು ಅಂತ ನೀನೇ ನಿರ್ಧರಿಸಬೇಕು ಅಂತ. ಕತೆ ಚಿಕ್ಕದು ಆದರೆ ಪ್ರಶ್ನೆ ದೊಡ್ಡದು. ನಮ್ಮ ಮಕ್ಕಳು ದೊಡ್ಡವರಾದಾಗ ಅವರಿಗೆ ನಾವು ಯಾವ ಕೆರೆಗಳನ್ನು ತೋರಿಸ್ತೀವಿ? ಚಿತ್ರದಲ್ಲಿರ್ತಕ್ಕಂತಹ ಕೆರೆಗಳನ್ನು ಅಥವಾ ನಿಜವಾಗಿಯೂ ನೀರು ತುಂಬಿರತಕ್ಕಂತಹ ಕೆರೆಗಳನ್ನು?

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಸರೋವರಗಳಿಗೆ ಶತ್ರು ಯಾರು ಅಂತ ಗೊತ್ತಾ? ಒಬ್ಬ ವ್ಯಕ್ತಿಯಲ್ಲ, ಒಂದು ಕಾರಣ ಅಲ್ಲ, ಬಹಳಷ್ಟಿವೆ. ಯಾವುದಂದರೆ ಅತಿಯಾದ ನೀರು ಬಳಕೆ, ಮಾಲಿನ್ಯ, ಕಸ, ರಾಸಾಯನಿಕಗಳ ಹರಿವು ಮತ್ತು ಹವಾಮಾನ ಬದಲಾವಣೆ, ಇವೆಲ್ಲವೂ ಸರೋವರಗಳ ಮೇಲೆ ಒತ್ತಡ ತರ್ತಿವೆ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಮನೆಯ ನೀರಿನ ಟ್ಯಾಂಕಿಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಸ ಹಾಕ್ತಿದ್ದೀವಿ ಅಂತಂದರೆ ಒಂದು ದಿನ ಅದು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತದಾ? ಇಲ್ಲ. ಹಾಗೆ ಸರೋವರನೂ ಸಹ. ಮನುಷ್ಯರು ಏನನ್ಕೋತಾರೆ ಅಂತ ಹೇಳಿದ್ರೆ, ನಾನು ಕೆರೆಗೆ ಹಾಕಿದ ಒಂದು ಪ್ಲಾಸ್ಟಿಕ್ ಬಾಟ್ಲಿಂದ ಏನಾಗ್ಬಿಡುತ್ತಪ್ಪ ಅಂತ ಅನ್ಕೋತಾರೆ. ಅದೇ ರೀತಿ 1,000 ಜನ ಯೋಚನೆ ಮಾಡಿದ್ರೆ, ಅನ್ಕೊಂಡ್ರೆ ಏನಾಗ್ಬೋದು? ಆದ್ದರಿಂದನೇ ಈ ಸರೋವರವನ್ನು ಉಳಿಸುವಂತಹ ಕೆಲಸ ದೊಡ್ಡ ಯೋಜನೆಯಿಂದ ಅಲ್ಲ, ನಮ್ಮ ಕೈಲಿರುವ ಒಂದು ಸಣ್ಣ ಅಭ್ಯಾಸದಿಂದಲೂ ಸಹ ಶುರುವಾಗಬಹುದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಈಗ ನನ್ನ ಮಾತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ನೀವು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದರೆ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಊರಿನಲ್ಲಿ ಒಂದು ಕೆರೆ ಹುಡುಕಿ, ಅದರ ಹೆಸರೇನು, ಅದರ ನೀರಿನ ಸ್ಥಿತಿ ಹೇಗಿದೆ, ಅಲ್ಲಿ ಯಾವ ಹಕ್ಕಿಗಳು ಬರ್ತವೆ, ಕೆರೆ ಸುತ್ತ ಕಸ ಇದೆಯಾ, ನೀರಿನ ಹರಿವು ಎಲ್ಲಿಂದ ಬರ್ತದೆ, ಇವೆಲ್ಲವನ್ನು ಗಮನಿಸಿ. ಇದು ಕೇವಲ ಪ್ರಾಜೆಕ್ಟ್ ಆಗಿರಬೇಕಾಗಿಲ್ಲ, ಇದು ನಿಮ್ಮ ಊರಿನ ಬಗ್ಗೆ ತಿಳ್ಕೊಳ್ಳಂತಹ ಒಂದು ಅವಕಾಶ ಸಹ ಹೌದು. ನಿಮ್ಮ ಸ್ನೇಹಿತರ ಜೊತೆ ಒಂದು ಲೇಕ್ ವಾಕ್ ಮಾಡಿ, ಫೋಟೋ ತಗೊಳ್ಳಿ, ಆದರೆ ಕಸ ಹಾಕಿಬಿಡಿ. ನಿಮ್ಮ ಶಾಲೆಯಲ್ಲಿ ಒಂದು ಚಿಕ್ಕ ಅವೇರ್ನೆಸ್ ಕಾರ್ಯಕ್ರಮ ಮಾಡಿ. ಒಬ್ಬ ವಿದ್ಯಾರ್ಥಿ ಒಂದು ಸರೋವರದ ಬಗ್ಗೆ ಮಾತನಾಡಿದ್ರೆ 100 ಜನ ಕೇಳಬಹುದು, ಒಬ್ಬರು ಬದಲಾದರೆ ಮತ್ತೊಬ್ಬರು ಬದಲಾಗಬಹುದು, ಹಾಗೆ ಬದಲಾವಣೆ ಬೆಳೆಯುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಪರಿಸರ ಸಂರಕ್ಷಣೆ ಅಂದರೆ ಪರೀಕ್ಷೆಯಲ್ಲಿ ಬರೆಯುವಂತಹ ಉತ್ತರ ಅಲ್ಲ, ನಮ್ಮ ಜೀವನದಲ್ಲಿ ಮಾಡುವಂತಹ ಕೆಲಸ. ವಿದ್ಯಾರ್ಥಿಗಳೇ, ನಿಮ್ಮಿಂದ ಒಂದು ಹೊಸ ಕಥೆ ಆರಂಭವಾಗಬಹುದು.

ಸ್ನೇಹಿತರೆ, ಸರೋವರ ಉಳಿಸಬೇಕು ಅಂತ ಹೇಳೋದೇನೋ ಸುಲಭ, ಆದರೆ ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ. ನಮ್ಮ ಮಟ್ಟದಲ್ಲಿ ಮಾಡಬಹುದಾದಂತಹ ಕೆಲವು ಸರಳ ಕೆಲಸಗಳಿವೆ. ಅವು ಯಾವಂತ ಹೇಳಿದ್ರೆ, ಮೊದಲನೇದಾಗಿ ಕೆರೆಯಲ್ಲಿ ಕಸ ಹಾಕಬೇಡಿ. ಎರಡನೇದು, ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಿ. ಹಾಗೆ ನೀರಿನ ಮೂಲಗಳನ್ನು ಮಾಲಿನ್ಯಗೊಳಿಸಬೇಡಿ. ಆಮೇಲೆ ಮಳೆ ನೀರನ್ನು ಸಾಧ್ಯವಾದಷ್ಟು ಸ್ಥಳದಲ್ಲೇ ಸಂಗ್ರಹಿಸಿಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೆರೆಯ ಜಾಗವನ್ನು ಕೆರೆಗಾಗಿನೇ ಉಳಿಸಬೇಕು. ಒಂದು ಕೆರೆ ಒಣಗಿದೆ ಅಂತ ಕಂಡ್ರೆ ಇಲ್ಲೇನೂ ಇಲ್ಲ ಅಂತ ಭಾವಿಸಬೇಡಿ. ಅದರ ಕಡೆಗೆ ಮಣ್ಣಿದೆ, ಮತ್ತು ಅದರ ಸುತ್ತಮುತ್ತಲಿನ ಜೀವಗಳಿವೆ. ಮತ್ತು ಮತ್ತೆ ಮಳೆ ಬಂದಾಗ ನೀರನ್ನು ಹಿಡಿದಿಡ್ತಕ್ಕಂತಹ ಸಾಮರ್ಥ್ಯ ಆ ಕೆರೆಗಿರುತ್ತೆ. ಆದ್ದರಿಂದ ಕೆರೆ ಅಂದರೆ ಇವತ್ತಿನ ನೀರಷ್ಟೇ ಅಲ್ಲ, ನಾಳೆಯ ನೀರು ಸಹ ಹೌದು. ಈ ಮಾತನ್ನು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದೀಗ ಮತ್ತೊಂದು ಸುಂದರ ಹಾಡು ನಿಮಗಾಗಿ ಬರ್ತಾ ಇದೆ, ಕೇಳಿ.

ಸ್ನೇಹಿತರೆ, ಒಂದು ಕಾಲದಲ್ಲಿ ಕೆರೆಗಳು ನಗರಗಳ ನೀರಿನ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ವಂತೆ. ಒಂದು ಕೆರೆ ಮತ್ತೊಂದು ಕೆರೆಯೊಂದಿಗೆ ಸಂಪರ್ಕ ಹೊಂದಿದ್ದಂತಹ ಕಾಲ ಅದು. ಮಳೆ ಬಂದಾಗ ನೀರು ಹರಿದು ಒಂದರಿಂದ ಮತ್ತೊಂದಕ್ಕೆ ಸಾಗ್ತಾ ಇತ್ತು. ಇವತ್ತು ನಗರಗಳು ಬೆಳೆದಿವೆ, ರಸ್ತೆಗಳು ಬೆಳೆದಿವೆ, ಕಟ್ಟಡಗಳು ಬೆಳೆದಿವೆ, ಜನಸಂಖ್ಯೆ ಬೆಳೆದಿದೆ. ಆದರೆ ಕೆರೆಗಳಿಗೆ ಜಾಗ ಕಡಿಮೆ ಆಗ್ತಾ ಇದೆ. ಹಾಗಾಗಬಾರ್ದು. ಅಭಿವೃದ್ಧಿ ಬೇಕು, ಆದರೆ ಪ್ರಕೃತಿಯ ಬೆಲೆಗಲ್ಲ. ಒಂದು ಕೆರೆ ಸ್ವಚ್ಛವಾಗಿದ್ದರೆ ಅದು ಕೇವಲ ನೋಡೋದಕ್ಕೆ ಸುಂದರವಾಗಿರೋದಿಲ್ಲ, ಅದು ನಗರದ ಉಸಿರಿನ ಭಾಗ ಕೂಡ ಹೌದು. ಮಳೆ ನೀರಿನ ಭಾಗ, ಜೀವ ವೈವಿಧ್ಯದ ಭಾಗ, ನಮ್ಮ ನೆನಪುಗಳ ಭಾಗ. ಆದ್ದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಕೆರೆಗಳ ಬಗ್ಗೆ ತಿಳಿದುಕೊಳ್ಳೋಣ, ಅದರ ಸ್ಥಿತಿಗಳ ಬಗ್ಗೆ ಗಮನಿಸೋಣ, ಅಗತ್ಯವಿದ್ದರೆ ಸಂಬಂಧಪಟ್ಟಂತಹ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡೋಣ. ಮತ್ತು ಮುಖ್ಯವಾಗಿ ನಾವು ಸಮಸ್ಯೆಯ ಭಾಗವಾಗಬಾರ್ದು, ಬದಲಿಗೆ ಪರಿಹಾರದ ಭಾಗವಾಗೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸರೋವರದಿಂದ ಏನು ಪಡಿತಾ ಇದ್ದೀವಿ ಅಂತ ಮಾತನಾಡಿದ್ವಿ. ಈಗ ಒಂದು ಬೇರೆ ಪ್ರಶ್ನೆ ಕೇಳ್ತೀನಿ, ನಾವು ಸರೋವರಕ್ಕೆ ಏನು ಕೊಡಬಹುದು ಅಂತ? ನೀರು ಕೊಡೋದಕ್ಕಾಗದೇ ಇರ್ಬೋದು, ದೊಡ್ಡದಾಗಿ ಹಣ ದಾನ ಮಾಡೋದಕ್ಕಾಗದೇ ಇರ್ಬೋದು, ಕೆರೆ ಉದ್ಧಾರ ಮಾಡೋದಕ್ಕೆ. ಆದರೆ ಒಂದು ಕಸವನ್ನು ಕೆರೆಗೆ ಹಾಕದೇ ಇರ್ಬೋದಲ್ವಾ? ಕೆರೆ ದಡದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಕಂಡ್ರೆ ಎತ್ತಿ ಸರಿಯಾದ ಸ್ಥಳಕ್ಕೆ ಅಂದರೆ ಡಸ್ಟ್ಬಿನ್ಗಳಿಗೆ ಹಾಕ್ಬೋದಲ್ವಾ? ನಮ್ಮ ಮಕ್ಕಳಿಗೆ ಕೆರೆಯ ಮಹತ್ವವನ್ನು ಹೇಳಬಹುದು, ಮನೆಯಲ್ಲೇ ನೀರನ್ನು ವ್ಯರ್ಥ ಮಾಡದೇ ಇರಬಹುದು, ಮಳೆ ನೀರಿನ ಸಂಗ್ರಹದ ಬಗ್ಗೆ ಯೋಚಿಸಬಹುದು. ಇದು ಸಣ್ಣದಾಗಿ ಕಾಣಬಹುದು, ಆದರೆ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸ ಯಾವಾಗಲೂ ಸಣ್ಣ ಹೆಜ್ಜೆಯಿಂದಲೇ ಶುರುವಾಗೋದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇವತ್ತು ಅವರಿಗೆ ಒಂದು ಪ್ರಶ್ನೆ ಕೇಳಿ, ನಮ್ಮ ಊರಿನ ಹತ್ತಿರದ ಕೆರೆ ಯಾವುದು ಅಂತ. ಉತ್ತರ ಗೊತ್ತಿಲ್ಲದೆ ಇದ್ರೆ ಅವ್ರ ಜೊತೆ ಹುಡುಕಿ ಒಮ್ಮೆ ಕೆರೆಯ ದಡಕ್ಕೆ ಹೋಗಿ ನೀರನ್ನು ನೋಡಿ, ಹಕ್ಕಿಗಳನ್ನು ನೋಡಿ, ಅವ್ರ ಜೊತೆ ಮಾತನಾಡಿ, ಬಹುಶಃ ಅವರ ಮನಸ್ಸಿನಲ್ಲಿ ಪ್ರಕೃತಿಯ ಜೊತೆಗೆ ಒಂದು ಸಂಬಂಧವನ್ನು ಹುಟ್ಟಾಕ್ಬೋದು ನೀವು ಇವತ್ತು. ಅದು ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಪಾಠಗಳಿಗಿಂತಲೂ ದೊಡ್ಡ ಪಾಠ ಆಗಬಹುದು.

ಸ್ನೇಹಿತರೆ, ಇದೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಆದರೆ ನಮ್ಮ ಮಾತು ಇಲ್ಲಿಗೆ ಮುಗಿಬಾರದು. ಇವತ್ತು ವಿಶ್ವ ಸರೋವರ ದಿನ, ಆದ್ದರಿಂದ ನಾವು ಒಂದು ಚಿಕ್ಕ ಸಂಕಲ್ಪ ಮಾಡೋಣ. ಅದೇನಂತ ಹೇಳಿದ್ರೆ, ನಾವು ನೀರನ್ನು ವ್ಯರ್ಥ ಮಾಡೋದಿಲ್ಲ, ಕೆರೆಗೆ ಕಸ ಹಾಕೋದಿಲ್ಲ, ಸುತ್ತಲಿನ ಜಲಮೂಲಗಳನ್ನು ಗೌರವಿಸ್ತೀವಿ. ಕುಟುಂಬದವರಿಗೂ ಸ್ನೇಹಿತರಿಗೂ ನಮ್ಮ ಈ ಕೆರೆಗಳ ಮಹತ್ವವನ್ನು ಹೇಳ್ತೀವಿ ಅಂತ ಅಷ್ಟೇ. ದೊಡ್ಡ ಭಾಷಣ ಬೇಡ, ದೊಡ್ಡ ಪ್ರತಿಜ್ಞೆ ಬೇಡ, ಸಣ್ಣ ಕೆಲಸ ಪ್ರತಿದಿನ. ನಾವು ನಮ್ಮ ಊರಿನ ಒಂದು ಕೆರೆಯನ್ನು ಉಳಿಸಿದ್ರೂ ಅದು ದೊಡ್ಡ ಕೆಲಸ. ಒಂದು ಕೆರೆಯಲ್ಲಿ ಹಕ್ಕಿಗಳು ಮತ್ತೆ ಬಂದ್ರೂ ಸಹ ಅದೊಂದು ದೊಡ್ಡ ಗೆಲುವು. ಒಂದು ಮಗು ನೀರನ್ನು ವ್ಯರ್ಥ ಮಾಡದೇ ಇದ್ದರೂ ಅದೊಂದು ದೊಡ್ಡ ಬದಲಾವಣೆ. ಯಾಕಂದರೆ ಪ್ರಕೃತಿಗೆ ನಾವು ಕೊಡುವಂತಹ ಪ್ರತಿಯೊಂದು ಸಣ್ಣ ಸಹಾಯ ನಾಳೆ ನಮ್ಮ ಜೀವನಕ್ಕೆ ಮರಳಿ ಬರುತ್ತೆ. ಕೆರೆ ಒಣಗಿದಾಗ ನೀರಿನ ಬೆಲೆ ಗೊತ್ತಾಗ್ತದೆ, ಆದರೆ ಕೆರೆ ಉಳಿದಿರುವಾಗಲೇ ಅದರ ಬೆಲೆ ಅರ್ಥಕೊಂಡ್ರೆ ನಾಳೆಯ ಬದುಕು ಇನ್ನಷ್ಟು ಸುಂದರವಾಗಿರುತ್ತೆ. ಗೆಳೆಯರೆ, ಇದುವರೆಗೆ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಕಿರಣ್ GMS. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದೊಂದಿಗೆ ಗಾನಗಂಗೆ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗುತ್ತದೆ. ಅಲ್ಲಿಯವರೆಗೆ ನಮಸ್ಕಾರ. ಇದೀಗ ಕೇಳಿ ಕಾರ್ಯಕ್ರಮದ ಒಂದು ಕಡೆಯ ಗೀತೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮೈನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಸಾದ್ ಭೋಪಾಲಿ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ರಾಮ್ ಲಕ್ಷ್ಮಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಕರೆ ಸೋರ್,
1: ಪವನ ಕರೆ ಶೋರ್.
0: ಅರೆ ಬಾಬಾ ಶೋರ್ ನೈ, ಸೋರ್ ಸೋರ್ ಸೋರ್.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಅನು ಮಲ್ಲಿಕ್.

ಆರಂಭದಲ್ಲಿ ಕೇಳಿ ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮಲೋಕ ಚಿತ್ರದಿಂದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸ್ನೇಹ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನಿರ್ದೇಶನ ಮಾಡಿರುವುದು ವಿ ಹರಿ ರವಿಚಂದ್ರನ್.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800420223.

ಇದೀಗ ಕೇಳಿ ಬಿಳಿಮೋಡ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ದರಾ ಬೇಂದ್ರೆ ಅವರದ್ದು ಹಾಗೂ ಸಂಗೀತ ವಿಜಯ್ ಭಾಸ್ಕರ್ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಇಳಯರಾಜ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಂಧನ ಚಿತ್ರದ ಹಾಡು ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ರಾಜ ನನ್ನ ರಾಜ ಚಿತ್ರದಿಂದ ಇದಾಗಿದ್ದೇನೆ ಕೇಳ್ತಾ ಇದ್ದೀರಾ. ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೂಡಿಬಂದ ಈ ಹಾಡು ಶುಭಮಂಗಳ ಚಿತ್ರದಿಂದ ಆಯ್ದದ್ದು. ಸವಿನೆನಪು ಇದುವರೆಗೂ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಾಡಿದ್ದು ರಾಷ್ಟೀಯ ಕ್ರೀಡಾ ದಿನ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ. ರಾಷ್ಟೀಯ ಕ್ರೀಡಾ ದಿನದ ಪೂರ್ವಭಾವಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11:30 ಹೊಸದಿಲ್ಲಿಯಿಂದ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡುತ್ತಿದ್ದಾರೆ. ಐಐಟಿ, ಐಐಎಂ ಹಾಗೂ ಏಮ್ಸ್ ಸೇರಿದಂತೆ ದೇಶಾದ್ಯಂತ 1500ಕ್ಕೂ ಹೆಚ್ಚು ಶೈಕ್ಷಣಿಕ ಸ್ಥಳಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಸಭಾಂಗಣ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಖೇಲೋ ಇಂಡಿಯಾ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ಯೋಜನಾಬದ್ದ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಮಂತ್ರಿಯವರು, ಕ್ರೀಡಾ ಪಯಣ ದೇಶದ ಒಲಿಂಪಿಕ್ಸ್ ಮಹತ್ವಾಕಾಂಕ್ಷೆ, ಯುವ ನಾಯಕತ್ವ, ವಿಕಸಿತ ಭಾರತ ಹಾಗೂ ನಶೆ ಮುಕ್ತ ಯುವಜನತೆ, ಹೀಗೆ ಒಟ್ಟು 5 ಬಿಂದುಗಳ ಮೇಲೆ ಅವರು ಮಾತನಾಡುತ್ತಿದ್ದಾರೆ.
1: ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಸಭಿ

ಅಥವಾ 0800225370 ಕರೆ ಮಾಡಿ ಮಾಹಿತಿ ನೀಡುವಂತೆ ಕಂದಾಯ ಇಲಾಖೆ ಸೂಚಿಸಿದೆ. ಮಾನಸ ಸರೋವರ ಯಾತ್ರೆಗಾಗಿ ನೇಪಾಳಕ್ಕೆ ತೆರಳಿದ್ದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಕೊಡ್ಲಿ ಗ್ರಾಮದ ಮಲ್ಲಿನಾಥ್ ಹಾಗೂ ಕನಕಪುರದ ಸಂಗಮೇಶ್ ನೇಪಾಳದ ಬೆಟರ್ವಾಟಿಯಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ಪಶ್ಚಿಮಘಟ್ಟ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ 1449 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸೆಪ್ಟೆಂಬರ್ನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಒಂದು ದಿನದ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆಯೂ ಚಿಂತಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಪರವಾನಿಗೆ ಪಡೆದು ಹೋಂಸ್ಟೇ ನಡೆಸುವುದು ಕಡ್ಡಾಯ. ಕಾನೂನುಬಾಹಿರವಾಗಿ ಹೋಂಸ್ಟೇ ನಡೆಸಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುವುದಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಇ ಬಾಲಕೃಷ್ಣಪ್ಪ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಮಂಚಾಲಯ ಮಂತ್ರಾಲಯದ ಶ್ರೀಮಠದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 2 ತಾರೀಖಿನವರೆಗೆ ಸಪ್ತರಾತ್ರೋತ್ಸವ ಜರುಗಲಿದೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಇಂದು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸೆಪ್ಟೆಂಬರ್ 1 ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯಲಿದೆ. 1000 ಹಾಡುಗಳ ಸರದಾರ ಹುಕ್ಕೇರಿ ಬಾಳಪ್ಪನವರ ದತ್ತಿ ಕಾರ್ಯಕ್ರಮ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿತು. ಹಿರಿಯ ಚಿಂತಕ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಯರಗಟ್ಟಿಯ ಅಶೋಕ್ ಹಾದಿಮನಿ ಹುಕ್ಕೇರಿ ಬಾಳಪ್ಪನವರ ವ್ಯಕ್ತಿತ್ವ ಮತ್ತು ಕೃತಿತ್ವದ ಕುರಿತು ಮಾತನಾಡಿದರು. ಹಿರಿಯ ಸಂಶೋಧಕರಾಗಿದ್ದ ಡಾ ಎಂಎಂ ಕಲಬುರಗಿ ಅವರ 11ನೇ ಹುತಾತ್ಮ ದಿನಾಚರಣೆಯನ್ನು ಡಾ ಎಂಎಂ ಕಲಬುರಗಿ ರಾಷ್ಟೀಯ ಪ್ರತಿಷ್ಠಾನ 30ನೇ ತಾರೀಕು ಬೆಳಗ್ಗೆ 10 ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದೆ. 17 ವರ್ಷದ ಅಪೂರ್ವ ಕಾಂಬ್ಳೆ ಬೆಂಗಳೂರಿನಲ್ಲಿ ನಡೆದ ರೋಡ್ ಟು ಜಿಸಿಎಲ್ ಫೆಡರೇಟೆಡ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 700 ಹೆಚ್ಚು ಆಟಗಾರರು ಭಾಗವಹಿಸಿದ್ದ ಟೂರ್ನಿಯನ್ನು ಗ್ಲೋಬಲ್ ಚೆಸ್ ಲೀಗ್ ಸಂಯೋಜಿಸಿತ್ತು. ಸಮ್ಮೇದ್ ಜಯಕುಮಾರ್ 2ನೇ ಸ್ಥಾನದೊಂದಿಗೆ ರನ್ನರ್ಸ್ಅಪ್ ಹಾಗೂ ವೈದ್ಯನಾಥನ್ ಕಣ್ಣನ್ 3ನೇ ಸ್ಥಾನ ಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ಕೇಳಿ ರಕ್ಷಾಬಂಧನ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಇದೀಗ.
1: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಪ್ರಿಯ ಕೇಳುಗರೇ, ಅಣ್ಣ ತಂಗಿಯರನ್ನು ಬೆಸೆಯುವ ಸೋದರ ಬಾಂಧವ್ಯದ ರಕ್ಷಾಬಂಧನ ಹಬ್ಬ ಬಂದಿದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗ್ತದೆ. ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ, ನಂಬಿಕೆ ಹಾಗೂ ರಕ್ಷಣೆಯ ಸಂಕೇತವಾಗಿ ಆಚರಿಸುವ ಪವಿತ್ರ ಹಬ್ಬವಾಗಿದೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ಅವರ ಶ್ರೇಯಸ್ಸನ್ನು ಬಯಸಿದರೆ, ಸಹೋದರರು ಅದಕ್ಕೆ ಪ್ರತಿಯಾಗಿ ಅವರಿಗೆ ಏನಾದರೂ ಉಡುಗೊರೆ ಅಥವಾ ಸಿಹಿಯನ್ನು ನೀಡುವುದರೊಂದಿಗೆ ರಾಖಿ ಕಟ್ಟಿದ ತಮ್ಮ ಸಹೋದರಿಯರಿಗೆ ರಕ್ಷಣೆಯ ಭರವಸೆಯನ್ನ ನೀಡ್ತಾರೆ. ಹಾಗಾದರೆ ರಾಖಿ ಹಬ್ಬವೆಂದೇ ಕರೆಯಲ್ಪಡುವ ಈ ರಕ್ಷಾಬಂಧನದ

ಪೌರಾಣಿಕ ಹಾಗೆ ಐತಿಹಾಸಿಕ ಹಿನ್ನೆಲೆ ಏನು? ಪೌರಾಣಿಕ ಹಿನ್ನೆಲೆಯನ್ನು ಅವಲೋಕಿಸೋದಾದರೆ ಇಂದ್ರ ಮತ್ತು ಶಚಿದೇವಿಯರ ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು. ಇಂದ್ರ ಅಥವಾ ದೇವೇಂದ್ರನು ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಹೊರಡುವಾಗ ಆತನ ಪತ್ನಿ ಇಂದ್ರಾಣಿ ಅಥವಾ ಶಚಿದೇವಿಯು ರಕ್ಷಾಸೂತ್ರವನ್ನು ಆತನ ಕೈಗೆ ಕಟ್ಟಿ ಜಯ ಸಿಗಲೆಂದು ಹಾರೈಸಿದ್ದಳು ಎಂಬ ಪ್ರತೀತಿ. ಮತ್ತೊಂದು ಉದಾಹರಣೆಯನ್ನು ಹೇಳಬೇಕೆಂದರೆ ಮಹಾಭಾರತದ ಒಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯಂಚನ್ನು ಹರಿದು ಆತನ ಬೆರಳಿಗೆ ಕಟ್ಟುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಕೃಷ್ಣನು ದ್ರೌಪದಿಯ ರಕ್ಷಣೆಯ ಅಭಯ ನೀಡುತ್ತಾನೆ. ಭಗವಾನ್ ವಿಷ್ಣುವು ಬಲಿಚಕ್ರವರ್ತಿಯ ರಾಜಧಾನಿಯಲ್ಲೇ ಇರಲು ನಿರ್ಧರಿಸಿದಾಗ ಲಕ್ಷ್ಮೀದೇವಿಯು ಬಲಿಚಕ್ರವರ್ತಿಗೆ ರಾಖಿ ಕಟ್ಟುವ ಮೂಲಕ ವಿಷ್ಣುವಿನ ಮನವೊಲಿಸಿ ವೈಕುಂಠಕ್ಕೆ ಕರೆದೊಯ್ದಳೆಂಬ ಕಥೆಯೂ ಇದೆ. ಇನ್ನು ಐತಿಹಾಸಿಕ ದೃಷ್ಟಾಂತವನ್ನು ತೆಗೆದುಕೊಂಡರೆ ಮೇವಾರದ ರಾಣಾ ಕರ್ಣಾವತಿಯು ಮೊಘಲ್ ಚಕ್ರವರ್ತಿಯಾಗಿದ್ದ ಹುಮಾಯೂನ್ಗೆ ರಾಖಿ ಕಳುಹಿಸಿ ಅವನಿಂದ ಸಹಾಯ ಮತ್ತು ರಕ್ಷಣೆ ಕೋರಿದ್ದಳು ಎಂಬುದಾಗಿ ಇತಿಹಾಸ ಹೇಳುತ್ತದೆ. ಏನೇ ಆದರೂ ಭಾರತದಾದ್ಯಂತ ಆಚರಿಸಲ್ಪಡುವ ರಕ್ಷಾಬಂಧನ ನಮ್ಮ ಪ್ರಮುಖ ಹಬ್ಬಗಳಲ್ಲಿ ಒಂದು. ಆತ್ಮೀಯ ಶ್ರೋತೃಗಳೇ, ಈಗ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ.

ಪ್ರೀತಿಯ ತಂಗಿಗೆ ಉಡುಗೊರೆ ತಾರಣ್ಣ, ಪೌಡರು ಶಾಂಪು ಬಣ್ಣದ ಬಳೆಗಳು ಬೇಕೇ ಬೇಕಣ್ಣ, ಚಕ್ಕುಲಿ ಚೂಡಾ ರುಚಿಕರ ಪೇಡಾ.

ಪ್ರಾಥಮಿಕ ಶಾಲೆಯಲ್ಲಿ ನೀವು ಓದುವಾಗಲೋ, ನಿಮ್ಮ ಸಹೋದರ ಸಹೋದರಿಯರು ಓದುವಾಗಲೋ ಈ ಹಾಡನ್ನು ಕೇಳಿರಬಹುದು. ದೂರದ ಊರಿನಲ್ಲಿರುವ ಅಣ್ಣ ಊರಿಗೆ ಬರುವಾಗ ತನಗೆ ಏನೆಲ್ಲ ಉಡುಗೊರೆಗಳನ್ನು ತರಬೇಕೆಂಬುದನ್ನು ಪತ್ರದ ಮೂಲಕ ಪಟ್ಟಿ ಮಾಡುವಾಗ ತಂಗಿಯೊಳಗೆ ಅಣ್ಣನ ಬಗೆಗಿನ ಪ್ರೀತಿ ಮತ್ತು ನಂಬಿಕೆ ಈ ಹಾಡಿನಲ್ಲಿ ಪ್ರಕಟಗೊಳ್ಳುತ್ತಿದೆ ಅಲ್ಲವೇ? ಕೆಲವು ಸಂಬಂಧಗಳು ಬದುಕಿನ ಪಯಣದಲ್ಲಿ ಜೊತೆಗೂಡಿಕೊಂಡು ಗಟ್ಟಿಯಾದರೆ ಇನ್ನು ಕೆಲವು ಸಂಬಂಧಗಳು ಹುಟ್ಟಿನಿಂದಲೇ ನಮ್ಮೊಡನೆ ಬೆಸೆದುಕೊಂಡಿರುತ್ತವೆ. ಅಂತಹ ಸಂಬಂಧಗಳಲ್ಲಿ ಅಣ್ಣ ತಂಗಿಯರ ಬಾಂಧವ್ಯವೂ ಒಂದು. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ಬಿದಿರಿನ ಕಡ್ಡಿಯ ಗಾಳಿಪಟ, ಬೆದರದ ಬೆಚ್ಚದ ಗಾಳಿಪಟ, ದಾರವ ಜಗ್ಗಿ ದೂರದಿ ಬಗ್ಗಿ, ತಾರೆಯ ನಗಿಸುವ ನನ್ನ ಪಟ, ನೀಲಿಯ ಬಾನಲಿ ತೇಲುವ ಸುಂದರ ಬಾಲಂಗೋಚಿಯ ನನ್ನ ಪಟ. ಅಣ್ಣನೊಬ್ಬ ಸೂತ್ರ ಹಿಡಿದು ನಿಂತರೆ ಎಷ್ಟೇ ದೂರಕ್ಕೂ ಎಷ್ಟೇ ಎತ್ತರಕ್ಕೂ ಹಾರಬಲ್ಲೆ ಅನ್ನೋ ಆತ್ಮಸ್ಥೈರ್ಯ ತುಂಬುವ, ಬಿದ್ದಾಗ ಓಡಿ ಬಂದು ನನ್ನ ಎಬ್ಬಿಸೋಕೆ ಅಣ್ಣ ಇದ್ದೇ ಇರುತ್ತಾನೆ ಅನ್ನೋ ಭರವಸೆಯ ಕೈಚಾಚುವ ಈ ಬಾಂಧವ್ಯ ಎಷ್ಟು ಚೆಂದ ಅಲ್ವಾ? ಅಣ್ಣ ತಂಗಿ ಸಂಬಂಧವೆಂದರೆ ಕೇವಲ ಒಡಹುಟ್ಟಿನ ಬಾಂಧವ್ಯ ಮಾತ್ರವಲ್ಲ, ಅವರಿಬ್ಬರು ಬಾಲ್ಯದ ಸಹಜ ಸುಂದರ ಗೆಳೆಯರು, ತರಹೇವಾರಿ ಆಟಗಳ ಅನ್ವೇಷಕರು, ತಪ್ಪುಗಳ ಪರಸ್ಪರ ಪಾಲುದಾರರು, ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಾಗ ಬೆಂಬಲಕ್ಕೆ ಸಾಕ್ಷಿಯಾಗುವವರು, ಖುಷಿಯ ಹಂಚಿಕೆದಾರರು, ಪುಟ್ಟ ಪುಟ್ಟ ಜಗಳಗಳ ಭಾರೀ ಜಟ್ಟಿ ಪೈಲ್ವಾನುಗಳು. ಅವರೊಳಗೆ ಪರಸ್ಪರ ಬಹುತೇಕ ಸಮಾನ ಕನಸುಗಳಿರುತ್ತವೆ, ಗೆಳೆಯರಂತೆ ಕ್ಷಮಿಸಿ ಒಂದಾಗುವ ಗುಣವಿರುತ್ತದೆ. ನಮ್ಮ ಜನಪದರು ಅಣ್ಣ ತಂಗಿಯರ ಆತ್ಮೀಯತೆಯನ್ನು ಅನೇಕ

ಎಂದೆನ್ನುತ್ತ ನಾಲ್ಕು ಜನರ ಮುಂದೆ ತನ್ನ ಬೆಂಬಲಕ್ಕೆ ಪ್ರೋತ್ಸಾಹಕ್ಕೆ ಸದಾ ನಿಂತು ತನಗೆ ಗೌರವ ತಂದುಕೊಡಲು ಅಣ್ಣ ತಮ್ಮಂದಿರು ಬದುಕಿನಲ್ಲಿ ಇರಬೇಕೆಂದು ಹೆಣ್ಣು ತಂಗಿಯಾಗಿ ಅಕ್ಕನಾಗಿ ಬಯಸುತ್ತಾಳೆ. ಬೇಸರದ ಬೆಂಗಾಡಿನಲ್ಲಿ ಒಂಟಿತನವನ್ನು ಅನುಭವಿಸುವಾಗ ಅವಳಿಗೆ ಅಣ್ಣನದೇ ನೆನಪಾಗುತ್ತದೆ.

ಎಂದು ಚಂದ್ರಮನ ತಂಪು ಸೋಕಿದಂತೆ ಅಣ್ಣನ ನೆನಪಾಗುತ್ತಲೇ ನಿರಾಳವಾಗುತ್ತಾಳೆ. ತಾಯಿ ಇಲ್ಲದ ತಬ್ಬಲಿಗೆ ತವರು ಮನೆಯನ್ನು ಜೀವಂತವಾಗಿಡುವ ಒಂದೇ ಕೊಂಡಿ ಎಂದರೆ ಅಣ್ಣ ತಮ್ಮಂದಿರು ಮಾತ್ರ. ಮದುವೆ ಮಾಡಿ ಕಳುಹಿದ ನಂತರ ತನ್ನನ್ನು ಮರೆಯದೆ ತವರಿನ ಪ್ರೀತಿಯನ್ನು ಯಾವತ್ತೂ ತನಗಾಗಿ ಧಾರೆ ಎರೆಯುತ್ತಿರಬೇಕೆಂದು ಬಯಸುತ್ತಾ ತವ

ಎಂದು ಕಣ್ಣೀರಾಗುತ್ತಾ ಬೇಡಿಕೊಳ್ಳುತ್ತಾಳೆ ತಂಗಿ. ಕುಟುಂಬದ ಸಭೆ ಸಮಾರಂಭಗಳಲ್ಲಿ ಸಹೋದರ ಸಹೋದರಿಯರ ಸಹಭಾಗಿತ್ವ ಇಲ್ಲದಿದ್ದರೆ ಅದು ಕಳೆಯೇರುವುದೇ ಇಲ್ಲ. ಮದುವೆಯಾಗಿ ಗಂಡನ ಮನೆ ಸೇರಿದ ತನ್ನ ತಂಗಿಯನ್ನು

ಎಂದು ಪರಿತಪಿಸುತ್ತಾಳೆ. ಅಣ್ಣ ತಂಗಿಯ ಎಲ್ಲ ಅಗ್ಡಿ ಆತಂಕಗಳಿಗೆ ಪರಿಹಾರವನ್ನು ಸೂಚಿಸುತ್ತಾ, ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತುತ್ತಿಡುವೆ, ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತುತ್ತಿಡುವೆ, ಬರಬೇಕು ತಂಗಿ.

ಆದ ಹುಟ್ಟಾಕಿ ಜೋಕೇಲಿ ನಿನ್ನ ಕರೆದೊಯ್ಯುವೆ ಎಂದು ರಾಣಿಯಂತೆ ನಿನ್ನನ್ನು ನಾನು ಮದುವೆ ಮನೆಗೆ ಕರೆದೊಯ್ಯುತ್ತೇನೆಂದು ಭರವಸೆ ನೀಡುತ್ತಾನೆ. ನೀನು ಬರದಿದ್ದರೆ ಮದುವೆ ಸಮಾರಂಭ ಪರಿಪೂರ್ಣವಾಗುವುದಿಲ್ಲ ಎಂದು ಅವಳ ಇರುವಿಕೆಯ ಪ್ರಾಧಾನ್ಯತೆಯನ್ನು ವಿವರಿಸುತ್ತಾನೆ. ಹಬ್ಬ ಹರಿದಿನಗಳಿಗೆ ತಂಗಿಯನ್ನು ತವರು ಮನೆಗೆ ಕರೆಯುವುದು ಅಣ್ಣನದೇ ಜವಾಬ್ದಾರಿ. ಪ್ರತಿ ವರ್ಷವೂ ಅಣ್ಣನ ದಾರಿ ಕಾಯುವುದು ತಂಗಿಗೊಂದು ಭಾವನಾತ್ಮಕ ಪುಳಕ. ಅಣ್ಣ ಬರುವಾಗ ಅವನಿಗೆ ಬೆಲ್ಲ ನೀರು ಕೊಟ್ಟು ಉಪಚರಿಸುವುದು, ತರುವಾಯ ತವರು ಮನೆಯಿಂದ ತನಗಾಗಿ ಬಂದ ತಿಂಡಿ ತಿನಿಸುಗಳನ್ನು ಸವಿಯುತ್ತಾ ತವರೂರಿನ ಕ್ಷೇಮ ವಿಚಾರಣೆ ನಡೆಯುತ್ತದೆ. ತವರಿನ ನೆನಪನ್ನು ಬೆಚ್ಚಗಾಗಿಸಿಕೊಳ್ಳಲು ಅಣ್ಣನೇ ಬೇಕು, ಅಣ್ಣನೇ ಬರಬೇಕು. ಗೌರಿ ಹಬ್ಬವೆಂಬುದು ತವರಿನ ಉಡುಗೊರೆಗಾಗಿ ಕಾಯುವ ಹಬ್ಬ. ಇಂಥ ಆಸೆಯಲ್ಲಿರುವ ತಂಗಿಗೆ ಹಬ್ಬಕ್ಕೆ ಕರೆಯಲು ಅಣ್ಣ ಬರುವುದು ಸ್ವಲ್ಪ ತಡವಾದರೂ ತಳಮಳ ಶುರುವಾಗುತ್ತದೆ. ಬರುತ್ತಾನೋ ಇಲ್ಲವೋ, ಬಾರದಿದ್ದರೆ ತಾನು ಹೇಗೆ ತವರಿಗೆ ಹೋಗಲಿ ಎಂದು ಸಂಕಟಗೊಳ್ಳುತ್ತಾಳೆ.

ಗೌರಿ ಹಬ್ಬಕ ಬರುವ ಅಣ್ಣನು ಬರಲಿಲ್ಲ ಯಾಕ, ತಂಗಿಗೆ ಬಾಗಿನ ಕೊಡುವುದಕ ತಬ್ಬಲಿ ತಂಗಿಗೆ ತಾಯಿ ತವರಿನ ನೆನಪನು ತರುವುದಕ ಈ ತಂಗಿನ ಹರಸುದಕ ಈ ತಂಗಿನ ಹರಸುದಕ ಎಂದು ಗೌರಿ ಹಬ್ಬದಂದು ತಂಗಿಯಾದವಳು ಪರಿತಪಿಸಿದರೆ, ಅದೇ ರೀತಿ ಅಣ್ಣ ತಂಗಿಯರು ಪರಸ್ಪರ ಪ್ರೀತಿ ರಕ್ಷಣೆಯ ಬಂಧನದಲ್ಲಿ ಭಾಗಿಯಾಗುವ ಹಬ್ಬವೊಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತೀತಿಯಲ್ಲಿದೆ. ಅದೇ ಪಂಚಮಿ ಹಬ್ಬ. ಈ ಹಬ್ಬಕ್ಕೂ ಅಣ್ಣ ತಂಗಿಯನ್ನು ಕರೆಯಬೇಕು, ಅವಳಿಗೆ ಉಡುಗೊರೆ ನೀಡಬೇಕು. ರಾಖಿ ಕಟ್ಟಿ ಆಶೀರ್ವಾದ ಪಡೆದ ತಂಗಿಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕು. ಹಬ್ಬಕ್ಕೆ ಅಣ್ಣ ಬರುವುದು ತಡವಾದಾಗ, ಪಂಚಮಿ ಹಬ್ಬ ಬಂದಾದ ಸನಿಹಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನನ್ನ ತವರೂರು ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ, ಹ್ಯಾಂಗ ಇರಲವ್ವ ತವರ ಮನಿ ಮರೆತ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಎಂದು ಕಳವಳಗೊಳ್ಳುತ್ತಾಳೆ. ಆಷಾಢ ತಿಂಗಳೆಂದರೆ ತಂಗಿಗೆ ಬಲು ಹಿಗ್ಗು. ಮದುವೆಯಾದ ಹೊಸತರ ವರ್ಷಗಳಲ್ಲಿ ತಿಂಗಳಾನುಗಟ್ಟಲೆ ತವರು ಮನೆಯಲ್ಲಿ ನೆಲೆಸುವ ಸೌಭಾಗ್ಯ ತರುವ ತಿಂಗಳು ಇದಾಗಿದೆ. ತವರಿಂದ ದೂರ ಉಳಿದು ಅನುಭವಿಸಿದ ಸಂಕಟಗಳನ್ನು ಈ ಒಂದು ತಿಂಗಳಲ್ಲಿ ಮರೆತು ಖುಷಿಯಾಗಿರುವ ಹಂಬಲದಲ್ಲಿರುತ್ತಾಳೆ ತಂಗಿ. ಇಲ್ಲೂ ಅಣ್ಣ ಬರುವುದು ತಡವಾಗಿದೆ.

0: ಎಂದು ಮರುಗುತ್ತಾಳೆ. ತವರೂರ ಹಾದಿಯೆಡೆಗೆ ನಿರೀಕ್ಷೆಯ ದೃಷ್ಟಿ ನೀಡುತ್ತಾಳೆ. ಜಗಳವಾಡಿ ದೂರ ಮಾಡಿಕೊಂಡ ಅಣ್ಣನಿಗಾಗಿ ಪರಿತಪಿಸುವ ತಂಗಿ ಹೀಗೊಂದು ಕವಿತೆಯಂತೆ ಪತ್ರ ಬರೆಯುತ್ತಾಳೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ತವರ ಮನೆಯ ಹಸಿಯನ್ನಿಷ್ಟು ಹನಿಸಿಬಿಡು, ತವರ ಮನೆಯ ಹಸಿಯನ್ನಿಷ್ಟು ಹನಿಸಿಬಿಡು ನನ್ನೊಳಗೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ಉಳಿದೆವಿಬ್ಬರೇ ತವರ ಹೆಸರಿಗೆ, ಉಳಿದೆವಿಬ್ಬರೇ ತವರ ಹೆಸರಿಗೆ. ತೆರೆದುಕೊಳ್ಳಲಿ ಬದುಕು ಹೊಸ ಕನಸಿಗೆ, ಉಳಿದೆವಿಬ್ಬರೇ ತವರ ಕನಸಿಗೆ. ತೆರೆದುಕೊಳ್ಳಲಿ ಬದುಕು ಹೊಸ ಕನಸಿಗೆ, ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ, ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ. ಹರೆಯದ ತುಂಟಾಟವನ್ನು ವಿವರಿಸುವಾಗ ಕವಿ ಅಣ್ಣನ ಕೀಟಲೆ ತಮ್ಮನ ಕಾಟಕ್ಕೆ ಬಳ್ಳಿಯ ಬೆಡಗಿತ್ತೇ ಎಂದು ಹಾಡುತ್ತಾರೆ. ಅಣ್ಣನ ಹರೆಯದ ಪ್ರಣಯ ಪ್ರಸಂಗಗಳಿಗೆ ತಂಗಿಯೇ ಮೊದಲ ಸಾಕ್ಷಿ, ಹಾಗೆಯೇ ತಂಗಿಯ ಪ್ರಣಯ ಪ್ರಸಂಗಗಳಿಗೆ ಅಣ್ಣನದೇ ಹೊಣೆಗಾರಿಕೆ. ಪುರಾಣದ ಕೃಷ್ಣ ಸುಭದ್ರೆಯರ ಬಾಂಧವ್ಯವನ್ನೇ ತೆಗೆದುಕೊಳ್ಳಿ. ಅರ್ಜುನನಿಗೆ ಸನ್ಯಾಸಿಯ ವೇಷ ತೊಡಿಸಿ ಅರ್ಜುನ ಸುಭದ್ರೆಯರ ಪ್ರೇಮ ಫಲಿಸುವಂತೆ ಮಾಡುವಲ್ಲಿ ಕೃಷ್ಣನ ಹೊಣೆಗಾರಿಕೆಯೇನು ಕಡಿಮೆಯದಾಗಿತ್ತೆ? ದ್ರೌಪದಿಯ ಸ್ವಯಂವರದಿಂದ ಹಿಡಿದು ಅವಳ ಮದುವೆಯ ನಂತರವೂ ಪಾಂಡವರ ಆಪ್ತ ಮಿತ್ರನಾಗಿದ್ದುಕೊಂಡು ತಂಗಿಗೆ ಬೆಂಬಲವಾಗಿ ನಿಂತ ಅಣ್ಣ ದೃಷ್ಟದ್ಯುಮ್ನನನ್ನು ಮರೆಯಲು ಸಾಧ್ಯವೇ? ಕಾರ್ತಿಕ ಶುದ್ಧ ದ್ವಿತೀಯ ದಿನದಂದು ಯಮರಾಜನು ತನ್ನದೇ ದಾರಿ ಕಾಯುತ್ತಿದ್ದ ತಂಗಿ ಯಮುನಾಳ ಮನೆಗೆ ಭೇಟಿ ನೀಡಿದಾಗ ಪ್ರೀತ್ಯಾಧಾರಗಳಿಂದ ಅಣ್ಣನಿಗೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳಿಂದ ಸತ್ಕರಿಸಿದಾಗ ಸಂತುಷ್ಟನಾದ ಅಣ್ಣ ಈ ದಿನದಂದು ತಂಗಿಯ ತುತ್ತು ತಿನ್ನುವ ಯಾವ ಅಣ್ಣನಿಗೂ ಅಕಾಲಿಕ ಮರಣ ಕಾಡದಿರಲಿ ಎಂಬ ವರವಿತ್ತನೆಂದು ಪುರಾಣ ಹೇಳುತ್ತದೆ. ಇದನ್ನೇ ಉತ್ತರದ ಭಾಗದಲ್ಲಿ ಭಗಿನಿ ಹಸ್ತ ಭೋಜನ ಹಬ್ಬವಾಗಿ ಆಚರಿಸಲಾಗುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಬಾಂಧವ್ಯಗಳು ಕಣ್ಮರೆಯಾಗುತ್ತಿವೆ. ಎಲ್ಲರಿಗೂ ಅವರದೇ ಬದುಕಿನ ಜಂಜಾಟಗಳಿವೆ. ಅಂತರ್ಜಾಲಗಳು ಅಂತರವನ್ನು ಕಡಿಮೆ ಮಾಡಿರುವ ಈ ಕಾಲಘಟ್ಟದಲ್ಲೂ ಅಂತರಂಗದಲ್ಲಿ ನಾವು ದೂರವೇ ಉಳಿದಿದ್ದೇವೆ. ಒಂದು ಪುಟ್ಟ ಮೆಸೇಜ್ನಲ್ಲಿ ಎಲ್ಲವೂ ಮುಗಿದು ಹೋಗುತ್ತವೆ. ನಮಗಾಗಿ ಸಮಯ ಮೀಸಲಿರಿಸಿಕೊಂಡು ಪರಸ್ಪರ ಭೇಟಿ ಮಾತು ಒಗ್ಗೂಡುವಿಕೆಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಂಡು ಎಲ್ಲ ಕಾಲಕ್ಕೂ ಕಾಪಿಟ್ಟುಕೊಳ್ಳಬೇಕಾದ ಹೊಣೆಗಾರಿಕೆ ಎಲ್ಲರಿಗೂ ಇದೆ. ಅಣ್ಣನ ಪ್ರೀತಿಯಲ್ಲಿ ಜವಾಬ್ದಾರಿ, ಕಾಳಜಿ, ಬೆಂಬಲ ಮತ್ತು ಗದರಿಕೆಯ ರೂಪವಿದ್ದರೆ ತಂಗಿಯ ಪ್ರೀತಿಯಲ್ಲಿ ಆಪ್ತತೆ ಮತ್ತು ತುಂಟುತನವಿದೆ. ಇಂಥ ಬಾಂಧವ್ಯಗಳು ಸೋಲದಂತೆ ಭಾವಗಳ ನೂಲಿನಲ್ಲಿ ಬದುಕಿನ ಕೊನೆಯವರೆಗೂ ಹೆಣೆದುಕೊಳ್ಳುತ್ತಾ ಬದುಕುತ್ತಿರಲಿ.
1: ಕೇಳುಗರೆ, ರಕ್ಷಾಬಂಧನದ ಪ್ರಯುಕ್ತ ಇದುವರೆಗೆ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ ಸೋದಾಹರಣ ಭಾಷಣ ಕೇಳಿದಿರಿ.

0: ಅನುಭವ.
1: ಇನ್ನು ಮುಂದೆ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ನೆನಪಿಸುವ ಜನಪದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಬಿ ಕೆ ಸುಮಿತ್ರ.

ಇದುವರೆಗೆ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಮೂಡಿಬಂದ ಜನಪದ ಗೀತೆಯನ್ನು ಆಲಿಸಿದಿರಿ. ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30, ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೇನೆ ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಯಾಟಿಕಾ ಈ ಕುರಿತು ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.
2: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕಾ ಈ ತೊಂದರೆಯ ಬಗ್ಗೆ ಮಾಹಿತಿ ತಿಳಿಯೋಣ. ಕಾಲಲ್ಲಿ, ಬೆರಳಲ್ಲಿ ಅಥವಾ ಬೇರೆ ಭಾಗದಲ್ಲಿ ನೋವು ಕಂಡಾಗ ವೈದ್ಯರ ಬಳಿ ಹೋದಾಗ ಅವರು ಸಯಾಟಿಕಾ ಸಮಸ್ಯೆ ಆಗಿರಬಹುದು ಅನ್ನೋದನ್ನ ನಾವು ಕೇಳ್ತಾ ಇರ್ತೇವೆ. ಇದು ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನು, ಲಕ್ಷಣಗಳೇನು, ಇದಕ್ಕೆ ಚಿಕಿತ್ಸೆ, ಈ ಕುರಿತಂತೆ ಇಂದು ಮಾಹಿತಿ ಪಡೆಯೋಣ. ಈ ಕುರಿತಂತೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಇವರು ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ಮೊದಲಿಗೆ ಸಯಾಟಿಕಾ ಅಂದ್ರೆ ಏನು?
3: ಸಯಾಟಿಕಾ ಅಂದ್ರೆ ಒಂದು ಕಾಯಿಲೆ ಹೆಸರಲ್ಲ, ಅದು ಗ್ರೀಕ್ ಭಾಷೆಯಲ್ಲಿ ಒಂದು ನೋವಿನ ಹೆಸರು. ಅದಕ್ಕೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಲಕ್ಷಣ ಅಥವಾ ಸಿಂಪ್ಟಮ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಲೆನೋವು, ಕಿವಿನೋವು, ಹೊಟ್ಟೆ ನೋವು ಆ ತರ ಇರುತ್ತಲ್ಲ, ಅದೇ ರೀತಿ ನಮ್ಮ ಸೊಂಟದಲ್ಲಿ ಶುರುವಾಗಿ ತೊಡೆ ಹಾಗೂ ಮೀನ್ಕಂಡದಿಂದ ಹಾದು ಪಾದದವರೆಗೆ ಬರೋ ನೋವಿಗೆ ಗ್ರೀಕ್ ಭಾಷೆಯಲ್ಲಿ ಸಯಾಟಿಕಾ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಕಾಯಿಲೆಯಲ್ಲಿ ತಲೆನೋವು ಬರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾಯಿಲೆಯಲ್ಲಿ ಸಯಾಟಿಕಾ ನೋವು ಸಹ ಬರ್ಬೋದು. ಆದರೆ ಸಯಾಟಿಕಾ ನೋವು ಬಂದ ಕೂಡಲೇ ಅದು ಸೀರಿಯಸ್ ಕಾಯಿಲೆ ಅಂತ ಏನು ಹೆದರ್ಬೇಕಾಗಿಲ್ಲ. ಈ ಸಯಾಟಿಕಾ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ನಮ್ಮ ಬೆನ್ನಿನ ಕೆಳಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅಲ್ಲಿಂದ ಬೇರಿನ ರಚನೆಯಿಂದ ಶುರುವಾಗಿ ಒಂದೊಂದೇ ಬೇರುಗಳು ಸೇರ್ಕೊಂಡು ಹೇಗೆ ಗಿಡದಲ್ಲಿ ಕಾಂಡ ಆಗುತ್ತೋ ಅದೇ ರೀತಿ ನರದ ಬೇರುಗಳು ಸೇರಿಕೊಂಡು ಒಂದು ನರ ಆಗುತ್ತೆ. ಆ ನರ ಸೊಂಟದಿಂದ ಹಾದು ತೊಡೆ ಹಿಂಭಾಗದಿಂದ ಬಂದು ಪಾದದವರೆಗೂ ಹೋಗುತ್ತೆ. ಈ ನರಕ್ಕೆ ಸಯಾಟಿಕ್ ನರ್ವ್ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಸಯಾಟಿಕ್ ನರ ಅಂತ ಹೇಳ್ಬೋದು. ಇದು ನಮ್ಮ ದೇಹದ ಅತಿ ಉದ್ದವಾದ ಹಾಗೂ ದಪ್ಪವಾದ ನರ. ಡಾಕ್ಟರ್ ಹತ್ರ ಹೋದ್ಕೊಳ್ಳೆವರು, ಓ ನಿಮ್ಗೆ ಸೊಂಟ ನೋವಿದೆ, ನಿಮ್ಗೆ ತೊಡೆ ನೋವಿದೆ, ಕಾಲು ನೋವಿದೆ, ಪಾದ ನೋವಿದೆ, ಎಲ್ಲ ಇದೆ ಅಂದ್ರೆ ಅದಕ್ಕೆ ಸಯಾಟಿಕಾ ಅಂತ ಹೇಳ್ತೀವಿ. ಅದು ವಿವರವಾಗಿ ಯಾರು ಹೇಳಲ್ಲ. ಸಯಾಟಿಕಾ ಅನ್ನೋದು ಆಡು ಭಾಷೆಗೆ ಹೋಗ್ಬಿಟ್ಟಿದೆ, ಅದರಿಂದಾಗಿ ಡಾಕ್ಟರ್ ಅವರ ಆಡು ಭಾಷೆಯಲ್ಲಿ ಸಯಾಟಿಕಾ ಆಗಿದೆ ನಿಮ್ಗೆ ಅಂತ ಹೇಳ್ತಾರೆ.
2: ಹಾಗಾದ್ರೆ ಈಗ ಡಾಕ್ಟ್ರೆ, ಬೆನ್ನು ನೋವು ಬಂದಾಗ ಸಯಾಟಿಕಾ ಸಮಸ್ಯೆ ಆಗಿದೆ ಅಂತ ತಿಳ್ಕೋಬೇಕು, ಅಥವಾ ಏನು, ಯಾವ ರೀತಿ ಇದನ್ನ ನಾವು?
3: ಈಗ ಇದು ಬಹಳ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಬೆನ್ನು ನೋವಿನಲ್ಲಿ ನೋವು ಕೇವಲ ಬೆನ್ನಿಗೆ ಅಥವಾ ಸೊಂಟದ ಭಾಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹೆಚ್ಚಿನ ಪಕ್ಷದಲ್ಲಿ. ಉದಾಹರಣೆಗೆ ಯಾರೋ ಹೋಗ್ಬಿಟ್ಟು ಭಾರ ಎತ್ತಿದ್ರು, ಅವರಿಗೆ ಬೆನ್ನು ನೋವು ಬಂತು, ಅದು ಸಯಾಟಿಕಾ ಅಲ್ಲ, ಅದು ಸೊಂಟ ನೋವು ಅಥವಾ ಬೆನ್ನು ನೋವು ಅಂತ ಹೇಳ್ತೀವಿ. ಆಕ್ಚುಲಿ ಬೆನ್ನು ಅಂದ್ರೆ ಕತ್ತಿನ ಕೆಳಭಾಗದಿಂದ ಸೊಂಟದ ಭಾಗದವರೆಗೆ ಇರೋ ಜಾಗಕ್ಕೆ ಬೆನ್ನು ಅಂತ ಹೇಳ್ತೀವಿ. ಅದರಲ್ಲಿ ಮೇಲಿನ ಬೆನ್ನು, ಮಧ್ಯದ ಬೆನ್ನು, ಕೆಳಗಿನ ಬೆನ್ನು ಅಂತ ವೈದ್ಯರು ಅವರ ಪರಿಭಾಷೆಯಲ್ಲಿ ಹೇಳ್ಕೋತಾರೆ. ಅದೇ ರೀತಿ ಸೊಂಟದ ಭಾಗಕ್ಕೆ ಮಾತ್ರ ನೋವು ಬಂದ್ರೆ ಅದು ಸಯಾಟಿಕಾ ಅಲ್ಲ. ಸಯಾಟಿಕಾ ಅಂದ್ರೆ ಬೆನ್ನಿಂದ ಹಿಡಿದು ಕಾಲಿನವರೆಗೂ ಪ್ರಯಾಣ ಮಾಡುವಂತ ನೋವು, ಇದೇ ಇದರ ಮುಖ್ಯ ಸುಳಿವು. ಇದರಲ್ಲಿ ಏನಾಗುತ್ತೆ, ರೋಗಿಗಳಿಗೆ ಕಾಲಿನಲ್ಲಿ, ಕಾಲು ಅಂದ್ರೆ ಮೀನ್ಕಂಡದಲ್ಲಾಗ್ಬೋದು, ಪಾದದಲ್ಲಾಗ್ಬೋದು ಅಥವಾ ಮಂಡಿಯ ಹಿಂಭಾಗದಲ್ಲಾಗ್ಬೋದು, ಅಲ್ಲಿ ಸುಡೋ ಹಾಗೆ, ಸೂಜಿ ಚುಚ್ಚದಂಗೆ ಅಥವಾ ಒಂದೇ ಸಲ ಕರೆಂಟ್ ಹೊಡೆದಂಗೆ ಎಲೆಕ್ಟ್ರಿಕ್ ಶಾಕ್ ತರ ನೋವು, ತೀವ್ರವಾದ ನೋವು ಬರ್ಬೋದು ಅಥವಾ ಸಾಧಾರಣವಾದ ನೋವು ಸಹ ಬರ್ಬೋದು. ಕೆಲವೊಮ್ಮೆ ಪಾದದಲ್ಲಿ ಅಥವಾ ಕಾಲಿನಲ್ಲಿ ಮರಗಟ್ಟಂಗ್ ಆಗುತ್ತೆ, ಮರಗಟ್ಟೋದು ಅಂದ್ರೆ ನಮ್ನೆಸ್ ಅಂತ ಹೇಳ್ತಾರೆ, ಆ ರೀತಿನೂ ಆಗುತ್ತೆ. ಕೆಲವರಿಗೆ ಕಾಲಲ್ಲಿ ಬಲ ಕಡಿಮೆ ಆಗ್ಬೋದು, ಕೆಲವರಿಗೆ ಕೆಮ್ಮದಾಗ ತಸಿಂದಾಗ ಆ ಕಾಲು ನೋವು ಇನ್ನೂ ಜಾಸ್ತಿ ಜೋರಾಗಿ ನೋವಾಗಕ್ಕೆ ಸಾಧ್ಯತೆ ಇರುತ್ತೆ.
2: ಹಾಗಾದ್ರೆ ಡಾಕ್ಟರ್, ಈ ನರಕ್ಕೆ ಏನ್ ತೊಂದರೆ ಆಗುತ್ತೆ, ಇದು ಸಮಸ್ಯೆ ಉಂಟಾಗೋದಕ್ಕೆ? ಈ ನರಕ್ಕೆ ತೊಂದರೆ ಆದಾಗ ನೋವುಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ, ಇದಕ್ಕೇನ್ ಕಾರಣ ಆ ನೋವು?
3: ಈಗ ನರದಲ್ಲಿ ಬೇರೆ ಬೇರೆ ಕಾರಣದಿಂದ ಈ ರೀತಿ ನೋವು ಬರ್ಬೋದು. ಕಾಮನ್ ಪ್ರಾಬ್ಲಮ್, ಎಲ್ಲಕ್ಕಿಂತ ಸಾಮಾನ್ಯವಾಗಿ ಬರೋ ಸಾಧ್ಯತೆ ಏನಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಕೆಲವರು ನೀವು ಮಾತಾಡಿದಾಗ ಕೇಳಿರ್ಬೋದು, ನನಗೆ ಕಾಲು ನೋವಾಗಿದೆ, ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ. ಡಿಸ್ಕ್ ಅಂದ್ರೆ ಏನು ಅಂತ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತೇನೆ. ಈ ಬೆನ್ನು ಮೂಳೆ ಅಂದ್ರೆ ಅದು ಸಿಂಗಲ್ ಮೂಳೆ ಇರಲ್ಲ, ಅದು ಮಣಿಗಳ ರೀತಿಲಿ ಇರುತ್ತೆ, ಸಣ್ಣ ಸಣ್ಣ ಬಾಕ್ಸ್ ರೀತಿಲಿ ಇರುತ್ತೆ. ಆ ಬಾಕ್ಸ್ಗಳ ಮಧ್ಯದಲ್ಲಿ ಒಂದು ಸ್ಪಂಜ್ ಅಂತ ಒಂದು ಅಂಗಾಂಶ ಇರುತ್ತೆ. ಆ ಸ್ಪಂಜ್ ಅಂತ ಅಂಗಾಂಶದಲ್ಲಿ ಈಗ ಉದಾಹರಣೆಗೆ ದಿಂಬಲ್ಲಿ ಹೊರಗಡೆ ಕವರ್ ಇರುತ್ತೆ, ಒಳಗಡೆ ಮೆತ್ತಿಗಿರೋ ಹತ್ತಿ ಇರುತ್ತೆ, ಆ ರೀತಿನೇ ಡಿಸ್ಕಲ್ಲೂ ಸಹ ಹೊರಗಡೆ ಭಾಗದಲ್ಲಿ ಒಂದು ಗಡುಸಾದ ಒಂದು ಚೀಲದ ಆಕೃತಿ, ಒಂದು ರಕ್ಷಣಾತ್ಮಕವಾದ ಕವಚ ಇರುತ್ತೆ. ಒಳಗಡೆ ಹತ್ತಿಯ ತರ ಅಥವಾ ಲೋಳೆ ತರ ಅಥವಾ ಜೆಲ್ ತರ ಒಂದು ಅಂಶ ಇರುತ್ತೆ ಒಳಗಡೆ. ಈಗ ಹೊರಗಡೆ ಇರೋ ಈ ದಿಂಬಲ್ಲಿ ನೀವು ನೋಡಿರ್ಬೋದು, ದಿಂಬಲ್ಲಿ ಕೆಲವು ಸಲ ಸೀಳ್ಕೊಂಡಾಗ ಒಳಗಡೆ ಇರೋ ಹತ್ತಿ ಹೊರಗಡೆ ಉಬ್ಬುತ್ತೆ. ಅದೇ ರೀತಿ ಈ ಡಿಸ್ಕ್ಗಳು ಏನಾಗುತ್ತೆ, ವಯಸ್ಸಾದ್ಮೇಲೆ ಅಥವಾ ಸಣ್ಣ ವಯಸ್ಸಲ್ಲಿ ಯಾವಾಗಾದರೂ ಹಾಕಕ್ಕೆ ಸಾಧ್ಯ ಇದೆ. ಹೊರಗಡೆ ಇರೋ ಕವಚ ಅಥವಾ ಚೀಲ ಅದು ಸಣ್ಣದಾಗಿ ಸೀಳ್ಕೊಂಡಿದ್ರೆ ಅದ್ರ ಒಳಗಡೆ ಇರೋದು ಅಂಶ ಹೊರಗಡೆ ಬರುತ್ತೆ, ಅದು ಒಂಥರ ಜೆಲ್ಲಿ ತರ ಇರುತ್ತೆ. ಅದು ಹೊರಗೆ ಬಂದಾಗ ಏನಾಗುತ್ತೆ, ಅಲ್ಲಿಯೇ ಪಕ್ಕದಲ್ಲೇ ನರಗಳಿರುತ್ತೆ, ಮೂಳೆ ಒಳಗಡೆ ನರಗಳಿರುತ್ತೆ, ಮೂಳೆ ಪಕ್ಕದಲ್ಲಿ ನರಗಳಿರುತ್ತೆ. ಅಂಥದ್ದು ಯಾವುದಕ್ಕಾದರೂ ಈ ತರದ್ದು ಭಾಗ ಹೋಗಿ ತಾಗದ್ರೆ ಆ ಜಾಗದಲ್ಲಿ ನರಕ್ಕೆ ಡ್ಯಾಮೇಜ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಆಗುತ್ತೆ, ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್. ನರದ ಯಾವುದೇ ಭಾಗಕ್ಕೂ ಏಟಾದರೂ ಅದರ ಮುಂಭಾಗದಲ್ಲಿ ಅದು ತುದಿಗೆ ಹೋಗಿ ಇರೋ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಸಯಾಟಿಕ್ ನರ್ವ್ ಬಗ್ಗೆ ಬರೋಣ. ಈ ಸಯಾಟಿಕ್ ನರ್ವ್ ಎಲ್ಲಿಂದ ಬರುತ್ತೆ ಅಂದ್ರೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಹುಟ್ಟುತ್ತೆ. ಆ ಜಾಗದಲ್ಲಿ ಅದ್ರದ್ದು ಬೇರಿರುತ್ತೆ. ಬೇರಿಗೇನಾದ್ರು ಈ ತರ ಏನಾದ್ರು ಡಿಸ್ಕ್ ಟಚ್ ಆದ್ರೆ ಅಥವಾ ನರದ ಮೇಲೆ ನರ ಹತ್ತುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇನೆ. ಈ ರೀತಿ ಆದಾಗ ಏನಾಗುತ್ತೆ, ಆ ನರ ಎಲ್ಲೆಲ್ಲಿ ಹೋಗಿರುತ್ತೋ ಅಷ್ಟು ಜಾಗದಲ್ಲಿ ನೋವು ಬರುತ್ತೆ. ಉದಾಹರಣೆಗೆ ಅದರಲ್ಲಿ ಒಂದು ನರದ ಭಾಗಗಳನ್ನ S1, S2, S3 ಅಂತ ಹೇಳ್ತೀವಿ. ಈ ಮೂಳೆಗಳನ್ನ L5, L3, L4 ಅಂತ ಆ ರೀತಿ ಹೆಸರುಗಳು ಕೊಡ್ತೀವಿ. ಆ ರೀತಿ ನರಕ್ಕೆ ಪ್ರೆಸ್ ಆದ್ರೆ, ಈಗ S1 ನರಕ್ಕೆ ಏನಾದ್ರು ಚುಚ್ಚಿದ್ರೆ ಪಾದದಲ್ಲಿ ನೋವು ಬರುತ್ತೆ. ಪ್ರಾಬ್ಲಮ್ ಇರೋದು ಬೆನ್ನುಮೂಳೆಯಲ್ಲಿ, ನೋವು ಬರೋದು ಪಾದದಲ್ಲಿ. ಇದೇ ರೀತಿ ಬೇರೆ ಬೇರೆ ಕಾಯಿಲೆ ಇರುತ್ತೆ. ಇನ್ನೊಂದೆರಡು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ಆಗಿರೋದು ವಯಸ್ಸಾದಂಗೆ ಬೆನ್ನುಮೂಳೆಯಲ್ಲಿ ಟ್ಯೂಬಿನ ಕೃತಿಯಲ್ಲಿ ಒಂದು ಅಂಶ ಇರುತ್ತೆ. ಆ ಟ್ಯೂಬ್ ಅಲ್ಲಿ ಒಳಗಡೆ ನರಗಳಿರುತ್ತೆ. ಟ್ಯೂಬ್ ಸಂಕುಚಿತ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ ನರದ ಮೇಲೆ ಒತ್ತಡ ಬಿದ್ದುಬಿಟ್ಟು ಕಾಲಲ್ಲಿ ನೋವು ಬರುತ್ತೆ. ಇನ್ನೊಂದು ಕಾಮನ್ ಅಂದ್ರೆ ವಯಸ್ಸಾದಾಗೆ ಕೀಲುಗಳು ಸವಿಯುತ್ತೆ, ಅದೇ ರೀತಿ ಬೆನ್ನುಮೂಳೆ ಸಹ ಸವಿಯುತ್ತೆ. ಬೆನ್ನುಮೂಳೆ ಸವದಾಗ ಏನಾಗುತ್ತೆ, ಆ ನರಕ್ಕೆ ಕಿರಿಕಿರಿ ಆಗುತ್ತೆ. ಆ ಯಾವ ನರಕ್ಕೆ ಕಿರಿಕಿರಿ ಆಗುತ್ತೋ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳುತ್ತೆ. ಅಪರೂಪಕ್ಕೆ ಒಂದೊಂದ್ಸಲ ಇನ್ಫೆಕ್ಷನ್ ಟ್ಯೂಮರ್ ಪೆಟ್ಟಾದಾಗ ಈ ರೀತಿ ನರಕ್ಕೆ ಏಟಾಗ್ಬಿಟ್ಟು ಅದರಿಂದ ನೋವು ಬರೋ ಸಾಧ್ಯತೆ ಇರುತ್ತೆ.
2: ಡಾಕ್ಟರ್, ನಾವು ಇತ್ತೀಚೆಗೆ ಯುವಕರಲ್ಲೂ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳ್ತಾ ಇರ್ತೀವಿ, ಈ ಸಮಸ್ಯೆ ಸಯಾಟಿಕ್ ಆಗಿದೆ ಅನ್ನೋದನ್ನ. ಅಂದ್ರೆ ಈಗ ನೀವು ಹೇಳಿದ್ರೆ ವಯಸ್ಸಾದಂತವರಲ್ಲಿ ಈ ತರ ಆಗುತ್ತೆ ಅಂತ, ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ, ಈ ವಯಸ್ಸಾದರಲ್ಲಿ ಹೆಚ್ಚು ಅಥವಾ ಯುವಕರಲ್ಲೋ, ಇದು ಹೇಗೆ?
3: ಈಗ ಯುವಕರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಇತ್ತೀಚೆಗೆ ಕಾಮನ್ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಒಂದು ದೊಡ್ಡ ಕಾರಣ. ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡುವ IT ಉದ್ಯೋಗಗಳು, ಹೆಚ್ಚು ಹೊತ್ತು ವಾಹನ ಚಲಾಯಿಸುವ ಚಾಲಕರು, ಸರಿಯಾದ ಭಂಗಿ ಅಥವಾ ಪೋಶ್ಚರ್ ಇಲ್ಲದೆ ಭಾರ ಎತ್ತೋದು ಮಾಡೋರಲ್ಲಿ ಈ ರೀತಿ ನರಕ್ಕೆ ಪೆಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಎರಡು ಭಾಗ ಇರುತ್ತೆ. ಒಂದು ಜೀವನದ ಮೊದಲ ಭಾಗದಲ್ಲಿ ಬರೋ ಬೆನ್ನು ನೋವು, ಜೀವನದ ನಂತರದ ಭಾಗದಲ್ಲಿ ಅಂದ್ರೆ 50 ವರ್ಷದ ನಂತರ ಬರೋ ಬೆನ್ನು ನೋವುಗಳು. ಆ ರೀತಿ ಎರಡು ಅಂದಾಜಾಗಿ ಕ್ಲಾಸಿಫೈ ಮಾಡಬಹುದು ಬೆನ್ನು ನೋವಲ್ಲಿ. ಅದರಲ್ಲಿ ಮೊದಲು ಅಂದ್ರೆ ಸಣ್ಣ ವಯಸ್ಸಿನವರಿಗೆ 50 ವರ್ಷಕ್ಕಿಂತ ಕಮ್ಮಿನವರಿಗೆ ಬರೋ ನೋವಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್, ಅಂದ್ರೆ IT ಉದ್ಯೋಗಗಳು ಇತ್ಯಾದಿ ನಾನು ಹೇಳಿದಲ್ಲ ಅವರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್. ವಯಸ್ಸಾದ್ಮೇಲೆ ಬರೋರಿಗೆ ಬೇರೆ ತರದ್ದು ಸಯಾಟಿಕ ಬರುತ್ತೆ. ಉದಾಹರಣೆಗೆ ಡಯಾಬಿಟಿಸ್ ಇರೋರಿಗೆ ನರಗಳು ದುರ್ಬಲ ಆಗಿರುತ್ತೆ, ಅವರಿಗೆ ಸಯಾಟಿಕ ರೀತಿಯೇ ನರ ಬಂದು ಡಾಕ್ಟರಿಗೆ ಕನ್ಫ್ಯೂಸ್ ಆಗ್ಬಹುದು. ಇನ್ನೊಂದು ಧೂಮಪಾನ

0: ಮಾಡೋರು, ಸ್ಮೋಕಿಂಗ್ ಮಾಡೋರಿಗೆ ಏನಾಗುತ್ತೆ, ಡಿಸ್ಕ್ ಬೇಗ ವೀಕ್ ಆಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮುಖ್ಯವಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಗಿರೋದೇ ಇದಕ್ಕೆ ಮುಖ್ಯವಾದ ಕಾರಣ.
1: ಅಂದ್ರೆ ಯುವಕರಲ್ಲಿ ಇತ್ತೀಚೆಗೆ ಹೆಚ್ಚಾಗೋದಕ್ಕೆ ಕಾರಣ ಈ ಜೀವನ ಶೈಲಿಯಲ್ಲಿ ಆಗಿರೋ ಬದಲಾವಣೆಯಿಂದ ಇದು ಹೆಚ್ಚಾಗಿದೆ ಅಂತೀರಿ. ವಯಸ್ಸಾದವರಲ್ಲಿ ಮತ್ತೆ ಮಧುಮೇಹಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇದು ಬರುತ್ತೆ ಅಂತ ಹೇಳ್ತೀರಿ. ಹಾಗೇನೆ ಡಾಕ್ಟರ್, ಈಗ ಈ ನೋವು ಕಾಣಿಸ್ಕೊಂಡಾಗ ಮನೆಯಲ್ಲಿ ಏನಾದ್ರು ಮಾಡ್ಕೋಬೇಕಾಗುತ್ತಾ ಅಥವಾ ತಕ್ಷಣ ವೈದ್ಯರ ಬಳಿ ಹೋಗ್ಬೇಕಾ?
0: ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಈಗ ಉದಾಹರಣೆಗೆ ಯಾರೋ ಹೋದ್ರು, ಒಂದು ಭಾರ ಎತ್ತಿದ್ರು, ಸಡನ್ ಆಗಿ ಹೋದ್ರು, ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ, ಕೂತ್ಕೊಂಡಿದ್ರು, ಅವ್ರ ಮನೆಯವ್ರು ಹೇಳಿದ್ರು ಒಂದು ಅಕ್ಕಿ ಚೀಲ ತಗೊಂಬ ಅಂತ ಹೇಳಿದ್ರು. ಇವ್ರು ಹೋದ್ರು ಅಕ್ಕಿ ಚೀಲನ ಎಳೆದ್ಬಿಟ್ಟು ಪಕ್ಕದಲ್ಲಿ ಇಟ್ಟರು, ಅಥವಾ ಅದನ್ನ ತೆಗೆದು ಡಬ್ಬಕ್ಕೆ ಸುರಿದ್ರು, ಏನೋ ಆ ಥರ ಮಾಡಿದ್ರು. ಆವಾಗ ಸಡನ್ ಆಗಿ ಬೆನ್ನೋವು ಬಂತು. ಇದು ಕಾಮನ್, ಎಲ್ಲ ಮನೆಗಳಲ್ಲಿ ಆಗುತ್ತೆ. ಹೀಗಾದಾಗ ಏನಾಗುತ್ತೆ, ತಕ್ಷಣ ಪ್ರತಿಯೊಂದು ಕೇಸಿಗೂ ಸಹ ಹೋಗಿ ವೈದ್ಯರನ್ನ ಭೇಟಿ ಆಗೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹೊತ್ತು ಕಾಯಿರಿ, ಜಾಸ್ತಿ ನೋವು ಬಂದಿದೆ, ಸ್ವಲ್ಪ ನೋವು ಬಂದಿದೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಅದು ತಡ್ಕೊಳಕಾಗಲ್ಲ ಅಂದ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ನೀವೇ ಸ್ವತಃ ಟ್ರೀಟ್ಮೆಂಟ್ ತಗೋಬೇಡಿ. ನೋವು ಬಂದಾಗ ನೀವು ಮನೆಯಲ್ಲೇ ಮಾಡುವಂತದ್ದೇನು ಅಂದ್ರೆ, ಎರಡು ಮೂರು ದಿವಸ ವಿಶ್ರಾಂತಿ ತಗೊಳ್ಳಿ, ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ. ಈಗ ಡಾಕ್ಟರ್ ಹತ್ರ ಹೋಗಿರೋದು ಅಲ್ಲದೇನೆ ನೀವೇನ್ ಮಾಡಬೇಕು, ಕೆಲವು ಸಲ ವೈದ್ಯರಿಗೆ ಹೇಳಕ್ಕೆ ಆಗದೆ ಇರ್ಬೋದು, ಅಥವಾ ಹೇಳಿದ್ರು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಅದಕ್ಕೋಸ್ಕರ ಅದನ್ನ ಬಿಡಿಸಿ ಹೇಳ್ತೀನಿ. ಬಹಳಷ್ಟು ಜನ ಏನಂದ್ಕೋದ್ರೆ ಸೊಂಟ ನೋವು ಬಂತು ಅಂದ್ಕೊಳ್ಳೆ ಹತ್ತಾರು ದಿವಸ ಹಾಸಿಗೆ ಹಿಡಿದು ಮಲಗಿಬಿಡೋದು ಅಂತ ಅಂದ್ಕೋತಾರೆ, ಅದು ತಪ್ಪು. ತೀವ್ರವಾಗಿ ನೋವಿದ್ರೆ ಒಂದೆರಡು ದಿನ ವಿಶ್ರಾಂತಿ ತಗೊಳ್ಳೋದು ಸರಿ. ಇದು ನಾನು ಹೇಳ್ತಿರೋದು ಈ ಸಯಾಟಿಕ ಇಲ್ದೇನೆ ಬರೀ ಸೊಂಟ ನೋವು ಬರುತ್ತಲ್ಲ ಅದ್ರ ಬಗ್ಗೆ. ಆವಾಗ ದೀರ್ಘಕಾಲ ಹಾಸಿಗೆ ವಿಶ್ರಾಂತಿ ತಗೊಳ್ಳೋದು ಅಥವಾ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಾರಲ್ಲ, ಇದು ಖಂಡಿತ ಒಳ್ಳೇದಲ್ಲ ಬರೀ ಸೊಂಟ ನೋವಿದ್ದಾಗ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಸೊಂಟದ ಸ್ನಾಯುಗಳು ಇನ್ನೂ ದುರ್ಬಲ ಆಗುತ್ತೆ, ಅವರಿಗೆ ಹೊಸದಾಗಿ ಡಿಸ್ಪ್ರೊಲ್ಯಾಪ್ಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಅದರಿಂದಾಗಿ ಫಸ್ಟ್ ಎರಡು ಮೂರು ದಿವಸ ವಿಶ್ರಾಂತಿ ತಗೊಳ್ಳೋದು ಸರಿ, ಆಮೇಲೆ ನಿಧಾನವಾಗಿ ಓಡಾಡಕ್ಕೆ ಶುರು ಮಾಡಬೇಕು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಮನೇಲಿ ಓಡಾಡೋದು ಅದೆಲ್ಲ ಮಾಡಬಹುದು. ಮುಂದೆ ಬಾಗಿ ಭಾರ ಎತ್ತೋದನ್ನ ನಿಲ್ಲಿಸಬೇಕು, ಇದು ಬಹಳ ಮುಖ್ಯ. ಅದೇ ನಿಂತ ಕಡೆನೆ ಭಾರ ಎತ್ತಿಬಿಟ್ಟು ಪಕ್ಕದಲ್ಲಿ ಇರ್ತೀರಾ, ಈ ಕುಕ್ಕರ್ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಇಡ್ಲಿ ಪಾತ್ರೆ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಅವೆಲ್ಲ ಮಾಡಬಹುದು. ಮುಂದೆ ಬಗ್ಬಿಟ್ಟು ಕೊಡಪಣ ಎತ್ತೋದು, ಬಕೆಟ್ ಎತ್ತೋದು ಆ ರೀತಿ ಮಾಡಬಾರ್ದು. ಬಿಸಿನೀರು ಕಾವು ಕೊಡೋದು, ಕೆಲವರಿಗೆ ಐಸ್ ಪ್ಯಾಕ್ ಇಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ಬೋದು, ಆದರೆ ತುಂಬ ಹೊತ್ತು ಮಾಡಬೇಡಿ. ಅದು 5-10 ನಿಮಿಷಕ್ಕಿಂತ ಜಾಸ್ತಿ ಮಾಡಬಾರ್ದು ಒಂದೊತ್ತಿಗೆ. ನೋವು ತಡೆಯಕ್ಕೆ ಆಗಲ್ಲ ಅಂದಾಗ ಪೇನ್ ಮೆಡಿಸಿನ್ ತಗೊಳ್ಳಿ, ಆದರೆ ಸ್ವಯಂ ವೈದ್ಯ ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡಲೇಬಾರ್ದು.
1: ಯಾವಾಗ ಭೇಟಿ ಮಾಡಬೇಕಾದ್ರೆ, ಈಗ ಒಂದೆರಡು ದಿನ ಅವ್ರು ವಿಶ್ರಾಂತಿ ತಗೊಂಡ್ರು, ಇನ್ನೂ ಕಡಿಮೆ ಆಗಿಲ್ಲ, ಈ ಥರ ಎಲ್ಲ ಮಾಡಿಕೊಂಡ್ರು ಮನೆಯಲ್ಲೇ ಸಣ್ಣ ಪುಟ್ಟ, ಆದ್ರೂ ಸರಿಯಾಗಿಲ್ಲ, ವೈದ್ಯರ ಬಳಿ ಆ ನಂತರದಲ್ಲಿ ಹೋಗ್ಬೇಕು ಅಥವಾ ಯಾವ ಹಂತದಲ್ಲಿ ಅವರು ನಿರ್ಧಾರ ಮಾಡಬೇಕು ವೈದ್ಯರ ಬಳಿ ಹೋಗ್ಬೇಕು ಅಂತ?
0: ಈ ರೀತಿ ನೋವು ಬಂದಾಗ ಅಥವಾ ಬೆನ್ ನೋವು ಬಂದ್ಬಿಟ್ಟು ಕಾಲು ನೋವು ಬಂದಾಗ ಏನು ಇಂಪಾರ್ಟೆಂಟ್, ಅದಕ್ಕೆ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ, ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಕೇಸಲ್ಲಿ. ಇದು ಬಹಳ ಮುಖ್ಯವಾದ ವಿಷಯ. ಸಾಮಾನ್ಯವಾಗಿ ಬರೀ ಬೆನ್ನೋವಿದ್ರೆ ಯಾರು ಹೆದರ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಸೊಂಟ ನೋವಿದೆ, ಸ್ವಲ್ಪ ಬೆನ್ನೋವಾಯ್ತು, ಸ್ವಲ್ಪ ಕಳಕ್ಕಂತೆ ಆಯ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾರು ಹೆದರ್ಬೇಕಾಗಿಲ್ಲ. ಆದ್ರೆ ಕೆಲವು ಲಕ್ಷಣಗಳಿದ್ರೆ ಒಂದು ಕ್ಷಣನೂ ತಡೆ ಮಾಡದೆ ಆದಷ್ಟು ಬೇಗ ಡಾಕ್ಟರ್ಗೆ ಹೋಗಿ ತೋರಿಸಬೇಕಾಗತ್ತೆ. ಯಾವ್ಯಾವ ಲಕ್ಷಣಗಳು ಅದು ತಿಳ್ಕೊಳ್ಳೋಣ. ಉದಾಹರಣೆಗೆ, ಮೂತ್ರ ಮಾಡಲಿಕ್ಕೆ ತೊಂದರೆ ಆಯ್ತು, ಮಲ ವಿಸರ್ಜನೆ ಮೇಲೆ ನಿಯಂತ್ರಣ ಹೋಗೋದು, ಅಥವಾ ಮೂತ್ರ ಮಾಡಲು ಕಷ್ಟ ಆಗೋದು, ಈ ರೀತಿ ಆಗೋ ಸಾಧ್ಯತೆಗಳು ಸಯಾಟಿಕದಲ್ಲಿ ಇರುತ್ತೆ. ಅಂದ್ರೆ ಸೊಂಟ ನೋವು ಇರುತ್ತೆ, ಕಾಲು ನೋವು ಇರುತ್ತೆ, ಅವರಿಗೆ ಮೂತ್ರ ಮಾಡಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆದಾಗ ಅದು ಬಹಳ ಅರ್ಜೆಂಟ್ ಆಗಿರುತ್ತೆ, ಅದಕ್ಕೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಸೊಂಟದ ಕೆಳಭಾಗದಲ್ಲಿ ಒಳಗಿನ ತೊಡೆ ಅಥವಾ ಖಾಸಗಿ ಭಾಗದ ಸುತ್ತ ಮರದಂಗೆ ಆಗೋದು, ಸ್ಯಾಡ್ಲನ್ ಅಸ್ಥಿಷ್ಯ ಅಂತ ಹೇಳ್ತೀವಿ, ಅದಕ್ಕೆ ಮರಗಟ್ಟೋ ತರ ಆಗುತ್ತೆ, ಅಂದ್ರೆ ಕೂರೋ ಜಾಗದಲ್ಲಿ ಮರಗಟ್ಟದಂಗೆ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಸಯಾಟಿಕ ಒಂದೇ ಕಾಲಲ್ಲಿ ಬರುತ್ತೆ, ಎರಡೂ ಕಾಲಲ್ಲಿ ಏನಾದ್ರು ಬಂದ್ಬಿಟ್ರೆ ಒಟ್ಟಿಗೆ ಸಿಕ್ಕಾಪಟ್ಟೆ ನೋವಾಯ್ತು, ತುಂಬಾ ಮರಗಟ್ಟಿದಂಗೆ ಆಗಿದೆ, ಅಥವಾ ಬಲ ಕಡಿಮೆ ಆಯ್ತು, ಕಾಲು ಅಲ್ಲಾಡ್ಸಕ್ಕಾಗಲ್ಲ, ಇವೆಲ್ಲ ತುಂಬಾ ಅರ್ಜೆಂಟ್ ಇರುತ್ತೆ, ತಕ್ಷಣ ಡಾಕ್ಟರ್ಗೆ ಭೇಟಿ ಆಗಬೇಕಾಗತ್ತೆ. ಇನ್ನೊಂದು, ಕಾಲಿನಲ್ಲಿ ಬಲ ಕಡಿಮೆ ಆಗಿ ನಡಿಬೇಕಾದ್ರೆ ಪಾದ ನೆಲಕ್ಕೆ ಉಜ್ಕೊಂಡು ಬರುತ್ತೆ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಉದಾಹರಣೆ, ಕಾಲ್ನ ಎಳ್ಕೊಂಡು ಎಳ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಆ ರೀತಿ ಆದಾಗ್ಲೂ ಡಾಕ್ಟರ್ ಹತ್ರ ಹೋಗೋದು ಬಹಳ ಮುಖ್ಯ. ಬಿದ್ದು ಬಿಟ್ಟು ಸೊಂಟ ನೋವು ಬಂದು ಕಾಲು ನೋವು ಒಟ್ಟಿಗೆ ಬಂತು ಅಂದ್ರೆ ಒಂದ್ ದಿನಾನೂ ಕಾಯಬಾರ್ದು, ತಕ್ಷಣವೇ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು.
1: ಹಾಗೆ ಇನ್ ಕೆಲವರಲ್ಲಿ ಒಂದು ಗೊಂದಲ ಇರುತ್ತೆ, ಈಗ ಬೆನ್ನೋವು ಬಂದಿದೆ, ನಾನೀಗ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಂತ ಈಗ ವೈದ್ಯರ ಬಳಿ ಕೇಳ್ಬೋದು. ಅವಾಗ ನೀವು ಈಗ ಬೆನ್ನೋವು ಬಂದವ್ರಿಗೆಲ್ರಿಗೂ MRI ಸ್ಕ್ಯಾನಿಂಗ್ ಹೇಳ್ತೀರಾ ಅಥವಾ ಯಾವ ಥರ ಇರುತ್ತೆ ಡಾಕ್ಟರ್?
0: ಇದು ಒಂದು ಬಹಳ ಮುಖ್ಯವಾದ ವಿಚಾರ. ಈಗ ಬೆನ್ನೋವು ಬಂದು ಕಾಲು ನೋವು ಬಂತು ಅಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು? ಸಾಮಾನ್ಯವಾಗಿ ಮೂಳೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಮೂಳೆ ಕೀಲು ತಜ್ಞರು ಈ ವಿಷಯದಲ್ಲಿ ಜಾಸ್ತಿ ಮಾಹಿತಿಯನ್ನು ಪಡೆದಿರ್ತಾರೆ, ಆ ಬಗ್ಗೆ ಸಾವಿರಾರು ರೋಗಿಗಳನ್ನ ಪರೀಕ್ಷೆ ಮಾಡಿರ್ತಾರೆ, ಅದರಿಂದಾಗಿ ಅವ್ರ ಹತ್ರ ಹೋಗೋದೇ ಒಳ್ಳೇದು. ಇನ್ನು ಕೆಲವು ಸಲ ಏನಾಗುತ್ತೆ, ಕೆಲವರು ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಸೊಂಟ ನೋವು ಮತ್ತು ಕಾಲು ನೋವು ಇದ್ದಾಗ ನ್ಯೂರಾಲಜಿಸ್ಟ್ ಗಿಂತ ಬೆನ್ನು ಮೂಳೆ ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಈಗ ಡಾಕ್ಟರ್ ಏನ್ ಮಾಡ್ತಾರೆ, ರೋಗಿಯನ್ನ ನೋಡಿದ್ಕೊಳ್ಳಿ ಫಸ್ಟ್ ಕೇಳ್ತಾರೆ, ಎಷ್ಟು ದಿವಸ ಆಯ್ತು, ಹೇಗಾಯ್ತು, ಆಯ್ತು, ಈಗ ಹೇಗೆ ಇದೆ,

0: ಮೊದಲು ಹೇಗಿತ್ತು ಈ ರೀತಿ ಎಲ್ಲ ಕೇಳ್ತಾರೆ, ಅದಕ್ಕೆ ಹಿಸ್ಟ್ರಿ ಅಂತ ಹೇಳ್ತೀವಿ. ಅಷ್ಟು ಕೇಳಿದಾಗಲೇ ಸಾಮಾನ್ಯವಾಗಿ ವೈದ್ಯರಿಗೆ ಗೊತ್ತಾಗುತ್ತೆ ಯಾವ ನರದ ಮೇಲೆ ಒತ್ತಡ ಬಿದ್ದಿದೆ ಅಥವಾ ನೋವು ಶುರುವಾಗಿ ಎಷ್ಟು ದಿವಸ ಆಗಿದೆ, ಈಗ ಏನಾದರೂ ಜಾಸ್ತಿ ಆಗ್ತಿದೆಯೋ, ಅದು ಸಾಕಷ್ಟು ವಿಷಯಗಳು ಡಾಕ್ಟರ್ಗೆ ತಿಳಿಯುತ್ತೆ. ಈಗ MRI ಮಾಡಿಸೋದು ಬೇಡವೋ ಅಂತ ವೈದ್ಯರು ಡಿಸೈಡ್ ಮಾಡೋದೇ ಒಳ್ಳೆಯದು. ಎಲ್ಲ ಕೇಸಲ್ಲೂ MRI ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ MRI ಮಾಡಿಸ್ತಾರೆ ಸಾಮಾನ್ಯವಾಗಿ ಡಾಕ್ಟ್ರು, ಮೊದಲನೇ ದಿವಸ ನೋವಿತ್ತು, ಎರಡನೇ ದಿವಸ ಕಾಲಲ್ಲಿ ಬಲ ಕಮ್ಮಿ ಆಯಿತು, ಮೂರನೇ ದಿವಸ ನಡೆಯಕ್ಕೆ ತೊಂದರೆ ಆಯಿತು, ಖಂಡಿತ MRI ಮಾಡಿಸ್ಲೇಬೇಕು. ಇನ್ನೊಬ್ಬರಿಗೆ ಈಗ ನೋವಿದೆ ಆದರೆ ನೆನ್ನೆಕ್ಕಿಂತ ಇವತ್ತು ಕಡಿಮೆ ಆಯಿತು, ಕಾಲಿಂದು ಬಲ ಗಿಲ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾರೆ, ಮೆಟ್ಲು ಹತ್ತುತ್ತಾರೆ, ಇಳಿತಾರೆ, ನೋವಿದೆ ಆದರೆ ಹತ್ತಕ್ಕೆ ಇಳಿಯಕ್ಕಾಗತ್ತೆ, ಅವರಿಗೆ MRI ಮಾಡೋ ಅವಶ್ಯಕತೆ ಅಷ್ಟಿರಲ್ಲ. ಕೆಲವರಿಗೆ ವಾರಗಟ್ಟಲೆ ನೋವಿರುತ್ತೆ, ಈಗ 2 ವಾರ ಆಯಿತು, 3 ವಾರ ಆಯಿತು, 4 ವಾರ ಆಯಿತು, ಅವ್ರಿಗೆ ನೋವು ಕಡಿಮೆ ಆಗ್ತಾ ಇಲ್ಲ. ಈಗ ಏನು ಮಾಡೋದು? ಇಂಥವರಿಗೆ MRI ಮಾಡಿಸಿ ಅದು ಬರೀ ಡಿಸ್ಕ್ ಪ್ರೊಲ್ಯಾಪ್ಸೋ ಅಥವಾ ಬೇರೆ ಏನಾದರೂ ಕಾಯಿಲೆ ಇದೆಯೋ ಅಂತ ನೋಡೋಕ್ಕೆ ವೈದ್ಯರಿಗೆ ಅನುಮಾನ ಬಂದರೆ ಆ ಸಮಯದಲ್ಲಿ MRI ಮಾಡಿಸ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಮಾತು ಏನಂದರೆ, MRI ರಿಪೋರ್ಟಲ್ಲಿ ಡಿಸ್ಕ್ ಬಲ್ಜ್ ಅಂತ ಬಂದಿರುತ್ತೆ. ಇದು ಬಹಳ ಒಂದು ಕುತೂಹಲಕಾರಿ ವಿಚಾರ. ಈಗ ಡಿಸ್ಕ್ ಬಲ್ಜ್ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದ್ನಲ್ಲ, ದಿಂಬಿಂದ ಹತ್ತಿ ಹೊರಗೆ ಬಂದಿದೆ ಅಂತೇಳಿ. ಅದೇ ರೀತಿ ಡಿಸ್ಕ್ ಇರೋ ಜಾಗದಲ್ಲಿ ಒಂದು ಜೆಲ್ ಹೊರಗಡೆ ಬಂದ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿರುತ್ತೆ. ಆ ರೀತಿ ಆಗೋಕ್ಕಿಂತ ಮೊದಲು ಏನಾಗುತ್ತೆ, ಆ ದಿಂಬಿನ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಿರೋ ಭಾಗ ಉಬ್ಬುತ್ತೆ ಅಲ್ಲ, ಆ ರೀತಿ ಈ ಡಿಸ್ಕಲ್ಲಿ ಸಹ ಒಂದು ಉಬ್ಬು ಇರುತ್ತೆ, ಅದಕ್ಕೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅದು ನಾರ್ಮಲ್, ಅದು ತುಂಬಾ ಜನರಿಗೆ ನಾರ್ಮಲ್ ಆಗಿರುತ್ತೆ. ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದು ಆಪರೇಷನ್ ಮಾಡಬೇಕು, ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದೇ ಸಯಾಟಿಕಕ್ಕೆ ಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಒಂದು 1000 ಜನ MRI ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳಿ, ನಾರ್ಮಲ್ ಅವರಿಗೆ ಕಾಲ್ನೋವು ಇಲ್ಲ ಅಂದ್ರೂ ಅವರಿಗೆ MRI ನಲ್ಲೂ ಡಿಸ್ಕ್ ಬಲ್ಜ್ ಇದ್ದೇ ಇರುತ್ತೆ. ಅಂದ್ರೆ ಡಿಸ್ಕ್ ಬಲ್ಜ್ ಅನ್ನೋದು ಅದು ನೋಡಿದ ತಕ್ಷಣ ಆಪರೇಷನ್ ಬೇಕು ಅಂತ ಅರ್ಥ ಅಲ್ಲ. ನಾವು ಚಿಕಿತ್ಸೆ ನೀಡೋದಿದೆಯಲ್ಲ, ಅದು ರಿಪೋರ್ಟಿಗೆ ಚಿಕಿತ್ಸೆ ಕೊಡಲ್ಲ, ರೋಗಿಗೆ ಅವರ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ.
1: ಹಾಗೇನೆ ಡಾಕ್ಟರ್, ಈಗ ಗೊತ್ತಾಯ್ತು ಸಯಾಟಿಕಾ ಸಮಸ್ಯೆ ಇದೆ ಅಂತ, ಆವಾಗ ನೀವು ಚಿಕಿತ್ಸಾ ವಿಧಾನಗಳಿಗೆ ಏನೇನಿದೆ, ಯಾವ ರೀತಿಯೆಲ್ಲ ಚಿಕಿತ್ಸೆಗಳನ್ನ ಕೊಡ್ತೀರಿ ಸರಿ ಮಾಡೋ ರೀತಿಯಲ್ಲಿ?
0: ನಾನು ಆಗ್ಲೇ ಹೇಳ್ದಂಗೆ ಸಯಾಟಿಕದಲ್ಲಿ ಸಾಮಾನ್ಯವಾಗಿ 3 ಕಾರಣಗಳು ಅಂತ ಇಟ್ಕೊಳ್ಳೋಣ. ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್, ಎರಡನೇದು ಸ್ಟಿನೋಸಿಸ್ ಅಂದ್ರೆ ವಯಸ್ಸಾದವ್ರ ಮೇಲೆ ಬರೋದು, ಮೂರನೇದು ಮೂಳೆ ಸವಿತ ಉಂಟಾಗಿ ಆಗೋದು. ಇದರಲ್ಲಿ ಮೂಳೆ ಸವಿತ ಉಂಟಾಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿದ್ರೆ ಅದಕ್ಕೆ ಸರ್ಜಿಕಲ್ ಚಿಕಿತ್ಸೆ ಇರೋದಿಲ್ಲ, ಅಂದ್ರೆ ಸಾಮಾನ್ಯವಾದ ಚಿಕಿತ್ಸೆ ಅಥವಾ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಸರ್ಜರಿ ಮಾಡೋದ್ರಿಂದ ಅದು ಸರಿ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ, ಅದರಿಂದ ಅದು ಮಾಡಕ್ ಹೋಗಲ್ಲ. ಎರಡನೇದಂದ್ರೆ ಮಧ್ಯದ್ದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳಿದ್ನಲ್ಲ, ವಯಸ್ಸಾದಾಗೆ ನರ ಹೋಗೋ ದಾರಿನಲ್ಲಿ ಜಾಗ ಕಡಿಮೆ ಆಗ್ಬಿಟ್ಟು ನರಕ್ಕೆ ಪ್ರೆಷರ್ ಆಗ್ಬಿಟ್ಟು ನೋವಾಗುತ್ತಲ್ಲ, ಅದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಅದಾಗಿರೋರಿಗೆ ಕಾಲಲ್ಲಿ ವೀಕ್ನೆಸ್ ಇದೆ ಅಥವಾ ಮೂತ್ರ ಮಾಡಕ್ಕೆ ಏನಾದ್ರು ತೊಂದರೆ ಆಗಿದೆ ಅಂತವರಿಗೆ ಸರ್ಜರಿ ಬೇಕಾಗುತ್ತೆ. ಈಗ ಮುಖ್ಯವಾಗಿ ನಾವು ಈಗ ಮಾತಾಡೋದೇನೆಂದ್ರೆ ಈಗ ಡಿಸ್ಕ್ ಬಗ್ಗೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಅಥವಾ ಡಿಸ್ಕಿಂದ ಜೆಲ್ ರೀತಿಯ ಅಂಶ ಹೊರಗೆ ಬಂದು ನರದ ಮೇಲೆ ನರ ಹತ್ತಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಚಿಕಿತ್ಸೆ ಮಾಡಕ್ಕೆ ಅದಕ್ಕೆ 3 ಹಂತ ಇರುತ್ತೆ. ಮೊದಲನೇದಾಗಿ ಏನೇ ಮಾಡ್ತೀವಿ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಫಸ್ಟು ವಿಶ್ರಾಂತಿ ಕೊಡ್ತೀವಿ. ವಿಶ್ರಾಂತಿ ಕೊಡಕ್ಕೆ ಕೆಲವು ಪದ್ಧತಿಗಳಿರುತ್ತೆ, ಅದನ್ನ ವೈದ್ಯರು ಹೇಳ್ತಾರೆ, ಆ ರೀತಿ ವಿಶ್ರಾಂತಿ ತಗೋಬೇಕು. ಕೆಲವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆ ನರಕ್ಕೆ ಬಿದ್ದಿರೋ ಪ್ರೆಷರ್ ಸ್ವಲ್ಪ ಕಡಿಮೆ ಆಗಿ ನೋವು ಸಾಕಷ್ಟು ಕಡಿಮೆ ಆಗುತ್ತೆ. ಇದೆಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅಂದ್ರೆ ಸರ್ಜರಿ ಇಲ್ಲದೇನೆ ಮಾಡುವಂತ ಟ್ರೀಟ್ಮೆಂಟ್. ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸೋದು, ಅದಕ್ಕೆ ಕೋರ್ ಸ್ಟ್ರೆಂಥಿಂಗ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾಯಾಮಗಳನ್ನ ಫಿಸಿಯೋಥೆರಪಿಸ್ಟ್ ಮಾಡಿಸ್ತಾರೆ ಅಥವಾ ವೈದ್ಯರೇ ಹೇಳ್ಬಿಟ್ಟು ಮಾಡಿಸ್ತಾರೆ. ಸುಮಾರು ಅಂದಾಜಾಗಿ 80-90% ಜನ ಇದರಲ್ಲಿ ಗುಣ ಆಗ್ತಾರೆ. ನೆಕ್ಸ್ಟ್ ಎರಡನೇ ಹಂತ ಏನಂದ್ರೆ ಇಂಜೆಕ್ಷನ್ ಕೊಡೋದು. ಇಂಜೆಕ್ಷನ್ ಕೊಡೋದು ಅಂದ್ರೆ ಈ ಬೆನ್ಮೂಳೆಯಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುತ್ತಲ್ಲ, ನರದ ಮೇಲೆ ನರ ಹತ್ತಿರುತ್ತಲ್ಲ, ಆ ಜಾಗದಲ್ಲಿ ಒಂದು ಎಪಿಡ್ಯೂರಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಇರುತ್ತೆ, ಆ ಇಂಜೆಕ್ಷನ್ನ ಅದೇ ಜಾಗಕ್ಕೆ ಕೊಡೋದು. ಆ ಜಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ, ಆ ಜಾಗದಲ್ಲಿ ಒತ್ತಡ ಕಡಿಮೆ ಆಗಿ ನರದಲ್ಲಿ ಬಂದಿರೋ ಊತ ಕಡಿಮೆ ಆಗಿ ಡಿಸ್ಕಿಂದ ಬಂದಿರೋ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೊಂದು ನರ್ವ್ ರೂಟ್ ಬ್ಲಾಕ್ ಅಂತ ಇರುತ್ತೆ, ಅದೇನ್ ಮಾಡ್ತೀವಿ, ತುಂಬಾ ಹೊತ್ತು ಮರಗಟ್ಟೋ ಔಷಧಿ ಇರುತ್ತೆ, ಇದು ಸಿಕ್ಕಾಪಟ್ಟೆ ನೋವಿರುತ್ತೆ, ಒಂದೇ ಜಾಗದಲ್ಲಿ ನೋವಿರುತ್ತೆ. ರೋಗಿನ ಪರೀಕ್ಷೆ ಮಾಡಿ ಇಂಥ ನರಕ್ಕೆ ಪ್ರೆಷರ್ ಬಿದ್ದಿದೆ ಅಂತ ಕಂಡುಹಿಡಿದು MRI ಮಾಡಿಬಿಟ್ಟು ಅದೇ ಜಾಗದಲ್ಲಿ ಪ್ರೆಷರ್ ಬಿದ್ದಿದೆ ಅಂತ ಕಂಡುಹಿಡಿದು ಅದೇ ಜಾಗಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ನರ್ವ್ ರೂಟ್ ಬ್ಲಾಕ್ ಅಂತೇಳಿ. ಅದು ಕೊಟ್ಟ ತಕ್ಷಣ ಸಾಮಾನ್ಯವಾಗಿ ವಿತಿನ್ 24 hours ಅವರಿಗೆ ಸಯಾಟಿಕಾ ನೋವು ಹೊರಟೋಗ್ಬಿಡುತ್ತೆ. ನೆಕ್ಸ್ಟು ಏನಂದರೆ ಸರ್ಜರಿ. ಇದು ಮೂರನೇ ಹಂತ. ಸರಿಯಾದ ಸಮಯದಲ್ಲಿ ಸರ್ಜರಿ ಮಾಡಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಇಂಥ ಕೇಸಲ್ಲಿ, ಅಂದ್ರೆ ಅದು 10% ಕಮ್ಮಿ ಕೇಸ್ಗಳಲ್ಲಿ ಬೇಕಾಗುತ್ತೆ. ಕೆಲವರಿಗೆ ತೀರಾ ಲೇಟ್ ಆಗ್ಬಿಟ್ಟು ಸರ್ಜರಿ ಮಾಡಿದ್ರೆ ಉಪಯೋಗ ಬರಲ್ಲ. ಈಗ ಉದಾಹರಣೆಗೆ ನರದ ಬೇರ್ ಇರುತ್ತೆ, ನರದ ಬೇರಿಗೆ ಪ್ರೆಷರ್ ಬಿದ್ದಿರುತ್ತೆ, ಅದು ಗುಣ ಆಗಕ್ಕೆ ಇಷ್ಟು ದಿವಸದೊಳಗಾದ್ರೆ ಮಾತ್ರ ಗುಣ ಆಗುತ್ತೆ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಆದಾಗ ಚಿಕಿತ್ಸೆ ಮಾಡಿದ್ರು ಅದಕ್ಕೆ ಬಿದ್ದಿರೋ ಪ್ರೆಷರ್ ಹೋಗುತ್ತೆ, ಆದರೆ ನರ ಗುಣ ಆಗಲ್ಲ. ನರ ಗುಣ ಆಗಿಲ್ಲ ಅಂದ್ರೆ ಕಾಲಲ್ಲಿ ಶಕ್ತಿ ಬರಲ್ಲ, ನೋವು ಹೊರಟೋಗುತ್ತೆ ಆದರೆ ಕಾಲಲ್ಲಿ ಶಕ್ತಿ ಬರಲ್ಲ. ಸರ್ಜರಿ ಮಾಡೋದ್ರಲ್ಲೂ ತುಂಬಾ ಬೇರೆ ಬೇರೆ ವಿಧಾನಗಳಿರುತ್ತೆ. ಯಾರಿಗಾದರೂ ತುಂಬಾ ಸಯಾಟಿಕ ನೋವು ಸಿಕ್ಕಾಪಡೆ ಜಾಸ್ತಿ ಇರೋರಿಗೆ ಅದಕ್ಕೆ ತಕ್ಕದಾಗಿ ಸರ್ಜರಿಗಳನ್ನ ಮಾಡ್ತಾರೆ.
1: ಹಾಗೇನೆ ಡಾಕ್ಟರ್, ಜನರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿದೆ ಈ ಸಯಾಟಿಕ ಬಗ್ಗೆ, ಅಂದ್ರೆ ಈ ಜೀವನ ಪೂರ್ತಿ ಇರುತ್ತೆ ಸರಿಯಾಗಲ್ವೇನೋ, ಇದು ಯಾವಾಗ್ಲೂ ಮಲ್ಕೊಂಡೇ ಇರ್ಬೇಕೇನೋ, ಇದು ಬಂದಿದೆ, ಈ ರೀತಿ ಕೆಲವು ಅನುಮಾನಗಳಿರುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಸರಿಯಾದ ಚಿಕಿತ್ಸೆ ಮತ್ತು ವ್ಯಾಯಾಮ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ, ಅದರಿಂದಾಗಿ ಏನು ಹೆದರಬೇಕಾಗಿಲ್ಲ. ನಾನು ಹೇಳ್ತಿರೋದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಸಯಾಟಿಕ ಬರುತ್ತಲ್ಲ ಅವ್ರ ಬಗ್ಗೆ ಹೇಳ್ತಿರೋದು. ಈಗ ಸ್ಪೈನಲ್ ಸ್ಟೆನೋಸಿಸ್ ಆಗಿ ಸರ್ಜರಿ ಆಗ್ಬಿಟ್ಟು ಸಯಾಟಿಕ ಹೊರಟೋದ್ರೆ ಅವ್ರಿಗೆ ಮತ್ತೆ ಸಯಾಟಿಕ ಬರೋದಿಲ್ಲ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರಿಲ್ಲಿ ಏನಾಗುತ್ತೆ, ಅವರಿಗೆ ಸಯಾಟಿಕ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಎರಡನೇ ಸಲ. ಆದ್ರೆ ಏನಾಗುತ್ತೆ, ಡಿಸ್ಕ್ ಒಂದೇ ಇರಲ್ಲ, 4 ಡಿಸ್ಕ್ ಇರುತ್ತೆ. ಒಂದು ಡಿಸ್ಕ್ ಅಲ್ಲಿ ಆಪರೇಷನ್ ಆದ್ಮೇಲೆ ಇನ್ನೊಂದು ಡಿಸ್ಕ್ ಅಲ್ಲಿ ಆಪರೇಷನ್ ಅವಶ್ಯಕತೆ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ಆ ರೀತಿ ಇರುತ್ತೆ, ಆದ್ರೆ ಅದು ಬಹಳ ಕಡಿಮೆ ಆ ರೀತಿ ಆಗೋದು. ಎರಡು ಡಿಸ್ಕು ಒಟ್ಟಿಗೆ ಆಗೋದು ಅಥವಾ ಒಂದಾದ್ಮೇಲೆ ಇನ್ನೊಂದು ಡಿಸ್ಕಲ್ಲಿ ಪ್ರೊಲ್ಯಾಪ್ಸ್ ಆಗೋದು ಅವೆಲ್ಲ ತೀರಾ ಕಡಿಮೆ ಸಾಧ್ಯತೆ ಇರುತ್ತೆ. ಆದ್ರಿಂದ ಅದನ್ನ ಮಿತ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಎರಡನೇದು ಏನಂದ್ರೆ, ಸಾಮಾನ್ಯವಾಗಿ ಜನರ ತಪ್ಪು ಕಲ್ಪನೆ ಇದು, ಸಂಪೂರ್ಣ ಬೆಡ್ ರೆಸ್ಟ್ ತಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ. ಇದು ತಪ್ಪು. ಇದು ದೀರ್ಘಕಾಲ ಮಲಗೋದ್ರಿಂದ ಏನಾಗುತ್ತೆ, ಈ ಸ್ನಾಯುಗಳು ಅಥವಾ ಮಾಂಸಖಂಡಗಳು ತುಂಬಾ ಬಲ ಕಳೆದುಕೊಳ್ಳುತ್ತೆ. ಸೊಂಟದಲ್ಲೂ ಕಳೆದುಕೊಳ್ಳುತ್ತೆ, ಕಾಲಲ್ಲೂ ಕಳ್ಕೊಳ್ಳುತ್ತೆ, ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲೂ ದೀರ್ಘಕಾಲ ರೆಸ್ಟ್ ತಗೊಳ್ಳೋದ್ರಿಂದ ಚೇತರಿಕೆ ವಿಳಂಬ ಆಗುತ್ತೆ, ಸ್ನಾಯುಗಳ ಶಕ್ತಿ ಕಳೆದೋಗುತ್ತೆ. ಅದಕ್ಕಾಗಿ ಚಲನೆ ಬಹಳ ಮುಖ್ಯ. ಆದ್ರಿಂದ ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ನೋವಿದ್ರೆ ಸಿಕ್ಕಾಪಟ್ಟೆ ರೆಸ್ಟ್ ತಗೋಬೇಡಿ, ತುಂಬಾ ನೋವಿದ್ದು ಡಾಕ್ಟರ್ ಹೇಳಿದ್ರೆ ಮಾತ್ರ ಸಂಪೂರ್ಣ ಬೆಡ್ ರೆಸ್ಟ್ ತಗೊಳ್ಳಿ, ದೀರ್ಘಕಾಲ ಬೆಡ್ ರೆಸ್ಟ್ ತಗೋಬಾರದು. ಮೂರನೇ ತಪ್ಪು ಕಲ್ಪನೆ ಏನಂದ್ರೆ, ಕೆಲವರು ಹೇಳ್ತಾರೆ ಓ ನರದ ಮೇಲೆ ನರ ಹತ್ತಿದೆ ಏನಾಗಲ್ಲ, ಡಾಕ್ಟರ್ ಹೇಳಿದ್ದಾರೆ ನರದ ಮೇಲೆ ನರ ಹತ್ತಿದೆ, ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳಿ ಸಯಾಟಿಕ ವಾಸಿ ಆಗುತ್ತೆ ಅಂತ ಯಾರಾದರೂ ಹೇಳ್ತಾರೆ. ಈ ರೀತಿ ಹೇಳಿದ್ರೆ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಡೇಂಜರ್ ಇರುತ್ತೆ. ಮಸಾಜ್ ಮಾಡಿದಾಗ ಏನಾಗುತ್ತೆ, ಈ ಸ್ನಾಯುಗಳಿಗೆ ಅಥವಾ ಮಸಲ್ಸ್ಗಳಿಗೆ ರಿಲೀಫ್ ಸಿಗುತ್ತೆ, ತಾತ್ಕಾಲಿಕ ರಿಲೀಫ್ ಸಿಗುತ್ತೆ. ಅದನ್ನ ನೀವು ನಂಬ್ಕೊಂಡ್ಬಿಟ್ಟು ನನ್ನ ಸಯಾಟಿಕ ವಾಸಿ ಆಯ್ತು ಅಂತ ಅನ್ಕೋಬೇಡಿ. ಒಳಗಿರೋ ನರದ ಮೇಲಿನ ಒತ್ತಡ ಯಾವುದೇ ಕಾರಣದಿಂದ ಯಾವುದೇ ಮಸಾಜಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕನೇ ತಪ್ಪು ಕಲ್ಪನೆ ಏನಂದ್ರೆ, ನೋವು ಕಡಿಮೆ ಆದ ತಕ್ಷಣ ಕಾಯಿಲೆ ವಾಸಿ ಆಯ್ತು ಅಂತ ಅನ್ಕೋತಾರೆ. ಕೆಲವರು ಈ ತರ ತಪ್ಪು ಕಲ್ಪನೆಯಿಂದ ಏನ್ ಮಾಡ್ತಾರೆ, ವ್ಯಾಯಾಮ ಮಾಡೋದನ್ನ ಬಿಟ್ಬಿಡ್ತಾರೆ. ನೋವು ಹೋದ ಮೇಲೂ ಸಹ ಬೆನ್ನಿನ ವ್ಯಾಯಾಮವನ್ನ ಮುಂದುವರಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಮಸ್ಯೆ ಮರುಕಳಿಸುವ ಸಾಧ್ಯತೆ ಆವಾಗ ಕಡಿಮೆ ಆಗುತ್ತೆ. ಕಮ್ಮಿ ಅಂದ್ರೆ 3-4 ತಿಂಗಳಾದರೂ ವ್ಯಾಯಾಮನ ಮಾಡಲೇಬೇಕಾಗುತ್ತೆ. ಕೆಲವು ಕಾಯಿಲೆಗಳಿಗೆ ಜೀವನ ಪರ್ಯಂತ ಮಾಡಬೇಕಾಗುತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರಿಗೆ. ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಎಷ್ಟು ದಿವಸ ವ್ಯಾಯಾಮ ಮಾಡಬೇಕು ಅಂತೇಳಿ.
1: ಡಾಕ್ಟರ್, ಹಾಗೆ ಈಗ ಬೆನ್ನು ನೋವು ಅಥವಾ ಸಯಾಟಿಕ ಸಮಸ್ಯೆ ಬರಬಾರದು ಅನ್ನೋ ನಿಟ್ಟಲ್ಲಿ ಏನೇನು ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕಾಗತ್ತೆ ಅಂತ ಹೇಳ್ತೀರಿ?
0: ಈಗ ನಮ್ಮ ಭಾಷೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ನೀವು ಈ ರೀತಿ ಬೆನ್ನುನೋವು ಅಥವಾ ಸಯಾಟಿಕ ಬರದಂಗೆ ತಡೆಯಕ್ಕೆ ಖಂಡಿತ ಸಾಧ್ಯ ಇದೆ. ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಪ್ರತಿದಿನ ಕನಿಷ್ಠ 30-45 ನಿಮಿಷ ವೇಗವಾಗಿ ನಡಿಬೇಕು, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ. ಇದರಿಂದ ತುಂಬಾ ಜನರಿಗೆ ಸೊಂಟದಲ್ಲಿ ಬರೋ ನೋವು ಸಯಾಟಿಕ ಬರೋದು ಎಲ್ಲ ತಡೆಯಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ಆಫೀಸಲ್ಲಿ ಕೂತ್ಕೊಳ್ಳೋದು, ಕೂತ್ಕೊಂಡಾಗ ಬೆನ್ನು ನೆಟ್ಟಿಗಿರ್ಬೇಕು. ಒಂದು ಚಾರ್ಟ್ ಇರ್ತಿತ್ತು, ಸರಿಯಾದ ಭಂಗಿ ತಪ್ಪಾದ ಭಂಗಿ ಅಂತೆಲ್ಲ ಇರ್ತಿತ್ತು. ಈಗ ಅದೆಲ್ಲ ಕಾಣಿಸ್ತಾ ಇಲ್ಲ, ಆದ್ರೆ ನೀವೇ ಅದನ್ನ ಫಾಲೋ ಮಾಡ್ಕೋಬೇಕು. ಹೇಗಂದ್ರೆ ಬೆನ್ನು ನೆಟ್ಟಿಗಿಟ್ಕೋಬೇಕು, ಗಂಟುಗಟ್ಟಲೆ ಸತತವಾಗಿ ಕೂರ್ಬಾರ್ದು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತು ಎದ್ದು ಓಡಾಡಿ, ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿ ಸಾಧ್ಯ ಆದರೆ. ಈಗ ಉದಾಹರಣೆಗೆ ಹಿಂಗೆ 45 ನಿಮಿಷ ಕೂತ್ಕೊಂಡ್ರೆ ಒಂದು 5 ನಿಮಿಷ ಎದ್ದು ಓಡಾಡಿ, ಅಥವಾ 1 ಗಂಟೆ ಕೂತ್ಕೊಂಡ್ರೆ ಒಂದು 5 ನಿಮಿಷ 7 ನಿಮಿಷ ಎದ್ದು ಓಡಾಡಿಬಿಡಿ, ಬಂದ್ಬಿಟ್ಟು ವಾಪಸ್ ಕೂತ್ಕೊಳ್ಳಿ. ನೇರವಾಗಿ ಕೂತಿಲ್ಲ ಅಂದರೆ ನಿಮಗೆ ಸೊಂಟ ನೋವು ಬೆನ್ನು ಸಯಾಟಿಕ ಬರೋದು ಗ್ಯಾರಂಟಿ. ನೇರವಾಗಿ ಕೂರೋದೇ ಬಹಳ ಇಂಪಾರ್ಟೆಂಟ್. ಕುರ್ಚಿ ತುದಿಲನ್ನು ಕೂತ್ಕೊಳ್ಳಿಬೇಕಾದ್ರೆ ಕುರ್ಚಿ ಮಧ್ಯದಲ್ಲಿ ಕೂತ್ಕೊಳ್ಳಿ, ಬೆನ್ನು ನೇರ ಆಗಿರ್ಬೇಕು. ಇದು 45 ನಿಮಿಷಕ್ಕಿಂತ ಜಾಸ್ತಿ ಕೂರೋ ಪರಿಸ್ಥಿತಿ ಇದ್ದಾಗ. 5 ನಿಮಿಷ ಕೂತಾಗ ಸ್ವಲ್ಪ ಲೂಸ್ ಆಗಿ ಕೂತ್ಕೋತೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಆದರೆ ತುಂಬ ಹೊತ್ತಿದ್ದಾಗ ಆ ರೀತಿ ಮಾಡಬೇಡಿ. ಈಗ ಇನ್ನೊಂದು, ಬಹಳ ಮುಖ್ಯವಾದ ವಿಚಾರ. ನಾನು ನೂರಾರು ಜನ ಪೇಷಂಟ್ಗಳನ್ನ ನೋಡಿ ತಿಳ್ಕೊಂಡಿದ್ದು, ನೆಲದಿಂದ ಯಾವುದೇ ಭಾರ ಎತ್ತಬೇಕಾದ್ರೆ ಸೊಂಟ ಬಗ್ಗಿಸಬಾರ್ದು, ಮೊಣಕಾಲು ಬಗ್ಗಿಸ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ಜಿಮ್ ಅಲ್ಲಿ ಭಾರ ಎತ್ತೋದೆಲ್ಲ ನೋಡಿರ್ಬೋದು ನೀವು, ವೇಟ್ ದೊಡ್ಡ ದೊಡ್ಡ ನೂರಾರು ಕೆಜಿನ ಎತ್ತಾರೆ. ಅವ್ರು ಹೇಗೆ ಎತ್ತಾರೆ ಅಂದ್ರೆ ಸೊಂಟ ಬಗ್ಗಿಸ್ಬಿಟ್ಟು ಭಾರ ಎತ್ತಲ್ಲ ಅವರು, ಮೊಣಕಾಲು ಅಥವಾ ನೀ ಜಾಯಿಂಟ್ ನ ಮಡಚ್ಬಿಟ್ಟು ಬಾರ್ಬೆಲ್ ಅಥವಾ ರಾಡ್ ಅನ್ನ ದೇಹದ ಹತ್ತಿರ ಇಟ್ಕೊಂಡು ಎತ್ತಾರೆ. ನೀವು ಭಾರ ಎತ್ಬೇಕಾದ್ರೆ ಏನಾಗುತ್ತೆ, ಈಗ ದೊಡ್ಡ ಬಾಕ್ಸ್ ಎತ್ತಿದ್ದೀರಾ, ಅವಾಗ ಸ್ವಲ್ಪ ಮೊಣಕಾಲನ್ನ ಬಗ್ಸಿ, ಸೊಂಟ ಬಗ್ಗಿಸ್ಬೇಡಿ, ಮೊಣಕಾಲನ್ನ ಬಗ್ಸ್ಬಿಟ್ಟು ಆ ಬಾಕ್ಸ್ ನ ಇಟ್ಕೊಳ್ಳಿ, ಆ ಬಾಕ್ಸ್ ದೇಹಕ್ಕೆ ಹತ್ತಿರ ಇಟ್ಕೊಳ್ಳಿ, ಆ ತರ ಇಟ್ಕೊಂಡ್ಬಿಟ್ಟು ಓಡಾಡಿ ಎತ್ಕೊಂಡು ತಿರುಗಿ, ಅವಾಗ ಸೊಂಟಕ್ಕೆ ನೋವು ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ.
1: ಅಂದ್ರೆ ಭಾರ ಹೆಚ್ಚು ಸೊಂಟದ ಹತ್ರ ಬೀಳಲ್ಲ.
0: ಹಾ, ಭಾರ ಸೊಂಟದ ಮೇಲೆ ಬೀಳಲ್ಲ, ಮೊಣಕಾಲ ಮೇಲೆ ಬೀಳುತ್ತೆ. ದೇಹಕ್ಕೆ ಹತ್ತಿರ ಇದ್ದಷ್ಟು ಸೊಂಟಕ್ಕೆ ಬೀಳೋ ಭಾರ ಕಡಿಮೆ ಆಗುತ್ತೆ. ಇನ್ನೊಂದು, ಧೂಮಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು, ಅದರಲ್ಲಿ ಯಾವುದೇ ತಕರಾರು ಇಲ್ಲ. ನೀವು ಖಂಡಿತವಾಗಿ ಧೂಮಪಾನವನ್ನು ನಿಲ್ಲಿಸಬೇಕಾಗತ್ತೆ. ಡಿಸ್ ಪ್ರೊಲ್ಯಾಪ್ಸ್ ಇದ್ದವರು, ಸೊಂಟ ನೋವಿದ್ದವರು ಖಂಡಿತ ಬಿಡಬೇಕಾಗತ್ತೆ. ಆ ರೀತಿ ಬಿಟ್ಟವರಿಗೆ ತುಂಬಾ ಚೆನ್ನಾಗಿ ಕಡಿಮೆ ಆಗಿರೋದನ್ನ ನಾನೇ ನೋಡಿದ್ದೀನಿ. ನೆಕ್ಸ್ಟ್, ನಿಮ್ಮ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಿಕ್ಕಾಪಟ್ಟೆ ದಪ್ಪ ಇದ್ರೆ ತೊಂದರೆ ಆಗೇ ಆಗುತ್ತೆ, ಬೇರೆ ಬೇರೆ ತೊಂದರೆಗಳಾಗುತ್ತೆ. ಈ ಸೊಂಟ ನೋವು ಅಥವಾ ಕಾಲು ನೋವು ಅಂತವರಿಗೆ ಕಾಮನ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಈಗ ನೀವೇನು ಕೆಲಸ ಮಾಡ್ತಾ ಇಲ್ಲ, ನೀವು ಇಲ್ಲಿವರೆಗೆ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀರಾ, ವಾಕಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನೀವು ಸಡನ್ ಆಗಿ ಒಂದಿವಸ ಡಿಸೈಡ್ ಮಾಡ್ತೀರ ನಾನು ಜಿಮ್ಮಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು, ನಾನು ದೇಹದ ಶಕ್ತಿಯನ್ನೇ ಗಳಿಸ್ಕೋಬೇಕು ಅಂತ ಅಂದ್ಕೊಂಡು ಸಡನ್ ಆಗಿ ಜಿಮ್ಮಿಗೆ ಹೋಗಿ ಅತಿಯಾಗಿ ಭಾರ ಎತ್ತಿರಲ್ಲ, ಆ ರೀತಿ ಸಾಹಸ ಖಂಡಿತ ಮಾಡಬೇಡಿ. ಟ್ರೈನರ್ನ ಇಟ್ಕೊಳ್ಳಿ, ಜಿಮ್ಮಲ್ಲೆಲ್ಲ ಟ್ರೈನರ್ ಇರ್ತಾರೆ, ಅವರ ಮಾರ್ಗದರ್ಶನದಲ್ಲಿ ವ್ಯಾಯಾಮ ಮಾಡಿ.
1: ಕೊನೆಯದಾಗಿ ಡಾಕ್ಟ್ರೆ, ನಮ್ಮ ಕೇಳುಗರಿಗೆ ಈ ಸಯಾಟಿಕ ಸಮಸ್ಯೆ ಪ್ರಮುಖವಾಗಿ ಬರಬಾರ್ದು ಅನ್ನೋ ನಿಟ್ಟಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಮ್ಮ ದೇಹ ಒಂದು ವಿಶೇಷವಾದ ಯಂತ್ರ, ಆ ರೀತಿ ಇರುತ್ತೆ. ಯಂತ್ರದಲ್ಲಿ ಹೇಗೆ ಭಾಗಗಳಿರುತ್ತೆ ಆ ರೀತಿ ಇರುತ್ತೆ. ಈ ಮೂಳೆಗಳಿರುತ್ತೆ, ಅದರ ಸುತ್ತ ಸ್ನಾಯುಗಳಿರುತ್ತೆ, ನರಗಳಿರುತ್ತೆ, ಇದೆಲ್ಲ ನಾನೀಗ ತಿಳಿಸಿದ್ದೀನಿ. ಇವೆಲ್ಲ ಇದಾವಲ್ಲ, ಇವು ಬಲವಾಗಿರ್ಬೇಕು, ಒಳಗಿನಿಂದ ಬಲವಾಗಿರ್ಬೇಕು. ಅಂದ್ರೆ ಸ್ನಾಯುಗಳು ಶಕ್ತಿಯನ್ನು ಗಳಿಸಿಕೊಂಡು ನಿಮ್ಮ ಸ್ನಾಯುಗಳು ಬಲವಾಗಿರ್ಬೇಕು. ಹೊರಗಡೆಯಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ಬೆನ್ನು ಬಲ ಆಗೋಲ್ಲ, ನೀವು ಸ್ನಾಯುಗಳು ಬಲ ಮಾಡ್ಕೋಬೇಕು, ಮಸಲ್ಸ್ ಡೆವಲಪ್ ಆಗಬೇಕು, ಮಸಲ್ಸ್ಗಳು ಶಕ್ತಿಯನ್ನು ಗಳಿಸಬೇಕು, ಆವಾಗ ಯಾವ ಬೆನ್ನು ಅಥವಾ ಯಾವ ಸಯಾಟಿಕನೂ ನಿಮ್ಗೆ ಬರೋದಿಲ್ಲ.
1: ಒಳ್ಳೇದು ಡಾಕ್ಟರ್ ರಾಮಚಂದ್ರ ಅವರೇ, ತಾವು ಇದುವರೆಗೂ ಈ ಸಯಾಟಿಕ ಸಮಸ್ಯೆ ಯಾಕೆ ಬರುತ್ತೆ, ಬರೋದಕ್ಕೆ ಏನೇನು ಕಾರಣಗಳು, ಇದಕ್ಕೆ ಖಂಡಿತ ಹೆದರಬೇಕಾಗಿಲ್ಲ, ಆದರೆ ನಿರ್ಲಕ್ಷ್ಯ ಕೂಡ ಮಾಡಬಾರ್ದು, ಎಷ್ಟು ದಿನ ನಾವು ಮನೆಯಲ್ಲೇ ಇದ್ದು ನೋಡಬೇಕು, ಆ ನಂತರದಲ್ಲಿ ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು, ಹಾಗೆ ಈ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೊಳ್ಳೋ ನಿಟ್ಟಲ್ಲಿ ಏನೇನು ಮಾಡಬೇಕು, ಈ ಕುರಿತಂತೆ ವಿಸ್ತೃತ ಮಾಹಿತಿ ತಿಳಿಸಿದ್ದೀರಿ, ಹಾಗೆ ಚಿಕಿತ್ಸೆಯ ಬಗ್ಗೆ ಉತ್ತಮ ಮಾಹಿತಿ ತಿಳಿಸಿದ್ದೀರಿ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ. ಆರೋಗ್ಯವೇ ಭಾಗ್ಯ, ಎಲ್ಲರೂ ಆರೋಗ್ಯವಾಗಿರಿ.
2: ಸಯಾಟಿಕ ಈ ಕುರಿತು ಇದುವರೆಗೂ ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಚ್ಎಂ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.
5: ಭಾರತ ದೇಶದಲ್ಲಿ ಕೃಷಿ ಮತ್ತು ನೀರು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ರೈತನಿಗೆ ಉತ್ತಮ ಗುಣಮಟ್ಟದ ಬೀಜ ಸಿಗಬಹುದು, ಗೊಬ್ಬರ ಸಿಗಬಹುದು, ಕೃಷಿ ತಂತ್ರಜ್ಞಾನ ಕೂಡ ಸಿಗಬಹುದು. ಆದರೆ ಸಮಯಕ್ಕೆ ಸರಿಯಾಗಿ ಅಗತ್ಯ ಪ್ರಮಾಣದ ನೀರು ಸಿಗದೇ ಇದ್ದರೆ ಉತ್ತಮ ಫಸಲು ಪಡೆಯುವುದು ಕಷ್ಟ. ಮಳೆ ಆಧಾರಿತ ಕೃಷಿಯಲ್ಲಿ ಮಳೆಯ ಪ್ರಮಾಣ ಮತ್ತು ಸಮಯದ ಅನಿಶ್ಚಿತತೆ ಕೂಡ ದೊಡ್ಡ ಸವಾಲಾಗಿದೆ. ಮತ್ತೊಂದೆಡೆ ಅಂತರ್ಜಲದ ಮೇಲೆ ಹೆಚ್ಚುತ್ತಿರುವಂತಹ ಅವಲಂಬನೆ, ನೀರಿನ ವ್ಯರ್ಥ ಬಳಕೆ ಮತ್ತು ನೀರಾವರಿ ಸೌಲಭ್ಯಗಳ ಕೊರತೆ ಕೂಡ ಕೃಷಿಗೆ ಸಮಸ್ಯೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಕೃಷಿ ಭೂಮಿಗೂ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ಲಭ್ಯವಿರುವ ನೀರನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವುದು ಎನ್ನುವ ಉದ್ದೇಶದಿಂದ ಪಿಎಂಕೆಎಸ್ವೈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವ ಯೋಜನೆಯನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಜುಲೈ 1, 2015 ಪ್ರಾರಂಭಿಸಿತು. ಈ ಯೋಜನೆಯು ಮುಖ್ಯವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಯ ಮೂಲಕ ಕೃಷಿಯಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿಗಾಗಿ ಮೂಲ ಸೃಷ್ಟಿಗೆ ಪೂರಕವಾಗಿ ಸೂಕ್ಷ್ಮ ಮಟ್ಟದ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣಾ ಚಟುವಟಿಕೆಗಳನ್ನು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಮೊದಲನೆಯದು ದೇಶದಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ವ್ಯಾಪ್ತಿಯನ್ನು ಹೆಚ್ಚಿಸುವುದು. ಇದರ ಮೂಲಕ ನೀರಿನ ಪ್ರತಿಯೊಂದು ಹನಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಇನ್ನೊಂದು ಪ್ರಮುಖ ಉದ್ದೇಶ ಏನೆಂದರೆ ನಿಖರವಾದ ನೀರಿನ ನಿರ್ವಹಣೆಯ ಮೂಲಕ ಬೆಳೆಗಳ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು. ಬೆಳೆಗಳಿಗೆ ಅಗತ್ಯವಿರುವಷ್ಟು ನೀರನ್ನು ಮಾತ್ರ

ತಲುಪಿಸುವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಗೊಬ್ಬರದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ನೀರಿನ ಕೊರತೆ ಇರುವ ಪ್ರದೇಶಗಳು, ನೀರಿನ ಒತ್ತಡ ಎದುರಿಸುತ್ತಿರುವ ಪ್ರದೇಶಗಳು ಮತ್ತು ಅಂತರ್ಜಲದ ಮಟ್ಟ ನಿರ್ಣಾಯಕವಾಗಿರುವಂತಹ ಪ್ರದೇಶಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಕೊಳವೆಬಾವಿ ಅಥವಾ ನದಿಯಿಂದ ನೀರನ್ನು ಎತ್ತುವ ನೀರಾವರಿ ಯೋಜನೆಗಳನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳೊಂದಿಗೆ ಜೋಡಿಸುವ ಮೂಲಕ ನೀರಾವರಿಯಲ್ಲಿ ಶಕ್ತಿಯ ಸಮರ್ಪಕ ಬಳಕೆಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಇತರ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಯೋಜನೆಯೊಂದಿಗೆ ಸಮನ್ವಯ ಸಹಕಾರವನ್ನು ಸ್ಥಾಪಿಸುವುದಕ್ಕೂ ಕೂಡ ಒತ್ತು ನೀಡುತ್ತದೆ. ವಿಶೇಷವಾಗಿ ನೀರಿನ ಮೂಲಗಳ ಅಭಿವೃದ್ಧಿ, ಒತ್ತಡದ ನೀರಾವರಿಗೆ ಸೌರಶಕ್ತಿಯ ಬಳಕೆ, ಇಂತಹ ಕ್ರಮಗಳನ್ನು ಪರಸ್ಪರ ಜೋಡಿಸುವ ಮೂಲಕ ನೀರಿನ ಮತ್ತು ಶಕ್ತಿಯ ಪರಿಣಾಮಕಾರಿ ಬಳಕೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆಯ ಅಭಿವೃದ್ಧಿಗಾಗಿ ಆಧುನಿಕ ವೈಜ್ಞಾನಿಕ ಜ್ಞಾನ ಮತ್ತು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನವನ್ನು ಉತ್ತೇಜಿಸುವುದು, ಅಭಿವೃದ್ಧಿಪಡಿಸುವುದು ಹಾಗೂ ರೈತರಿಗೆ ತಲುಪಿಸುವುದು ಕೂಡ ಈ ಯೋಜನೆಯ ಪ್ರಮುಖ ಉದ್ದೇಶ. ಇದರ ಜೊತೆಗೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸ್ಥಾಪನೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಕೌಶಲ್ಯಪೂರ್ಣ ಮತ್ತು ಕೌಶಲ್ಯರಹಿತ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವುದಕ್ಕೂ ಈ ಯೋಜನೆ ಸಹಕಾರಿಯಾಗಿದೆ. PMKSY ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇವಲ ಹೊಸ ನೀರಿನ ಮೂಲಗಳನ್ನು ಸೃಷ್ಟಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಲ ಸಂಚಯ ಮತ್ತು ಜಲ ಸಿಂಚನ್ ಮೂಲಕ ಮಳೆ ನೀರನ್ನು ಸೂಕ್ಷ್ಮ ಮಟ್ಟದಲ್ಲಿ ಸಂಗ್ರಹಿಸಿ ಕೃಷಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸುವುದಕ್ಕೂ ಒತ್ತು ನೀಡುತ್ತದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 4 ಪ್ರಮುಖ ಅಂಶಗಳಿವೆ. ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಕಾರ್ಯಕ್ರಮ, ಪ್ರತಿ ಹೊಲಕ್ಕೂ ನೀರು, ನಂತರ ಜಲಾನಯನ ಪ್ರದೇಶಗಳ ಅಭಿವೃದ್ಧಿ. ಈ 4 ಅಂಶಗಳ ಮೂಲಕ ನೀರಿನ ಮೂಲಗಳ ಅಭಿವೃದ್ಧಿ, ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ನೀರಿನ ಸಂರಕ್ಷಣೆ ಮತ್ತು ಕೃಷಿಯಲ್ಲಿ ನೀರಿನ ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡಲಾಗುತ್ತದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ರೈತರಿಗೆ ಹಲವಾರು ಲಾಭಗಳಿವೆ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳನ್ನು ಅಳವಡಿಸಲು ರೈತರಿಗೆ ಹಣಕಾಸಿನ ನೆರವನ್ನು ಒದಗಿಸುತ್ತೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಸಹಾಯ ಮಾಡುತ್ತೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಮಾಡಬಹುದು ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕವೂ ಕೂಡ ಮಾಡಬಹುದು. ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯದ ಮಾದರಿಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ %55 ಮತ್ತು ಇತರ ರೈತರಿಗೆ %45 ಆಗಿರುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸುತ್ತೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಮಾದರಿಯು ಕೇಂದ್ರ ಸರ್ಕಾರದಿಂದ %100 ಮಂಜೂರು ಮಾಡಲಾಗಿದೆ. ಈ ಯೋಜನೆಯಲ್ಲಿ ರೈತರ ಖಾತೆಗಳಿಗೆ ನೇರ ಹಣ ವರ್ಗಾವಣೆಯಾಗುತ್ತೆ. ರೈತರು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೀರು ಕೊಯ್ಲು ರಚನೆಗಳು, ಸಾಗಣೆ ದಕ್ಷತೆಗಾಗಿ ನೀರು ಎತ್ತುವ ಸಾಧನಗಳು ಮತ್ತು ಕೃಷಿ ಹೊಂಡವನ್ನು ಅಗೆಯುವಂತಹ ಪ್ರಯೋಜನಗಳನ್ನು ಪ್ರತಿ ಹನಿ ಹೆಚ್ಚು ಬೆಳೆ ಈ ಘಟಕದ ಅಡಿಯಲ್ಲಿ ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಲಾಭವನ್ನು ಪಡೆಯಲು ರೈತರಿಗೆ ಇರಬೇಕಾದ ಅರ್ಹತೆಗಳು: ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲ ರೈತರು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ. ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನವು ಪ್ರತಿ ಫಲಾನುಭವಿಗೆ ಒಟ್ಟಾರೆ 5 ಹೆಕ್ಟೇರ್ಗಳ ಮಿತಿಗೆ ಸೀಮಿತವಾಗಿರುತ್ತೆ. ಈ ಯೋಜನೆಯ ಅಡಿಯಲ್ಲಿ BIS ಗುರುತು ಹೊಂದಿರುವ ವ್ಯವಸ್ಥೆ ಅಥವಾ ಘಟಕಗಳನ್ನು ಮಾತ್ರ ಖರೀದಿಸಬೇಕು. ಈ ಯೋಜನೆಯನ್ನು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯಗತಗೊಳಿಸಲಾಗುತ್ತೆ. ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯ ಆಧಾರ್ ವಿವರಗಳು ಅಗತ್ಯವಾಗಿರುತ್ತೆ. ಇನ್ನು ರೈತರು ತಮ್ಮ ಕ್ಷೇತ್ರ ಮತ್ತು ಪ್ರದೇಶದ ಅವಶ್ಯಕತೆಯ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯಿತಿಯ ಮೂಲಕ ಜಿಲ್ಲಾ ಕೃಷಿ ಕಚೇರಿಯನ್ನ ಸಂಪರ್ಕಿಸಬಹುದು. ಇದಲ್ಲದೆ ರೈತರು ತಮ್ಮ ಜಿಲ್ಲೆಯ ಕೃಷಿ ಅಧಿಕಾರಿಯನ್ನ ಅಥವಾ ಕಿಸಾನ್ ಕಾಲ್ ಸೆಂಟರ್ಗೆ ಕೂಡ ಕರೆ ಮಾಡಬಹುದು. ರೈತರು ಸಂಬಂಧಪಟ್ಟ ಅಧಿಕಾರಿಯನ್ನ ಸಂಪರ್ಕಿಸಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಾಗಿ ಅರ್ಜಿ ನಮೂನೆಯನ್ನ ಸಂಗ್ರಹಿಸಬಹುದು.
ಅರ್ಜಿ ನಮೂನೆಯಲ್ಲಿ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಅಂಟಿಸಿ ಮತ್ತು ಎಲ್ಲಾ ಕಡ್ಡಾಯ ದಾಖಲೆಗಳನ್ನು ಲಗತ್ತಿಸಬೇಕು. ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿ

0: ನಮೂನೆಯನ್ನ ದಾಖಲೆಯೊಂದಿಗೆ ಗೊತ್ತುಪಡಿಸಿದ ಸ್ವೀಕಾರ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಗ್ಗೆ ಸ್ವೀಕೃತಿ ಅಧಿಕಾರಿಯಿಂದ ರಸೀದಿಯನ್ನ ಪಡೆಯಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆ, ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ನಿವಾಸ ಪ್ರಮಾಣ ಪತ್ರ, ಇವಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಡೆಯಲು ಇರಬೇಕಾದಂತಹ ಅಗತ್ಯ ದಾಖಲೆಗಳು. ಒಟ್ಟಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ನೀರಿನ ಮೂಲಗಳನ್ನು ಸೃಷ್ಟಿಸುವುದರ ಜೊತೆಗೆ ಮಳೆ ನೀರಿನ ಸಂಗ್ರಹಣೆ, ನೀರಿನ ಸಂರಕ್ಷಣೆ, ಸೂಕ್ಷ್ಮ ನೀರಾವರಿ ಮತ್ತು ನೀರಿನ ಪರಿಣಾಮಕಾರಿ ಬಳಕೆಗೆ ಸಮಗ್ರವಾಗಿ ಒತ್ತು ನೀಡುತ್ತದೆ. ನೀರಿನ ಪ್ರತಿಯೊಂದು ಹನಿಗೂ ಹೆಚ್ಚಿನ ಬೆಳೆ ಎನ್ನುವ ಆಶಯದೊಂದಿಗೆ ಕೃಷಿಯಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನ ಹೆಚ್ಚಿಸಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ 2ನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13ರಂದು ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ 2ನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. 21ನೇ ಶತಮಾನದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026ರ ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಿದ ಅವರು, ದೇಶದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳವರೆಗೆ ಕ್ರೀಡಾಪಟುಗಳ ಪ್ರತಿಭೆಗೆ ಪ್ರತಿ ಹಂತದಲ್ಲೂ ಸೂಕ್ತ ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದರು. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿರದೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿ ಮತ್ತು ಕ್ರೀಡಾ ಸಾಮರ್ಥ್ಯವನ್ನು ಬೆಳೆಸುವ ಪ್ರಮುಖ ಧ್ಯೇಯವಾಗಿದೆ ಎಂದು ಬಣ್ಣಿಸಿದರು. 5ರಿಂದ 15 ವರ್ಷದೊಳಗಿನ ಉದಯೋನ್ಮುಖ ಮಕ್ಕಳನ್ನು ಗುರುತಿಸಲು ಬೃಹತ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ಕೆಂಪುಕೋಟೆಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದನ್ನು ಅವರು ಈ ವೇಳೆ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ರೀಡೆಯು ರಾಷ್ಟೀಯ ಆದ್ಯತೆಯಾಗಿ ಹಾಗೂ ಯುವ ಸಬಲೀಕರಣದ ಪ್ರಮುಖ ಮಾಧ್ಯಮವಾಗಿ ಹೊರಹೊಮ್ಮಿದೆ ಎಂದರು.
2: तो ये केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. मैं हमेशा कहता आया हूँ, जो खेले वो खिले, और खेल में खिलना सिर्फ मैदान पर जीतना नहीं है, खेल में खिलना मतलब व्यक्तित्व का खिलना और
1: ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಈ ಸಂವಾದ ಯಶಸ್ವಿಯಾಗಿ ನೆರವೇರಿದೆ. ಭೀಕರ ದಿಢೀರ್ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ದೇಶ ನೇಪಾಳಕ್ಕೆ ಭಾರತವು ತನ್ನ ಮಾನವೀಯ ನೆರವನ್ನು ಮುಂದುವರಿಸಿದ್ದು 37.5 ಟನ್ ತೂಕದ 2ನೇ ಕಂತಿನ ಪರಿಹಾರ ಸಾಮಗ್ರಿಗಳು, ಅಗತ್ಯ ಔಷಧಗಳು ಹಾಗೂ ಸಿದ್ದ ಆಹಾರದ ಪೊಟ್ಟಣಗಳನ್ನು ರವಾನಿಸಿದೆ. ನೆರವು ಹೊತ್ತ 2ನೇ ಭಾರತೀಯ ವಿಮಾನವು ನೇಪಾಳದತ್ತ ಪ್ರಯಾಣ ಬೆಳೆಸಿರುವ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಕೃತಿ ವಿಕೋಪದ ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿ ಪ್ರಸ್ತುತ ನಡೆಯುತ್ತಿರುವ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಮತ್ತು ದೃಢ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರವಾಹ ಉಂಟಾದ ತಕ್ಷಣವೇ ಸ್ಪಂದಿಸಿದ್ದ ಭಾರತ ಸರ್ಕಾರವು ನಿನ್ನೆಯಷ್ಟೇ 10 ಟನ್ ತೂಕದ ತುರ್ತು ಮಾನವೀಯ ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು ಹಾಗೂ ಅಗತ್ಯ ಜೀವರಕ್ಷಕ ಔಷಧಗಳನ್ನು ರವಾನಿಸಿತ್ತು. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹದ ಬೆನ್ನಲ್ಲೇ ಯಾವುದೇ ರೀತಿಯ ಪ್ರವಾಹದಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬಿಹಾರದಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 9 ತಂಡಗಳನ್ನು ಹಾಗೂ ಉತ್ತರ ಪ್ರದೇಶದಲ್ಲಿ 1 ತಂಡವನ್ನು ನಿಯೋಜಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಜನರಲ್ ನರೇಂದ್ರ ಸಿಂಗ್ ಬುಂಡೇಲಾ, ಉತ್ತರ ಪ್ರದೇಶದ ಗೋರಖ್ಪುರ ಸಮೀಪದ ಖುಷಿನಗರ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡವನ್ನು ಕಾರ್ಯಾಚರಣೆಗೆ ಸಜ್ಜಾಗಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳ 12 ಮತ್ತು 13ರಂದು ನವದೆಹಲಿಯ ಭಾರತ ಮಂಟಪ್ನಲ್ಲಿ ಭಾರತ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದೆ. ಈ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳು ಮತ್ತು ವಿಶೇಷ ಆಹ್ವಾನಿತ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಪರಿಕಲ್ಪನೆಯಡಿ ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ ಈ ಬಾರಿಯ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿದೆ. ತನ್ನ ನಾಲ್ಕನೇ ಅವಧಿಯ ಅಧ್ಯಕ್ಷತೆಯಲ್ಲಿ ಭಾರತ ರಾಜಕೀಯ, ಭದ್ರತೆ, ಆರ್ಥಿಕ, ಹಣಕಾಸು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೇಶದ 25 ಹೆಚ್ಚು ನಗರಗಳಲ್ಲಿ 350 ಹೆಚ್ಚು ಸಭೆಗಳು ಮತ್ತು ಉನ್ನತ ಮಟ್ಟದ ಸಂವಾದಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಬ್ರಿಕ್ಸ್ ಒಕ್ಕೂಟದ ಸಂಸ್ಥಾಪಕ ಸದಸ್ಯ ರಾಷ್ಟವಾಗಿರುವ ಭಾರತ ಈ ಹಿಂದೆ 2012, 2016 ಮತ್ತು 2021 ಅಧ್ಯಕ್ಷತೆ ವಹಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿಯ ಟ್ಯಾಂಕ್ ಓವರ್ ಹಾಲ್ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ನೂತನ ಯೋಜನೆಯೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಜಬಲ್ಪುರದ ವಾಹನ ಕಾರ್ಖಾನೆಗೆ ಯುದ್ದ ಟ್ಯಾಂಕ್ಗಳ ದುರಸ್ತಿ, ನವೀಕರಣ ಮತ್ತು ತಾಂತ್ರಿಕ ಸುಧಾರಣೆಯ ಪ್ರಮುಖ ಜವಾಬ್ದಾರಿ ದೊರೆತಂತಾಗಿದೆ. ಪ್ರಸ್ತುತ ದೇಶದಲ್ಲಿ ಬಳಕೆಯಲ್ಲಿರುವ T-72 ಯುದ್ದ ಟ್ಯಾಂಕ್ಗಳ ಸಂಪೂರ್ಣ ದುರಸ್ತಿ ಮತ್ತು ನವೀಕರಣದ ಪ್ರಮುಖ ಜವಾಬ್ದಾರಿಯನ್ನು ತಮಿಳುನಾಡಿನ ಆವಡಿಯಲ್ಲಿರುವ ಬೃಹತ್ ವಾಹನ ಕಾರ್ಖಾನೆ ನಿರ್ವಹಿಸುತ್ತಿದೆ. ಈಗ ಆರಂಭವಾಗುತ್ತಿರುವ ಯೋಜನೆಯ ಮೊದಲ ಹಂತದಡಿ ಪ್ರತಿ ವರ್ಷ ಜಬಲ್ಪುರದಲ್ಲಿ 12 T-72 ಯುದ್ದ ಟ್ಯಾಂಕ್ಗಳನ್ನು ನವೀಕರಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರೀಟಾ ಇಂದು ವಿಯೆಟ್ನಾಂ ರಾಜಧಾನಿ ಹನೋಯ್ನಲ್ಲಿ ವಿಯೆಟ್ನಾಂ ಪ್ರಧಾನಿ ಲೀ ಮಿನ್ಹುಂಗ್ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ತೋಲಮ್ ಅವರ ಇತ್ತೀಚಿನ ಯಶಸ್ವಿ ಭಾರತ ಭೇಟಿ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿರುವುದನ್ನು ಮಾತುಕತೆಯ ವೇಳೆ ಸಚಿವರು ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಉಭಯ ರಾಷ್ಟಗಳ ನಡುವಿನ ಉನ್ನತ ಮಟ್ಟದ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಯೆಟ್ನಾಂ ಪ್ರಧಾನಿಯವರು ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಸಚಿವರು ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಉಪ ಸಮಿತಿ ರಚಿಸಲಾಗಿದ್ದು, ಉನ್ನತ ಶಿಕ್ಷಣ, ಗೃಹ ಇಲಾಖೆ, ವೈದ್ಯಕೀಯ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಶಿಕ್ಷಣದ ವೆಚ್ಚ, ಉನ್ನತ ಶಿಕ್ಷಣ ಹಾಗೂ ಕೋಚಿಂಗ್ ಸಂಸ್ಥೆಗಳ ಶುಲ್ಕ ನಿಯಂತ್ರಣ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಮತ್ತು ಗುಣಮಟ್ಟ ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪರಿಶೀಲಿಸಿ ವರದಿ ನೀಡುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ, ಪಠ್ಯಕ್ರಮ ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳ ಜೊತೆ ಶಿಕ್ಷಣದ ಸಂಯೋಜನೆ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವಿನ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಸಮಿತಿಯು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲಿದೆ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಟೈನರ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, 2026 ಮೊದಲಾರ್ಧದಲ್ಲಿ ಶೇಕಡ 13.6 ಕಂಟೈನರ್ ಸರಕು ಸಾಗಣೆಯ ಪ್ರಗತಿ ದಾಖಲಿಸುವ ಮೂಲಕ ಈ ಬಂದರು ಜಾಗತಿಕ ಶ್ರೇಯಾಂಕದಲ್ಲಿ 21 ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2 ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 5 ದಿನದ ಆಟದಲ್ಲಿಂದು ಶ್ರೀಲಂಕಾ ತನ್ನ 2 ಇನ್ನಿಂಗ್ಸ್ ಮುಂದುವರೆಸಿದ್ದು ತನ್ನ ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ. ಆದರೆ ಈಗಲೂ ಪಂದ್ಯದ ಮೇಲೆ ಭಾರತಕ್ಕೆ ಹೆಚ್ಚಿನ ಹಿಡಿತವಿದೆ. ಫಾಲೋ ಆನ್ ಹೇರಲಾಗಿದ್ದರೂ ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಶ್ರೀಲಂಕಾ ಸದ್ಯಕ್ಕೆ 100 ಅಧಿಕ ರನ್ಗಳ ಮುನ್ನಡೆಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 7 ನಷ್ಟಕ್ಕೆ 341 ರನ್ ಗಳಿಸಿ ಆಡುತ್ತಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ಭಾರತ ಫಾಲೋ ಆನ್ ಹೇರಿತು. ಬಳಿಕ 2 ಇನ್ನಿಂಗ್ಸ್ನ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂಡರೂ ಶ್ರೀಲಂಕಾ ಇಂದಿನ ದಿನದಾಟದಲ್ಲಿ ಸಂಯಮದೊಂದಿಗೆ ರನ್ ಕಲೆ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21 ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13 ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ರಾಜೇಶ್ ಮತ್ತು ಮಹಾಲಕ್ಷ್ಮಿಯವರ ಕಂಠದಲ್ಲಿ ಶುಕ್ಲಾಂ ಭರದರಂ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಎಸ್ ಎ ಜಗನ್ನಾಥ್ ಅವರ ಗೀತೆ ರಚನೆ ಇದಾಗಿತ್ತು. ಸಂಗೀತ ಎಸ್ ಪಿ ಚಂದ್ರಕಾಂತ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರು ಹಾಡಿರುವ ರಾಮಕೃಷ್ಣ ಚಿತ್ರದ ಹಾಡು. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಎಸ್ ಎ ರಾಜ್ಕುಮಾರ್.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ವ್ಯಾಸಮುನಿಗಳು ಹೇಳ್ತಾ ಇದ್ದಾರೆ, 64 ದಂಪತಿಗಳು ಗಂಗಾ ನದಿಯ ನೀರನ್ನ ತರಬೇಕು, ತಲೆಯ ಮೇಲೆ ಹೊತ್ತು ತರಬೇಕು, ಶುಭ್ರವಾಗಿರ್ತಕ್ಕಂತಹ ಚಿನ್ನದ ಕಳಶಗಳಲ್ಲಿ ಅದನ್ನ ತುಂಬಿಕೊಂಡ್ಬರಬೇಕು ಅಂತ ಹೇಳಿ ಆ ವೇದವ್ಯಾಸರು ಹೇಳಿದ್ದಾರೆ. ಅದರಿಂದ ಅಭಿಷೇಕವಾಗಬೇಕು ಧರ್ಮರಾಜನಿಗೆ ಅಂತ ಹೇಳಿ ವ್ಯಾಸ ಮುನಿಗಳು ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ದಂಪತಿಗಳು ಉತ್ಸವದಂತೆ ಕಾಣ್ತಾ ಇದೆ. ನೀರನ್ನ ತರೋದಕ್ಕೋಸ್ಕರ ದೇವದೇವನಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನಲ್ಲ, ತನ್ನ ಹೆಂಡತಿ ರುಕ್ಮಿಣಿಯನ್ನು ಕೂಡ್ಕೊಂಡ್ಬಿಟ್ಟು ಅವನು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ದೇವ ದುಂದುಭಿ ಮುಳುಗ್ತಾ ಇದೆಯಂತೆ. ಈ ಜಗನ್ನಾಟಕ ಸೂತ್ರಧಾರಿ ಆಗಿರ್ತಕ್ಕಂತಹ ಕೃಷ್ಣನ ನಾಟಕಕ್ಕೆ ತನ್ನದೊಂದು ನಾಟಕ ಇರಲಿ ಅಂತ ಹೇಳಿ ನಾರದರು ಬಂದಿದ್ದಾರೆ ಸತ್ಯಭಾಮಯ್ಯ ಮನೆಗೆ. ದೇವಿ ಏನು ಮಾಡ್ತಾ ಇದ್ದೀಯ ಮನೆಯಲ್ಲಿ ಕುಳಿತು? ಅಲ್ಲಿ ರುಕ್ಮಿಣಿ ಕೃಷ್ಣನೊಡನೆ ಗಂಗಾ ಜಲವನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ, ಅಲ್ಲಿ ನೀನಿರಬೇಕಾಗಿತ್ತು, ಅಲ್ಲಿಗೆ ಹೋಗದೆ ಇಲ್ಲಿ ಮನೆಯಲ್ಲಿ ಏಕಾಂಗಿಯಾಗಿ ನೀನು ಇದ್ದೀಯಲ್ಲ ಅಂತ ಹೇಳಿ ನಾರದರು ಹೇಳೋಣ. ಆಗ ನಗರಕತ ಸತ್ಯಭಾಮೆ ಹೇಳ್ತಾ ಇದ್ದಾಳೆ, ಮುನಿಶ್ರೇಷ್ಠರು ನಾರದರು ನಿಮಗೆ ತಿಳಿದೇ ಇರ್ತಕ್ಕಂಥ ವಿಷಯ ಏನಿದೆ, ಕೃಷ್ಣ ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ತೋರಿಸಿದ್ದಾಳೆ. ಕೃಷ್ಣನ ದರ್ಶನವನ್ನು ಮಾಡಿರ್ತಕ್ಕಂತಹ ನಾರದರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಬೆರಗಾಗಿ ಹೋಗಿದ್ದಾರೆ. ಏನು ಆಶ್ಚರ್ಯ!

ಆಗ ಆ ಕೃಷ್ಣನನ್ನ ನೋಡ್ಬಿಟ್ಟು ಕೃಷ್ಣನಿಗೆ ನಮಸ್ಕಾರವನ್ನ ಮಾಡ್ತಾ ನಾರದರು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಮನುಷ್ಯ ಲೀಲೆ ಏನಿದೆ, ಮಾನುಷ ಲೀಲೆ ಎಂಥದ್ದು ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ನಾನಿಲ್ಲಿಗೆ ಬರ್ತೇನೆ, ಸತ್ಯಭಾಮಿಗೆ ಈ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳಿ ನಿನಗೆ ಗೊತ್ತಾಗ್ಬಿಟ್ಟಿದ್ದು, ಆದ್ದರಿಂದ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳಿ ಹೇಳ್ತಾ, ನಿನ್ನ ಮನುಜ ಲೀಲೆ ಈ ನಾಟಕ ಸೂತ್ರಧಾರಿ ನೀನು, ಕಪಟ ನಾಟಕ ಸೂತ್ರಧಾರಿ ನೀನು ಅಂತ ಹೇಳಿ ಹೊಗಳ್ತಾ ಅವನಿಗೆ ನಮಸ್ಕರಿಸಿ, ಓಹ್ ಸತ್ಯಭಾಮಿಯ ಮನೆಯಲ್ಲಿ ಏನೂ ಉಪಯೋಗ ಆಗಲಿಲ್ಲ ನನ್ನ ಕೆಲಸ, ಇನ್ನೊಂದು ಒಂದು ಪರೀಕ್ಷೆಯನ್ನು ಮಾಡ್ತೇನೆ ಅಂತ ಹೇಳಿ ಜಾಂಬುವತಿಯ ಮನೆಗೆ ಬಂದಿದ್ದಾರಂತೆ. ನಾರದರು ಬಂದುಬಿಟ್ಟು ಜಾಂಬುವತಿಯ ಹತ್ತಿರ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಕೃಷ್ಣ ಅಲ್ಲಿ ಗಂಗೆಯನ್ನು ತರೋದಕ್ಕೋಸ್ಕರ ರುಕ್ಮಿಣಿಯ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ, ಸಂತೋಷವಾಗಿ ಹೋಗ್ತಾ ಇದ್ದಾರೆ, ಉತ್ಸವದಂತೆ ಹೋಗ್ತಾ ಇದ್ದಾರೆ, ನೀನು ಇಲ್ಲಿ ಒಬ್ಬಳೆ ಈ ಮನೆಯಲ್ಲಿ ಕುಳಿತಿದ್ದೀಯಲ್ಲ ಅಂತ ಹೇಳಿ ಆಗ ಹೇಳ್ತಾ ಇದ್ದಾರೆ ನಾರದರು ಜಾಂಬುವತಿಗೆ ಹೇಳ್ತಾ ಇದ್ದಾರೆ.

ಆಗ ಜಾಂಬುವತಿ ಹೇಳ್ತಾ ಇದ್ದಾಳೆ, ಮುನೀಂದ್ರ ನಾರದರೆ ಮಹರ್ಷಿಗಳೇ, ನಾವು ಒಂದು ನಿಮಿಷವೂ ಕೂಡ ಬಿಟ್ಟಿರೋದಿಲ್ಲ, ಕೃಷ್ಣನನ್ನು ಬಿಟ್ಟು ಇರೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ನಾನು ಕೃಷ್ಣನನ್ನು ಬಿಟ್ಟು ಇರೋದಿಲ್ಲ, ಕೃಷ್ಣನು ಕೂಡ ನನ್ನನ್ನು ಬಿಟ್ಟು ಇರೋದಿಲ್ಲ, ಕೃಷ್ಣ ನನ್ನ ಅರಮನೆಯಲ್ಲೇ ಇದ್ದಾನೆ, ಯಾವತ್ತೂ ಕೂಡ ನಾವು ಅಗಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಅವನು ಬಹಳ ಒಳ್ಳೆಯವನು, ಕೃಷ್ಣ ಸಾಮಾನ್ಯನಲ್ಲ, ಬಹಳ ಒಳ್ಳೆಯವನು, ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ಹೇಳಿದಾಗ ಮತ್ತೆ ಹೇಳ್ತಾ ಇದ್ದಾಳೆ ಜಾಂಬುವತಿ, ಆ ರುಕ್ಮಿಣಿಯ ಮೇಲೆ ನಾನು ಯಾತಕ್ಕೋಸ್ಕರ ಮುತ್ಸರವನ್ನು ಪಡಲಿ? ಆ ಕೃಷ್ಣ ಯಾವಾಗಲೂ ನನ್ನ ಬಳಿಯೇ ನನ್ನ ಮನೆಯಲ್ಲೇ ಇರಬೇಕಾದ್ರೆ ಆ ರುಕ್ಮಿಣಿಯ ಬಗ್ಗೆ ನಾನು ಮತ್ಸರವನ್ನು ಏಕೆ ಪಡಲಿ ಎಂದಾಗ ಆಗ ಗೊತ್ತಾಗ್ಬಿಡ್ತು ಆ ನಾರದರಿಗೆ ಕೃಷ್ಣನ ಸಾಮರ್ಥ್ಯ ಏನು ಅಂಥೇಳಿ. ಅವಳು ನಮಸ್ಕಾರವನ್ನು ಮಾಡಿದ್ದಾಳೆ ಆ ಜಾಂಬುವತಿ, ಅವಳನ್ನು ಹರಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ. ಎಲ್ಲ ರಾಣಿಯರ ಮನೆಯಲ್ಲೂ ಕೂಡ, ಎಲ್ಲ ರಾಣಿಯರ ಮನಸ್ಸಿನಲ್ಲೂ ಕೂಡ ಯಾರು ಭಕ್ತಿಯಿಂದ ಅವನನ್ನು ಒಲಿಸ್ಕೊಳ್ತಾರೆ ಅಂಥವರ ಮನೆಯಲ್ಲಿ ಆ ಕೃಷ್ಣ ಇರ್ತಾನೆ ಎನ್ನುವುದು ನಾರದರಿಗೆ ಈಗ ಸ್ಪಷ್ಟವಾಯಿತು. ಕೃಷ್ಣ ಇದ್ದೇ ಇರ್ತಾನೆ ಎಲ್ಲರ ಮನೆಯಲ್ಲೂ, ರಾಣಿಯರ ಮನೆಯಲ್ಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಯಜ್ಞಶಾಲೆಗೆ ಬಂದಿದ್ದಾರೆ ನಾರದರು.

0: ಅಂಬವತಿ ಅರಮನೆಯಿಂದ ಯಾಗ ಮಂಟಪಕ್ಕೆ ಬಂದಿದ್ದಾರೆ. ಬಂದು ನೋಡ್ತಾ ಇದ್ದಾರೆ, ಕೃಷ್ಣ ಅಲ್ಲೇ ಇದ್ದಾನೆ. ಧರ್ಮರಾಜನ ಮುಂದೆ ರುಕ್ಮಿಣಿ ಸಹಿತನಾಗಿ ಸುಂದರವಾಗಿರ್ತಕ್ಕಂತಹ ಆ ಸುಂದರ ಬಂಗಾರದ ಕಲಶಗಳನ್ನು ಹಿಡಿದು ನಿಂತಿದ್ದಾರಂತೆ. ಅವರನ್ನು ನೋಡಿಬಿಟ್ಟು ಆಶ್ಚರ್ಯವಾಗ್ಬಿಡ್ತು. ಋತ್ವಿಜರು, ಋಷಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ಕೃಷ್ಣನನ್ನು ಹೊಗಳ್ತಾ ಇದ್ದಾರಂತೆ. ಎಲ್ಲ ಮುನಿಗಳಿಂದ ಹೊಗಳಿಸಿಕೊಳ್ತಾ ಇರತಕ್ಕಂತಹ ಕೃಷ್ಣನನ್ನು ಕಂಡು ಬೆರಗಾಗಿ ಹೋಗಿದ್ದಾನೆ ನಾರದರು. ಏನು ಲೀಲೆ ಇವನದು ಅಂತ ಹೇಳಿ ದೇವನೂರು ಲಕ್ಷ್ಮೀಕಾಂತ ಸ್ವಾಮಿ, ಅವನು ಸಾಮಾನ್ಯನಲ್ಲ ಅಂತ ಹೇಳಿ ವೇದದ ಸೂಕ್ತಗಳನ್ನು ಆ ಒಳ್ಳೆಯ ತುದಿಗಳನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಿದರು ನಾರದರು ಅನ್ನುವಲ್ಲಿಗೆ ಈ ಸಂಧಿಯ ಕಥಾಭಾಗ ಮುಕ್ತಾಯವಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ಇನ್ನು ಮುಂದೆ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಧರ್ಮರಾಜ, ಮೂರು ಲೋಕದ ಜನರು ಕೂಡ ದಣಿಯುವಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದಾನೆ, ಸಂಪತ್ತನ್ನು ದಾನವಾಗಿ ಕೊಟ್ಟಿದ್ದಾನೆ, ಜೊತೆಗೆ ಅವರಿಗೆ ಉಪಚಾರವನ್ನು ಮಾಡಿ ಅವರ ಮನಸ್ಸನ್ನು ತೃಪ್ತಿಪಡಿಸಿದ್ದಾನೆ. ಹೀಗೆ ಯಜ್ಞವನ್ನು ಮಾಡಿಬಿಟ್ಟು ನಂತರದಲ್ಲಿ ಕೃಷ್ಣ ಮತ್ತು ಜೊತೆಗೆ ಬಂದಿರತಕ್ಕಂತಹ ಎಲ್ಲ ರಾಜ ಮಹಾರಾಜರನ್ನು ಸಂತೋಷದಿಂದ ಅವರವರ ನಗರಕ್ಕೆ ಅವರವರ ಅರಮನೆಗಳಿಗೆ ಕಳಿಸಿಕೊಟ್ಟಿದ್ದಾನೆ ಧರ್ಮರಾಜ ಅನ್ನುವಂಥದ್ದು ಈ ಸಂಧಿಯ ಕಥಾಭಾಗ.

64 ದಂಪತಿಗಳು ಎಲ್ಲರೂ ಕೂಡ ಋತ್ವಿಜರೊಡನೆ ಬಂದಿದ್ದಾರೆ, ವೇದವ್ಯಾಸರು ಬಂದಿದ್ದಾರೆ. ಎಲ್ಲರೂ ಕೂಡ ಗಂಗಾ ನದಿಯನ್ನ ಪೂಜೆ ಮಾಡ್ತಾ ಇದ್ದಾರೆ. ಅರ್ಚಿಸಿಬಿಟ್ಟು ಮಂತ್ರ ಪೂತವಾಗಿರ್ತಕ್ಕಂತಹ ನೀರನ್ನ ಒಳ್ಳೆಯ ಚಿಗುರುಗಳಿಂದ ಹೂವುಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಬಂಗಾರದ ಕಲಶದಲ್ಲಿ ತುಂಬಿ ಆ ಕಲಶವನ್ನು ಅನಸೂಯಾದೇವಿಗೆ ಕೊಡ್ತಾ ಇದ್ದಾರಂತೆ ವೇದವ್ಯಾಸರು. ಆಗ ತತ್ಕ್ಷಣದಲ್ಲಿ ಅನಸೂಯಾದೇವಿ ಅದನ್ನು ಅರುಂಧತಿಯ ತಲೆಯ ಮೇಲೆ ಇಟ್ಲು. ಅರುಂಧತಿ ಅದನ್ನು ತೆಗೆದುಬಿಟ್ಟು ರುಕ್ಮಿಣಿಯ ಆ ತಲೆಯ ಮೇಲೆ ಇಡ್ತಾ ನಗುನಗುತ್ತಾ ಹೇಳ್ತಾ ಇದ್ದಾರೆ.

ಆ ಮಂತ್ರಭೂತವಾಗಿರ್ತಕ್ಕಂತಹ ಆ ಕಲಶವನ್ನ ಅರುಂಧತಿ ರುಕ್ಮಿಣಿಯ ತಲೆಯ ಮೇಲೆ ಇಡ್ತಾ ರುಕ್ಮಿಣಿಗೆ ಹೇಳ್ತಾ ಇದ್ದಾಳೆ, ಅಮ್ಮ ಆ ಹೂವಿನ ಭಾರವನ್ನೇ ನಿನ್ನ ತಲೆಯಲ್ಲಿ ಹೊತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಕೋಮಲಿಯಾಗಿದ್ದೀಯಾ, ಇನ್ನು ಈ ಕಲಶವನ್ನು ಹೊತ್ಕೊಂಡ್ರೆ ನಿನಗೆ ಎಷ್ಟು ಭಾರವಾಗುತ್ತೋ ಅಂಥೇಳಿ ತಮಾಷೆಯಾಗಿ ಹೇಳ್ತಾ ಇದ್ದಾಗ ಅಲ್ಲಿ ಇರ್ತಕ್ಕಂತಹ ಸುಭದ್ರೆ ಹೇಳ್ತಾ ಇದ್ದಾಳಂತೆ, ಅಯ್ಯೋ ಏನು ಗೋವರ್ಧನ ಪರ್ವತವನ್ನೇ ಎತ್ತಿರ್ತಕ್ಕಂತಹ ಹೊಟ್ಟೆಯಲ್ಲಿ ವಿಶ್ವವನ್ನು ಧರಿಸಿರ್ತಕ್ಕಂತಹ ಕೃಷ್ಣ ಯಾವಾಗಲೂ ಇವಳ ಹೃದಯದಲ್ಲಿ ಎದೆಯಲ್ಲಿ ತುಂಬಿರ್ತಾನೆ, ಇನ್ನು ಅಂತಹ ಕೃಷ್ಣನನ್ನೇ ಎತ್ಕೊಂಡಿರ್ತಕ್ಕಂತಹ ಈ ಪತಿವ್ರತ ಸ್ತ್ರೀಗೆ ಈ ಕಲಶ ಏನು ಭಾರ, ಏನು ಮಹಾಭಾರ ಅಂಥೇಳಿ ತಮಾಷೆಯಾಗಿ ನಗು ನಗುತ್ತಾ ಮಾತನಾಡ್ತಾ ಇರಬೇಕಾದ್ರೆ ಆಗ ಅವಳು ಹೇಳ್ತಾ ಇದ್ದಾಳೆ, ರುಕ್ಮಿಣಿ

ಯಾವಾಗ ರುಕ್ಮಿಣಿಯನ್ನ ಸುಭದ್ರೆ ತಮಾಷೆ ಮಾಡಿದ್ಲೋ ಆಗ ರುಕ್ಮಿಣಿಯು ಕೂಡ ತಮಾಷೆಯಾಗಿ ಮಾತನಾಡ್ತಾ ಇದ್ದಾಳೆ. ಸುಭದ್ರೆಯಲ್ಲಿ ಒಂದು ವಿಶೇಷ ಗುಣ ಇದೆ, ಅವಳು ತನ್ನ ಪತಿಯನ್ನ ಯಾವಾಗಲೂ ಕೂಡ ಹೃದಯದಲ್ಲಿ ಇಟ್ಕೊಂಡು ಇರೋದಿಲ್ಲ, ಯಾವಾಗಲೂ ಪಕ್ಕದಲ್ಲೇ ಇರಬೇಕು ಅನ್ನುವಂತಹ ಅಪೇಕ್ಷೆ ಅವಳದ್ದು. ಪ್ರೀತಿ ಬಂದಾಗ ಅರ್ಜುನನ ಬಗ್ಗೆ ವಿಚಾರವನ್ನು ಮಾಡ್ತಾಳೆ, ಉಳಿದಂತೆ ಅವನ ತಂಟೆಗೆ ಹೋಗೋದಿಲ್ಲ. ಇದು ಪತಿವ್ರತ ಸ್ತ್ರೀಯ ಧರ್ಮದಲ್ಲಿ ಒಂದು ಹೊಸ ಗುಣ ಅಂಥೇಳಿ ತಮ್ಮ ತಮಾಷೆಯಾಗಿ ತಮ್ಮ ತಮ್ಮಲ್ಲೇ ಮಾತನಾಡ್ತಾ ನಗುನಗುತ್ತಾ ಅವಳು ಆ ಹೊನ್ನಿನ ಕಲಶವನ್ನು ತಲೆಯ ಮೇಲೆ ಹೊತ್ಕೊಳ್ತಾ ಇದ್ದಾಳೆ ರುಕ್ಮಿಣಿ.

ಹೀಗೆ ರುಕ್ಮಿಣಿಯ ಜೊತೆಯಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. 64 ದಂಪತಿಗಳು ನೀರನ್ನ ತುಂಬಿರ್ತಕ್ಕಂತಹ ಕಲಶವನ್ನ ತಮ್ಮ ತಲೆಯ ಮೇಲೆ ಹೊತ್ತು ನಡೀತಾ ಇದ್ದಾರೆ. ಗಂಗಾ ನದಿಯಿಂದ ಯಜ್ಞ ಮಂಟಪಕ್ಕೆ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಮುನಿಗಳು ಬರ್ತಾ ಇದ್ದಾರೆ. ಬ್ರಾಹ್ಮಣರು ವೇದಘೋಷವನ್ನು ಮಾಡ್ತಾ ಇದ್ದಾರೆ. ಸಮಸ್ತ ವಾದ್ಯಗಳು ಕೂಡ ಮೊಳಗ್ತಾ ಇದೆ. ಅವರಿಗೆ ಮುತ್ತಿನ ಶೇಷೆಯನ್ನು ಮಾಡ್ತಾ ಇದ್ದಾರಂತೆ. ಎಲ್ಲರ ಮೇಲೆ ಮುತ್ತುಗಳನ್ನು ಸುರಿತಾ ಇದ್ದಾರೆ, ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇಂತಹ ಕೌತುಕವನ್ನು, ಈ ಆಶ್ಚರ್ಯಚಕಿತವಾಗಿರ್ತಕ್ಕಂತಹ ಈ ವಿಷಯವನ್ನು ನೋಡೋದಕ್ಕೋಸ್ಕರ ಆಕಾಶದಲ್ಲಿ ದೇವತೆಗಳೆಲ್ಲರೂ ಕೂಡ ನೆರೆದಿದ್ದಾರಂತೆ. ಜೊತೆಗೆ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಮಹಾಜನರು ಕೂಡ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ.

64 ದಂಪತಿಗಳು ಹೊತ್ತು ತಂದಿರತಕ್ಕಂತಹ ಗಂಗಾ ನದಿಯ ನೀರಿನಿಂದ ಯಜ್ಞಾಶ್ವಕ್ಕೆ ಅಭಿಷೇಕವನ್ನು ಮಾಡಿದರು. ಆ ನೀರನ್ನು ಪರೋಕ್ಷಿಸ್ಬಿಟ್ಟು ಯೂಪವನ್ನು ಕಟ್ಟಿದ್ದಾರೆ, ಅದಕ್ಕೆ ಅಶ್ವವನ್ನು ಕಟ್ಟಿ ಪೂಜಿಸ್ತಾ ಇದ್ದಾರೆ. ಮತ್ತು ಅದೇ ಮಂತ್ರೋದಕದಿಂದ ಧರ್ಮರಾಜ ಮತ್ತು ದ್ರೌಪದಿಗರಿಗೆ ಅವರಿಬ್ಬರಿಗೂ ಕೂಡ ಅಭಿಷೇಕವನ್ನು ಮಾಡಿದರು. ಎಲ್ಲ ಋಷಿಗಳು ಕೂಡ ಸಮ್ಮತಿಯಿಂದ ಆ ವೇದ ಮಂತ್ರದಲ್ಲಿ ಯಾವ ರೀತಿ ಇದೆ, ಅದರಲ್ಲಿ ಯಾವ ಲೋಪವೂ ಕೂಡ ಬಾರದಂತೆ ಹೇಗೆ ಈ ಯಜ್ಞವನ್ನು ನಡೆಸಬೇಕು ಅಂಥೇಳಿ ಅವರು ವಿಚಾರವನ್ನು ಮಾಡಿಬಿಟ್ಟು ಯಜ್ಞವನ್ನು ನಡೆಸ್ತಾ ಇದ್ದಾರೆ.

ಯಜ್ಞಶಾಲೆಯಲ್ಲಿ ಬಂದಿರತಕ್ಕಂತಹ ಮುನಿಗಳ ಪಾದವನ್ನ ತೊಳಿತಾ ಇದ್ದಾನಂತೆ ಶ್ರೀಕೃಷ್ಣ. ಸತ್ಕರಿಸಿ ಅವರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಯಜ್ಞ ಮುಗಿಯುವವರಿಗೆ ಅವರಿಗೆ ಇರೋದಕ್ಕೆ ಮನೆಯನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಕ್ಕಂಥದ್ದು ಶ್ರೀಕೃಷ್ಣನ ಜವಾಬ್ದಾರಿ. ಆಮೇಲೆ ಆಸನವನ್ನು ಕೊಡ್ತಕ್ಕಂಥದ್ದು ಸಾತ್ವಿಕಿ. ಯಾವ್ಯಾವ ಮಟ್ಟದ ಆಸನ ಯಾರ್ಯಾರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ನಿಶ್ಚಯ ಮಾಡ್ತಕ್ಕಂಥದ್ದು ಸಾತ್ವಿಕಿಗೆ ಕೆಲಸ. ಅವರಿಗೆ ಚಂದನ, ಕರ್ಪೂರ, ತಾಂಬೂಲ, ಹೂವು ಏನು ಬೇಕೋ ಅದನ್ನು ಕಾಲಕಾಲಕ್ಕೆ ಒದಗಿಸ್ತಕ್ಕಂತಹದ್ದು ಪ್ರದ್ಯುಮ್ನನ ಒಂದು ಜವಾಬ್ದಾರಿಯಾಗಿದೆ. ಅವರ ಪೂಜೆಗಾಗಲಿ, ಅವರ ಹೋಮ ಮತ್ತು ಹವನಕ್ಕಾಗಲಿ, ಯಾವುದೇ ಒಂದು ಕೆಲಸಕ್ಕೆ ಅಥವಾ ಆಹಾರವಾಗಲಿ ಎಲ್ಲ ವಸ್ತುಗಳನ್ನು ಕಾಲಕಾಲಕ್ಕೆ ಕೊಡತಕ್ಕಂತಹ ಜವಾಬ್ದಾರಿ ಸಹದೇವನ ಕೆಲಸವಾಗಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರೆ.

ನಕುಲ, ಅಲ್ಲಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತಹ ಆಧಾರಗಳನ್ನ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಪರಿಮಳ ಉದಕವನ್ನ ಬೇಕಾದಂತಹ ರೀತಿಯಲ್ಲಿ ಒದಗಿಸ್ತಕ್ಕಂತಹದ್ದು ವೃಷಕೇತುವಿನ ಕೆಲಸ. ಮೇಘನಾದ ಎಲ್ಲರಿಗೂ ಕೂಡ ಆರೈಕೆಯನ್ನು ಮಾಡ್ತಾ ಇದ್ದಾನಂತೆ. ಅನಿರುದ್ಧ ಗಾಡಿಗಳಲ್ಲಿ ಅಗತ್ಯವಾಗಿರ್ತಕ್ಕಂತಹ ಅಡಿಗೆ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಕೊಡೋದು. ಯಾವ್ಯಾವ ಋಷಿಮುನಿಗಳು ಮಹಾರಾಜರು ಬೇರೆ ಬೇರೆ ಆ ಅರಮನೆಗಳಲ್ಲಿ ಮನೆಗಳಲ್ಲಿ ಅಲ್ಲಿ ಜಾಗವನ್ನು ಮಾಡಿಕೊಟ್ಟಿದ್ದಾರೋ ಅವರ ಮನೆಗೆ ಗಾಡಿಗಳಲ್ಲಿ ಅಗತ್ಯ ವಸ್ತುಗಳನ್ನು ತಂದುಕೊಡುವಂತಹದ್ದು ಅನಿರುದ್ಧನ ಕೆಲಸವಾಗಿದೆ. ಪಾಕಶಾಲೆಯಲ್ಲಿ ಅಡುಗೆಗಳನ್ನು ಹೇಗೆ ಮಾಡಿಸ್ಬೇಕು, ಯಾವ ರೀತಿ ಇರಬೇಕು, ಆಹಾರ ಏನಿರಬೇಕು, ಪಾನೀಯ ಏನಿರಬೇಕು ಅಂಥೇಳಿ ನಿಶ್ಚಯ ಮಾಡ್ತಕ್ಕಂಥವನು ಕೃತವರ್ಮ. ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.

ಈಗ ಯಾಗಶಾಲೆಯ ಚಪ್ಪರ ಮೂರು ಯೋಜನದ ಒಂದು ವಿಸ್ತಾರದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಷಡ್ರಸ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ತಕ್ಕಂತಹ ಜವಾಬ್ದಾರಿ ಸಾಂಬನಿಗೆ ಮತ್ತು ಅವನ ಜೊತೆಯಲ್ಲಿರ್ತಕ್ಕಂತಹ ಎಲ್ಲ ಯಾದವರು ಅವರು ಈ ಅಡುಗೆಯನ್ನು ಮಾಡಿಸ್ತಕ್ಕಂತಹ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಜನಾರ್ದನ ಇದ್ದಾನೆ, ಕೃಷ್ಣ ಇದ್ದಾನೆ, ಧರ್ಮರಾಜನ ಯಜ್ಞ ಸಾಂಗವಾಗದೆ ಇರೋದಕ್ಕೆ ಸಾಧ್ಯವೇ? ಖಂಡಿತವಾಗಿ ಅದು ಯಜ್ಞ ನಡೆದೇ ನಡೆಯುತ್ತೆ, ಅದು ವಿಶೇಷ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಭಗವಂತ ವಿಷ್ಣುವಿನ ಒಂದು ಪೂಜೆಯೇ ನಿಜವಾಗಿ ಯಜ್ಞ, ಅವನೇ ಯಜ್ಞ ಪುರುಷ, ಯಜ್ಞೋವಿ ವಿಷ್ಣು ಅಂತ ಹೇಳಿ ವೇದ ಹೇಳುತ್ತೆ. ಅಷ್ಟಕ್ಕೂ ಆ ಕೃಷ್ಣನೇ ಯಜ್ಞ ಸ್ವರೂಪ.

0: ಮಗದೊಳಕಿಳ ಜನರು
1: ಎಲ್ಲವೂ ಕೂಡ ಸಿಗ್ತಾ ಇದೆ, ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಇಲ್ಲ. ಏಳು ಸಮುದ್ರಗಳಲ್ಲಿ ಆ ಸೂರ್ಯ ಎನ್ನತಕ್ಕಂತಹ ಸಮುದ್ರ ಇಲ್ಲ. ಸೂರ್ಯ ಎನ್ನೋದನ್ನ ಮಾತ್ರ ಅಲ್ಲಿಗೆ ತರಿಸಿಲ್ಲ, ಸುರಾಪಾನ ಒಂದನ್ನು ಬಿಟ್ಟು ಎಲ್ಲವೂ ಕೂಡ ಸಮುದ್ರವೇ. ಪಾನಕ ಸಮುದ್ರ ಇರಬಹುದು, ಹಾಲು ಸಮುದ್ರ, ಎಲ್ಲವೂ ಕೂಡ ಸಮುದ್ರದ ಉಪಾಧಿಯಲ್ಲಿ ಅಲ್ಲಿಗೆ ಬಂದಿದೆ. ಇದು ಇಲ್ಲ ಅಂತ ಹೇಳಿ ಇಲ್ಲ. ಉತ್ತಮವಾದಂತಹ ರಸಗಳು, ಷಡ್ರಸೋಪೇತವಾಗಿರ್ತಕ್ಕಂತಹ ಅನ್ನ ಪಾಕಶಾಲಿಯಲ್ಲಿ ಹೇರಳವಾಗಿ ಇದೆಯಂತೆ. ಉತ್ತಮವಾದಂತಹ ಶಾಲ್ಯೋದನ ಅಂತ ಹೇಳಿದರೆ ಅನ್ನದಿಂದ ಮಾಡಿರ್ತಕ್ಕಂತಹ ಸಿಹಿ, ಅದು ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಅಂತಹ ಆ ಶಾಲ್ಯೋದನ ಅನ್ನ ಎಲ್ಲವೂ ಕೂಡ ಕುಲಗಿರಿಗಳನ್ನು ಹಾಸ್ಯ ಮಾಡುವಂತೆ ಇತ್ತು. ಕುಲಗಿರಿಗಳು ಅಂತ ಹೇಳಿ ದೊಡ್ಡ ದೊಡ್ಡ ಪರ್ವತಗಳು, ಆ ಪರ್ವತದ ರೀತಿಯಲ್ಲಿ ರಾಶಿ ರಾಶಿಯಾಗಿ ಎಲ್ಲವೂ ಕೂಡ ಭಕ್ಷ್ಯ, ಪಾಯಸ, ತರಕಾರಿ ಎಲ್ಲವೂ ಕೂಡ ಅಷ್ಟು ಒಂದು ತಯಾರನ್ನು ಮಾಡ್ತಾ ಇದ್ರು. ಹೀಗೆ ಆ ಕೃಷ್ಣ ಅನ್ನತಕ್ಕಂತಹ ಕಾಮಧೇನು ಇದ್ದ ಮೇಲೆ ಏನಕ್ಕೆ ಕಡಿಮೆಯಾಗುತ್ತೆ? ಯಾವುದೂ ಕೂಡ ಕೊರತೆ ಬೀಳೋದಿಲ್ಲ. ಆ ಕಾಮಧೇನುವಿನಿಂದ ಉತ್ಕೃಷ್ಟವಾಗಿ ಎಲ್ಲವೂ ಕೂಡ ಸಂದಾಯವಾಗುತ್ತೆ ಅಂತ ಹೇಳಿ ಎಲ್ಲ ರಾಜಮಹಾರಾಜರು, ಪುರಜನರು ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ತೃಪ್ತಿಯಾಗಿ ಉಂಡು ಸಂತೋಷ ಪಡ್ತಾ ಇದ್ದಾರೆ.

ಊಟ ಬೇಕಾದವರಿಗೆ ಊಟ, ಏನು ಬೇಕು ಪಾನೀಯ ಬೇಕಾದವರಿಗೆ ಪಾನೀಯ, ಸುಗಂಧ ಹೂಹಾರ ಕರ್ಪೂರ ಯುಕ್ತವಾಗಿರ್ತಕ್ಕಂತಹ ತಾಂಬೂಲ, ಮತ್ತೆ ತಮಗೆ ಬೇಕಾದಂತಹ ಸುಗಂಧಗಳು, ಬೇಕಾದಂತಹ ಆಭರಣಗಳು ಎಲ್ಲವನ್ನು ಕೂಡ ಕೇಳಿದ್ದನ್ನ ಕೇಳಿದಾಗ ಯಾರಿಗೆ ಏನು ಬೇಕೋ ಅದನ್ನ ಸಂತೋಷದಿಂದ ಕೊಡ್ತಾ ಇದ್ದಾರಂತೆ ಭೀಮಾರ್ಜುನರು. ಅವರೆಲ್ಲರನ್ನು ಕೂಡ ಆದರದಿಂದ ಸನ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ತೃಪ್ತಿಯನ್ನು ಪಡಿಸ್ತಾ ಇದ್ದಾರೆ. ಅಲ್ಲಿದ್ದ ಎಲ್ಲ ರಾಜರು ಕೂಡ ಯಾಗಶಾಲೆಯ ಮುನಿಗಳನ್ನು ಕಂಡು, ಕೃಷ್ಣನನ್ನು ಕಂಡು ಸಂತೋಷದಿಂದ ಏನು ಉಪಚಾರ, ಏನು ಆತಿಥ್ಯ ಈ ಧರ್ಮರಾಜನ ಯಾಗದಲ್ಲಿ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಲಿದಾಡ್ತಾ ಇದ್ದಾರೆ ಸಂತೋಷದಿಂದ, ಯಜ್ಞದಲ್ಲಿ ಭಾಗವಹಿಸಿದ್ದಾರೆ.

0: ಕೇಳಿದ್ರು ಕೂಡ ಇಲ್ಲ ಅನ್ನುವಂತಹ ಶಬ್ದ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಅವನು ಕೃಷ್ಣ ಪರಮಾತ್ಮ. ಅಂತಹ ಕಾಮಧೇನು ಇರಬೇಕಾದ್ರೆ ಏನು ಕೊರತೆ, ಏನು ಕೇಳಿದ್ರೆ ಅದನ್ನು ಕೊಡ್ತಾ ಇದ್ದಾರಂತೆ. ಜರತಾರಿ ವಸ್ತ್ರ ಬೇಕೋ ಅಂತ ಹೇಳಿದ್ರೆ ಜರತಾರಿ ವಸ್ತ್ರ, ಬಂಗಾರದ ಒಡವೆಗಳು, ಮುತ್ತು, ಆನೆ ಬೇಕು, ಕುದುರೆ ಬೇಕು, ರಥ ಬೇಕು, ಏನು ಅಪೇಕ್ಷೆ ಇದೆ, ಗೋವು, ಎಮ್ಮೆ, ಮತ್ತೆ ದಾಸದಾಸಿಯರು, ಹೀಗೆ ಕೃಷ್ಣಾಜಿನ ಕಂಬಳಿ, ಚಾಮರ, ಬೀಸಣಿಗೆ, ಮತ್ತೆ ಛತ್ರಿ, ಚಾಮರಗಳು, ವಾಹನ, ಭೂಮಿ ಎಲ್ಲವನ್ನೂ ತಂದು ರಾಶಿ ಹಾಕ್ಬಿಟ್ಟಿದ್ದಾರಂತೆ. ಆ ರಾಜ್ಯವನ್ನು ಗೆದ್ದಾಗ ಎಲ್ಲರೂ ಕೊಟ್ಟಿರ್ತಕ್ಕಂತಹ ಆಯಾ ದೇಶದ ಸುಗಂಧ ದ್ರವ್ಯಗಳಿರಬಹುದು, ಆಯಾ ದೇಶದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಭರಣ, ಮುತ್ತು, ರತ್ನಗಳು, ಅದೆಲ್ಲವನ್ನೂ ಕೂಡ ಕಪ್ಪ ಕಾಣಿಕೆಯಾಗಿ ಧರ್ಮರಾಜನಿಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾಗ ಮಂಟಪದಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂತಹ ಪದವೇ ಇಲ್ಲ. ಎಲ್ಲರಿಗೂ ಏನು ಬೇಕೋ ಅದನ್ನು ತೃಪ್ತಿ ಪಡುವಂತೆ, ಸಂತೋಷ ಪಡುವಂತೆ ಕೊಡ್ತಾ ಇದ್ದಾರಂತೆ ಭೀಮಾರ್ಜುನರು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 150 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಸಂಸ್ಥೆ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ 100 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿಯವರ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ನಡೆಯಿತು. ಚರಿತ್ ಗೌಡ ಮಾತನಾಡಿ, ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲ, ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಚರಿತ್ ಗೌಡ ಹೇಳಿದರು.
1: ಇವತ್ತು PM ಮೋದಿ ಸರ್ ಜೊತೆ ಕಾನ್ವರ್ಸೇಷನಲ್ಲಿ ಸಖತ್ ಖುಷಿ ಆಯಿತು. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ಸರ್ರು ನಮಗೆ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತು ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತು ನೀವು ಯಾವುದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ. ನೀವು ಸರಿಯಾಗಿ ಕಾಂಪಿಟೇಟಿವ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದರೆ
0: ಮಹಾಜನ ಕಾಲೇಜಿನಲ್ಲಿ ಕೂಡ ಯುವಜನರು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ, ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ, ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನು ಮೂಲಕ ಎಲ್ಲ ಯುವಜನಕರನ್ನು ಉತ್ತೇಜನೆ ಮಾಡ್ತಾರೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳು, ಆಕಾಂಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸುವಂತಹ ಶಿಕ್ಷಣ ಸುಧಾರಣೆಗಳನ್ನು ಶಿಫಾರಸು ಮಾಡುವಂತೆ ಉಪಸಮಿತಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿ ತೆರೆದಿದ್ದು ಸಾರ್ವಜನಿಕರು 1070 ಅಥವಾ 0802223707 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ದೂರವಾಣಿ ಸಂಖ್ಯೆ 0826223895 ಈ ಸಂಖ್ಯೆಗೆ ಸಂಬಂಧಿಕರು ಕರೆ ಮಾಡಿ ನಾಪತ್ತೆಯಾದವರ ವಿವರ ನೀಡಬಹುದು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರ ಬದ್ದತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಯುವಜನರ ಸಮಸ್ಯೆಗಳು ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರಿಂದ ಬರುವ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ಸ್ವೀಕರಿಸಲಾಗುವುದು. ಎಲ್ಲರೂ ಒಟ್ಟಾಗಿ ಯುವಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಪಶ್ಚಿಮ ಘಟ್ಟ ಕುರಿತ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೊಡಗಿನ ಜನತೆಗೆ ಸಂಕಷ್ಟವಾಗಲಿದೆ ಎಂಬ ಆತಂಕ ಅನಗತ್ಯವಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದ ಸಂಸದರು, ವರದಿ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮುಂದುವರೆದಿದೆ, ಕರಡು ಅಧಿಸೂಚನೆಯಲ್ಲಿ ಇನ್ನೂ ಹಲವು ಚರ್ಚೆಗಳಾಗಲು ಬಾಕಿ ಇದೆ ಎಂದು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂಬ ಹಕ್ಕೊತ್ತಾಯಗಳನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿಯೊಂದರ ಕಳೇಬರ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಭೇಟಿ ನೀಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬ್ಯಾಂಗ್ಳೂರ್ ಕೇಂದ್ರ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೆಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಶ್ರೋತೃಗಳಿಗೆ ಗಮನಿಸಿ, ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಜೆ 6:50 ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳ ಕುರಿತಾಗಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. ರಾತ್ರಿ 9:15 ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30. ಮ್ಯೂಸಿಕ್ ಬಿಯಾಂಡ್ ಬೇರಿಯರ್ಸ್, ವೈ ವಿ ಲವ್ ಸಾಂಗ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಾಡಿಗೇರ್, ಮಾಳವಿಕಾ ಬಾಬು ತೈಕತ್ತಿಲ್, ಸಿಂಚನಾ ಸತೀಶ್ ಹಾಗೂ ಅನಘ ವಿ. ಇಂಗ್ಲಿಷ್ ಯುವವಾಣಿ ರಾತ್ರಿ 9:30. ಇನ್ನು 9:45 ಇಂಗ್ಲಿಷ್ನಲ್ಲಿ ಭಾಷಣವಿದೆ. ಪುಟ್ಟಿನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜ್ ಗೋಪಾಲನ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ಪೂಜಾ ಗೋಯಲ್. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:03. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನಮಸ್ಕಾರ ಸ್ನೇಹಿತರೆ, ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜ್ಞಾನ, ನೆನಪು ಮತ್ತು ಕುತೂಹಲಕ್ಕೆ ಇಂದು ಒಂದು ಸಣ್ಣ ಪರೀಕ್ಷೆ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ, ಗೆಲುವಿನ ಖುಷಿ ಪಡೋಣ. ಹಾಗಾದರೆ ಸಿದ್ಧರಾಗಿದ್ದೀರಾ ಅನ್ಕೋತೀರಾ ನಿಮ್ಮ ನೆಚ್ಚಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ? ಇನ್ನೇನು, ಇವಾಗ ಶುರು ಆಗ್ತಾ ಇದೆ. ನಮ್ಮ ಮೊದಲನೇ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರ 50ನೇ ಪುಣ್ಯ ಸ್ಮರಣೆ ಇಂದು, ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನನ್ನ ಪ್ರಶ್ನೆ, ಖ್ಯಾತ ಬಾಲಿವುಡ್ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು? ಒಂದು ಕ್ಲೂ ಕೊಡ್ತೀನಿ, ಈ ಸಿನಿಮಾ 1978 ಬಿಡುಗಡೆಯಾಗಿತ್ತು ಮತ್ತು ಶಶಿ ಕಪೂರ್ ಅವರ ಮೇಲೆ ಚಿತ್ರಿಸಲಾಗಿರುವ ಹಾಡು. ಸೊ ಸಂದೇಶ ಕಳಿಸೋಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ಹೊಮ್ಮಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, ಖ್ಯಾತ ಹಿನ್ನೆಲೆ ಗಾಯಕ ಮುಖೇಶ್ ಅವರು ಹಾಡಿದ ಕೊನೆಯ ಹಾಡು ಯಾವ ಚಿತ್ರದ್ದು ಮತ್ತು ಯಾವ ಹಾಡು ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾದ ಸಂದೇಶವನ್ನೇ ಕಳಿಸಿದ್ದೀರಾ. ಸೊ ಉತ್ತರ ಏನಪ್ಪಾ ಅಂದರೆ, ಹೌದು, 1978 ರಾಜ್ ಕಪೂರ್ ನಿರ್ದೇಶನದ ಸತ್ಯಂ ಶಿವಂ ಸುಂದರಂ ಚಿತ್ರದ ಚಂಚಲ್ ಶೀತಲ್ ನಿರ್ಮಲ್ ಕೋಮಲ್ ಹಾಡು. ಈ ಹಾಡನ್ನು ಮುಖೇಶ್ ಅವರು ಕೊನೆಯದಾಗಿ ರೆಕಾರ್ಡ್ ಮಾಡಿದ್ದ ಹಾಡು. ಮತ್ತು ವಿಶೇಷವೇನೆಂದರೆ, ಈ ಹಾಡು ಅವರು ನಿಧನರಾಗುವ ಕೆಲವೇ ತಿಂಗಳ ಮೊದಲು, ಅಂದರೆ ಜೂನ್ 1976 ರೆಕಾರ್ಡ್ ಮಾಡಿರ್ತಾರೆ. ಆದರೆ ಚಿತ್ರ ಬಿಡುಗಡೆಯಾಗಿತ್ತು 1978, ಅಂದರೆ ಮುಖೇಶ್ ಅವರು ನಿಧನರಾದ ಮೇಲೆ 2 ನಂತರ ಈ ಹಾಡು ಬರುತ್ತೆ ಅಂತ ಹೇಳ್ತಾ. ಸೊ ಯಾರ್ಯಾರು ಸಂದೇಶ ಸರಿಯಾಗಿ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹೊನ್ನೂರು ಹಲಿ ಹನುಮಂತಾಪುರ, ದೇವಿ ಸಿಂಗ್ ಸರೋಜ್ ಸಿಂಗ್, ಬಾಬಾ ಕಲ್ಯಾಣ್, ರಾಯಚೂರಿನಿಂದ ಈರಣ್ಣ ಬೆಂಗಾಲಿ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರದಿಂದ, ನಾಗೇಂದ್ರ ಈಚಲವೀಡು, ಕಬಾಡಿ ವೆಂಕಟೇಶ್ ಕಬಾಡಿಯಿಂದ ಬಿನ್ನಿಪೇಟೆಯಿಂದ, ನೇತ್ರ ಕಿಂಗೇರಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿಯಿಂದ, ಎನ್ಜಿ ಬಸವರಾಜ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಮತ್ತು ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಎಫ್ ಎಂ ರೈನ್ಬೋ ಕಡೆಯಿಂದ ಅಭಿನಂದನೆಗಳು.

ಹೊಂಬಿಸಲು ಕ್ವಿಜ್ನ ಎರಡನೇ ಪ್ರಶ್ನೆ. ಸುಮಲತಾ ಅಂಬರೀಷ್ ಅವರ 63ನೇ ಹುಟ್ಟು ಹಬ್ಬ ಇಂದು. ಹಾಗಾಗಿ ಈ ಪ್ರಶ್ನೆ, ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಸುಮಲತಾ ಅಂಬರೀಷ್ ಅವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಚಿತ್ರ ಯಾವುದು ಅಂತ ಮತ್ತೊಮ್ಮೆ ನನ್ನ ಪ್ರಶ್ನೆ. ಸುಮಲತಾ ಅಂಬರೀಷ್ ಅವರ ಹುಟ್ಟುಹಬ್ಬ ಇಂದು, ಹಾಗಾಗಿ ಈ ಪ್ರಶ್ನೆ ಅಂತ ಹೇಳಿದೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿಯವರು 1980ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರ ಯಾವುದು ಅಂತ ನಮಗೆ ಸಂದೇಶ ಕಳಿಸಿ. ಸಂದೇಶ ಕಳಿಸಬೇಕಾಗಿರೋ ನಂಬರ್ 9480901013, 9480901013. ಒಂದು ಹಾಡಿನ ಕಾಲಾವಕಾಶವಿರುತ್ತೆ.

ಪ್ರಶ್ನೆಯಾಗಿತ್ತು, ಸುಮಲತಾ ಅಂಬರೀಷ್ ಅವರ ಮೊದಲನೇ ಕನ್ನಡ ಸಿನಿಮಾ ಯಾವುದು ಅಂತ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಸರಿಯಾಗಿ ಸಂದೇಶ ಕಳಿಸಿದ್ದೀರಾ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಮತ್ತು ಏನು ಸರಿ ಉತ್ತರ ಅಂತ ನೋಡೋದಾದರೆ ಬಹಳ ಸುಲಭವಾದ ಪ್ರಶ್ನೆಯಾಗಿತ್ತು. ಇದು ರವಿಚಂದ್ರ, ಹೌದು ಮೂವಿ ಹೆಸರು ರವಿಚಂದ್ರ. ಶೇಷಗಿರಿ ರಾವ್ ಅವರ ನಿರ್ದೇಶನದ ಚಿತ್ರ ಆಗಿತ್ತು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ, ಲಕ್ಷ್ಮಿ ಮತ್ತು ಸುಮಲತಾ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸುಮಲತಾ ಅವರಿಗೆ ಇದೇ ಚಿತ್ರ ಕನ್ನಡ ಚಿತ್ರರಂಗದ ಪಾದಾರ್ಪಣೆಯ ಚಿತ್ರ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ಹಾಗೆ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಹರೀಶ್ ಮಲ್ಲೇಶ್ವರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹಾಗೆ ಆಶಾ ಶ್ರೀನಿವಾಸ್ ಪಿನ್ನಿಪೇಟೆಯಿಂದ, ರವಿ ಬೆಟ್ಲರಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಭಾನ್ ಕೋರಿಯವರು ಬೂದಿಗೆರೆ ಮುರಳಿಯವರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಮತಾ ನಾಗರಾಜ್ ದಾವಣಗೆರೆಯಿಂದ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿ ಹರಿಹರದಿಂದ, ಹೆಬ್ಬಾಳದ ರಮೇಶ್ ಅವರು ಸಂದೇಶ ಕಳಿಸಿದರೆ, ಮಾನ್ವಿಯಿಂದ ಕವಿತಾ ಪಾಟೀಲ್ ಅವರು ಸಂದೇಶ ಕಳಿಸಿದ್ದಾರೆ, ಸಿರಿಗೆರೆ ಅವರು ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದರೆ, ಸುರೇಂದ್ರ ಅವರು ಕುಂದಾಪುರದಿಂದ ಕವಿರತ್ನ ಕಾಳಿದಾಸ ಅಂತ ಕಳಿಸಿದ್ದಾರೆ, ಇದು ತಪ್ಪಾದ ಉತ್ತರ. ಹಾಗೆ BK ಶಿವಕುಮಾರ್ ಅವರು ಕಳಿಸಿದ್ದಾರೆ, ಹಾಗೆ ರವಿಚಂದ್ರ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಮತ್ತು ಬೆಳಗಾವಿಯಿಂದ ಮಂಜುನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಶ್ವೇತಾ SM ಶೋಭಾ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶ ಕಳಿಸಿದ್ದಾರೆ, ಪುಷ್ಪಲತಾ ನಾಗರಾಜು ಮೈಸೂರು ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಶಿವಣ್ಣ ಟೈಲರ್ ಕಾಮನಕೆರೆ, ಹಾಗೂ ಬಹಳಷ್ಟು ಜನ ಸಂದೇಶ ಬಂದಿದೆ. ಆದರೆ ನನಗೆ ಓದಲು ಕೆಲವೇ ಹೆಸರುಗಳ ಅವಕಾಶ ಇರುವುದರಿಂದ ಸ್ಟಾರ್ಟಿಂಗಲ್ಲಿ ಬಂದಂತಹ ಉತ್ತರಗಳನ್ನು ಮಾತ್ರ ತಗೊಳ್ತಾ ಮತ್ತೆ ಇನ್ನೊಂದು ಪ್ರಶ್ನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ.

ಓಕೆ, ನಮ್ಮ ಮುಂದಿನ ಪ್ರಶ್ನೆ ಬಹಳನೇ ಸುಲಭ. ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರ ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿದೆ ಅಂತ ಗೊತ್ತಿದ್ದರೆ ಖಂಡಿತವಾಗ್ಲೂ ವಾಟ್ಸಪ್ ಸಂಖ್ಯೆ 9480901013. ಹೌದು, ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ಅಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಅಂದರೆ ಎಷ್ಟು ಥಿಯೇಟರ್ಗಳಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡಿ ಇದು ದಾಖಲೆ ಆಯಿತು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಯಶ್ ಅಭಿನಯದ ನಿನ್ನೆ ಬಿಡುಗಡೆಯಾದಂತಹ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಚಿತ್ರವು ವಿಶ್ವಾದ್ಯಂತ ಅಂದಾಜು ಎಷ್ಟು ಪರದೆಗಳಲ್ಲಿ ಬಿಡುಗಡೆಯಾಗಿತ್ತು ಅಂತ ತುಂಬ ಜನ, ಅಂದರೆ ಸರಿಯಾದ ಉತ್ತರದ ಅಲೆ ಅಂತಲೇ ಹೇಳಬಹುದು, ಬಹಳಷ್ಟು ಜನ ಯಶ್ ಅವರ ಅಭಿಮಾನಿಗಳು ಕೂಡ ತುಂಬ ಜನ ಸಂದೇಶ ಕಳಿಸಿದ್ದಾರೆ. ಹೌದು, ಅಂತಾರಾಷ್ಟ್ರೀಯವಾಗಿ ಮತ್ತು ದೇಶೀಯವಾಗಿ 12,000 ಹೆಚ್ಚು ಪರದೆಗಳಲ್ಲಿ ನಿನ್ನೆ ಅದು ಬಿಡುಗಡೆಯಾಗಿದೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇದು ಬಿಡುಗಡೆಯಾಗಿದೆ. ಸೊ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ, ಸರಿಯಾದ ಉತ್ತರ ಕೊಟ್ಟಂತಹ ಸುಮಾರು ಜನದ ಹೆಸರು ನಾನು ಓದ್ತೀನಿ ಇವಾಗ. ಸೊ ಖಂಡಿತ ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೋಬಹುದು, ಆದಷ್ಟು ನಾನು ಹೆಸರನ್ನ ರಿಪೀಟ್ ಮಾಡದೆ ಇರೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಜಯಶ್ರೀ ಸುನೀಲ್ ಅವರು, ಹಾಗೆ ಗುರುರಾಜ್ ಕುಟುಂಬ ರಘುನಾರಾಯಣ್ ಬೆಂಗಳೂರಿನಿಂದ, ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಸುಧಾಮೂರ್ತಿ ಕೆ ಹಳ್ಳಿಯವರು, ಪ್ರಸನ್ನ ಅವರು ದಾವಣಗೆರೆಯಿಂದ, ಸುಷ್ಮಾ ಎಂ ಫ್ರಮ್ ಆನೇಕಲ್ ಅಂತ ಕಳಿಸಿದ್ದಾರೆ, ಸುಷ್ಮಾ ಕಾರ್ತಿ ಅವರು, ಹಾಗೆ ಲತಾ ವಿನಯ್ ಚಿತ್ರದುರ್ಗದಿಂದ, ನೇತ್ರಾ ಕೆಂಗೇರಿಯಿಂದ, ಶ್ರವಂತ್ ಚಿತ್ರದುರ್ಗದಿಂದ, ಸೊಂಡಕೆರೆ ರಾಜಶೇಖರ್ ಚಿತ್ರದುರ್ಗದಿಂದ, ವತ್ಸಲ ಮೂರ್ತಿಯವರು, ಪ್ರಕಾಶ್ ನ್ಯಾಮತಿಯವರು, ನಾರಾಯಣ್ಚಾರಿ ಟೇಲರ್ ಕೆಆರ್ ನಗರದಿಂದ, ಗುರುರಾಜ್ ಬಸವರಾಜ್ ಕಿತ್ನೂರು ಗ್ರಾಮದಿಂದ, ಮಂಜುನಾಥ್ ಬಳ್ಳಾರಿಯಿಂದ, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದಿಂದ ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಬಹಳಷ್ಟು ಸಂದೇಶಗಳು ಬಂದಿದೆ. ವಿಜ್ಞಾನ ನಗರದಿಂದ ಹರಿಹರನ್ ಅವರು, ಎಂ ಪರಶುರಾಮ್ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಎಸ್ ಎಂ ಮಹೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕಿನಿಂದ. ಹಾಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಇಷ್ಟ ನಮಗೆ ಅಂತ ಹೂವಿನ ಹಡಗಲಿ ಹೊಳಗುಂದಿಯಿಂದ ಶಾನ್ ಬೋಗರು ಅವರು ಕೂಡ ನಮಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ, ಹಾಗೆ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ವೀರೇಂದ್ರ ಲಾಮಣಿ ಫ್ರಮ್ ದಿಂಡೂರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು, ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ, ನಿತ್ಯ ನೆಲಮಂಗಲದಿಂದ

ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರ್ಯವರು ಹೆಸರು ನಂಬರ್ ಎಂಡಿಂಗ್ ವಿತ್ 82006 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಜಯಸಿಂಹನ ಅವ್ರ ಹೆಸರು ಕಳಿಸಿಲ್ಲ ನಮಗೆ, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಯಾರ್ಯಾರು ನಿಮ್ಮ ಉತ್ತರಗಳನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಅಭಿನಂದನೆಗಳು ಹಾಗೂ ಚಪ್ಪಾಳೆ.

ನಮ್ಮ ಜೊತೆ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಆಸಕ್ತಿ ಮತ್ತು ಅದ್ಭುತ ಪ್ರತಿಕ್ರಿಯೆಯೇ ಹೊಂಬಿಸಲಿನ ನಿಜವಾದ ಸೊಬಗು. ಮುಂದಿನ ಕ್ವಿಜ್ನಲ್ಲೂ ಇದೇ ಉತ್ಸಾಹದೊಂದಿಗೆ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗಿಂದ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಕರೆದಾಗ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:59:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: do non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೇನ್ಬೋ. ಸಮಯ ಆಗಿದೆ 5:03. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಹೊತ್ತು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ನಾನ್ ಸ್ಟಾಪ್ ಮಾತುಕತೆ, ನಾನ್ ಸ್ಟಾಪ್ ಹಾಡುಗಳು ಇವೆಲ್ಲವೂ ಈಗ ಶುರುವಾಗುತ್ತೆ. ಕಾರ್ಯಕ್ರಮನ ಶುರು ಮಾಡೋಣ. ಸಂಜೆತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಹೃದಯವೇ ಚೂರು ನಿಲ್ಲು ಭುವನಂ ಗಗನಂ ಕ್ಷೇತ್ರದ ಈ ಗೀತೆಗೆ ಪೃಥ್ವಿ ಭಟ್ ಅವರ ಧ್ವನಿ ಕೂಡ ಇದೆ. ಅನಿರುದ್ಧ ಶಾಸ್ತ್ರಿಯವರ ಸಾಹಿತ್ಯ ಇರುವಂತಹ ಗೀತೆ ಇದು. ವಿಜಯರವರ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾನೆ. ರೀಚ್ ಮಾಡ್ರಿ, ಇದು ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:18 ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

0: ಜೆಂಟಲ್ಮ್ಯಾನ್ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗಡೆ ಹಾಗೂ ಸಿಆರ್ ಬಾಬಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ನಾಗಾರ್ಜುನ್ ಶರ್ಮಾ ಮತ್ತು ಕಿನ್ನಾಲ್ ರಾಜ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಇದೀಗ ಕೇಳೋಣ ಕರಾವಳಿ ಚಿತ್ರದ ಗೀತೆಯನ್ನು. ಸೈದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರ್ವಂತೆ ಅವರು ಗೀತೆಯನ್ನು ಬರೆದಿದ್ದಾರೆ. ಸಚಿನ್ ಬಸ್ರೂರು ಅವರ ಸಂಗೀತಕ್ಕೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅರ್ಜೆಂಟ್ ಮಾಡಿದ್ರೆ ನಿಂಗೆ ಲಾಸ್ ಬಂದ್ಮೇಲೆ ನಿನ್ ಮೇಲಿರೋ ಪ್ರೀತಿಯನ್ನ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ,
1: ಸಪ್ತ ಸಾಗರದ ಚೆಲ್ಲು ಭಾಗ ಎರಡು ಚಿತ್ರದ ಗೀತೆಯನ್ನ ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಧನಂಜಯ್ ರಂಜನ್ ಅವರ ಸಾಹಿತ್ಯ, ಸಂಗೀತ ಚರಣ್ ರಾಜ್.

0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ

0: ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಇದೀಗ ಕೇಳೋಣ ತ್ರಿವಿಕ್ರಮ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಅಂಕಿತಾ ಕುಂಡು ಅವರ ಧ್ವನಿಯಲ್ಲಿ. ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆ, ಅರ್ಜುನ್ ಜನ್ಯರವರ ಸಂಗೀತ.

ಮಾರ್ಟಿನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್, ಶ್ರುತಿಕಾ ಅವರ ಧ್ವನಿಯಲ್ಲಿ, ಎ ಪಿ ಅರ್ಜುನ್ ಅವರ ಸಾಹಿತ್ಯ ಈ ಗೀತೆಗಿತ್ತು, ಮಣಿ ಶರ್ಮಾ ಅವರ ಸಂಗೀತ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕರತಕ ಧಮನಕ ಚಿತ್ರದ ಗೀತೆಯನ್ನ ಶ್ರುತಿ ಪ್ರಹ್ಲಾದ್ ಅವರ ಧ್ವನಿಯಲ್ಲಿ. ಇವರ ಜೊತೆಗೆ ಮಾಲು ನಿಪ್ನಾಳ್ ಅವರು ಹಾಡಿದ್ದಾರೆ. ಯೋಗರಾಜ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 602 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
8: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
9: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
10: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
11: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
12: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
13: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 6:05 ಗಳಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮುಡಿಬರುವುದು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಪ್ರಜ್ಞಾರಾವ್ ಅವರಿಂದ ದೇವರ ನಾಮಗಳು. 6:30 ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿಗೀತೆ. 6:50 ರೈತರಿಗೆ ಸಲಹೆ. 7:15 ಶ್ರೀಪಾದ್ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾ ಉಮಾ ಮಹೇಶ್ವರ್ ಎನ್ ಅವರಿಂದ ಭಾಷಣ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಾಳೆ ಬೆಳಿಗ್ಗೆ 9:30 ಗಾನಗಂಗೆ, 10:30 ಸುನ್ಹೆರೆ ಪಲ್, 11:00 ಸವಿನೆನಪು ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ ರಕ್ಷಾಬಂಧನದ ಹಬ್ಬದ ಸಂದರ್ಭದಲ್ಲಿ ಉಪನ್ಯಾಸಕರು ಮತ್ತು ಬರಹಗಾರರಾದ ಬಿಎಂ ಭಾರತಿ ಹಾದಿಗೆ ಅವರಿಂದ ಪ್ರಬಂಧ ರಕ್ಷಾಬಂಧನ. ನಂತರ ಜನಪದ ಗೀತೆಗಳನ್ನು ಕೇಳುತ್ತೀರಿ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ, ಭಾಗವಹಿಸುತ್ತಾರೆ ಡಾ ನೇಹಾ ಮಕ್ಕಿತಾಯ, ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ ಬೆಂಗಳೂರು, ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗ. ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತು ಡಾ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಬೆಂಗಳೂರಿನ ಜೀವನ್ ಬಿಮ್ ನಗರದ ಡಾ ಬಾನಂದೂರ್ ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳು. 7:45 ಸಿರಿಗಂಧ ಕಾರ್ಯಕ್ರಮ ಮುಡಿಬರುವುದು. 9:15 ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗೌರಿ ನಾರಾಯಣ್ ಅವರ ಹಾಡುಗಾರಿಕೆ, ವಯಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜ್ ಕೇಸರಿ. ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 10:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
4: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂತ ಜಾಯಮಾನ ಅಲ್ಲ ಅಲ್ಲ. ಹಿಂಗಾಗಿ ನನಗೆ ಏನಾದ್ರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವರಿಗೆ ಹೃದಯ ಆಘಾತ ಆಗ್ಬಹುದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದಾರಂತ ಅಂತ ಒಂದು ಗಾದಿ ಮಾತು ಐತಲ್ಲ, ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನೂ ಸೇರಿ ಸ್ವಲ್ಪ ನನ್ನ ಪರವಾಗಿನ ಆಯ್ತು. ಸ್ನೇಹ ವಲಯ ಭಾಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಭಾಳ ಜನ ಆದಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ ಒಮ್ಮೊಮ್ಮೆ, ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಭಾಳ ಜನ ಹಾಂಟ್ ಮಾಡ್ತೈತಿ. ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತೈತಿ. ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್. ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳೆ. ಚನ್ನಮಲ್ಲಿಕಾರ್ಜುನ್ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಅದು ಒಂದು ಕಾಲಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು. ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗೀತೆ ಬರ್ಲಿಕ್ಕೆ ಶುರು ಮಾಡಿದೆ. ಪದ್ಯ ನಾಟಕ ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ. ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು, ಹಿಂಗೆ ನನ್ನೊಳಗೆ ಏನೇನೈತೋ ಅದು ಹೊರಗೆ ಬರಬೇಕು ಅಂತಂದರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂಥ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸಿಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಾದಂಥ ಒಂದು ಕ್ರಿಯೆ. ಅದ್ರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಹಂತರ ಪ್ರಭುತ್ವ ಬಂದ ಮೇಲೆ ಅಲ್ಲಿಯೂ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ ನಮ್ಮಲ್ಲಿ. ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ ಉಭಯ ಭಾಷಾ ಕವಿಗಳು ಅಂತ ಬೇಕಾಷ್ಟು ಜನ ಇದ್ದೇ ಇರ್ತಾರೆ. ಹೌದಾ, ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಬಿ ಎ ಕನ್ನಡಿಗ ಅಂತಂದಾಗ ನನ್ನ ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆ ಒಳಗನ ಮಾಡಿದ್ದು. ಕಾವ್ಯ ನಾಟಕ ಅದು ಇದು ನೂರಾಯಣ, ನನಗನಿಸ್ತು ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗು ನಾನು ಯಾಕೆ ಬರೀಬಾರದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕನ ಹೆಚ್ಚು.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
0: ಆಕಾಶವಾಣಿ ಇದೀಗ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:30 ಜಿಲ್ಲಾ ವಾರ್ತಾ ಪತ್ರ.
1: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರಃ ಏಕವಿಂಶತಿ ಶತಾಬ್ದ್ಯಾಂ ಭಾರತಾಯ ಆಧುನಿಕ ಕ್ರೀಡಾ ಪಾರಿಸ್ಥಿತಿಕ್ಯಾಃ ನಿರ್ಮಾಣಾಯ ಪೂರ್ಣತಯಾ ಕಟಿಬದ್ಧಃ. ಅಥ ಪ್ರಧಾನಮಂತ್ರಿಣಾ ಮೋದಿನಾ ದೃಶ್ಯ ಶ್ರವ್ಯ ಮಾಧ್ಯಮೇನ ಖೇಲೋ ಇಂಡಿಯಾ ಸಂವಾದಃ ಸಂಬೋಧಿತಃ. ನೇಪಾಳದೇಶೆ ಆಕಸ್ಮಿಕ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ 70+ ಪರಿಮಿತಾ ಜಾತಾ. ವಿಲುಪ್ತಾನಾಂ ಅನ್ವೇಷಣಾಯ ಚ ಅನ್ವೇಷಣ ಕಾರ್ಯಂ ನಿರಂತರಂ ಪ್ರಚಲತಿ. ಬಿಹಾರ ಉತ್ತರ ಪ್ರದೇಶಯೋ ಜಲಾಪ್ಲಾವನ ಸ್ಥಿತಿಂ ಸಮ್ಮುಖೀಕರ್ತುಂ ಎನ್ಡಿಆರ್ಎಫ್ ದಲಾನಾಂ ವಿಹಿತಂ ನಿಯೋಜನಂ. ಸಂಭಾಷಣ ಮಂಚೆ ಇರಾನ ದೇಶಸ್ಯ ಪ್ರತ್ಯಾಗಮನಾಯ ಕಾಪಿ ನಿಶ್ಚಿತ ಸಮಯ ಸೀಮಾ ನಾಸ್ತೀತಿ ಅಮೆರಿಕಿ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ. ಅಪಿ ಚ ಶನಿವಾಸರಂ ಯಾವತ್ ಬಿಹಾರ ಛತ್ತೀಸ್ಗಢ ಜಾರ್ಖಂಡ ಪೂರ್ವೋತ್ತರ ರಾಜ್ಯೇಷು ಅತಿವೃಷ್ಟಿಪರಂ ಪೂರ್ವಾನುಮಾನಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಸರ್ವಕಾರಃ ಭಾರತಸ್ಯ ಕೃತೆ ಆಧುನಿಕ ಕ್ರೀಡಾ ಪಾರಿಸ್ಥಿತಿಕ್ಯಾಃ ನಿರ್ಮಾಣಾಯ ಪೂರ್ಣತಯಾ ಕಟಿಬದ್ಧೋ ವರ್ತತೆ. ಸಹ ಅಕಥಯತ್ ಯತ್ ಕ್ರೀಡಾ ವಿಶ್ವವಿದ್ಯಾಲಯೇಭ್ಯಃ ಆರಭ್ಯ ಆಧುನಿಕ ಪ್ರಶಿಕ್ಷಣ ಕೇಂದ್ರಾಣಿ ಯಾವತ್ ಸಮಗ್ರ ದೇಶೆ ಏತಾದೃಶಂ ವಾತಾವರಣಂ ನಿರ್ಮೀಯತೆ ಯತ್ರ ಪ್ರತಿಭಾಯೈ ಪ್ರತ್ಯೇಕಸ್ಮಿನ್ ಚರಣೆ ಸಾಹಾಯ್ಯಂ ಪ್ರೋತ್ಸಾಹನಂ ಚ ಲಭೇತ್. ಅದ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಖೇಲೋ ಇಂಡಿಯಾ ಸಂವಾದಂ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಕ್ರೀಡಾ ಕೇವಲಂ ಪದಕಾವಾಪ್ತಿ ಪರ್ಯಂತಂ ಸೀಮಿತಾ ನಾಸ್ತಿ ಅಪಿತು ವಿಕಸಿತ ಭಾರತಸ್ಯ ನಿರ್ಮಾಣೆ ಭಾರತಸ್ಯ ಕ್ರೀಡಾ ಸಾಮರ್ಥ್ಯಂ ಯುವಶಕ್ತಿಂ ಚ ಸಂಘಟಯಿತುಂ ಏಕಂ ಮಹತ್ ರಾಷ್ಟ್ರೀಯಾಭಿಯಾನಂ ಅಸ್ತಿ.
5: ಜಬ್ ಮೈ ಸ್ಪೋರ್ಟ್ಸ್ ಕಿ ಬಾತ್ ಕರ್ತಾ ಹೂಂ ತೋ ಯೇ ಕೇವಲ ಮೆಡಲ್ ಜಿತ್ನೆ ತಕ್ ಸೀಮಿತ್ ನಹೀ ಹೈ. ಯೇ ವಿಕಸಿತ ಭಾರತ್ ಕೆ ನಿರ್ಮಾಣ ಮೇ ಭಾರತ್ ಕಿ ಖೇಲ್ ಶಕ್ತಿ ಔರ್ ಭಾರತ್ ಕಿ ಯುವಾ ಶಕ್ತಿ ಕೋ ಏಕ್ ಸಾಥ್ ಜೋಡ್ನೆ ಕಾ ಅಭಿಯಾನ್ ಹೈ. ಮೈ ಹಮೇಶಾ ಕಹತಾ ಆಯಾ ಹೂಂ ಜೋ ಖೇಲೆ ವೋ ಖಿಲೆ ಔರ್ ಖೇಲ್ ಮೇ ಖಿಲ್ನಾ ಸಿರ್ಫ್ ಮೈದಾನ್ ಪರ್ ಜೀತನಾ ನಹೀ ಹೈ. ಖೇಲ್ ಮೇ ಖಿಲ್ನಾ ಮತ್ಲಬ್ ವ್ಯಕ್ತಿತ್ವ ಕಾ ಖಿಲ್ನಾ ಔರ್ ದೇಶ್ ಕಾ ಗೌರವ ಬಢಾನಾ.
1: ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ವೈಶ್ವಿಕ ಕ್ರೀಡಾಪಟಲೆ ಸ್ವಪ್ರತಿಭಾಂ ಪ್ರಕಾಶಯಿತುಂ ದೇಶಸ್ಯ ಪ್ರತ್ಯೇಕಸ್ಮಿನ್ ಜನಪದೆ ಸಾಮರ್ಥ್ಯಂ ವಿದ್ಯತೆ. ಸಹ ಅಸೂಚಯತ್ ಯತ್ ಕ್ರೀಡಾಕ್ಷೇತ್ರೆ ಪಂಚಭ್ಯಃ ಪಂಚದಶ ವರ್ಷ ಪರ್ಯಂತಂ ವಯಸ್ಕಾನಾಂ ಬಾಲಕಾನಾಂ ಚಿಹ್ನೀಕರಣಾಯ ರಕ್ತದುರ್ಗಸ್ಯ ಪ್ರಾಚೀರಾತ್ ಏಕಾ ಮಹತೀ ಪ್ರತಿಭಾ ಅನ್ವೇಷಣ ಯೋಜನಾ ಉದ್ಘೋಷಿತಾ.
5: ಲಾಲ್ ಕಿಲೆ ಸೇ ಮೇನೆ 5 ಸಾಲ್ ಕಿ ಉಮರ್ ಸೇ 15 ಸಾಲ್ ಕಿ ಉಮರ್ ಕೆ ಖಿಲಾಡಿಯೋ ಕಿ ಪಹಚಾನ್ ಕರ್ನೆ ಕೆ ಲಿಯೆ ಏಕ್ ಬಡೆ ಟ್ಯಾಲೆಂಟ್ ಹಂಟ್ ಅಭಿಯಾನ್ ಕಾ ಐಲಾನ್ ಕಿಯಾ ಹೈ. ಔರ್ ಇಸ್ಮೇ ಭೀ ಹಮೇ ಕೇವಲ ಯೇ ನಹೀ ದೇಖನಾ ಹೈ ಕಿ ಕಿಸ್ ಬಚ್ಚೆ ಕಿ ಕಿಸ್ ಖೇಲ್ ಮೇ ರುಚಿ ಹೈ ಬಲ್ಕಿ ಯೇ ಭೀ ದೇಖನಾ ಹೈ ಕಿ ಕೌನ್ ಸಾ ಬಚ್ಚಾ ಕಿಸ್ ಖೇಲ್ ಕೆ ಲಿಯೆ ಫಿಟ್ ಹೈ ಹಮೇ ಉಸ್ ಹಿಸಾಬ್ ಸೇ ಹೀ ಉಸ್ ಬಚ್ಚೆ ಕೋ ಟ್ರೇನಿಂಗ್ ದೇನಿ ಹೋಗಿ.
1: ಪ್ರಧಾನಮಂತ್ರಿ ಪ್ರಸನ್ನತಾಂ ಪ್ರಕಟಯನ್ ನ್ಯಗಾದೀತ್ ಯತ್ ಅದ್ಯ ಭಾರತೆ ಕ್ರೀಡಾ ಉತ್ಕೃಷ್ಟ ಜೀವಿಕಾತ್ವೇನ ಅಥ ಚ ವ್ಯವಸಾಯ ರೂಪೇಣ ಸಮುದೇತಿ.
5: ಹಮಾರಿ ಸರ್ಕಾರ ಭಾರತ ಮೇ 21ವೀ ಸದಿ ಕಾ ಆಧುನಿಕ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಬನಾನೆ ಕೆ ಲಿಯೆ ಪೂರಿ ತರಹ ಪ್ರತಿಬದ್ಧ ಹೈ. ಆಜ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಸೇ ಲೇಕರ್ ಆಧುನಿಕ ಟ್ರೇನಿಂಗ್ ಸೆಂಟರ್ಸ್ ತಕ್ ದೇಶ ಮೇ ಏಕ್ ಐಸಿ ವ್ಯವಸ್ಥಾ ಬನಾಯಿ ಜಾ ರಹೀ ಹೈ ಜಿಸ್ಮೇ ಪ್ರತಿಭಾ ಕೋ ಪಹಚಾನ್ನೆ ಸೇ ಲೇಕರ್ ಉಸೆ ದುನಿಯಾ ಕೆ ಮಂಚ ತಕ್ ಪಹುಂಚಾನೆ ತಕ್ ಹರ್ ಸ್ತರ್ ಪರ್ ಸಹಯೋಗ ಮಿಲೆ.
1: ಅತ್ರಾವಸರೆ ಕೇಂದ್ರೀಯ ಯುವ ಪ್ರಕರಣ ಕ್ರೀಡಾ ಮಂತ್ರಿ ಮನಸುಖ ಮಾಂಡವೀಯ ಅವದತ್ ಯತ್ ಪ್ರಧಾನಮಂತ್ರಿಣಃ ಮೋದಿನಃ ಕುಶಲ ನೇತೃತ್ವೇ ಕ್ರೀಡಾ ರಾಷ್ಟ್ರೀಯ ಪ್ರಾಥಮಿಕತಾ ರೂಪೇಣ ಅಥ ಚ ಯುವ ಸಶಕ್ತೀಕರಣಸ್ಯ ಮಹತ್ವಪೂರ್ಣ ಸಾಧನ ರೂಪೇಣ ಚ ಸಂವರ್ಧತೆ.
6: ಭಾರತ ಕಾ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಔರ್ ಮೆಡಲ್ಸ್ ತಕ್ ಸೀಮಿತ ನಹೀ ಹೈ. ಫಿಟ್ ಇಂಡಿಯಾ ಸೇ ಕರೋಡೋ ಯುವಾಓ ಕೋ ಜೋಡ್ನೆ ಸೇ ಲೇಕರ್ ಸಂಡೇ ಆನ್ ಸೈಕಲ್ ಜೈಸಿ ಪಹಲೋ ತಕ್ ಆಪ್ನೆ ಫಿಟ್ನೆಸ್ ಕೋ ಲೈಫ್ ಸ್ಟೈಲ್ ಔರ್ ಸ್ಪೋರ್ಟ್ಸ್ ಕೋ ನ್ಯಾಷನಲ್ ಮೂವ್ಮೆಂಟ್ ಬನಾ ದಿಯಾ ಹೈ. ಸಿರ್ಫ್ ಇತ್ನಾ ಹೀ ನಹೀ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಆಕ್ಟ್ ಕೆ ಮಾಧ್ಯಮ ಸೇ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಔರ್ ಫೇರ್ ಅಪರ್ಚುನಿಟಿ ಕೋ ಮಜಬೂತ್ ಕರ್ನೆ ಕಾ ಪ್ರಯಾಸ ಯಹ ಸುನಿಶ್ಚಿತ ಕರ್ತಾ ಹೈ ಕಿ ಪ್ರತಿಭಾ ಕೋ ಅಪ್ನಾ ಟ್ಯಾಲೆಂಟ್ ಸಾಬಿತ್ ಕರ್ನೆ ಕಾ ಸಮಾನ್ ಮಂಚ ಮಿಲೆ.
1: ನೇಪಾಳ ದೇಶೆ ಸಂಜಾತೆ ಆಕಸ್ಮಿಕ ಜಲಾಪ್ಲಾವೆ ಮೃತಾನಾಂ ಸಂಖ್ಯಾ ಪ್ರವೃದ್ಧ್ಯ ಸಪ್ತತ್ಯಧಿಕ ದ್ವಿಶತಂ ಸಂಪ್ರಾಪ್ತ. ದೇಶಸ್ಯ ಇಯಂ ಅತೀವ ದಾರುಣತಮ ಆಪತ್ ಮನ್ಯತೆ ಯತ್ರ ಅಷ್ಟಾಶೀತ್ಯಧಿಕ ದ್ವಿಶತಂ ಭಾರತೀಯ ಪರ್ಯಟಕಾನಂತರ್ಭೂಯ ಸಹಸ್ರಶಃ ವಿಲುಪ್ತ ಜನಾನಾಂ ಅನ್ವೇಷಣಾಯ ನೇಪಾಳ ಪ್ರಶಾಸನ ಸಂಸ್ಥಾಃ ತೀವ್ರಗತ್ಯಾ ಸಮುದ್ಧರಣ ಕಾರ್ಯಾಣಿ ಪ್ರಚಾಲಯಂತಿ. ಹ್ಯಃ ದುರಾಪನ್ನೇನ ಜಲಾಪ್ಲಾವೇನ ನೇಪಾಳಸ್ಯ ತ್ರಿಷು ಜನಪದೇಷು ವ್ಯಾಪಕಃ ವಿನಾಶೋ ಜಾತಃ. ನೇಪಾಳ ಆರಕ್ಷಿಬಲೇನ ಸೂಚಿತಂ ಯತ್ ಅದ್ಯ 93 ನೂತನ ಶವಾಃ ಪ್ರಾಪ್ತಃ. ತಿಬ್ಬತ ನೇಪಾಳ ಪ್ರಶಾಸನಾನುಸಾರಮೇತಾವತಾ ತ್ರಯೋದಶ ಶತಾಧಿಕ ಜನಾಃ ವಿಲುಪ್ತಾಃ ಸಂತಿ ಯೇಷು ಬಹವಃ ವೈದೇಶಿಕಾಃ ವರ್ತಂತೆ. ಉಭಯೋಃ ಅಧಿಕಾರಿಭಿಃ ಜ್ಞಾಪಿತಂ ಯತ್ ಪ್ರಾಯಃ ತ್ರಿಂಶದಧಿಕ ದೇಶಾನಾಂ ನಾಗರಿಕಾಃ ವಿಲುಪ್ತಾಃ ಅಭವನ್. ಯೇಷು ಪ್ರಮುಖತಯಾ ಭಾರತಸ್ಯ ಅಮೆರಿಕಾ ದೇಶಸ್ಯ ಮಲೇಷಿಯಾ ಯುಕ್ರೇನ್ ಆಸ್ಟ್ರೇಲಿಯಾ ಬ್ರಿಟೇನ್ ಕನಾಡಾ ದಕ್ಷಿಣ ಕೊರಿಯಾ ಸಿಂಗಾಪುರ್ ಜರ್ಮನಿ ರೂಸ್ ದೇಶಾನಾಂ ಪರ್ಯಟಕಾಃ ಸಮ್ಮಿಲಿತಾಃ ಸಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.com newsonair.gov.in इत्यत्र अथ newsonair चलदूरभाषीय तन्त्रांशे अपि समुपलब्धो भविष्यति। राष्ट्रीय आपत् प्रबंधन बलेन अद्य स्पष्टीकृतं यत् नेपाल देशे आकस्मिक जलाप्लावेन बिहार उत्तर प्रदेशयोः सीमावर्ति क्षेत्रेषु सम्प्रति कोऽपि प्रतिकूल प्रभावः नैव संजातः। तथापि राज्य प्रशासनेन सह समन्वयं विधाय स्थितेः अनवरतं निरीक्षणं विधीयते। एनडीआरएफ महानिरीक्षकः नरेन्द्र सिंह बुंदेला अवदत् यत् उभयोः राज्ययोः विंशतिः दलानि निरतानि सन्ति, येषु नवदलानि बिहारे, एकादश च उत्तर प्रदेशे सेवा निरतानि सन्ति।
7: यूपी में कुशीनगर एरिया अफेक्ट होता है गोरखपुर के पास, तो एक टीम वहां पर डाइवर्ट कर दी गई थी। एक जो सीडब्ल्यूसी का भी इनपुट था कि उसका इम्पैक्ट वाल्मीकि नगर में बैरेज है गंडक रिवर पे, उसका जो पानी का डिस्चार्ज का फ्लो उसको मॉनिटर कर रहे हैं। फील्ड में अभी तक फ्लड का ज्यादा इम्पैक्ट नहीं पड़ा है। स्टेट गवर्नमेंट ने अपने रिसोर्सेज एनडीआरएफ की जो रिक्वायर्ड तैनाती है वो कर दी है दोनों राज्यों में, और अभी तक हम इस स्थिति को मॉनिटर कर रहे हैं।
1: आपत्काले जलसंकटे वा जनानाम् उद्धाराय सुरक्षितस्थान नयनाय तथा आपत्शमनाय एतैः दलैः सुरक्षा सज्जता कृता अस्ति। अमेरिकी राष्ट्रपतिः डोनाल्ड ट्रम्पः संसूचितवान् यत् ईरानेन सह वार्ता पुनरारम्भाय कोऽपि त्वरितकालसीमा नास्ति। ईराने आर्थिक संकटस्य उल्लेखं कुर्वन् ट्रम्पः अवदत् यत् अमेरिकादेशः सुदृढस्थितौ अस्ति। अपरपक्षे अतिचिन्तां शमनाय वार्ता वातावरण निर्माणाय च कतार प्रधानमन्त्री मोहम्मद बिन अब्दुल रहमानः अद्य तेहरान नगरे ईरानी अधिकारिभिः सह मन्त्रणां करिष्यति। भारतीय ऋतु विज्ञान विभागेन शनिवासरं यावत् बिहार छत्तीसगढ़ झारखण्ड पूर्वोत्तर राज्येषु अतिवृष्टेः पूर्वानुमानं प्रकटितम्। विभागेन श्वः यावत् ओडिशा उपहिमालयी पश्चिम बंगाल तथा सिक्किम राज्येषु अपि अतिवृष्टेः संभावना व्यक्ता। सहैव शनिवासरे रविवासरे च ओडिशा राज्यस्य कतिपयेषु पृथक् पृथक् स्थानेषु अतीव भीषण वृष्टिः भवितुमर्हति। ऋतुविभागानुसारम् अग्रिम दिनद्वये अण्डमान निकोबार द्वीपसमूहेषु आन्ध्रप्रदेशे तमिलनाडु राज्ये पुदुचेर्यां तथा करैकल क्षेत्रेषु च भीषण मेघगर्जनेन विद्युत्पातेन तीव्रझंझावातेन च सह वर्षायाः पूर्वानुमानं विहितमस्ति। प्रधानमन्त्री जनधन योजना श्वः स्वकीयानि द्वादशवर्षाणि पूरयिष्यति। अस्याः योजनायाः शुभारम्भः चतुर्दशोत्तरद्विसहस्रतमवर्षस्य अगस्तमासस्य अष्टाविंशतिदिनाङ्के प्रधानमन्त्रिणा नरेन्द्रमोदिना कृतः आसीत्। विवेकानन्दकेन्द्रस्य पूर्वराष्ट्रियाध्यक्षस्य ए बालकृष्णन्वर्यस्य निधने प्रधानमन्त्री नरेन्द्र मोदी अनुशोचितवान्। प्रधानमन्त्रिणा संस्मृतं यत् बालकृष्णेन 15 अधिकं कालं यावत् स्वामी विवेकानन्दस्य विचारान् जनं जनं प्रति नेतुं राष्ट्रसेवायै च जीवनं समर्पितम् इति वार्ताः।
8: आकाशवाणी ಕೊಡಗು ಜಿಲ್ಲಾ ವಾರ್ತಾಪತ್ರ, ಬರೆದವರು ಅನಿಲ್ ಎಚ್ಡಿ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಪರಿಷ್ಕೃತ ವೇಳಾಪಟ್ಟಿಯ ಕರಡು ಮತದಾರರ ಪಟ್ಟಿಯನ್ನು ಕೊಡಗು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಬಿಡುಗಡೆ ಮಾಡಿದರು. ಕರಡು ಮತದಾರರ ಪಟ್ಟಿಯಂತೆ ಕೊಡಗು ಜಿಲ್ಲೆಯಲ್ಲಿ 567 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಒಟ್ಟು 405,803 ಮತದಾರರು ಇದ್ದು, ಇವರಲ್ಲಿ 198,294 ಪುರುಷರು ಮತ್ತು 207,505 ಮಹಿಳಾ ಮತದಾರರು, ಜೊತೆಗೆ 4 ಇತರೆ ಮತದಾರರನ್ನು ಒಳಗೊಂಡಿದೆ. ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದಾಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 209,115 ಮತದಾರರು ಇದ್ದು 101,316 ಪುರುಷ ಮತದಾರರು ಮತ್ತು 107,797 ಮಹಿಳಾ ಮತದಾರರು ಹಾಗೂ ಇಬ್ಬರು ಇತರೆ ಮತದಾರರನ್ನು ಒಳಗೊಂಡಿದ್ದು ಒಟ್ಟು 285 ಮತಗಟ್ಟೆಗಳನ್ನು ಹೊಂದಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಡು ಮತದಾರರ ಪಟ್ಟಿಯಂತೆ 196,688 ಮತದಾರರು ಇದ್ದು 96,978 ಪುರುಷರು ಮತ್ತು 99,708 ಮಹಿಳಾ ಮತದಾರರು ಹಾಗೂ ಇಬ್ಬರು ಇತರೆ ಮತದಾರರನ್ನು ಒಳಗೊಂಡಿದೆ. ಹಾಗೆಯೇ 282 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಕರಡು ಮತದಾರರ ಪಟ್ಟಿ ಬಗ್ಗೆ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದ್ದು ಇದೇ ಅಕ್ಟೋಬರ್ 1 ಅರ್ಹತಾ ದಿನಾಂಕ ಆಗಿದೆ. ಹೆಸರು ಸೇರ್ಪಡೆ, ಹೆಸರು ತೆಗೆಯುವುದು ಹಾಗೂ ತಿದ್ದುಪಡಿ, ವರ್ಗಾವಣೆ, ಎಪಿಕ್ ಕಾರ್ಡ್ ಬದಲಾವಣೆ ಮತ್ತು ಪಿಡಬ್ಲ್ಯೂಡಿ ಗುರುತು ಮಾಡಲು ನಿಗದಿತ ನಮೂನೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮಳೆಗಾಗಿ ಪೂಜೆ ಸಲ್ಲಿಸಲಾಯಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜೊತೆಗೆ ಕುಡಿಯಲು ನೀರು ಸಿಗಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತರರಾಜ್ಯ ಜಲವಿವಾದಗಳು ಇತ್ಯರ್ಥವಾಗಿ 90% ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಸಚಿವ ನರೇಂದ್ರ ಸ್ವಾಮಿ ನುಡಿದರು. ಕೊಡಗು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2026ನೇ ಸಾಲಿನಲ್ಲಿ ಇದುವರೆಗೆ ಸಂಚಾರಿ ನಿಯಮ ಉಲ್ಲಂಘನೆಯಡಿ ಒಟ್ಟು 16,063 ಪ್ರಕರಣಗಳನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ತಿಳಿಸಿದ್ದಾರೆ. ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು, ದ್ವಿಚಕ್ರ ವಾಹನದಲ್ಲಿ ಮೂವರ ಪ್ರಯಾಣ, ಅತಿವೇಗ, ಮದ್ಯಪಾನ ಮಾಡಿ ವಾಹನ ಚಾಲನೆ, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಾಲನೆ ಸೇರಿದಂತೆ ವಿವಿಧ ಸಂಚಾರಿ ನಿಯಮ ಉಲ್ಲಂಘನೆಗಳನ್ನು ಪತ್ತೆಹಚ್ಚಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಮುಖವಾಗಿ ಸೀಟ್ ಬೆಲ್ಟ್ ಧರಿಸದೆ ಇರುವ 2,629 ಪ್ರಕರಣಗಳು, ಹೆಚ್ಚುವರಿ ಪ್ರಯಾಣಿಕರನ್ನು ಕರೆದೊಯ್ದಿರುವುದಕ್ಕೆ ಸಂಬಂಧಿಸಿದಂತೆ 2,240 ಪ್ರಕರಣ, ನೋ ಪಾರ್ಕಿಂಗ್ 1,133, ದಾಖಲೆ ಹಾಜರುಪಡಿಸದಿರುವುದು 624, ನೋ ಎಂಟ್ರಿ 433, ಟ್ರಿಪಲ್ ರೈಡಿಂಗ್ 409, ಚಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿರುವುದು 250, ವಿಮೆ ಇಲ್ಲದೆ ವಾಹನ ಚಲಾಯಿಸಿರುವುದು 118 ಪ್ರಕರಣ, ನಿಯಮ ಉಲ್ಲಂಘಿಸಿ ವಾಹನ ನಿಲುಗಡೆ 216 ಹಾಗೂ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿರುವುದರಲ್ಲಿ 7,514 ಪ್ರಕರಣಗಳು ದಾಖಲಾಗಿವೆ. ನೂತನವಾಗಿ ಜಾರಿಯಾಗಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಕೊಡಗು ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ 15ರವರೆಗೆ ಜಿಲ್ಲೆಯ 102 ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದೆ. ವೈಯಕ್ತಿಕ ಬಾವಿ, ದನದ ಕೊಟ್ಟಿಗೆ, ಕೋಳಿ ಶೆಡ್ ಸೇರಿದಂತೆ ಒಟ್ಟಾರೆ 318 ಕಾಮಗಾರಿಗಳಿಗೆ ಅವಕಾಶವಿದೆ. ಕೊಡಗು ಜಿಲ್ಲೆಯಲ್ಲಿ ಕೃಷಿ ಫಸಲು ಹಾನಿಗೆ ಕಾರಣವಾಗಿರುವ ಕಾಡನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆಯಿಂದ ಕೈಗೊಳ್ಳಲಾಯಿತು. ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದ ಸುಮಾರು 38 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಸರ್ಕಾರದಿಂದ 3 ಆನೆಗಳನ್ನು ಹಿಡಿಯಲು ಆದೇಶ ನೀಡಲಾಗಿತ್ತು. ಇದೀಗ 2 ಆನೆಗಳನ್ನು ಪತ್ತೆಹಚ್ಚಿ ಸೆರೆ ಹಿಡಿದು ದುಬಾರಿ ಶಿಬಿರಕ್ಕೆ ಸ್ಥಳಾಂತರ ಮಾಡಿರುವ ಅರಣ್ಯ ಇಲಾಖೆ ಮತ್ತೊಂದು ಆನೆಯನ್ನು ಪತ್ತೆಹಚ್ಚಿ ಮತ್ತೆ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ದುಬಾರಿ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಇದುವರೆಗೆ ಕೊಡಗು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
0: ಆಕಾಶವಾಣಿ ಬೆಂಗಳೂರು.
9: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
10: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಅಕಾಲಿಕ ಮಳೆಗೆ ಮಿಂಚು ಕೊಡುವ

0: पीएम फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 300,000 ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳಾಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯ ಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದು, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೂನ್ನಿಂದ ವಾಡಿಕೆಯ 666 ಮಿಲಿಮೀಟರ್ಗೆ ಬದಲಾಗಿ ಕೇವಲ 465 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಶೇಕಡಾ 30% ಮಳೆ ಕೊರತೆ ಆಗಿದೆ. ಉತ್ತರ ಒಳನಾಡಿನಲ್ಲಿ ಶೇಕಡಾ 31, ದಕ್ಷಿಣ ಒಳನಾಡಿನಲ್ಲಿ 41, ಮಲೆನಾಡಿನಲ್ಲಿ 35 ಹಾಗೂ ಕರಾವಳಿಯಲ್ಲಿ ಶೇಕಡಾ 24% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆಗಸ್ಟ್ 25ರವರೆಗಿನ ಮಾಹಿತಿಯಂತೆ 436,000 ಹೆಕ್ಟೇರ್ಗಳ ಪೈಕಿ ಕೇವಲ 304,000 ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಿತ್ತನೆಯಾದ ಬೆಳೆಗಳಿಗೂ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರದ ಬರ ಕೈಬಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸುವುದಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಕಂದಾಯ ಸಚಿವ ಹಾಗೆಯೇ ಉಪಮುಖ್ಯಮಂತ್ರಿಯೂ ಆಗಿರುವಂತಹ ಡಾ ಪರಮೇಶ್ವರ್ ಮಾಹಿತಿ ಹಂಚಿಕೊಂಡಿದ್ದು, ಮಳೆಯ ಕೊರತೆಯ ನಡುವೆ ಬೆಳೆಯುವ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ರೈತರಿಗೆ ತಿಳಿವಳಿಕೆ ನೀಡಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 815.70 ಟಿಎಂಸಿಗಳಷ್ಟು ನೀರು ಸಂಗ್ರಹವಾಗಿತ್ತು. ಈ ವರ್ಷ 684.09 ಟಿಎಂಸಿಗಳಷ್ಟು ನೀರು ಮಾತ್ರ ಸಂಗ್ರಹವಾಗಿದೆ. ಸದ್ಯ 758 ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಪರಿಸ್ಥಿತಿ ತೀವ್ರವಾದರೆ ಮುಂದಿನ ಬೇಸಿಗೆಯಲ್ಲಿ 2059 ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜು ಮಾಡಲಾಗಿದ್ದು, ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಒಟ್ಟು 306 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಬರ ಪರಿಸ್ಥಿತಿ ನಿಭಾಯಿಸಲು ಹಣದ ಕೊರತೆ ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 151,00,000 ಟನ್ಗಳಷ್ಟು ಮೇಲಿನ ಸಂಗ್ರಹ ಇದೆ. ಇದು 33 ವಾರಗಳಿಗೆ ಸಾಕಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಫಸಲ್ ಭೀಮಾ ಯೋಜನೆಯಡಿ ರೈತರು ವಿಮಾ ಪರಿಹಾರ ಪಡೆಯಲು ಅವಕಾಶವಾಗುವಂತೆ ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬರದ ಕಾರಣದಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ 16,460 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 66,73,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವಂತಹ ಡಾ ಜಿ ಪರಮೇಶ್ವರ್ ವಿವರಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಪಾಳದಲ್ಲಿ ತೊಂದರೆಗೀಡಾಗಿರುವಂತಹ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗುಂದುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅವರು ನೇಪಾಳದಲ್ಲಿರುವಂತಹ ಕನ್ನಡಿಗ ಮಲ್ಲಿನಾಥ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಕರ್ನಾಟಕದಿಂದ ನೇಪಾಳ ಪ್ರವಾಸಕ್ಕೆ ಹೊರಟವರ ಸಂಪರ್ಕ ಕಡಿತವಾಗಿದೆ, ಹುಡುಕಾಟದ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನೇಪಾಳದಲ್ಲಿ ಬೆಂಗಳೂರಿನ 8 ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ಸರ್ಕಾರವು ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆದಿದ್ದು, ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225370 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seoc.karnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ 300,000+ ಅಧಿಕ ಜಲ ಆಸ್ತಿಗಳಿದ್ದು, ಅವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ದಪಡಿಸಲಾಗಿರುವಂತಹ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮೊದಲ ಹಂತದ ಪರಿಶೀಲನೆ ಅಡಿಯಲ್ಲಿ ಈವರೆಗೆ 70,000+ ಅಧಿಕ ಜಲಸ್ವತ್ತುಗಳ ದಾಖಲೀಕರಣ ಮಾಡಲಾಗಿದೆ. ಎಲ್ಲ ಗ್ರಾಮೀಣ ಆಸ್ತಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದಲ್ಲಿ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಖೇಲೋ ಇಂಡಿಯಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲ್ಲದೆ 349 ಕ್ರೀಡಾ ಮೂಲಸೌಕರ್ಯ ಯೋಜನೆಗಳಿಗೆ ಸುಮಾರು 3,176 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ಕೇಂದ್ರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಇನ್ಸ್ಟಿಟ್ಯೂಟ್ ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಂಡ್ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು 1,00,000+ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಸಂದೇಶ ನೀಡಿದ್ದಾರೆ. ನಶಮುಕ್ತ ಭಾರತ ಮತ್ತು ಬಲಿಷ್ಠವಾದ ಯುವ ಸಮುದಾಯ ಬೆಳೆಸುವುದು ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು. ಬೆಳಗಾವಿಯ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ್, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಮೂಲಕ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಎಸ್ಎಸ್ ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವ ಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
4: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ ಮತ್ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗೌರ್ಮೆಂಟ್ ದಿಂದ, ನಾವು ಮೈ ಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರು ಮಹತ್ವದ ಮಾತುಗಳನ್ನ ಇವತ್ತು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವ್ರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ ನಾಳೆ ಜರುಗಲಿದೆ. ಹಾವೇರಿ ಮತ್ತು ಧಾರವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾವೇರಿ ತಂಡ ಆತಿಥೇಯ ಬಳ್ಳಾರಿ ತಂಡವನ್ನು 2-1 ಗೋಲುಗಳ ಮೂಲಕ ಮಣಿಸಿ ಫೈನಲ್ ಪ್ರವೇಶ ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 300,000+ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
6: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮ್ಮ ಕೇಳುಗರಿಗೆ, ಮೀನು ಬೆಳೆಯುವಂಥವರಿಗೆ ಮೀನುಗಾರಿಕೆಯಲ್ಲಿಯೂ ಕೂಡ ಕೃತಕ ಬುದ್ಧಿಮತ್ತೆ AIಯನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಥರ ಬಳಸಲಾಗುತ್ತೆ, ಇದ್ರ ಬಳಸೋದ್ರಿಂದ ನಮ್ಮ ಮೀನುಗಾರರಿಗೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಅದ್ರ ಮೊದಲನೇದಾಗಿ ಕೃತಕ ಬುದ್ಧಿಮತ್ತೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಅದು ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ, ಒಂದೊಂದಾಗಿ ಹೇಳಿ ಡಾಕ್ಟರ್ ಚೇತನ್ ಅವರೇ.
7: ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ, ಈಗ ಏನು ನಮ್ಮ ಈಗಿನ ಬೆಳವಣಿಗೆಗಳೇನಿದೆ, ಡಿಜಿಟಲ್ ಯುಗ ಅಂತ ಹೇಳ್ತೇವೆ ನಾವು. ಈ ಡಿಜಿಟಲ್ ಯುಗದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಮೊಬೈಲ್ ಅಪ್ಲಿಕೇಶನ್ ತಗೊಳ್ಳಿ, ಅದರ ಜೊತೆಗೆ ಅದರಲ್ಲಿ ಬರುವಂಥ ಡಿಫ್ರೆಂಟ್ ಆ್ಯಪ್ಸಿಂದ ನಮಗೆ ಹಲವಾರು ಉಪಯೋಗಗಳಿದೆ. ಅದನ್ನೇ ನಾವು ಕೃಷಿ ಇದರಲ್ಲಿ ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳಿದಾಗ, ಯಾವುದೇ ಥರದ ಹಿಂದಿನ ಡೇಟಾಗಳೇನಿದೆ ಅದನ್ನು ಉಪಯೋಗ ಮಾಡಿಕೊಂಡು ನಮಗೆ ಸಿಂಪ್ಲಿಫೈಡ್ ಆಗಿ ಉತ್ತರ ಸಿಗುವಂಥ ರೀತಿಯಲ್ಲಿ ಮಾಡಿಕೊಂಡಿರೋಂಥ ಒಂದು ಡಿಜಿಟಲ್ ಅಪ್ಡೇಟ್ ಇದು. ಸೊ ಇದನ್ನು ನಾವು ಒಂದು ಡೇ ಟು ಡೇ ಲೈಫಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಈಗಾಗಲೇ ಈಗ ನಾವು ಫುಡ್ ಡೆಲಿವರಿ ಆ್ಯಪ್ಸ್ ನೋಡ್ಬೋದು, ಇಲ್ಲ ಅಂತಂದರೆ ನಾವು ಯಾವುದಾದ್ರೂ ಒಂದು ಮೊಬೈಲ್ ಆ್ಯಪ್ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿ ಅದರಲ್ಲೇ ತೊಗೊಳೋಕ್ಕೆ ಅಂತ ಇರೋವಂಥದ್ದು, ಇದನ್ನೆಲ್ಲ ನಾವು AI ಮುಖಾಂತರ ಮಾಡುವಂಥದ್ದು. ಈ ಇದನ್ನು ನಾವು ಮೀನುಗಾರಿಕೆಯಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲೂ ಮಾಡಲಿಕ್ಕೆ ಹಲವಾರು ಸಾಧ್ಯತೆಗಳಿದೆ. ನಾವು ಮೀನುಗಾರಿಕೆಯಲ್ಲಿ ಯೋಚನೆ ಮಾಡಬೇಕಾದ್ರೆ, ಈಗ ಒಂದು ಮೀನು ಆರೋಗ್ಯವಾಗಿದೆಯಾ, ಅಥವಾ ಆ ಮೀನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ, ಅಥವಾ ಅದಕ್ಕೆ ಉಪಯೋಗ ಆಗ್ತಾ ಇರೋವಂಥ ವಾತಾವರಣ ಹೇಗಿದೆ, ಅದರಲ್ಲಿರುವಂಥ ವಾತಾವರಣದ ಹಲವಾರು ಭಾಗಗಳೇನಿದೆ ಅದಕ್ಕೆ ಪೂರಕವಾಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ AI ಮೀನುಗಾರಿಕೆಯಲ್ಲಿ ಉಪಯೋಗ.
6: ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ AI ಉಪಯೋಗಿಸ್ತಾರ?
7: ಹೌದು.
6: ಅದು ಅಲ್ಲಿ ನಮಗೆ ಹೆಂಗೆ ಸಹಕಾರಿ ಆಗುತ್ತೆ?
7: ಈಗ ನಾವು AI ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ, ಈಗ ಹಲವಾರು ಸೆನ್ಸರ್ಸ್ ಇರುತ್ತೆ, ಡಿಜಿಟಲ್ ಸೆನ್ಸರ್ಸ್ ನಾವು ಹೇಳ್ತೇವೆ. ಈಗ ನಾವು ಅದನ್ನು ಈಗ ಸೆನ್ಸರ್ಸ್ನ ಡೈರೆಕ್ಟಾಗಿ ಪೌಂಡಲ್ಲಿ ಬಿಟ್ಟಿರೋದ್ರಿಂದ ಅದರಲ್ಲಿ ನೀವು ಡಿಸಾಲ್ಡ್ ಆಕ್ಸಿಜನ್, PH ಅಥವಾ ಅಮೋನಿಯಾ, ಇದನ್ನೆಲ್ಲ ನಾವು ಕ್ರಿಟಿಕಲ್ ಫ್ಯಾಕ್ಟರ್ಸ್, ಇದನ್ನೆಲ್ಲ ಒಂದು ಮೀನು ಬೆಳವಣಿಗೆಗೆ ಬೇಕಾಗಿರುವಂಥ ಕ್ರಿಟಿಕಲ್ ಫ್ಯಾಕ್ಟರ್ಗಳು, ಇದನ್ನು ನಾವು ರಿಯಲ್ ಟೈಮ್ ಡೇಟಾಲ್ಲಿ ನೋಡ್ತಾ ಇರ್ತೇವೆ. ಪ್ರತಿದಿನ ಅದನ್ನು ನೋಡ್ತಾ ಇದ್ದಾಗ ಯಾವಾಗ ಕಡಿಮೆ ಆಯಿತು, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋತೇವೆ. ಅದೇ ರೀತಿಯಲ್ಲಿ ಹಲವಾರು ರೀತಿಯ ಏನು ನೀರಿನ ಗುಣಧರ್ಮಗಳನ್ನು ನಾವು ಕಾಪಾಡಿಕೊಳ್ಳಿಕ್ಕೆ, ಅದರ ನಿರ್ದಿಷ್ಟವಾದಂಥ ಪ್ರಮಾಣವನ್ನು ಕಂಡುಹಿಡೀಲಿಕ್ಕೆ ಈ ಟೂಲ್ಗಳು, ಈ ಡಿಜಿಟಲ್ ಟೂಲ್ಗಳು ಮುಖ್ಯ ಆಗ್ತದೆ. ಈ AI ಟೂಲ್ಗಳು ಹೇಗೆ ಒಂದು ಸಿಂಪ್ಲಿಫೈಡ್ ಆಗಿ ಹೇಳಬೇಕು ಅಂತಂದರೆ, ಈಗ ಈ ಸೆನ್ಸರ್ಗಳಿಂದ ನಮಗೆ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ನಮಗೆ ಮಾಹಿತಿ ಕೊಡುವಂಥದ್ದಾಗಿರ್ತದೆ. ನಾವು ಎಲ್ಲೋ ಇದ್ದು ಏನು ನಾವು ಮೀನು ಕೃಷಿಯನ್ನು ಮಾಡ್ತಿದ್ದೀವಿ, ಆ ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರವಾಗೇ ನಾವು ಆ ನೀರಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಈಗ ನೀರು ಪ್ರಮಾಣ ಕಡಿಮೆ ಆಗಿರ್ಬೋದು, ಅದರಿಂದ ನೈಟ್ರೋಜನ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅಮೋನಿಯಾ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅದು ಮೀನಿನ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಇದು ಉಪಯೋಗ ಆಗ್ತದೆ. ಸೊ ಈ ಯಾವಾಗ ಈ ಅಲರ್ಟ್ಸ್ ಬರುತ್ತೆ ಅದರ ಪ್ರಕಾರ ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಹಲವಾರು ಸೆನ್ಸರ್ಗಳಿದೆ, ಅದನ್ನು ಉಪಯೋಗಿಸಿ ನಾವು AIನ ಮೀನು ಕೃಷಿಯಲ್ಲಿ ಬಳಕೆ ಮಾಡ್ಕೋಬೋದು.
6: ಇನ್ನೊಂದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಫೀಡಿಂಗ್ ವ್ಯವಸ್ಥೆ ಇದು ಬಂದಿದೆಯಾ, ಇದು ಈ ಮೀನು ಬೆಳೆಯುವಂಥ ರೈತರಿಗೆ ಯಾವ ರೀತಿ ಉಪಕಾರ ಆಗುತ್ತೆ?
7: ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಪ್ರಸ್ತುತವಾಗಿರುವಂಥ ಇದರಲ್ಲಿ ಹಲವಾರು ಯುವಕರು ಮೀನು ಕೃಷಿಯಲ್ಲಿ ಆಸಕ್ತಿ ತೋರಿ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಹಲವಾರು ಸಾಫ್ಟ್ವೇರ್ಗಳನ್ನು ನಾವು ನೋಡ್ಬೋದು. ಈಗ ನಾವು ಅಡ್ವಾನ್ಸ್ ಟೆಕ್ನಾಲಜೀಸ್ ಇನ್ ಅಕ್ವಾಕಲ್ಚರ್ ಅಂತ ಹೇಳಿದಾಗ ಈಗ ಇರುವಂಥ ತಂತ್ರಜ್ಞಾನಗಳನ್ನು ಬಳಸಿ ಇಂಟೆನ್ಸಿವ್ ಕಲ್ಚರ್ ಅಂದರೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನು ಬೆಳೆಯುವಂಥ ಹಲವಾರು ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಅದಕ್ಕೆ ಉದಾಹರಣೆ ಬಯೋಫ್ಲಾಕ್ ಆಗಿರ್ಬೋದು, ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಆಗಿರ್ಬೋದು. ಈ ಥರದ ರೀತಿಯಲ್ಲೆಲ್ಲ ಇದ್ದಾಗ ಹೆಚ್ಚಿನ ಏನು ಒಂದು ಎಫರ್ಟ್ ಏನಿದೆ ಈ ಲೇಬರ್ ಎಫರ್ಟ್ನ ನಾವು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ AI ಟೂಲ್ಸ್ ಯೂಸ್ ಆಗುತ್ತೆ. ಅದರಲ್ಲಿ ಸ್ಮಾರ್ಟ್ ಫೀಡಿಂಗ್ ಕೂಡ ಒಂದು, ಅಂದರೆ ಸರಿಯಾದ ಸಮಯಕ್ಕೆ ಎಷ್ಟು ಆಹಾರವನ್ನು ಮೀನಿಗೆ ಕೊಡಬೇಕು ಅದನ್ನು ಮೊದಲೇ ನಾವು ನಿರ್ಧಾರವಾಗಿ ಫೀಡ್ ಮಾಡಿರೋದ್ರಿಂದ ಅದು ಆ ಸಮಯಕ್ಕೆ ಅಷ್ಟು ಫೀಡನ್ನು ಆ ಹೊಂಡಕ್ಕೆ ಹಾಕುತ್ತೆ. ಅದಕ್ಕೆ ನಾವು ಆ ಫೀಡಿಂಗ್ ಮಿಷಿನ್ಗೆ ಟೈಮರ್ಸ್ ಅಂತ ಫಿಕ್ಸ್ ಮಾಡುತ್ತೆ. ಆ ಟೈಮ್ಗೆ ಈಗ ಬೆಳಗ್ಗೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಇಷ್ಟು ಪ್ರಮಾಣ 200 ಗ್ರಾಮ್ ಅಂತಂದರೆ 200 ಗ್ರಾಮ್ ಮಾತ್ರ ಬೆಳುತ್ತೆ ಅದರಲ್ಲಿ. ಸೊ ಈ ಥರದ್ದು ಇದನ್ನು ನಾವು ಮಾಡುವಾಗ ಅಲ್ಲಿ ನಾವು ಖುದ್ದಾಗಿ ಹೋಗಿ ಮಾಡುವಂಥದ್ದು ಏನಿಲ್ಲ, ಫೀಡಿಂಗ್ ಮಿಷಿನ್ಗೆ ನಾವು ಸರಿಯಾದ ಪ್ರಮಾಣದ ಫೀಡನ್ನು ನಾವು ತುಂಬಿಸಿಟ್ರೆ ನಾವೆಲ್ಲೇ ಇದ್ಕೊಂಡು ಮೊಬೈಲ್ ಆ್ಯಪ್ ಮುಖಾಂತರ ಅದನ್ನು ಫೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸ್ಮಾರ್ಟ್ ಫೀಡಿಂಗ್ ಮುಖಾಂತರ ನಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಹೆಚ್ಚಿನ ಫೀಡನ್ನು ವೇಸ್ಟ್ ಮಾಡೋದನ್ನು ನಾವು ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ ಆ ವೇಸ್ಟ್ ಆಗಿರೋ ಫೀಡಿಂದ ನೀರಿನ ಗುಣಧರ್ಮ ಮೇಲೆ ಆಗುವಂಥ ಪ್ರಭಾವ ಆಗಿರ್ಬೋದು ಅಥವಾ ಆ ವೇಸ್ಟಿಂದ ನಮಗೆ ಆದಾಯವಾಗಿ ಕನ್ವರ್ಟ್ ಆಗ್ತಿದ್ದಂಥ ಏನು ಇದೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ.
6: ಈಗ ಮೀನುಗಳಿಗೆ ರೋಗವು ಕೂಡ ಬಂದಿರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡೋದ್ರಿಂದ ಈ ಮೀನುಗಳಿಗೆ ಯಾವ ರೋಗ ಬರ್ಬೋದು ಅನ್ನೋದು ಕೂಡ ಕಂಡುಹಿಡ್ಕೊಳ್ಬೋದಾ?
7: ಹೌದು, ಈಗ ನಾನು ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ನಾನು ಹೇಗೆ ಹೇಳಿದೆ ಅದೇ ಥರದೇ. ಈಗ ಒಂದು ತಳಿ ಮೀನು, ಈಗ ಉದಾಹರಣೆಗೆ ನಾವು ಗೆಂಡೆ ಮೀನುಗಳಲ್ಲಿ ಒಂದು ತಳಿಯನ್ನು ತೊಗೊಳ್ಳೋಣ, ಯಾವುದಾದ್ರು ಕಾಟ್ಲ ಅಂತ ತೊಗೊಳ್ಳೋಣ. ಅದನ್ನು ನಾವು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಬರಬಹುದಂಥ ಎಲ್ಲ ರೋಗಗಳನ್ನು ನಾವು ಮೊದಲೇ ಮೆಷಿನ್ ಲರ್ನಿಂಗಲ್ಲಿ ನಾವು ಅದಕ್ಕೆ ಫೀಡ್ ಮಾಡಿರ್ತೇವೆ. ಅದಕ್ಕೆ ಹಲವಾರು ರೀತಿಯ ಫೋಟೋಗ್ರಾಫ್ಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಡೇಟಾ ಏನಿದೆ ಎಲ್ಲವನ್ನು ನಮ್ಮ ಮುಂದೆ ತುಂಬಿಸಿರುವಾಗ ಆ ಮೀನಲ್ಲಿ ಯಾವ ಸ್ಟೇಜಲ್ಲಿ ಅದರ ಬಣ್ಣ ಬದಲಾಗ್ಬೋದು, ಅದರ ಮೇಲೆ ಚುಕ್ಕೆಗಳಿರ್ಬೋದು ಅಥವಾ ಅದರ ಮೇಲೆ ಆಗುವಂಥ ಅಲ್ಸರ್ಗಳಾಗಿರ್ಬೋದು ಅದನ್ನು ಕಂಡುಹಿಡಿಯುತ್ತದೆ. ಈ ಸೆನ್ಸರ್ಗಳ ಮುಖಾಂತರ ಕಂಡುಹಿಡಿದ ನಂತರ ನಮಗೆ ಮಾಹಿತಿಯನ್ನು ನೀಡುತ್ತೆ ಇದು ಈ ಥರದ ಒಂದು ಔಟ್ಬ್ರೇಕ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಆದಷ್ಟು ಬೇಗ ಮಾಡ್ಕೋಬೋದು. ಸೊ ಈ ಥರದ್ದು ಮಾಡಿದಾಗ ನಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಏನು ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಮುಂದೆ ಬರುವಂಥ ದೊಡ್ಡ ಪ್ರಮಾಣದ ಲಾಸನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ನಮಗೇನಾಗುತ್ತೆ, ಬರೀ ಅದರ ಆರೋಗ್ಯದ ವಿಷಯದೇ ಅಂತಲ್ಲ, ರೋಗಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಯಾವ ಪ್ರಮಾಣದಲ್ಲಿ ಮೀನಿನ ಬೆಳವಣಿಗೆ ಆಗ್ತಾ ಇದೆ ಇದನ್ನು ಕಂಡುಹಿಡಿಯಲಿಕ್ಕೂ ಸಾಧ್ಯ ಆಗುತ್ತೆ.
6: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆಯಲ್ಲೂ ಕೂಡ ಡ್ರೋನ್ ತಂತ್ರಜ್ಞಾನ ಉಪಯೋಗಿಸ್ತಾರೆ, ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ. ಈ ಎರಡೂ ಸೇರಿ ನಮ್ಮ ಮೀನುಗಾರಿಕಾ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ನಾವು ನಿರೀಕ್ಷಿಸಬಹುದು?
7: ಈಗ ಡ್ರೋನ್ ನಾವು ಉಪಯೋಗ ಮಾಡೋದು ಅಂತ ನೋಡಿದ್ರೆ ದೊಡ್ಡ ಪ್ರಮಾಣದಂಥ ಜಲಾಶಯಗಳಿರ್ಬೋದು, ಕೆರೆಗಳಾಗಿರ್ಬೋದು, ಎಲ್ಲಿ ನೀರಿನ ವಿಸ್ತೀರ್ಣ ಜಾಸ್ತಿ ಇದೆ ಅಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
6: ಮೇಲಿಂದ ನೋಡ್ಬೋದು
7: ಇದನ್ನ ಒಂದು ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನ ಒಂದು ಮಾಹಿತಿ ತಿಳ್ಕೊಳ್ಳಿಕ್ಕೆ ಒಂದು ಉಪಯೋಗ ಮಾಡ್ಕೋಬಹುದು. ಅಥವಾ ನೀರಿನ ಗುಣಧರ್ಮ ಏನಾಗಿದೆ, ಕೆಲವು ಸರಿ ಏನಾಗುತ್ತೆ ತುಂಬಾ ಹೆಚ್ಚು ಪಾಚಿ ಬೆಳೆದಿರಬಹುದು, ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಆ ಮೀನ
6: ಕಾನ್ಸಂಟ್ರೇಷನ್ ಜಾಸ್ತಿ ಇರಬಹುದು
7: ಇರಬಹುದು, ಇದೊಂದು ಆಗುತ್ತೆ. ಅದ್ರ ಜೊತೆಗೆ ಮೀನಿನ ಕಳ್ಳತನ ಮಾಡ್ತಿದ್ರೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಬೋದು. ಈ ತರದ ರೀತಿಯಲ್ಲೆಲ್ಲ ನಾವು ಒಂದು ಡ್ರೋನ್ ಮುಖಾಂತರ ಮಾಡಬಹುದು. ಆದ್ರೆ ಇದಕ್ಕೆ AIನ ನಾವು ಅಳವಡಿಸಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಗಿಂದ ಆಗಲೇ ಆ ರಿಯಲ್ ಟೈಮ್ ಡೇಟಾನ ಕೊಡುತ್ತೆ, ಯಾವ ಪ್ರಮಾಣದಲ್ಲಿದೆ, ಅದರಿಂದ ನಮಗೆ ಏನು ಮಾಹಿತಿ ಸಿಗಬೇಕು, ಓ ಇದು ನಾವು ಅಂದ್ಕೊಂಡಿರೋ ರೀತಿಯ ಇದೆಯಾ ಅಥವಾ ಅದಕ್ಕಿಂತ ಯಾವ ಥರ ಬದಲಾವಣೆ ಆಗಿದೆ, ಅಥವಾ ಅದರಲ್ಲಿರುವಂಥ ಮೀನಿನ ಸಾಂದ್ರತೆ ಎಷ್ಟಿದೆ, ಸ್ಟಾಕಿಂಗ್ ಡೆನ್ಸಿಟಿ ಎಷ್ಟಿದೆ, ಎಷ್ಟು ಬೆಳವಣಿಗೆ ಆಗಿದೆ, ಯಾವ ಟೈಮ್ಗೆ ನಾವು ಇದನ್ನು ಪರಿಪೂರ್ಣವಾಗಿ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲ ಮಾಹಿತಿಯನ್ನು ಈ ಒಂದು AI ಮತ್ತು ಡ್ರೋನ್ ಮುಖಾಂತರ ನಾವು ಮಿಶ್ರಣ ಮಾಡಿ ನಾವು ಒಂದು ದೊಡ್ಡ ಜಲಾಶಯಗಳಲ್ಲಿ ಅಥವಾ ದೊಡ್ಡ ವಿಸ್ತೀರ್ಣ ಇರುವ ನೀರಿನ ಪ್ರದೇಶಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
6: ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಗೆ ಏನು ಅವಕಾಶ ಇದೆ, ಎಲ್ಲೆಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಒಳನಾಡು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಡಾಕ್ಟರ್ ಚೇತನ್ ಅವರೇ?
7: ಈಗ ನಾನು ಹೇಳಿದಾಗೆ ಈಗಿನ ಹೊಸ ಟೆಕ್ನಾಲಜಿಗಳೇನಿದೆ ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಟೆಕ್ನಾಲಜಿ ಅಥವಾ ಪಂಜರ ಕೃಷಿ ಅಂತ ಏನು ಮಾಡ್ತಾ ಇದ್ದಾವೆ, ಇವೆಲ್ಲದರಲ್ಲೂ ಕೂಡ ಈ ಒಂದು ಎಐ ಡಿಜಿಟಲ್ ಆ್ಯಪ್ಸ್ನ ನಾವು ಉಪಯೋಗಿಸ್ಕೋಬೋದು ಅಥವಾ ಅದರ ಸೇವೆಗಳನ್ನು ಬಳಕೆ ಮಾಡ್ಕೋಬೋದು. ಸ್ಮಾರ್ಟ್ ಫೀಡಿಂಗ್, ನಾನು ಆಗಲೇ ಹೇಳಿದಾಗೆ ಸ್ಮಾರ್ಟ್ ಫೀಡಿಂಗ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳೋಕ್ಕಾಗಿರ್ಬೋದು, ಇವೆಲ್ಲವನ್ನು ಸೇರಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಮೀನು ಕೃಷಿಯನ್ನು ಮಾಡ್ತಿರೋ ಹಲವಾರು ಕೃಷಿಕರಿದ್ದಾರೆ. ಅವರು ಇದರಿಂದ ಅವರಲ್ಲಿ ಏನು ಹೆಚ್ಚಿನ ಲೇಬರ್ ಇಂಟೆನ್ಸಿವ್ ಕೆಲಸ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಬೋದು, ಅದು ಆದಾಯವಾಗಿ ಟರ್ನ್ ಆಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಮೀನಿನ ಬೆಳವಣಿಗೆಯನ್ನು ಮಾಡ್ಕೋಬೋದು, ಅದರ ಯಾವ ಪ್ರಮಾಣಕ್ಕೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಮೀನನ್ನು ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ಆರೋಗ್ಯಕರವಾದ ಮೀನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆದು ಸಾಕಾಣಿಕೆ ಅಥವಾ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕರ್ನಾಟಕದಲ್ಲಿ ಹಲವಾರು ಕೃಷಿಕರು ಈಗಾಗಲೇ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮೀನು ಕೃಷಿಗೆ ಇಳಿದಿದ್ದಾರೆ ಇದನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಈಗಾಗಲೇ. ಸ್ಮಾರ್ಟ್ ಫೀಡಿಂಗ್ ಆಗಿರ್ಬೋದು ಅಥವಾ ರಿಯಲ್ ಟೈಮ್ ಡೇಟಾ ಕೊಡುವಂಥ ಸೆನ್ಸರ್ಗಳಾಗಿರ್ಬೋದು, ವಾಟರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಎಷ್ಟು ಪ್ರಮಾಣದ ಬೆಳವಣಿಗೆ ಆಗಿದೆ ಇದನ್ನು ತಿಳ್ಕೊಳ್ಳೋವಂಥ ಡೇಟಾ ಸೆಟ್ಸ್ನ ಯೂಸ್ ಮಾಡ್ತಾ ಇರುತ್ತೆ. ಇದೆಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಾಗುವ ಸಾಧ್ಯತೆ. ಯಾಕಂದರೆ ಈಗ ಎಐನ ಸಿಂಪ್ಲಿಫೈಡ್ ಮಾಡ್ತಾರೆ. ಈಗ ಮೊದಲಾದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಒಬ್ಬ ಅದರ ಬಗ್ಗೆ ತಿಳ್ಕೊಂಡಿರೋವಂಥ ಪರ್ಸನ್ನೇ ಅದು ಬೇಕಿತ್ತು. ಈಗ ಸಿಂಪ್ಲಿಫೈಡ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಅರ್ಥ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋ ಲೆವೆಲ್ಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡೋದ್ರಲ್ಲಿ ಸಾಧ್ಯ.
6: ಈಗ ಇನ್ನೊಂದು, ಡಾಕ್ಟರ್ ಚೇತನ್ ಅವರೇ, ಈಗ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನು ಸಾಕಾಣೆ ಮಾಡುವಂಥ ರೈತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ್ಯಾವ ಸವಾಲನ್ನು ಎದುರಿಸಬೇಕಾಗುತ್ತೆ?
7: ಮೊದಲನೇದಾಗಿ ಈಗ ನಾವು ಎಐ ಟೂಲ್ಸ್ ಅಂತ ಹೇಳಿದಾಗ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಮೊದಲ ಹೂಡಿಕೆ ಏನಿದೆ ಅದೊಂದು ಸ್ವಲ್ಪ ದುಬಾರಿ ಆಗಿರುತ್ತೆ. ಆದರೆ ಕಾಲಕ್ರಮೇಣ ಅದು ಸಿಂಪ್ಲಿಫೈಡ್ ಆಗೋದ್ರಿಂದ ನೆಕ್ಸ್ಟ್ ಅದನ್ನೆಲ್ಲ ಇನ್ನೂ ಮತ್ತಷ್ಟು ಕಡಿಮೆ ಬೆಲೆಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಇದು ಒಂದಾಗಿರುತ್ತೆ. ಮತ್ತು ಇದರ ತಾಂತ್ರಿಕ ಜ್ಞಾನವನ್ನು ಈಗ ನಾವು ತೊಳ್ಕೋಬೇಕು. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಬರೀ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಇದನ್ನು ಮಾತ್ರ ತಿಳ್ಕೊಂಡಿರ್ತಾರೆ ಅಂತ. ಈಗ ಸಿಂಪ್ಲಿಫೈಡ್ ಆಗಿರೋದ್ರಿಂದ ಕೆಲವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ನಾವು ಇಲಾಖೆಗಳಿಂದ ಮಾಡ್ತೇವೆ, ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾಲಯಗಳಿಂದ ನಾವು ಮಾಡ್ತೇವೆ. ಈ ಇದರಲ್ಲಿ ಕೃಷಿಕರಿಗೆ ಬೇಕಾಗಿರೋಂಥ ಮಾಹಿತಿ ಏನಿದೆ ಅದನ್ನು ನಾವು ಮಾಡೋದ್ರಿಂದ ಈ ಒಂದು ಜ್ಞಾನದೊಂದಿಗೆ ಈ ಎಐ ಟೂಲ್ಸ್ನ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಇದರ ಜೊತೆಗೆ ಈ ಒಂದು ನಿರ್ವಹಣಾ ವೆಚ್ಚ ಕೂಡ ಇದರಲ್ಲಿ ಇರುತ್ತೆ. ನಾವು ಬರೀ ಅದನ್ನು ಹಾಕಿ ಬಿಟ್ಟರೆ ಆಗೋದಿಲ್ಲ, ಅದನ್ನು ಪ್ರತಿದಿನವನ್ನು ನೋಡಿಕೊಂಡು ಬರುವಂಥ ನಿರ್ವಹಣೆ ಏನಿದೆ ಅದರಲ್ಲಿ ಕೂಡ ಸ್ವಲ್ಪ ಖರ್ಚಾಗಿದೆ. ಯಾಕಂದರೆ ಇದೆಲ್ಲ IoT ಬೇಸ್ಡ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಎಐ ಟೂಲ್ಸು ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಸ್ವಲ್ಪ ವೆಚ್ಚ ಸ್ವಲ್ಪ ಮೊದಲನೇ ಬಾರಿ ಅವರು ಇನ್ವೆಸ್ಟ್ ಮಾಡಬೇಕಾಗತ್ತೆ. ತದನಂತರ ಅದರಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ 10 ಜನ ಮಾಡೋ ಕೆಲಸನೇ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಎಲ್ಲೇ ಇದ್ರೂ ಕೂಡ, ನಾವೊಂದು ದಿನ ಊರಲ್ಲಿಲ್ಲ, ನನಗೇನೋ ಕೆಲಸದ ಮುಖಾಂತರ ನಾನು ಎಲ್ಲೋ ದೂರ ಹೋಗಬೇಕು, ಅಲ್ಲಿ ಕೂಡ ಅವರು ಆ ಒಂದು ಕೃಷಿಯ ಏನು ಬೆಳವಣಿಗೆ ಏನಿದೆ ಅದನ್ನು ಅವರು ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೀಡ್ ತಿಂತಿದೆಯಾ, ಎಷ್ಟು ತಿಂದಿದೆ, ಇವತ್ತು ಜಾಸ್ತಿ ತಿಂದಿದ್ರೆ ಅದರ ನೆಕ್ಸ್ಟ್ ದಿನ ಎಷ್ಟು ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಬೋದು, ಅಥವಾ ಫೀಡ್ ಉಳಿದಿದೆಯಾ ತಿಂದಿಲ್ವಾ ನೆಕ್ಸ್ಟ್ ದಿನಕ್ಕೆ ಆ ಫೀಡನ್ನು ರೆಡ್ಯೂಸ್ ಮಾಡ್ಬೋದು. ಎಲ್ಲ ಮೊಬೈಲ್ ಮುಖಾಂತರನೇ ಕೂತು ಅಲ್ಲಲ್ಲೇ ಮಾಡೋದ್ರಿಂದ ಯಾವುದೇ ಒಬ್ಬ ಪರ್ಸನ್ನು, ಯಾಕಂದರೆ ಒಬ್ಬ ತಾನು ಕೃಷಿಕ ಇನ್ನೊಬ್ಬರಿಗೆ ಹೇಳಿ ಅದು ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ತಾವಾಗಿ ಈ ಮೊಬೈಲ್ ಆ್ಯಪ್ಸ್ ಮುಖಾಂತರ ಮಾಡೋದ್ರಿಂದ ತಮ್ಮ ಕೃಷಿ ಮೇಲೆ ತಮಗೆ ಆದಂಥ ಜವಾಬ್ದಾರಿ ಜೊತೆಗೆ ನಂಬಿಕೆ ಕೂಡ ಇದ್ದೇ ಇರುತ್ತೆ.
6: ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ನಮ್ಮ ಮೀನು ಉತ್ಪಾದನೆ ಮತ್ತು ನಮ್ಮ ರೈತರ ಆದಾಯ ಕೂಡ ಹೆಚ್ಚಿಸ್ಬೋದಾ?
7: ಹೌದು, ಇದರಲ್ಲಿ ನಾನಾಗಲೇ ಹೇಳಿದಾಗೆ ಮೊದಲನೇದಾಗಿ ಎಷ್ಟು ಪ್ರಮಾಣ ಆಹಾರವನ್ನು ನಾವು ಉಪಯೋಗಿಸಿದ್ದೀವಿ ಅದರ ಮುಖಾಂತರ ಪೋಲಾಗ್ತಿದ್ದಂಥ ಆಹಾರದ ಪ್ರಮಾಣವನ್ನು ನಾವು ಕಾಪಾಡ್ಬೋದು, ಇದರಿಂದ ನಮಗೆ ಆದಾಯ ಆಗುತ್ತೆ. ಆ ಪೋಲಾಗ್ತಿದ್ದಂಥ ಆಹಾರದಿಂದ ನೀರಿನ ಗುಣಧರ್ಮಗಳು ಹಾಳಾಗ್ತಿತ್ತು ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಇದರೊಂದಿಗೆ ನಮಗೆ ಹೆಚ್ಚಿನ ಏನು ಉತ್ಪಾದನೆ ಆಗೋ ಸಾಧ್ಯತೆ ಇದೆ. ಮತ್ತು ರೋಗಗಳನ್ನು ತಡೆಗಟ್ಟುವಂಥದ್ದು ಕಡಿಮೆ ಆದಲ್ಲಿ ಅಥವಾ ಅತಿ ಬೇಗನೆ ನಾವು ರೋಗ ಏನು ಅದರಲ್ಲಿ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗೋದನ್ನು ನಾವು ಕಡಿಮೆ ಮಾಡೋದ್ರಿಂದ ನಮಗೆ ಇದು ಉತ್ಪಾದನೆಯಾಗಿ ಕನ್ವರ್ಟ್ ಆಗೋದ್ರಿಂದ ಇವೆಲ್ಲ ನಮಗೆ ಆದಾಯವಾಗಿ ಸೂಚನೆ ಮಾಡುತ್ತೆ. ಇದರ ಜೊತೆಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಇದೆ ಅನ್ನೋದು ಕೂಡ ನಮಗೆ ಈ ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಗೊತ್ತಾಗುತ್ತೆ. ಆ ಪ್ರಮಾಣದಲ್ಲಿ ನಾವು ಯಾವ ಸರಿಯಾದ ರೀತಿಯಲ್ಲಿ ಯಾವ ಗಾತ್ರದಲ್ಲಿ ಮೀನು ಬೆಳೆದಿರುತ್ತೆ ಅದನ್ನು ಆ ಮಾರುಕಟ್ಟೆ ಬೆಲೆಗೆ ಸೂಕ್ತವಾಗಿದೆಯಾ, ತಮ್ಮಲ್ಲಿ ಆದಾಯಕ್ಕೆ ಅದು ಪರಿಪೂರ್ಣವಾಗಿ ಅದು ಕೊಡುತ್ತಾ ಅನ್ನೋದು ನೋಡಿಕೊಂಡು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಹಲವಾರು ರೀತಿಯಲ್ಲಿ ಒಬ್ಬ ಕೃಷಿಕನಿಗೆ ಹೆಚ್ಚಿನ ಆದಾಯ, ಇರುವಂಥ ಆದಾಯಕ್ಕಿಂತ ಹೆಚ್ಚಿನ ಆದಾಯ ನೀಡಲಿಕ್ಕೆ ಸಾಧ್ಯ ಆಗುತ್ತೆ.
6: ಇದು ಒಂದು. ಮತ್ತೆ ಈಗ ನೀವು ಹೇಳ್ದಂಗೆ ಡ್ರೋನು ಬಳಸ್ತೀರಲ್ಲ,
7: ಹೌದು,
6: ಯಾವ ಸೈಜಿನ ಪಿಶ್ಗಳು ಎಲ್ಲೆಲ್ಲಿ ಇದ್ದಾವೆ ಅವನ್ನು ಹುಡುಕಿ ನೀವು ಕ್ಯಾಚ್ ಮಾಡೋಕ್ಕೂ ಆಗುತ್ತೆ.
7: ಹೌದು, ಈಗ ನೀವು ಈಗ ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ಒಂದು ಉದಾಹರಣೆ ಅಂತ ತಗೊಂಡ್ರೆ ಮತ್ಸ್ಯ ಸೇತು ಆ್ಯಪ್ ಅಂತ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಅದು ನಡೀತಾ ಇದೆ. ಇದ ಏನ್ಮಾಡುತ್ತಂದ್ರೆ ಸಮುದ್ರದ ಯಾವ ಭಾಗದಲ್ಲಿ ಎಷ್ಟು ಮೀನುಗಳಿದೆ ಅಂತ ಹೇಳಿ ಮತ್ಸ್ಯ ಸೇತು ಆ್ಯಪ್ ಅನ್ನು ಅದು ಮೀನುಗಾರರಿಗೆ ತೋರಿಸುತ್ತೆ. ಅದ್ರ ಮುಖಾಂತರ ಅವರು ದೋಣಿಗಳನ್ನ ಅಲ್ಲಿಗೆ ತಗೊಂಡೋಗಿ ಅದನ್ನ ಮೀನು ಹಿಡಿಯೋ ಅಂತ ಕೆಲಸಗಳನ್ನ ಮಾಡ್ತಾರೆ. ನಾವು ಪೊಟೆನ್ಶಿಯಲ್ ಫಿಶಿಂಗ್ ಝೋನ್ ಅಂತ ಹೇಳಿ ಅಂದ್ರೆ

0: ಇರ್ಬೋದು ಅಥವಾ ಸ್ಯಾಟಲೈಟ್ ಇಮೇಜಿಂಗ್ ಆಗಿರ್ಬೋದು, ಇದೆಲ್ಲ ಸಹಾಯ.
1: ಅಂದರೆ ಈಗ ಅತಿ ದೊಡ್ಡ ಗಾತ್ರದ ಮೀನನ್ನು ಕೂಡ ಹಿಡಿಯಕ್ಕೆ ಹೋಗಲ್ಲ.
0: ಹೌದು, ಅಲ್ಲ ತುಂಬ ದೊಡ್ಡ ಗಾತ್ರ ಅಂತಂದ್ರೆ ಈಗ ಮಾರುಕಟ್ಟೆಗೆ ಅದು ಸೂಕ್ತವಾಗಿದ್ರೆ ಮಾತ್ರ ಹಿಡಿತಾರೆ,
1: ಇಲ್ಲಾಂದ್ರೆ
0: ಅದು ಮಾರುಕಟ್ಟೆ ಬೆಲೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ಅವರು ಹಿಡಿಯೋದಿಲ್ಲ.
1: ತುಂಬದೆ ತಂದು ಮತ್ತೆ ಇದ ಮಾಡ್ದಂಗೆ
0: ಇಲ್ಲಿ ಬಂದು ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಯಾಕಂದ್ರೆ ಅಲ್ಲಿ ಇವರು ದೋಣಿಯಲ್ಲಿ ಅದಕ್ಕೋಸ್ಕರ ಜಾಗ ವೇಸ್ಟ್ ಆಗುತ್ತೆ, ಅಲ್ಲಿಂದ ತರುವಂತದ ಫ್ಯೂಯಲ್ ವೇಸ್ಟ್ ಆಗುತ್ತೆ, ಇಷ್ಟೆಲ್ಲ ಅವಾಯ್ಡ್ ಮಾಡಬಹುದು ನಾವು.
1: ಎಲ್ಲ ವಿಚಾರ ಮಾಡಿ ತುಂಬಾ ತೂಕ ಮಾಡಿ ತಗೊಂಡ್ಬರ್ತಾರೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಯುವಕರಿಗೆ ಬೇರೆ ಬೇರೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಏನೇನು ಉದ್ಯೋಗ ನಮ್ಮ ಯುವಕರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಅದರಲ್ಲೂ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಬಹುದಾಗಿದೆ?
0: ಈಗ ಯುವಕರಿಗೆ ಇದರಲ್ಲಿ ಎಷ್ಟು ಉಪಯೋಗಗಳಿದೆ ಅಂತಂದರೆ, ಈಗ ನೋಡಿ ಒಬ್ಬರು ಡ್ರೋನನ್ನು ಇಟ್ಟಿರ್ತಾರೆ, ಆ ಡ್ರೋನನ್ನು ಕನ್ಸಲ್ಟೆನ್ಸಿ ಮುಖಾಂತರ ರೈತರಿಗೆ ಉಪಯೋಗ ಮಾಡಲಿಕ್ಕೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮಾಡ್ಬೋದು, ಆ ಡ್ರೋನ್ಗಳನ್ನು ಬಳಕೆ ಮಾಡೋಂಥ ಒಂದು ಸೆಂಟರ್ ಮಾಡ್ಬೋದು, ಹಾಗೆ ಡಿಜಿಟಲ್ ಆ್ಯಪ್ಸ್ನ ಡೆವಲಪ್ ಮಾಡುವಂಥ ಒಂದು ಸೆಂಟರ್ಗೆ ಸೇರ್ಕೋಬೋದು. ಯುವಕರಿಗೆ ಅದರಲ್ಲಿ ಅವಕಾಶ ಇದೆ, ಆ್ಯಪ್ಗಳು ಡೆವಲಪ್ ಮಾಡುವಂಥದ್ದು, ನನಗೆ ಮೀನುಗಾರಿಕೆಗೆ ಪೂರಕವಾದಂಥ ಆ್ಯಪ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡೇಟಾ ಏನು ಬಂದಿರುತ್ತೆ, ಆ ಡೇಟಾನ ನಾವು ಪ್ರತಿಯೊಬ್ಬರು ಓದ್ಲಿಕ್ಕೆ ಆಗೋದು, ಅದನ್ನು ವಿಶ್ಲೇಷಣೆ ಮಾಡಿ ಇದು ಸರಿಯಾದ ರೀತಿಯಲ್ಲಿ ಬಂದಿರುವಂಥ ಡೇಟಾ, ಇದರ ಸಾರಾಂಶ ಏನಿದೆ, ಇದನ್ನು ಕೂಡ ತಿಳಿಸುವಂಥ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಏನಾಗುತ್ತೆ, ಯುವಕರಿಗೆ ಈ ಇದರಲ್ಲಿ ಬರೀ ಮೀನು ಕೃಷಿಗೆ ಅಲ್ಲದೆ ಅದಕ್ಕೆ ಪೂರಕವಾಗಿರುವಂಥ ಏನೇನು ಡಿಜಿಟಲ್ ವ್ಯವಸ್ಥೆಗಳನ್ನು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಯುವಕರು ಇದರಲ್ಲಿ ಕೈ ಜೋಡಿಸಿ ಅದರಿಂದ ಆದಾಯ ಪಡೆಯಲಿಕ್ಕೂ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಯುವಕರು ತಮ್ಮ ಸ್ವಯ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಈಗ ನಾವು ಕೃಷಿಯಲ್ಲಿ ನೋಡಿದಾಗ ನೀವು ಆ ಒಂದು ಡ್ರೋನ್ನ ಬಳಕೆ ಮಾಡಿ ಔಷಧಿನ ಸಿಂಪಡಣೆ ಮಾಡುವುದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಜಾಗವನ್ನು ಐಡೆಂಟಿಫೈ ಮಾಡಲಿಕ್ಕೆ, ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಗಿಡಗಳಿದೆ, ಎಷ್ಟು ಮರಗಳಿದೆ, ಎಷ್ಟು ಪ್ರಮಾಣದಲ್ಲಿದೆ, ಇದನ್ನೆಲ್ಲ ಮಾಡೋಕ್ಕೆ ಹಲವಾರು ರೀತಿಯಲ್ಲಿ ಡ್ರೋನ್ನ ಬಳಕೆ ಮಾಡ್ತಾ ಇದ್ದೆ. ಆ ಡ್ರೋನನ್ನು ಬಳಕೆ ಮಾಡಿ ಇದೇ ಜಲಾಶಯಗಳಲ್ಲಾಗಿರ್ಬೋದು, ದೊಡ್ಡ ಪ್ರಮಾಣದ ನೀರು ಪ್ರದೇಶಗಳಲ್ಲಾಗಿರ್ಬೋದು ಮಾಡಲಿಕ್ಕೆ ಈ ಯುವಕರು ಈ ಥರ ಒಂದು 4-5 ಡ್ರೋನ್ಗಳು ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಅವ್ರಿಗೆ ಆದಾಯ ಸಿಗಲಿಕ್ಕೂ ಸಾಧ್ಯ ಇರುತ್ತೆ.
1: ಅದೇ ತಾವು ಹೇಳಿದಾಗೆ ಈಗ ಡ್ರೋನ್ ಅನ್ನು ಸಮುದ್ರ ಅಂಚಿಗೆ ಅಥವಾ ದೊಡ್ಡ ಕೆರೆಗಳ ಕಡೆ,
0: ಹೌದು,
1: ಈಗ ನೀವು ಫಿಶ್ ಎಲ್ಲಿ ಸಾಂದ್ರತೆ
0: ಜಾಸ್ತಿ ಇದೆ
1: ಅಲ್ಲಿ ಹೋಗಿ ಹಿಡಿಲಿಕ್ಕೂ ಕೂಡ ನೀವು ಹೇಳಬಹುದು. ಮೀನುಗಾರರಿಗೆ ನೀವು ಉಪಯೋಗಿಸಬೇಕಾಗಿಲ್ಲ, ಯಾರಿಗೆ ಸಲಹೆ ಯಾರು ಕೊಡಬಹುದು,
0: ಸಲಹೆ ಕೊಡುವಂತ ಕೇಂದ್ರಗಳನ್ನ ಮಾಡ್ಕೋಬಹುದು,
1: ನೀವು ಏಜೆನ್ಸಿ ಮಾಡಬಹುದು,
0: ಏಜೆನ್ಸಿ ಮಾಡಬಹುದು. ಆ ಇದರಿಂದ ಹಲವಾರು, ಅದರ ಜೊತೆಗೆ ಯುವಕರಲ್ಲಿ ಏನು ಅಂತಂದ್ರೆ ಈಗ ಡಿಜಿಟಲ್ ಯುಗಕ್ಕೆ ಬೇಗ ಒಗ್ಗೂಡುವಂತದಾಗಿರೋದ್ರಿಂದ ಈಗ ಬೇಗ ಈ ಹೊಸ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅದು ಒಬ್ಬ ಸಾಮಾನ್ಯ ಕೃಷಿಕನಿಗಾಗಿರ್ಬೋದು, ಸಾಮಾನ್ಯ ರೈತನಿಗಾಗಿರ್ಬೋದು, ತಿಳಿದು ಹೇಳುವಂತ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿಕೊಂಡು ಅವರು ಈ ತರದ ಆದಾಯವಾಗಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಎಲ್ಲ ಕ್ಷೇತ್ರನೂ ದಾಪುಗಾಲು ಹಾಕಿ ಬೆಳೀತಾನೆ ಇದೆ.
0: ಹೌದು,
1: ಕೃಷಿ ಕ್ಷೇತ್ರ ಇರ್ಬೋದು, ತೋಟಗಾರಿಕಾ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರ, ಅದೇ ಥರ ಮೀನುಗಾರಿಕಾ ಕ್ಷೇತ್ರನೂ ಕೂಡ ಬೆಳೀತಾನೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ರೈತರ ಆಶಯ, ನಮ್ಮ ಸರ್ಕಾರದ ಆಶಯ. ಅಗಾಧ ಪ್ರಮಾಣದ ಆದಾಯ ಈ ತಂದುಕೊಡುವಂಥ ಈ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಮುಂದಿನ ಅನೇಕ ವರ್ಷಗಳು, ಒಂದು 10 ವರ್ಷ ಇಟ್ಕೊಳ್ಳಿ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ರಾಜ್ಯದ, ನಮ್ಮ ದೇಶದ ಮೀನುಗಾರಿಕಾ ಕ್ಷೇತ್ರ ಈ ಒಂದು ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಕೊಂಡು ಹೋಗೋದ್ರಲ್ಲಿ ಯಾವ ಥರ ಹೆಜ್ಜೆ ಇಡ್ಬೋದು?
0: ಈಗಿನ ಪ್ರಮಾಣ ನೋಡ್ತಾ ಇದ್ರೆ ಮುಂದಿನ 10 ವರ್ಷದಲ್ಲಿ ಮೆಜಾರಿಟಿ ಎಲ್ಲ ಈ ಸ್ಮಾರ್ಟ್ ಬೇಸ್ಡ್ ಅಕ್ವಾಕಲ್ಚರ್ ಸಿಸ್ಟಮ್ಗೆ ಟರ್ನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಈಗಾಗಲೇ ಇರೋವಂಥ ನಮ್ಮಲ್ಲಿ ಇರೋವಂಥ ಜಾಗದ ಸಮಸ್ಯೆ ಅಥವಾ ಸಂಪನ್ಮೂಲಗಳ ಸಮಸ್ಯೆ ಇರೋದ್ರಿಂದ ನಾವು ಹಲವಾರು ರೀತಿಯಲ್ಲಿ AI ಟೂಲ್ಸ್ನ ಉಪಯೋಗಿಸ್ಕೊಂಡು ಮೀನು ಕೃಷಿಯನ್ನು ಮಾಡುವಂಥ ರೀತಿಗೆ ಬಂದುಬಿಡ್ತೇವೆ. ಈಗ ನಾನು ಆಗಲೇ ಹೇಳಿದೆ, ಹಲವಾರು ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ತಿದ್ದೇವೆ ಅಂತ. ಮುಂದಿನ ದಿನಗಳಲ್ಲಿ ಲೇಬರ್ಸು ಸಿಗುವಂಥದ್ದು ಇನ್ನೂ ಮತ್ತಷ್ಟು ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಜನಗಳನ್ನು ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಈಗ ರೋಗಗಳ ನಿಯಂತ್ರಣಕ್ಕೋಸ್ಕರ ನಾವು ಅದಕ್ಕೆ ಬೇಕಾಗಿರೋ ಮೆಡಿಸನ್ಸ್ ಆಗಿರ್ಬೋದು ಅಥವಾ ರೋಗಗಳು ಬಂದಾಗ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅದಕ್ಕೆಲ್ಲ ನಾವು ಮುಂದಿನ 10 ವರ್ಷಗಳಲ್ಲಿ ಇದರದ್ದು ಡೆವಲಪ್ಮೆಂಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ಈಗ ನಾವು ಸದ್ಯದ ಪ್ರಮಾಣದಲ್ಲಿ ನೋಡಿದ್ರೆ ಈಗ ಸ್ಮಾರ್ಟ್ ಫೀಡಿಂಗ್ ಎಲ್ಲ ನಾವು ಒಂದು 5-10 ವರ್ಷದಿಂದ ನಾವು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಆದರೆ ಇವಾಗ ಸ್ಮಾರ್ಟ್ ಬಿಲ್ಡಿಂಗ್, ಒಬ್ಬ ಮನುಷ್ಯ ಕಲ್ಚರ್ ಸಿಸ್ಟಮ್ ಹತ್ರ ಇಲ್ಲ ಅಂತಂದರೂ ಕೂಡ ಅದಕ್ಕೆ ಬೇಕಾಗಿರೋ ಫೀಡ್ ಸಿಗುತ್ತೆ, ಅದಕ್ಕೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಇದೆ, ಎಷ್ಟು ಪ್ರಮಾಣದ ವಾತಾವರಣ

0: ವಾತಾವರಣದ ಏನು ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣನ ಮಾಡಲಿಕ್ಕೆ ಬೇಕಾಗಿರೋದು ವ್ಯವಸ್ಥೆ ಏನಿದೆ ಅದನ್ನು ನಾವು ಅಲ್ಲಿ ಮನುಷ್ಯ ಇಲ್ಲದೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವಾರು ಮಿಷಿನರೀಸ್ನ ಅಥವಾ ಸೆನ್ಸರ್ಸ್ನ ಉಪಯೋಗಿಸಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಮುಂದಿನ 10 ವರ್ಷಗಳಲ್ಲಿ ಅಥವಾ ಇನ್ನಷ್ಟು ಬೇಗನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
1: ಇದಲ್ಲದೆ ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮೀನು ಸಾಕಾಣಿಕೆ ನಮ್ಮ ರೈತರಿಗೆ ಇನ್ನೂ ಸುಲಭ ಆಗ್ಬೋದಾ?
0: ಮತ್ತೆ ಸುಲಭ ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ನೋಡಿ, ಈಗ ನಾನಾಗಲೇ ಹೇಳಿದೆ ನಿಮಗೆ ಮತ್ಸ್ಯ ಸೇತು ಆ್ಯಪ್ ಅಂತ ಹೇಳಿದೆ. ಈಗ ಎಲ್ಲಿ ಇದು ಸಮುದ್ರಕ್ಕೆ ಹೋಲಿಕೆ ಮಾಡೋಣ ಅಂತಂದರೆ, ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಸ್ನ ಅಂದರೆ ಎಲ್ಲಿ ಮೀನುಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ. ಇವಾಗ ಸಾಮಾನ್ಯ ರೈತನಿಗೆ ಅಂತಾರೆ, ಈಗ ಕೃಷಿಯಲ್ಲಿ ಅಂತ ನೋಡಿದಾಗ ಒಂದು ಗಿಡ ಬೆಳೆದಿದ್ದರೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದಿದೆ, ಅದಕ್ಕೆ ಏನಾದ್ರು ರೋಗ ಇದ್ದರೆ ತಕ್ಷಣವಾಗಿ ಅದಕ್ಕೆ ಏನು ಬೇಕಾಗಿರೋಂಥ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇದೆ. ಅದೇ ಸೇಮ್ ಇದರಲ್ಲಿ ಕೂಡ ಬರುವಂಥ ಸಾಧ್ಯತೆಗಳು ಈಗಾಗಲೇ ಹಲವಾರು ಆ್ಯಪ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ಆ್ಯಪ್ಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಆದರೆ ಇನ್ನೂ ಅದು ರೈತರ ಲೆವೆಲ್ಗೆ ಇನ್ನೂ ಬಿಟ್ಟಿಲ್ಲ, ಹಲವಾರು ಟೆಸ್ಟಿಂಗ್ ನಡೀತಾ ಇದೆ. ಅಂದರೆ ಒಂದೊಂದು ತಳಿಯ ಆಧಾರದ ಮೇಲೆ ಅದನ್ನು ನಾವು ರೂಪ ಮಾಡಿ ಅದನ್ನು ಬಿಡಬೇಕಾಗಿರೋದ್ರಿಂದ ಅದನ್ನು ನಾವು ಹಲವಾರು ರೀತಿಯಲ್ಲಿ ಟೆಸ್ಟ್ ಮಾಡಿ ನಾವೀಗ ಫೀಲ್ಡ್ಗೆ ಬಿಡ್ತಾ ಇದ್ದೇವೆ. ಅದರಲ್ಲಿ ನೀವು ಫಾರ್ಮ್ ಮೋಜು ಅಥವಾ ಮತ್ಸ್ಯ ನೀವು ಇನ್ಕ್ವೈಸ್ ಅವರು ಡೆವಲಪ್ ಮಾಡಿರೋಂಥ ಹಲವಾರು ಆ್ಯಪ್ಸ್ಗಳನ್ನು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ಹಲವಾರು ಸಿಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮುಂಬರುವ ದಿನಗಳಲ್ಲಿ ಮತ್ಸ್ಯ ವಾಹಿನಿ ಅಂತ ಒಂದು ವಿಷಯನೂ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲರಿಗೂ ತಾಜಾ ಮೀನು ಬೇಕು. ನಮ್ಮ ಬೆಂಗಳೂರು ಮಹಾನಗರ ಸಿಟಿಯಲ್ಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಈ ಥರ ಪೂರೈಕೆ ಮಾಡಬೇಕು ಅನ್ನೋ ವಿಚಾರ ಸರ್ಕಾರದ ವತಿಯಿಂದ ಚರ್ಚೆ ಆಗ್ತಾ ಇದೆ.
0: ಆ ವಿಷಯದ ಬಗ್ಗೆ ಹೇಳೋದಾದರೆ, ಈ ಒಂದು ಆರೋಗ್ಯಕರ ಒಂದು ವಾತಾವರಣ ಇದ್ದರೆ ಆರೋಗ್ಯಕರವಾದ ಆಹಾರ ಬೆಳೆಯುತ್ತೆ. ಆರೋಗ್ಯಕರ ಆಹಾರ ಇದ್ದರೆ ಮನುಷ್ಯನಿಗೆ ಆರೋಗ್ಯಕರವಾದ ಪೌಷ್ಟಿಕಾಂಶ ಭರಿತ ಮೀನು ಅಥವಾ ಆಹಾರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಪೂರಕವಾದಂತೆ ಹೆಚ್ಚು ಪರಿಸರದ ಮೇಲೆ ನಾವು ಒತ್ತಡವನ್ನು ಹಾಕದೆ ಈ ಆಹಾರವನ್ನು ಸೃಷ್ಟಿ ಮಾಡಿ ಈ ಏನು ಹೊಸ ತಂತ್ರಜ್ಞಾನಗಳ ಬಳಕೆ, ಅದು ಡಿಜಿಟಲ್ ಆ್ಯಪ್ಸ್ ಆಗಿರ್ಬೋದು ಅಥವಾ ಪರಿಸರದ ಸಂರಕ್ಷಣೆಯೊಂದಿಗೆ ಇರುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದನ್ನು ಬಳಕೆ ಮಾಡಿಕೊಂಡು ಮಾಡಿದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ಏನೇ ಬೇಕಿದೆ, ಯಾಕಂದರೆ ಈಗ ಬರೀ ನಮ್ಮ ಪೀಳಿಗೆ ಬಗ್ಗೆ ಯೋಚನೆ ಮಾಡಲಿಕ್ಕಾಗಲ್ಲ, ಮುಂದಿನ ಪೀಳಿಗೆ ಬಗ್ಗೆ ಕೂಡ ಯೋಚನೆ ಮಾಡಿ ಅವರಿಗೆ ಬೇಕಾಗಿರೋಂಥ ಸಂಪನ್ಮೂಲಗಳನ್ನು ನಾವು ಕನ್ಸರ್ವ್ ಮಾಡಿ ಈ ಒಳ್ಳೆ ಆರೋಗ್ಯಕರವಾದಂಥ ಅಥವಾ ಒಳ್ಳೆ ರುಚಿಕರವಾದಂಥ ಆಹಾರವನ್ನು ನಾವು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಆಯಿತು.
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ನಮಗಿವತ್ತು ನಮ್ಮ ರೈತರಿಗೆ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ಇನ್ನೂ ಕೆಲವರು ಇರ್ತಾರೆ, ಡಾಕ್ಟರ್ ಚೇತನ್ ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: 9724244419 ಮತ್ತೊಮ್ಮೆ ಹೇಳ್ತಾನೆ, 9743949419.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ, 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆ ಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ

0: ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. 1,300ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟುಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800ಕ್ಕೂ ಹೆಚ್ಚು ಜನರನ್ನು ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ 57 ವರ್ಷ ಹಳೆಯ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಯುದ್ದ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆಗಾಗಿ 472 ಕೋಟಿ ರೂಪಾಯಿಗಳ ಸೌಲಭ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತಾಸ್ತಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದ್ದು 2ನೇ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆ, 1,300ಕ್ಕೂ ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು ಇದೀಗ ಸಮಯ 7:45:30 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ

ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಕೇಳುಗರೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಾಗೋಣ.

ಕಬ್ಜಾ ಚಿತ್ರದ ಗೀತೆಯನ್ನ ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಕಿನ್ನಾಲ್ ರಾಜ್, ಗೀತೆಗೆ ಸಂಗೀತ ನೀಡಿದವರು ರವಿ ಬಸರೂರು.

ಇದೀಗ ಕೇಳೋಣ ಹಾಲುಂಡ ತವರು ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ, ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಡಿ ಬಂಧನ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಜಯಂತ ಕಾಯ್ಕಿನಿ, ಗೀತೆಗೆ ಸಂಗೀತ ನೀಡಿದವರು ಮನೋಮೂರ್ತಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇದೀಗ ಕೇಳೋಣ ಜ್ಯೇಷ್ಠ ಚಿತ್ರದ ಗೀತೆಯನ್ನ. ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

0: ಧ್ರುವತಾರೆ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯ ಶಂಕರ್ ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.
1: ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಹೃದಯ ಹಾಡಿತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದರು. ಚಿವುದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿತ್ತು.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ಹಾಲು ಜೇನು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ.
1: ಗಣಸಾಗುಟ್ಟಿ, ನೀವು ಅಡಿಗೆ ಮಾಡ್ತೀರಾ?

ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಜೋಡಿ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ, ಗೀತರಚನೆ ಕೆ ಕಲ್ಯಾಣ್ ಅವರದು, ಎಸ್ ಐ ರಾಜ್ಕುಮಾರ್ ಅವರ ಸಂಗೀತ.

0: ಜೀವನ ಚಕ್ರ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜೇನ್ ನಾಗೇಂದ್ರರವರ ಸಂಗೀತವಿತ್ತು ಈ ಗೀತೆಗೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಂದ್ರ ನಾಗೇಂದ್ರ ಅವರ ಸಂಗೀತ, ಇಬ್ಬನಿ ಕರಗಿತು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಇವರ ಜೊತೆಗೆ ಎಸ್ ಜಾನಕಿ ಅವರು ಧ್ವನಿಗೂಡಿಸಿದ್ದಾರೆ.

ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳು. ಮೊದಲನೇ ಗೀತೆಯಾಗಿ ಕೇಳಿ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ವಿರಚಿತ ಈ ಗೀತೆ ನಿಮಗಾಗಿ.

ಮುಂದಿನ ಗೀತೆಯಾಗಿ ಕೇಳೋಣ, ತಾಯೆ ನಿನ್ನ ಮಡಿಲಲಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸಿರುವ ಗೀತೆ, ರಿತ್ವಿಕ್ ರಾಜನ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಯುವವಾಣಿ ಕೇಳಿದಿರಿ ಮ್ಯೂಸಿಕ್ ಬಿಯಾಂಡ್ ಬ್ಯಾರಿಯರ್ಸ್ ಕುರಿತು ಚರ್ಚೆ. ಭಾಗವಹಿಸಿದವರು ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮೀಡಿಯಾ ಸ್ಟಡಿ ವಿಭಾಗದ ಪೂರ್ವಿ ಹರೀಶ್ ನಾಡಿಗಾರ್, ಮಾಳ್ವಿಕಾ ಬಾಬು, ತೈಕತಿಲ್, ಸಿಂಚನಾ ಸತೀಶ್ ಹಾಗೂ ಅನಗಾ ವಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂಗ್ಲಿಷ್ನಲ್ಲಿ ಭಾಷಣ. ಪುಟ್ಟೇನಹಳ್ಳಿ ಕೆರೆಯನ್ನು ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲನ್ ಅವರೊಂದಿಗೆ ಸಂದರ್ಶನ.
1: Good evening and welcome. This is English Talks.

0: ಇದುವರೆಗೂ ಇಂಗ್ಲಿಷ್ನಲ್ಲಿ ಭಾಷಣ ಕೇಳಿದಿರಿ. ಪುಟ್ಟೇನಹಳ್ಳಿ ಕೆರೆಯನ್ನ ಯಶಸ್ವಿಯಾಗಿ ಮರುಸ್ಥಾಪಿಸಿದ ಸಾಮಾಜಿಕ ಕಾರ್ಯಕರ್ತೆ ಉಷಾ ರಾಜಗೋಪಾಲ್ ಅವರೊಂದಿಗಿನ ಸಂದರ್ಶನವನ್ನ. ಆಕಾಶವಾಣಿ ಇದೀಗ ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಶೈಲಜಾ ಎಸ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸುಂದರ ಜಗತ್ತನ್ನು ನೋಡಲಿಕ್ಕೆ ಇದ್ದಂತಹ ಕಣ್ಣುಗಳು ಇದ್ದಕ್ಕಿದ್ದಂಗೆ ಯಾವ್ದಾದ್ರೂ ಬೇರೆ ಬೇರೆ ಕಾರಣಗಳಿಂದ ಅದು ಕಣ್ಣು ಕಳ್ಕೊಂಡ್ಬಿಡ್ತೀವಿ. ಆ ದೃಷ್ಟಿ ಕಳ್ಕೊಂಡಂತಹ ಕಣ್ಣು ಮತ್ತೆ ವಾಪಸ್ಸು ಕಣ್ಣನ್ನು ಕೂರಿಸಿ ಮತ್ತೆ ಆ ಸುಂದರ ಜಗತ್ತನ್ನು ನೋಡಲಿಕ್ಕೆ ಒಂದು ವೈದ್ಯಕೀಯ ಜಗತ್ತು ಬೆಳೆದಿದೆ. ಹಾಗಾಗಿ ಈ ನೇತ್ರದಾನದ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಇದು ಸುಲಭವಾಗಿ ನೇತ್ರದಾನ ಮಾಡಲಿಕ್ಕೆ ಆಗತ್ತಾ, ಇದರ ಪರಿಣಾಮಗಳೇನು, ಎಂಥವರು ನೇತ್ರದಾನ ಮಾಡಬಹುದು ಇತ್ಯಾದಿ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಮೇಡಮ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಮನುಷ್ಯನ ಕಣ್ಣು?
2: ಸರ್, ಕಣ್ಣು ಅನ್ನೋದು ಈ ನಾವು ಈ ಪ್ರಪಂಚ ನೋಡಬೇಕು ಅಂದರೆ ಕಣ್ಣು ಅನ್ನೋದು ಒಂದು ವಿಂಡೋ ಇದ್ದಂಗೆ. ಸೊ ಅದ್ರ ಮುಖಾಂತರನೇ ನಾವು ನೋಡಬೇಕು. ಸೊ ನಾವು ಏನಾರ ದೃಷ್ಟಿ ನೋಡಬೇಕು ಅಂತಂದರೆ ಕಪ್ಪು ಗುಡ್ಡೆ ಮುಂದೆ ಏನು ಬ್ಲ್ಯಾಕ್ ಆಗಿ ಕಾಣುತ್ತೆ, ಕಾರ್ನಿ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ರೆಟಿನಾ, ಆಪ್ಟಿಕ್ ನರ್ವು ಮತ್ತು ಕಣ್ಣೊಳಗೆ ಲೆನ್ಸ್ ಅಂತ ಹೇಳ್ತೀವಿ, ಎಲ್ಲ ಸರಿ ಇದ್ರೇ ನಮಗೆ ದೃಷ್ಟಿ ಚೆನ್ನಾಗಿ ಕಾಣೋದು. ಸೊ ಇದರಲ್ಲಿ ಯಾವುದಕ್ಕೆ ಏನು ತೊಂದರೆ ಆದ್ರೂ ನಮಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳುತ್ತೆ.
1: ಅಂದ್ರೆ ಸಾಮಾನ್ಯ ನಾವು ಕಣ್ಣು ಅಂತಂದ್ರೆ ಇಡಿಯಾಗಿ ಕಣ್ಣನ್ನು ನೋಡ್ತೀವಿ, ಆದ್ರೆ
2: ಮೊದಲನೇದು ಇಂಪಾರ್ಟೆಂಟ್ ಅಂತಂದ್ರೆ ಕಾರ್ನಿಯಾನೇ ಕಪ್ಪು ಭಾಗ.
1: ಈಗ ನೇತ್ರದಾನದ ಬಗ್ಗೆ ನಾವು ಇವತ್ತು ಬಹಳಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಕಳ್ಕೊಂಡವರಿಗೆ ಜಗತ್ತು ಕತ್ಲಾದಾಗ ಮೊದಲು ಕಣ್ಣಿರುತ್ತೆ, ನಂತರ ಕಣ್ಣು ಹೋದ ನಂತರ ಅವರಿಗೆ ಬದುಕಾಗಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳಿಗೆ ಕಣ್ಣು ದಾನ ಮಾಡುವಂತಹ ಒಂದು ಕೆಲಸ, ಕಣ್ಣನ್ನು ಮತ್ತೆ ವಾಪಸ್ ಜೋಡಿಸಬಹುದು ಅಂತ ವಿಚಾರ, ಇವೆಲ್ಲ ಮುನ್ನೆಲೆಗೆ ಬಂದಿದ್ದು.
2: ಸರ್, ಚೆನ್ನಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಿರೋದು ಒಂದು 20-30 ವರ್ಷದಿಂದ. ಆವಾಗ ಅಷ್ಟು ಅರಿವಿರಲಿಲ್ಲ. ಸೊ ಕಣ್ಣಿಂದು ಟ್ರಾನ್ಸ್ಪ್ಲಾಂಟೇಷನ್, ಏನು ಕಣ್ಣು ದಾನ ಮಾಡೋದು ಮತ್ತು ಕಣ್ಣಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ ಮತ್ತು ಅವೇರ್ನೆಸ್ಸೂ ಜನಗಳಲ್ಲಿ ತುಂಬ ಬರ್ತಾ ಇರೋದ್ರಿಂದ ಈಗ ನಮ್ಮ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸೂ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ ನಾವು ಪೂರ್ತಿ ಕಪ್ಪುಗುಡೆನೂ ನಾವು ಚೇಂಜ್ ಮಾಡೋದಿಲ್ಲ, ಈಗ ನಾವು ಲೇಯರ್ಡ್ ಸರ್ಜರಿ ಅಂತ ಹೇಳ್ತೀವಿ. ಎಷ್ಟು ಕಪ್ಪುಗುಡೆ ಡ್ಯಾಮೇಜ್ ಆಗಿದೆ ಅಷ್ಟು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಕಪ್ಪುಗುಡೆ ಮುಂದೆ ಭಾಗ ಮಾತ್ರ ಆಗಿದ್ರೆ ಆಂಟಿರೆಲೆಮೆಲರ್ ಕೆರೆಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಒಳಗಿನ ಭಾಗ ಮಾತ್ರ ಲೇಯರ್ ಇದಾಗಿದ್ರೆ ಡಿಸೆಕ್ ಅಂತ ಮಾಡ್ತೀವಿ. ಸೊ ಈ ರೀತಿ ತುಂಬ ಟೆಕ್ನಾಲಜಿ ಆಗಿರೋದ್ರಿಂದ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್.
1: ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮರಣ ನಂತರ ಇಂತಿಷ್ಟು ವ್ಯಕ್ತಿಗಳಿಗೆ ತನ್ನ ಬೇರೆ ಬೇರೆ ಅಂಗಾಂಗಗಳನ್ನ ದಾನ ಮಾಡಿ ಇಂತಿಷ್ಟು ಜನರಿಗೆ ಅವನು ಜೀವ ಕೊಡಬಲ್ಲ ಅಂತ ಹೇಳಿ ಈಗೆಲ್ಲ ಮಾತಾಡ್ತೀವಿ ನಾವು. ಒಂದೇ ವ್ಯಕ್ತಿಯ ಕಣ್ಣನ್ನ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದರ ಬೇರೆ ಬೇರೆ ಭಾಗಗಳನ್ನ ಅವಶ್ಯಕತೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಒಳಬಿಡಿಕೆ ಮಾಡಕ್ಕಾಗತ್ತ
2: ಸರ್? ಒಂದು ಕಣ್ಣನ್ನು ಮುಂಚೆ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು, ಇವಾಗ 4 ಜನಕ್ಕಿಂತ ಮೇಲೆ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ ಅದು ಕಪ್ಪುಗುಡೆ ಅದು ಟ್ರಾನ್ಸ್ಪರೆಂಟ್ ಏನಿದೆ ಅದನ್ನು 2 ಲೇಯರಾಗಿ ಮಾಡ್ಬೋದು. ಒಂದು ಆ್ಯಂಟಿರಿಯಲ್ ಎಮ್ಎಲ್ಆರ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟಿರಿಯಲ್ ಎಮ್ಎಲ್ಆರ್ ಅಂತ ಹೇಳ್ತೀವಿ, ಇದನ್ನು ಇಬ್ಬರಿಗೆ ಹಾಕ್ಬೋದು. ಇದಲ್ದಿರೋ ಸ್ಟೆಮ್ ಸೆಲ್ಸ್ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಪ್ಪುಗುಡ್ಡೆ ಬಿಳಿಗುಡ್ಡೆ ಜಂಕ್ಷನಲ್ಲಿ ಏನು ಸ್ಟೆಮ್ ಸೆಲ್ಸ್ ಇದೆ, ಅದರ ಸುತ್ತ ಏನು ಸ್ಟೆಮ್ ಸೆಲ್ಸ್ ಇದೆ ಅದನ್ನು ಮಾತ್ರ ಕೆಡೆವರಿಕ್ ಲಿಂಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಕೆರೆಟೋ ಲಿಂಬಲ್ ಆಲೋಗ್ರಾಫ್ಸ್ ಅಂತ. ಸೊ ಅದನ್ನು 2 ಭಾಗ ಮಾಡಿ ಅದನ್ನು ಅಂದರೆ ಒಂದು ಕಣ್ಣನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಈ ರೀತಿ ನೋಡಿದ್ರೆ 3ವರೆಗೆ ಮಾಡ್ಬೋದು. ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಒಂದು ಆ್ಯಂಟಿರಿಯಲ್ ಲೆಮೆಲರ್ ಕ್ಯಾರೆಟೋಪ್ಲಾಸ್ಟಿ ಮಾಡ್ಬೋದು, ಒಂದು ಪೋಸ್ಟಿರಿಯಲ್ ಲೆಮೆಲರ್ ಕ್ಯಾರೆಟೋಪ್ಲಾಸ್ಟಿ ಮಾಡ್ಬೋದು. ಮತ್ತು ಇದು ಬಿಳಿಗುಡ್ಡೆ ಏನು ಸ್ಕ್ಲೀರ ಅಂತ ತಗೋತೀವಿ, ಅದು ಸಣ್ಣ ಸಣ್ಣ ಪ್ಯಾಚಸ್ಸು ಸ್ಕ್ಲೀರಲ್ ಪ್ಯಾಚ್ಗ್ರಾಫ್ಟು, ಸುಮಾರು ಜನಗೆ ಸ್ಕ್ಲೀರಲ್ ಪ್ಯಾಚ್ಗ್ರಾಫ್ಸ್ ಮಾಡ್ಬೋದು. ತೊ ಬರೀ 2-4 ಅಲ್ಲ, ಸುಮಾರು ಜನಗೆ ಕಣ್ಣನ್ನು ಯೂಸ್ ಮಾಡ್ಬೋದು. ಸ್ಟೆಮ್ ಸೆಲ್ಸು ದೃಷ್ಟಿ ಕೊಡೋದಿಲ್ಲ, ಅದು ಮುಂಚೆ ಅಂದರೆ ನೆಕ್ಸ್ಟ್ ಕಣ್ಣಿಗೆ ಹೀಲ್ ಆಗಲಿಕ್ಕೆ ಸ್ಟೆಮ್ ಸೆಲ್ಸ್ ಅಂತ ನಾವಿವಾಗ ಒಂದು ಕೆಮಿಕಲ್ ಇಂಜುರಿ ಆಗಿರ್ಬೋದು, ಅವ್ರಿಗೆ ಸುಣ್ಣ ಬಿದ್ದು ಎಲ್ಲ ಇದು ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅವ್ರಿಗೆ ನಾವು 2 ಕಣ್ಣಲ್ಲಿ ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರೋರಿಗೆ ಕೆಡೆವರಿಕ್ ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಣ್ಣು ದಾನ ಮಾಡಿರೋರ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ತೊಗೊಂಡು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ನೆಕ್ಸ್ಟ್ ಆ ಥರ ಸರ್ಜರಿಸು ಮಾಡ್ಬೋದು. ಬಟ್ ದೃಷ್ಟಿ ಅಂತ ಅಂದ್ರೆ ಇಬ್ಬರಿಗೆ ಕೊಡ್ಬೋದು, ಒಂದು ಕಣ್ಣನ್ನ ಇಬ್ಬರು ಕೊಡ್ಬೋದು, ಸೊ ಎರಡು ಕಣ್ಣನ್ನ ನಾಲ್ಕು ಜನ ಕೊಡ್ಬೋದು.
1: ನಾವು ಅನ್ಕೊಂಡಿದ್ವಿ ಕಣ್ಣು ಒಂದು ಸಿಕ್ಕರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ ಎರಡು ಕಣ್ಣ ಕಣ್ಣು ಮಾತ್ರ ದಾನ ಮಾಡಬಹುದು, ಮತ್ತೆ ಅದರಿಂದ ಅವರಿಗೆ ಅಷ್ಟು ಉಪಯೋಗ ಬರುತ್ತೆ ಅಂದ್ಕೊಂಡಿದ್ವಿ. ಈ ಒಂದು ವಿಷಯ ಅದೇ ನೇತ್ರದಾನದ ಬಗ್ಗೆ, ನೇತ್ರವನ್ನು ಹೇಗೆ ದೃಷ್ಟಿಗಾಗಿ ಬಳಸ್ತಾರೆ ಅಂತ ನಾವು ಎಲ್ಲವನ್ನು ನಾವು ತಿಳುವಳಿಕೆ ಪಡಿತಾ ಹೋದಂಗೆ ಹೋದಂಗೆ ಅದರ ವಿಸ್ತಾರ ಆಗುತ್ತೆ. ಹೇಗಿದೆ ವೈದ್ಯಕೀಯ ಜಗತ್ತು ಬೆಳೆದಿದೆ ಅಂಥೇಳಿ, ಬಹಳ ಹಿಂದೆ ತುಂಬ ಕಷ್ಟ ಇದ್ದದ್ದು ಇವತ್ತು ತುಂಬ ಸುಲಭ ಆಗಿದೆ. ಹಾಗಾಗಿ ಯಾವ್ಯಾವ ಕಾರಣಗಳಿಂದಾಗಿ ಮನುಷ್ಯನಿಗೆ ದೃಷ್ಟಿ ಹೋಗ್ಬಿಡುತ್ತೆ ಅಂತೀರಾ? ಈಗ ಹುಟ್ಟು ಕುರುಡು ಇರುತ್ತೆ, ಒಂದೇ ಇರುತ್ತೆ, ನನ್ನ ನಡುವೆ ಅಪಘಾತಗಳಿಂದನೂ ಆಗುತ್ತೆ, ಬೇರೆ ಬೇರೆ ಕಾರಣಗಳಿಂದಾಗಿ ಏನೇನು ಸ್ವಲ್ಪ ಎಲ್ಲೆಲ್ಲಿ ಕಣ್ಣುಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ಹೇಳಿ
2: ಸರ್. ದೃಷ್ಟಿ ಅನ್ನೋದು ಕಾಮನ್ ಆಗಿ ಈಗ ಕೆಟ್ರಾಕ್ಟಿಂದನೂ ಕಮ್ಮಿ ಆಗುತ್ತೆ, ಬಟ್ ಅದು ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಬೇರೆ ರೀತಿ ಅಂದರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ಇದೆಲ್ಲ ಒಂದು ರೀತಿ. ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಥರ ಮಾಡ್ಬೋದು, ಬಟ್ ಇದಕ್ಕೆಲ್ಲ ಟ್ರಾನ್ಸ್ಪ್ಲಾಂಟ್ ಬರೋದಿಲ್ಲ. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲ, ಆ ಕಣ್ಣು ದಾನ ಅಂತ ಏನು ಹೇಳ್ತೀವಿ ಅದು ಬರೀ ಕಪ್ಪು ಗುಡ್ಡೆಗೆ ಬಂದಿರುವಂಥ ತೊಂದರೆಗಳು ಮಾತ್ರ. ಕಪ್ಪು ಗುಡ್ಡೆಗೆ ಒಂದು ಅಲ್ಸರ್ ಬಂದು ಇಲ್ಲ ಏನಾರ ಗಾಯ ಆಗಿ ಟ್ರಾಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಈಗ ನಾನು ಏನು ಹೇಳಿದೆ ಕೆಮಿಕಲ್ ಇಂಜುರಿ ಅಂತ. ಈ ರೀತಿ ಕಪ್ಪು ಗುಡ್ಡೆಗೆ ತೊಂದರೆ ಆಗಿದ್ರೆ ಇದು ರಿವರ್ಸಿಬಲ್ ಬ್ಲೈಂಡ್ನೆಸ್. ಏನು ಡ್ಯಾಮೇಜ್ ಆಗಿದೆ ಆ ಕಪ್ಪು ಗುಡ್ಡೆನ ತೆಗೆದು ಬೇರೆಯವ್ರ ಕಪ್ಪು ಗುಡ್ಡೆನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ನಮ್ಮ ವಾಚಿಗೆ ಗಾಜಿದ್ದಂಗೆ, ವಾಚಲ್ಲಿ ಬ್ಯಾಟ್ರಿ ಇರುತ್ತೆ, ಮೆಷಿನ್ ಇರುತ್ತೆ, ಬಟ್ ಆ ಗಾಜ್ ಏನು ಒಡೆದು ಸ್ಕ್ರ್ಯಾಚ್ ಆದರೆ ನಾವು ಹೆಂಗೆ ರೀಪ್ಲೇಸ್ ಮಾಡ್ತೀವಿ ಗಾಜನ, ಅದೇ ರೀತಿ ಕಪ್ಪು ಗುಡ್ಡೆನೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ವಿಷನ್ನು ರಿಕವರ್ ಆಗುತ್ತೆ.
1: ಅನೇಕ ಚಿಕಿತ್ಸೆಗಳ ಮೂಲಕವಾಗಿ ಹೇಗೆ ನೀವು ಆಪರೇಷನ್ ಮಾಡ್ತಿರೋ ಹಾಗೆ ಕಣ್ಣಿನ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆ ಅಷ್ಟನ್ನೇ ಬೇಕಾದ್ರೆ ನೀವು ಸರಿಪಡಿಸ್ಬೋದು.
2: ಹೌದು,
1: ಕಣ್ಣಿನ ಕಾರ್ನಿಯಗಳನ್ನೇ ಅಷ್ಟೇ ನೀವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ.
2: ಹೌದು ಸರ್, ಎಲ್ಲದಕ್ಕೂ ಟೆಕ್ನಾಲಜಿ, ನಾಲೆಜು ಮತ್ತು ಇದೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಗೆ ಅಡ್ಮಿಷನ್ ಮಾಡಬೇಕು ಅದೇನೂ ಇಲ್ಲ, ಪೇಷಂಟ್ ಬರ್ತಾರೆ ಆಪ್ರೇಷನ್ ಮಾಡಿಕೊಂಡು ಅವತ್ತೇ ಮನೆಗೆ ಹೋಗ್ಬೋದು. ಸೊ ಆ ರೀತಿ ಆಗಿದೆ ಸರ್, ಈಗ ಇವಾಗ ಸಿಂಪಲ್ ಆಗಿದೆ ಸರ್ಜರೀಸ್ ಎಲ್ಲ. ಈಗ ಬರೀ ಕಪ್ಪು ಗುಡ್ಡೆ ಪ್ರಾಬ್ಲಮ್ ಮಾತ್ರ

ಇರೋರಿಗೆ ಕಪ್ಪುಗುಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಮಕ್ಕಳು ಹುಟ್ಟುತ್ತಾನೆ ಕೆಲವೊಂದು ಡಿಸ್ಟ್ರೋಫಿಯಿಂದ ಹುಟ್ಟಿರ್ತಾರೆ, ಅಂದರೆ ಕಪ್ಪುಗುಡೆ ಮಾತ್ರ ಬೆಳ್ಳಗಾಗಿರುತ್ತೆ, ಮಿಕ್ಕಿದ್ದು ಕಣ್ಣೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ವಿಷನ್ ಬರುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ. ಪ್ಲಸ್ ಅವ್ರಿಗೆ ವಿಷನ್ ಬರೋದ್ರಿಂದ ಅವ್ರದ್ದು ಲೈಫು ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅದೇ ಯಂಗ್ ಏಜಲ್ಲಿ ಇರ್ತಾರೆ. ಇಂಜುರಿ ಆದಾಗ ಬರೀ ಕಾರ್ನಿಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಅದು ಸೂಚರ್ ಮಾಡಿ ಗ್ಲಾಸಸ್ ಕೊಟ್ಟು ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟು ವಿಷನ್ ಸರಿ ಮಾಡ್ಬೋದು. ಬಟ್ ತುಂಬ ಡ್ಯಾಮೇಜ್ ಆಗಿದ್ರೆ

0: ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅದೆಲ್ಲ ಮಾಡಿದ್ಮೇಲೆ ಅದು ಇನ್ನು ವಿಷನ್ ಬರೋದಿಲ್ಲ ಇನ್ನು ಸ್ಕಾರ್ಸಿಂದ ಅಂತಂದರೆ ಆವಾಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟು ಆ ಥರ ಕಣ್ಣುಗಳಿಗೂ ಮಾಡ್ಬೋದು. ಬಟ್ ಒಳಗಡೆ ಎಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ ಅಥವಾ ಬೇರೆ ಏನಾರ ತೊಂದರೆಗಳಿದೆ ಅಂದರೆ ಆ ಥರ ಕಣ್ಣುಗಳಲ್ಲಿ ವಿಷನ್ನು ಬರೋದು ಸ್ವಲ್ಪ ಕಮ್ಮಿ. ಸೊ ಮೇನ್ ಏನಂದರೆ ಕಬ್ಬು ಕುಡಿಯೋದು ಮಾತ್ರ ಪ್ರಾಬ್ಲಮ್ ಇರೋರಿಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ
1: ಅಂತ. ಅದೇ ಈಗ ಇಡಿಯಾಗಿ ಕಣ್ಣು ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣಬೇಕು, ದೃಷ್ಟಿನೂ ಬರಬೇಕು ಅಂತ ಅನ್ನೋದು ಎಲ್ಲ ಅಂಶಗಳು ನೋಡ್ಬೇಕಾಗತ್ತೆ. ಕಣ್ಣೇ ಇರಲ್ಲ ಕೆಲವರಿಗೆ, ಅವಾಗ ನೀವು ಕಣ್ಣನ್ನೇ ಅಲ್ಲಿ ಸೇರಿಸಬೇಕು, ಜೊತೆ ಜೊತೆಗೆ ದೃಷ್ಟಿ ಕೂಡ ಕಾಣಿಸ್ಬೇಕು. ಸಾಧ್ಯತೆ ಇದೆಯಾ ಕಣ್ಣೇ ಇಲ್ಲದಂತ ವ್ಯಕ್ತಿಗಳಿಗೆ ಕಣ್ಣನ್ನು ಕೂರಿಸಿ ದೃಷ್ಟಿ ಬರೋಂಗೆ ಆಗಿ?
0: ಪೂರ್ತಿ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸರ್. ಕಣ್ಣಿಂದ ತೆಗೆದು ಇನ್ನೊಬ್ಬರಿಗೆ ಕಣ್ಣೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಅದು ಆಪ್ಟಿಕ್ ನರ್ವಲ್ಲಿ ಇರೋ ಒಂದೊಂದು ನರಗಳನ್ನ ಜೋಡಿಸ್ಬೇಕಾಗುತ್ತೆ. 2 ಮಿಲಿಯನ್ ನರ್ವ್ಸ್ ಇರುತ್ತೆ, ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಒಂದ್ಸತಿ ನೀವು ನರ್ವ್ ಕಟ್ ಆದಮೇಲೆ ವಿಷನ್ ಬರೋದಿಲ್ಲ. ಸೊ ಆ ಥರ ಕಂಪ್ಲೀಟ್ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್.
1: ಬಟ್ ನೋಡ್ಲಿಕ್ಕೆ ಕಣ್ಣಿನ ರೀತಿ ಕಾಣಿಸುವಂಗೆ ಅದು ಕಣ್ಣು ಕಾಣಿಸದೆ ಹೋದ್ರೂ ಕಣ್ಣಿನ ರೀತಿನೇ
0: ಅದು ಅದು ಪ್ರಾಸ್ಥೆಟಿಕ್ ಐಸ್ ಅಂತ ಹೇಳ್ತಿದ್ದೀರಾ ನೀವು. ಈಗ ದೃಷ್ಟಿ ಬರೋ ಕಣ್ಣಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ದೃಷ್ಟಿ ಬರೋದಿಲ್ಲ ಅನ್ನೋ ಕಣ್ಣಿಗೆ, ಇವಾಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ದೃಷ್ಟಿ ಬರಲ್ಲ ಅಂತ ಹೇಳೋ ಕಣ್ಣಿಗೆ ಕೆಲವೊಂದ್ಸತಿ ಟ್ರಾನ್ಸ್ಪ್ಲಾಂಟು ಮಾಡೋಕ್ಕಾಗೋದಿಲ್ಲ. ತುಂಬ ಕಣ್ಣು ಸ್ಟೆಫಲೋಮಾ ಅಂತ ಹೇಳ್ತೀವಿ, ಇಲ್ಲ ತುಂಬ ಡ್ಯಾಮೇಜ್ ಆಗೋಗಿದ್ದು ಸರ್ಜರಿ ಮಾಡ್ಲಿಕ್ಕೆ ಬರಲ್ಲ ಅನ್ನೋರಿಗೆ ಆ ಕಣ್ಣು ಏನಿದೆ ಕಬ್ಬುಗುಡ್ಡೆ ತೆಗೆದು ಅದನ್ನು ಬಿಳಿಗುಡ್ಡೆದು ಕ್ಲೋಸ್ ಮಾಡಿ ಪ್ರಾಸ್ಥೆಟಿಕ್ ಐಸ್ ಅಂತ ಕೊಡ್ತಾರೆ. ಅದೂ ಇದೆ. ಇನ್ನೊಂದು ಟ್ಯಾಟೂ ಅಂತಲೂ ಮಾಡ್ತೀವಿ ನಾವು, ಕಾರ್ನಿಯಲ್ ಟ್ಯಾಟೂ ಅಂತ ಮಾಡ್ತೀವಿ. ದೃಷ್ಟಿ ಬರದಿರೋರ ಕಣ್ಣಿಗೆ ನೋಡಲಿಕ್ಕೆ ಕಪ್ಪು ಗುಡ್ಡೆ ಕಪ್ಪುಗಿದೆ ಅಂತ, ದೃಷ್ಟಿ ಬರೋದಿಲ್ಲ. ಸೊ ಇದೆಲ್ಲ ಕಾಸ್ಮೆಟಿಕ್ ಸರ್ಜರಿಗೆ ಬರುತ್ತೆ.
1: ಈಗ ದಾನದ ಬಗ್ಗೆ ಮಾತಾಡ್ಬೇಕು ನಾವು. ಕಣ್ಣಿನ ದಾನ ಅಂದರೆ ಅಷ್ಟು ಸುಲಭ ಅಲ್ಲ ಅಂತೇಳಿ ಭಾಳ ಹಿಂದೆ ಹೇಳ್ತಿದ್ವಿ. ಆದರೆ ನಂತರದ ದಿನಮಾನಗಳಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳು, ಭಾಳ ಹೆಸರಾಂತ ವ್ಯಕ್ತಿಗಳು ದಾನ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ತಂದಂಗೆ ಆಗಿದೆ. ಈಗ ಭಾಳಷ್ಟು ಜನ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗುತ್ತಂದರೆ ನಮ್ಮ ದೃಷ್ಟಿದಾನ ಆಗಲಿ ಬಿಡು ಅಂತಂದು ಹೇಳಿ ಅದಕ್ಕೆ ಒಪ್ಪಿಗೆ ಕೊಡೋರು ಕೂಡ ಆ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ ಅನಿಸುತ್ತೆ ದೃಷ್ಟಿದಾನದ ಬಗ್ಗೆ ಜನ ಹೇಗೆ ಮುಂದೆ ಬಂದರೆ?
0: ಸರ್, ಮುಂಚೆ ಕಾಲದಲ್ಲಿ ಅವ್ರಿಗೆ ಬೇರೆ ರೀತಿ ಮಿತ್ಸ್ ಇತ್ತು. ಮಿತ್ಸ್ ಅಂದರೆ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸೊ ಆ ಕಾರಣಗಳಿಂದ ಮಾಡೋದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಈಗ ಬರ್ತಾ ಬರ್ತಾ ಅವೇರ್ನೆಸ್ ಬಂದಿದೆ. ಈಗ ಮಿತ್ಸ್ ಎಲ್ಲ ಒಂದೊಂದಾಗಿ ಅವ್ರಿಗೇನು ಕ್ಲಾರಿಟಿ ಸಿಕ್ಕಿದೆ, ಈ ಥರ ಇಲ್ಲ ಮಾಡ್ಬೋದು ಅಂತ. ಯಾವಾಗ ಒಬ್ಬರು ಫೇಮಸ್ ಪರ್ಸನ್, ಅವರು ತುಂಬ ಫಾಲೋ ಮಾಡೋ ಪರ್ಸನ್ನು, ಅವರು ಪ್ಲೆಡ್ಜ್ ಮಾಡಿ ಮತ್ತು ಅವ್ರು ಯಾವಾಗ ಮುಂದೆ ಬರ್ತಾರೆ, ಅವ್ರನ್ನ ಫಾಲೋ ಮಾಡೋರು ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ ಕೂಡಲೇ, ನಾರಾಯಣ ನೇತ್ರಾಲಯದಲ್ಲಿ ಮುಂಚೆ ಪ್ಲೆಜ್ ಮಾಡೋದಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ್ಮೇಲೆ ಬಂದಿರೋ ಪ್ಲೆಜಸ್ಸು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ನಾವು ಯಾವಾಗ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ಅದಾದಮೇಲೆ ರೆಕಾರ್ಡ್ಕ್ಕಿಂತ ಜಾಸ್ತಿ ಪ್ಲೆಜಸ್ ಆಗಿದೆ. ಸೊ ತುಂಬ ಸಾವಿರಗಟ್ಟೆ ಜನ ಪ್ಲೆಜ್ ಮಾಡಿದಂದ್ರೆ ಅವ್ರು ಅಷ್ಟು ತುಂಬಾ ಜನ ಇನ್ಫ್ಲೂಯೆನ್ಸ್ ಆದರು ಸರ್. ಅದಾದ್ಮೇಲೆ
1: ಕುಟುಂಬದ ಸದಸ್ಯರ ಒಂದು ಉದ್ದೇಶನ ಒಳ್ಳೆದಿರ್ಬೋದು, ಯಾರಾದರೂ ಅವರಿಗೆ ಮನವರಿಕೆ ಮಾಡಿ ನೀವು ದಾನ ಮಾಡಬಹುದು ಈ ಸಂದರ್ಭದಲ್ಲೂ ಕೂಡ ಅಂತೇಳಿ, ಸತ್ತ ವ್ಯಕ್ತಿಯ ಕಣ್ಣುಗಳನ್ನು ಕೂಡ ದಾನ ಮಾಡಬೇಕು ಅಂಥೇಳಿ ಅಲ್ಲೇ ನಿರ್ಧಾರ ಮಾಡಬಹುದು ಅವರು. ಅದಕ್ಕೆ ಪ್ರೊಸೀಜರ್ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ತಾಸಿನಲ್ಲಿ ಕಣ್ಣುಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಸ್ಥಳಾಂತರ ಮಾಡಕ್ಕೆ ಸಾಧ್ಯತೆ ಇದೆ?
0: ಇದರಲ್ಲಿ 3 ಭಾಗ ಮಾಡ್ತೀನಿ. 1, ಒಬ್ರು ತುಂಬಾ ಇಚ್ಛೆ ಇರುತ್ತೆ ಅವ್ರಿಗೆ, ಅವ್ರು ಮುಂಚಿತವಾಗಿ ಪ್ಲಜ್ ಮಾಡ್ಬೋದು. ಪ್ಲಜ್ ಮಾಡಿ ಬದುಕಿದ್ದಾಗ ಪ್ಲಜ್ ಮಾಡಿ ಅದಕ್ಕೊಂದು ಸಣ್ಣ ಸರ್ಟಿಫಿಕೇಟ್ ತರ ಕೊಡ್ತಾರೆ. ಅದು ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ರೆ ಅವಾಗ ಅವ್ರ ಫ್ಯಾಮಿಲಿ ಅವರು ಮುಂದೆ ಬರ್ತಾರೆ, ಓಕೆ ಇವ್ರಿಗೆ ಈ ತರ ಇಚ್ಛೆ ಇತ್ತು ಮಾಡೋಣ ಅಂತ. ಕೆಲವೊಂದ್ಸತಿ ಯಾರು ಪ್ಲಜ್ ಮಾಡಿರೋದಿಲ್ಲ, ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಇನ್ಸ್ಪೈರ್ ಆಗಿ ಅವ್ರೂ ಒಂದು ಅವೇರ್ನೆಸ್ ಇರುತ್ತೆ ಅವ್ರಿಗೆ. ಸೊ ಅವ್ರೂ ಮಾಡ್ಬೋದು. ಇದರಲ್ಲಿ ಏನು ಪ್ಲಜ್ ಮಾಡೇ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಮುಂದೆ ಬರ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಕೊಟ್ಟುಕೊಂಡು ಮಾಡಬೇಕು. ಇನ್ನು 3, ನೀವು ಹೇಳಿದ್ದು ಎಷ್ಟು ಸುಲಭವಾಗಿದೆ ಅಂತ, ಯಾರಾದರೂ ಮನೆಯಲ್ಲಿ ತೀರೋದಾಗ ಏನಾಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಬ್ಬುಗುಡೆಗೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಆರ್ಗನ್ನು ಒಂದು 4 to 6 hoursವರೆಗೂ ಆದ್ಮೇಲೂ ನಾವು ತೊಗೋಬೋದು. ಬಟ್ ತುಂಬ ಲೇಟ್ ಆದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೆಲ್ಸ್ ಲೈವ್ ಇರೋ ಸೆಲ್ಸ್ ಎಲ್ಲ ಡೆತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ 4 to 6 hours ಒಳಗೆ ಐಡಿಯಲಿ ಕಣ್ಣು ದಾನ ಯಾರಾದರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಅಕ್ಸೆಪ್ಟ್ ಮಾಡಿದ್ರೆ 15 ನಿಮಿಷದಲ್ಲಿ ಐ ಬ್ಯಾಂಕ್ ಅವ್ರು ಬಂದುಬಿಟ್ಟು ನಿಯರ್ ಬೈ ಐ ಬ್ಯಾಂಕ್ ಅವ್ರು ಬಂದು ಕಣ್ಣು ತಗೋತಾರೆ. ಏನು ಡಿಸ್ಫಿಗರ್ಮೆಂಟ್ ಮಾಡೋದಿಲ್ಲ, ಮುಖ ಏನು ಮುಖದಲ್ಲಿ ಏನು ಚೇಂಜಸ್ ಬರೋದಿಲ್ಲ, ಏನು ಬ್ಲಡ್ ಬರೋದಿಲ್ಲ. ಸೊ ಯೂಶ್ವಲಿ ಒಂದು 15 ಮಿನಿಟ್ಸ್ ಸಾಕು ಸರ್.
1: ಈಗ 4 ಮತ್ತು 6 ತಾಸು ಅಂತ ಹಿಂಗೆ ಮಾತಾಡ್ತೀವಲ್ಲ, ಈಗ ಎಲ್ಲೋ

0: ಗ್ರಾಮೀಣ ಭಾಗದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ. ಅಲ್ಲಿ ಹತ್ತಿರದ ಆಸ್ಪತ್ರೆಯವರು ಬಂದು ತಗೊಂಡು ಆಮೇಲೆ ಅದನ್ನ ಬೇಕಾದ್ರೆ ಬೇರೆ ಕಡೆ ಸಾಗಿಸಬಹುದು. ಅಂದ್ರೆ ಒಟ್ಟಾರೆ ನೀವು ಹೇಳೋದು 4-6 ತಾಸಿನ ಒಳಗಡೆ ತಮಗೆ ಬೇಕಾದಂತಹ ಒಂದು ದಾನಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ತೆಗಿತೀರಿ. ಲೇಟ್ ಆಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ನೀವು ಬೇರೆ ಕಡೆ ಅವಶ್ಯಕತೆ ಇರೋರಿಗೆ ಅಲ್ಲಿಂದ ಸಾಗಿಸಬಹುದು, ಲೇಟ್ ಆಗಿ ಸಾಗಿಸಬಹುದಾ?
1: ಹಾ ಸರ್, ನೋಡಿ, ಕಣ್ಣು ತೆಗಿಲಿಕ್ಕೆ ಅಂದ್ರೆ ಒಬ್ರು ತೀರೋದ್ ಮೇಲೆ ಅವ್ರ ಮೈಯಿಂದ ಬ್ಲಡ್ ಸಪ್ಲೈ ಹೋಗ್ಬಿಟ್ಟು ಆಕ್ಸಿಜನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ 4-6 hours ಆ ಕಣ್ಣು ಅವ್ರ ಮೈಯಲ್ಲಿ ಉಳಿಬಹುದು. ಬಟ್ ನಾವು ಕಣ್ಣು ತೆಗೆದ್ಮೇಲೆ ಎರಡು ರೀತಿ ತೆಗಿತೀವಿ. ಒಂದು ಕಂಪ್ಲೀಟ್ ಐಬಾಲ್ ತೆಗಿತೀವಿ, ಈ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಬಿಳಿ ಗುಡ್ಡೆ ಕಪ್ಪು ಗುಡ್ಡೆನ್ ಮಾತ್ರ ತೆಗಿತೀವಿ. ಇದನ್ನ ನಾವು ಒಂದು ಮಾಯಿಸ್ಟ್ ಚೇಂಬರ್ ಅಲ್ಲಿ ಇಡ್ತೀವಿ, ಅದನ್ನ ಫ್ರಿಡ್ಜ್ ಒಳಗೆ ಕೂಲ್ ಟೆಂಪರೇಚರ್ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಕೊಂಡು ಐ ಬ್ಯಾಂಕ್ ಬರುತ್ತೆ. ಇದು 24-48 hours ಫ್ರಿಡ್ಜ್ ಅಲ್ಲಿ ಇಡಬಹುದು. ಎರಡನೇದು ನಮ್ಮಲ್ಲಿ ಪ್ರಿಸರ್ವೇಟಿವ್ ಮೀಡಿಯಮ್ಸ್ ಅಂತ ಇದೆ. ಈಗ ಕಾರ್ನಿಜಾಲ್ ಅಂತ ಬರುತ್ತೆ, ಎಂ ಕೆ ಮೀಡಿಯಾ ಅಂತ ಬರುತ್ತೆ, ಆಪ್ಟಿಜಾಲ್ ಅಂತ ಬರುತ್ತೆ. ಇದರಲ್ಲಿ ಒಂದ್ಸತಿ ಇಟ್ಟಮೇಲೆ ಇದು ನಾವು 2 weeks ವರೆಗೂ ಇಡ್ಬೋದು. ಈಗ ಎಂ ಕೆ ಮೀಡಿಯಾ ಅನ್ನೋದು 4 hours ಇಡ್ತೀವಿ ನಾವು, ಇನ್ನೊಂದು ಕಾರ್ನಿಜಾಲ್ ಅನ್ನೋದು 2 weeks ವರೆಗೂ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಆ ಕಣ್ಣನ್ನು ನಾವು ಯೂಸ್ ಮಾಡಬಹುದು.
0: ಗ್ರಾಮೀಣ ಭಾಗದಲ್ಲಿ ಬಹಳ ದೂರದ ಒಳಗಿನ ಕೆಲವು ಸ್ಥಳಗಳಿಗೆ ಅಲ್ಲಿ ಕಣ್ಣಿನ ಬ್ಯಾಂಕ್ನವರು ಹೋಗಿ ತಗೊಂಡು ಬರಕ್ಕೆ ಸಾಧ್ಯನಾ?
1: ಆಗುತ್ತೆ ಸರ್. ನಮ್ಮಲ್ಲಿ ಏನಂದ್ರೆ ಐ ಬ್ಯಾಂಕ್ಸ್ ಸಿಟಿಯಲ್ಲಿದ್ರೆ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆನೂ ಇರುತ್ತೆ. ಅದು ವಿಲೇಜಸ್ ಅಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಡಿಸ್ಟ್ರಿಕ್ ಅಲ್ಲಿ ಇರ್ಬೋದು, ಸುಮಾರು ಐ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲ ಯಾವುದು ಇಲ್ಲ ಅಂತಂದ್ರೆ ನಿಯರ್ ಬೈ ಐ ಹಾಸ್ಪಿಟಲ್ಗೆ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ರು ಅವರು ಕಣ್ಣನ್ನ ತೆಗಿತಾರೆ. ಅವರು ಅಲ್ಲಿಂದ ಐ ಬ್ಯಾಂಕ್ಗೆ ತಲುಪಿಸ್ತಾರೆ,
0: ಅಲ್ಲಿ ತಗೊಂಡು ಹೋಗ್ಬೋದು ಅಂತ. ಈಗ ಆ ರೀತಿ ದೃಷ್ಟಿ ದೋಷ ಇರೋರು ಅರ್ಜಿ ಹಾಕಬೇಕಾಗತ್ತ? ಹೇಗೆ ಅವರು ದಾನವನ್ನು ಪಡಿತಾರೆ?
1: ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾರು ಅವ್ರಿಗೆ ಹೇಳಿದ್ರೆ, ಯಾರಿಗಾದ್ರೂ ಅವೇರ್ನೆಸ್ ಇರೋರು ಹೇಳಿದ್ರೆ ಐ ಬ್ಯಾಂಕ್ಸ್ದು ಫೋನ್ ನಂಬರ್ಸ್ ಆನ್ಲೈನಲ್ಲೇ ಸಿಗುತ್ತೆ ಸರ್. ಸೊ ಅದು ಯಾವುದು ನಿಯರ್ ಬೈ ಐ ಬ್ಯಾಂಕ್ಗಿದ್ರೆ ಅವ್ರು ಡೈರೆಕ್ಟಾಗಿ ಐ ಬ್ಯಾಂಕ್ಗೆ ಕಾಲ್ ಮಾಡ್ಬೋದು. ಇವಾಗ ನೀವು ಹೇಳ್ದಂಗೆ ತುಂಬ ರಿಮೋಟ್ ಪ್ಲೇಸಲ್ಲಿ ಏನಾರ ಇದ್ರೆ ಅಲ್ಲಿ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ. ಸೊ ಅವ್ರು ಯೂಶಲಿ ಏನಾಗುತ್ತೆ ಅಂದರೆ ಅವರೇ ಒಬ್ಬರು ಪರ್ಸನ್ ಹೋಗ್ತಾರೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತೋ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
0: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋರಿಗೆ ಕಣ್ಣು ದಾನ ಓಕೆ, ಅವ್ರು ಹೇಗೆ ಕಣ್ಣು ದಾನವನ್ನು ಪಡಿತಾರೆ ಅಂತ?
1: ಓಕೆ, ಈಗ ಐ ನಮ್ಮಲ್ಲಿ ಏನಂತಂದ್ರೆ ಎಲ್ಲಾನು ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು ಐ ಬ್ಯಾಂಕ್ಗೆ ಬೇಗ ತಲುಪುತ್ತೆ. ಬೇಗ ತಲುಪಿದ ಕೂಡಲೇ ಅಲ್ಲಿ ನಾವು ಗ್ರೇಡ್ ಮಾಡ್ತೀವಿ, ಬ್ಲಡ್ ಸ್ಯಾಂಪಲ್ ತಗೊಂಡಿರ್ತೀವಿ. ಬ್ಲಡ್ ಸ್ಯಾಂಪಲ್ ಅಲ್ಲಿ ಸಿರಾಲಜಿ ಅಂತ ಕೆಲವೊಂದು ಚೆಕ್ ಮಾಡ್ತೀವಿ. ಅಂದ್ರೆ ಕೆಲವೊಂದ್ಸತಿ HIV ಇದೆಯಾ, HBS ಇದೆಯಾ, ಯಾಕಂದ್ರೆ ನಾವು ಅದನ್ನ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಬಾರ್ದು. ಸೊ ಈ ತರ ಸ್ಪ್ರೆಡ್ ಆಗುವಂತ ಕಂಡೀಷನ್ಸ್ ಇಲ್ಲ ಅಂತ ಬ್ಲಡ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಆ ಕಾರ್ನಿಯನ್ನ ಗ್ರೇಡ್ ಮಾಡ್ತೀವಿ, ಯಾವ ತರ ಗ್ರೇಡ್ ಇದೆ, ಇದನ್ನ ನಾವು ದೃಷ್ಟಿಗೆ ಅಂತ ಯೂಸ್ ಮಾಡ್ಬೋದಾ, ಇಲ್ಲ ಕೆಲವೊಂದ್ಸತಿ ತುಂಬಾ ಅಲ್ಸರ್ ಇರುತ್ತೆ, ಕಣ್ಣು ಹೋಲ್ ಆಗಿರುತ್ತೆ, ಎಮರ್ಜೆನ್ಸಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಕೆಲವೊಂದು ಮಾಡೋದಿರುತ್ತೆ, ಅದಕ್ಕೆ ದೃಷ್ಟಿಗೆ ಗ್ರೇಡ್ ಇಲ್ಲದೆ ಇದ್ರೂ ಸ್ವಲ್ಪ ಗ್ರೇಡ್ ಕಮ್ಮಿ ಇರುವಂಥದ್ದು ನಾವು ಅಲ್ಸರ್ದು ಟ್ರೀಟ್ ಮಾಡಲಿಕ್ಕೆ ಅಂತ TPK ಗ್ರೇಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗ್ರೇಡ್ ಮಾಡಿದ್ಮೇಲೆ ಮತ್ತೆ ಲೆಮೆಲಾರ್ ಸರ್ಜರೀಸ್ ಅಂತ ನಾನು ಏನು ಹೇಳಿದೆ, ಇದು ಯಾವ ಕಣ್ಣಿಗೆ ಯಾವ ಥರ ಸರ್ಜರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಮ ಐ ಬ್ಯಾಂಕಲ್ಲಿ ಇದಿರುತ್ತೆ, ವೇಟಿಂಗ್ ಲಿಸ್ಟ್ ಇರುತ್ತೆ, ಯಾರಿಗೆ ಯಾವ ಸರ್ಜರಿ ಇದ್ದಾರೆ ಅಂತ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇನೆ ಮೋಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ ಇರೋರಾದರೆ ಬೇಗ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ.
0: ಅಲ್ಲಿ ಆ ಅವಧಿ ನಿಮ್ಗೆ ಗೊತ್ತಿರುತ್ತದೆ, ರೋಗಿ ಬರ್ತಾರೆ, ಬಂದು ದಾನವನ್ನು ಪಡ್ಕೊಂಡು ಹೋಗ್ತಾರೆ, ದೃಷ್ಟಿಯನ್ನು ಪಡಿತಾರೆ,
1: ಐ ಬ್ಯಾಂಕ್ ಲಿಸ್ಟ್ಗೆ ತಗೋತಾರಲ್ಲ ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತಾರೆ. ನೋಡಿ, ಇದು ಎಲೆಕ್ಟಿವ್ ಸರ್ಜರೀಸ್ ಅಲ್ಲ, ಅಂದ್ರೆ ನಮಗೆ ಬೇಕಿದ್ದಾಗ ಮಾಡ್ಕೊಳ್ಳೋಂತಲ್ಲ, ನಿಮಗೆ ಕಾಲ್ ಬಂದ ಕೂಡಲೇ ಯೂಶಲಿ ನೆಕ್ಸ್ಟ್ ಡೇನೆ ಬರಬೇಕು ಅಂತ ಅದ್ರ ರಿಲೇಟೆಡ್ ಎಲ್ಲ ಮುಂಚೆನೆ ಹೇಳಿರೋದ್ರಿಂದ ಕಾಲ್ ಯಾವಾಗ ಬರುತ್ತೆ ಅವರು ಯೂಶಲಿ ನೆಕ್ಸ್ಟ್ ಡೇ ಎಲ್ಲ ಬರುತ್ತೆ.
0: ಕಾಸ್ಟ್ಲಿ ಮೇಡಮ್, ಈ ರೀತಿಯಾಗಿ ದೃಷ್ಟಿ ಪಡೆಯೋದು ಅಂದ್ರೆ ಬಹಳ ಅಲ್ವಾ, ಇಡೀ ಜಗತ್ತೇ ಕಾಣುತ್ತೆ ಅಂತಂದ್ಮೇಲೆ ಹೇಗೆ ಇರುತ್ತೆ ಅಂತ?
1: ಸರ್, ಯೂಶಲಿ ಅಫೋರ್ಡಬಲ್ ಚಾರ್ಜಸ್ ಎಲ್ಲ ಇರುತ್ತೆ ಸರ್. ಯಾಕೆ ಅಂತಂದರೆ ಇದು ಫುಲ್ ಥಿಕ್ನೆಸ್ ಒಂದು ಚಾರ್ಜ್ ಆಗುತ್ತೆ, ಲೆಮೆಲಾರ್ ಸರ್ಜರಿ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ಈಸ್ ಅಫೋರ್ಡಬಲ್.
0: ದೃಷ್ಟಿ ಬೇಕು ಅಂತಂದರೆ ಎಲ್ಲದಕ್ಕೂ ತಯಾರಿ.
1: ಬಟ್ ಕಣ್ಣಿಗೆ ದಾನ ಮಾಡಿರೋ ಕಣ್ಣಿಗೆ ಚಾರ್ಜ್ ಮಾಡೋದಿಲ್ಲ, ಬಿಕಾಸ್ ಅದನ್ನು ದಾನ ಮಾಡಿರೋದು ಅದು. ಸೊ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಸರ್ಜರಿ ಚಾರ್ಜಸ್ ಇರುತ್ತೆ.
0: ಈಗ ನಡುವೆ ನೀವು ಮಾತಾಡ್ತಾ ಅಕಸ್ಮಾತ್ ಏನಾದರೂ HIV ಇದೆಯಾ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಿ ನಾವು ನೋಡಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಬೇರೆ ಏನೇನು ಸಮಸ್ಯೆಗಳು ಇದ್ದಾಗ ದಾನ ಪಡಿಲಿಕ್ಕೆ ಆಗಲ್ಲ, ಅಥವಾ ಯಾರ್ಯಾರು ಸುಲಭವಾಗಿ ದಾನ ಮಾಡ್ಬೋದು, ಅದರದ್ದು ಒಂದು
1: ಎಲ್ಲರೂ ದಾನ ಮಾಡ್ಬೋದು. ಯೂಶಲಿ ಏಜ್ ಬಂದು 2 ಇಯರ್ಸ್ ಮೇಲೆ ಆದರೆ ಆ ಕಣ್ಣು ನಮ್ಮ, ಯಾಕೆಂದರೆ 2 ವರ್ಷದಾದಮೇಲೆ ನಮ್ಮ ಅಡಲ್ಟ್ ಸೈಜ್ ಕಣ್ಣಾಗಿರುತ್ತೆ ಮಗು ಕಣ್ಣು. ಸೊ ಅವ್ರನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸ್ಟೇಜಲ್ಲಿ ಇರುತ್ತೆ ಆ ಕಣ್ಣು. ಸೊ ಸರ್ಜರಿ ಮಾಡಬೇಕು ಅಂದರೆ 2 ವರ್ಷ ಮೇಲೆ ಆಗಿರಬೇಕು. ಮತ್ತು ವಯಸ್ಸಾಗಿರೋರು ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. ಈಗ ಡಯಾಬಿಟಿಕ್ ಇದ್ರು, ಹೈಪರ್ ಟೆನ್ಷನ್ ಇದ್ರೂ, ಏನೇ ತೊಂದರೆಗಳಿದ್ರು, ಇಲ್ಲ ಕೆಟ್ರಾಕ್ ಸರ್ಜರಿ ಆಗಿದ್ರು ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಇದು HIV HPS AG ಅಂತ ಏನು ಹೇಳಿದೆ, ಇದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ ಸ್ಪ್ರೆಡ್ ಮಾಡೋದ್ರಿಂದ. ಸೊ ಇಂಥವ್ರದ್ದು ನಾವು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ.
0: ಡಯಾಬಿಟಿಸ್
1: ಮಾಡ್ಬೋದು ಸರ್, ಗ್ಲಾಸ್ ಹಾಕಿದ್ರೆ ಮಾಡ್ಬೋದು. ಡಯಾಬಿಟಿಕ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಕೆಟ್ರಾಕ್ ಸರ್ಜರಿ ಆಗಿರುತ್ತೆ, ಯಾರಾದ್ರೂ ಮಾಡ್ಬೋದು ಸರ್.
0: ಹೀಗೆ ಕಣ್ಣಿನ ದೃಷ್ಟಿನಲ್ಲಿ ನಾವು ಸಾಕಷ್ಟು ಅನೇಕ ಮಾಹಿತಿಗಳನ್ನು ಪಡ್ಕೊಂಡು ನಾವು ಮುಂದುವರೆದ್ರೆ ಯಾವುದನ್ನು ಪ್ರಯತ್ನ ಮಾಡಿ ನಾವು ದೃಷ್ಟಿ ಪಡಿಬೇಕಂಥೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ ಅದು ಸಿಗುತ್ತೆ. ಯಾಕಂದರೆ ಇವತ್ತು ಇಂಥದ್ದು ಚಿಕಿತ್ಸೆ ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿದಿನ ಹೊಸ ಹೊಸ ಬೆಳವಣಿಗೆಗಳಾಗ್ತಾಯಿವೆ. ಒಂದು ಕಾಲದಲ್ಲಿ ಮೊದಲು ಎಷ್ಟೋ ಶಸ್ತ್ರಚಿಕಿತ್ಸೆಗಳಾಗ್ತಾಯಿದ್ವು ನಾವು ನೋಡ್ತಿದ್ವಿ. ಕಣ್ಣಿನ ಪೊರೆ ಚಿಕಿತ್ಸೆ ಅಂದರೆ ಭಾರಿ ಸರಳ ಅಂತ ನಾವು ರೀತಿಯಲ್ಲಿ ಈಗ ಇನ್ನೂ ಸರಳ ಆಗಿದೆ ಅಂತ ಹೇಳ್ಬೋದು. ನಾವೀಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ. ಅಂಥವರು ಮುಂದೆ ಬಂದು ಈ ರೀತಿ ದೃಷ್ಟಿದಾನ ಭಾಳ ದೊಡ್ಡ ದಾನ ಅಂತನ್ನುವಂಥ ವಿಷಯವನ್ನು ಹೇಳ್ತಾ ಅವರು ಕೂಡ ದಾನ ಮಾಡಿರೋದ್ರಿಂದ ಅವರನ್ನು ನಾವು ಅನುಸರಿಸಿ ತುಂಬ ಜನನೂ ಮುಂದೆ ಬರ್ತಾಯಿದ್ದೀವಿ. ಇನ್ನೂ ಭಾಳಷ್ಟು ಮುಂದೆ ಬರಬೇಕಾಗಿದೆ. ಇಂತಹ ಒಂದು ನೇತ್ರದಾನದ ಪಾಕ್ಷಿಕವನ್ನು ನಾವೇನು ಆಚರಣೆ ಮಾಡ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಸಿಗಬೇಕು. ತಾವು ಈ ಕಾರ್ಯಕ್ರಮದ ಮೂಲಕವಾಗಿ ಭಾಳಷ್ಟು ವಿಷಯಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನೇತ್ರದಾನದ ಮಹತ್ವ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಾಂಬಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗೀತ ಚಂದ್ರಿಕೆಯಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಾ ಸಾಗೋಣ.

ತಾಲ್ ಚಿತ್ರದ ಗೀತೆಯನ್ನು ಸುಖವೇಂದರ್ ಸಿಂಗ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಕೇಳಿದರೆ. ಗೀತೆಯನ್ನು ಬರೆದಿದ್ದವರು ಸಮೀರ್, ಗೀತೆಗೆ ಸಂಗೀತ ನೀಡಿದವರು ಎ ಆರ್ ರೆಹಮಾನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇನ್ನೀಗ ಕೇಳೋಣ 1942 ಅಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿರವರ ಧ್ವನಿಯಲ್ಲಿ. ಜಾವೇದ್ ಅಖ್ತರ್ ಅವರು ಗೀತೆಯನ್ನ ಬರೆದಿದ್ದಾರೆ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಪ್ರಜ್ಞಾ ರಾವ್ ಅವರಿಂದ ದೇವರ ನಾಮಗಳು. 6:30 ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಶ್ರೀಪಾದ್ ಹೆಗಡೆ ಅವರಿಂದ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಉಮಾಮಹೇಶ್ವರ್ ಎನ್ ಅವರಿಂದ ಭಾಷಣ. 8:50 ಗಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿನೆನಪು ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ, ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಮತ್ತು ಬರಹಗಾರರಾದ ಬಿಎಂ ಭಾರತಿ ಹಾದಿಗೆ ಅವರಿಂದ ಪ್ರಬಂಧ ರಕ್ಷಾಬಂಧನ. ನಂತರ ಜಾನಪದ ಗೀತೆಗಳು. 12:35 ಆರೋಗ್ಯ ಸಂಚಿಕೆ, ಯುವ ಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು, ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ. ಮಧ್ಯಾಹ್ನ 1:00 ಪ್ರಗತಿ ಪಥ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಸಂಜೆ 5:30 ಗಿರ್ಮಿಟ್. 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನೋಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ ಬೆಂಗಳೂರು, ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:21 ಕೃಷಿ ರಂಗ. ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಬೆಂಗಳೂರಿನ ಜೀವನ್ ಭೀಮ್ ನಗರದ ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳನ್ನು ಕೇಳುತ್ತೀರಿ. 7:45 ಸಿರಿಗಂಧ ಕಾರ್ಯಕ್ರಮ. 9:15 ವಾಣಿಶ್ರೀ ಕುಲಕರ್ಣಿ ಅವರಿಂದ ಭಾವಗೀತೆಗಳು. 9:30

ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗೌರಿ ನಾರಾಯಣ್ ಅವರಿಂದ ಹಾಡುಗಾರಿಕೆ, ವಯಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಧ್ವನಿ ಮುದ್ರಣ ಭಂಡಾರದಿಂದ ಇದ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 10 ಗಂಟೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯವಾಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರ.

0: offer are being sold at a subsidized rate of 35 rupees per kilogram through NCCF, NAFED and Kendriya Bhandar outlets as well as mobile vans across Delhi. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು 603 ಕಿಲೋ ಹರ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:23. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ಚುನಾವಣಿಕಾರ
1: ಯಾಕೋ
0: ಕಿತ್ತೂರು ಇತಿಹಾಸ ಒಳ್ಳೆ ಚಂದ ಹಾಡಿ ಹೇಳಕತ್ತೆಯಪ್ಪ. ನನಗೂ ಇತಿಹಾಸ ಗೊತ್ತೈತು.
1: ನಿನಗೂ ಗೊತ್ತೈತಿ?
0: ಹಾ,
1: ನಿನಗ್ ಹೆಂಗ್ ಗೊತ್ತಾತು ತಮ್ಮ?
0: ನಮ್ಮ ಅಜ್ಜ ನನಗ್ ಹೇಳಿ ಇತಿಹಾಸ ಬರೆದಿಟ್ಟು ಕಾಗದ ಕೊಟ್ಟು ಸತ್ತು ಅದ.
1: ಬಹಳ ಚಲೋ ಆತಲ್ಲ, ನೀನು ನನ್ನ ಕೂಡ ಕತಿ ಹೇಳಕ್ ಶುರು ಮಾಡಿಕೋ. ನಾನು ಹಾಡಿಕೋ ಅಂತ ಇತಿಹಾಸ ಹೇಳ್ತೀನಿ, ಮುಂದೇನಾತ ಗೊತ್ತೈತೇನೋ ತಮ್ಮ.
0: ಹಾ, ಗೊತ್ತೈತಪ್ಪ. ಕಿತ್ತೂರು ಇತಿಹಾಸದ ಮೂಲ ಪುರುಷ ಹಿರೇಮಲ್ಲಪ್ಪ ಶೆಟ್ಟಿ ಬಿಜಾಪುರ ಆದಿಲ್ ಶಾಹಿ ದಂಡಿನೊಳಗ್ ಸೇರ್ಕೊಂಡೇನಪ್ಪ.
1: ಹ್ಮ್,
0: ಶೌರ್ಯ ಸಾಹಸದಿಂದ ಮೆರೆದ ಮನುಷ್ಯ ಏನಪ್ಪ ಅವ.
1: ಹೌದು,
0: ಅವನ್ ತರವಾಯ ಬಂದವನ ಈ ಹಿರೇ ನಾಗನಗೌಡ ಸರ್ದೇಸಾಯಿ ಪಟ್ಟಣ ಶೆಟ್ಟಿ.
1: ಹ್ಮ್,
0: ಇವ ಸರ್ದೇಶ್ ಗತಿ ಗಳಿಸಿದ.
1: ಏ ಕತಿಗಾರ, ನನಗ ಮುಂದಿನ ಗೊತ್ತೈತಿ ಹೇಳ್ತೀನಿ ಕೇಳು.
0: ಹೇಳ.
1: ಇನ್ನು ಮೂರನೇದವ ಚಿಕ್ಕ ನಾಗನಗೌಡ.
0: ಹಾ,
1: ಇವ 22 ವರ್ಷ ರಾಜ್ಯಭಾರ ಮಾಡಿದ. ಅವನ ತರವಾಯಿ ಬಂದವನ ಬಿಚ್ಚಗತ್ತಿ ಚೆನ್ನಪ್ಪ, ಬರೇ 4 ವರ್ಷ ರಾಜ್ಯ ಆಳಿದವೋ. ಹೌದಿಲ್ಲ?
0: ಬರೋಬ್ಬರಿ ಹೇಳಿದ್ ನೋಡಲ್ಲ ಅವನಿಕರ. ಇನ್ನ ಅಲ್ಲಪ್ಪಗೌಡ ಸರ್ದೇಸಾಯಿ, ಇವ ಮೊದಲ 10 ವರ್ಷ ರಾಜ್ಯ ಆಳಿದ. ಆಮೇಲೆ 6 ವರ್ಷ ವಿಜಾಪುರಕ್ಕೆ ಹೋದ. ಅಲ್ಲಿಂದ ಸವಾಯಿ ಸಿಕ್ಕ ತಗೊಂಡ್ ಬಂದ.
1: ಹೌದು.
0: ಮತ್ತ 15 ವರ್ಷ ರಾಜ್ಯ ಆಳದ. ಇವನ್ ಕಾಲದಾಗ ಕಿತ್ತೂರ್ ಕಿಲ್ಲಾ ಕಟ್ಟಿಸಿದ್ನಂತ ನಮ್ಮ ಅಜ್ಜ ಬರದ ಇತಿಹಾಸದಾಗ ಐತೆಪ್ಪ.
1: ನಾನು ಇತಿಹಾಸ ಓದಿದ್ದೇನೆ. ಮುಂದಿನವ ಮುದಿಮಲ್ಲಪ್ಪ ಸರ್ದೇಸಾಯಿ, ಇವ 5 ವರ್ಷ ರಾಜ್ಯ ಆಳಿದ. ಇವನ ಕಾಲದಾಗ ಔರಂಗಜೇಬ ಬಿಜಾಪುರ ತನ್ನ ತೆಕ್ಕಿಗೆ ತಗೊಂಡ. ಆವಾಗಿಂದ ಕಿತ್ತೂರು ಸಂಸ್ಥಾನದ ಕಾರ್ಬಾರ ಸೌಣೂರು ನವಾಬರ ಕಡೆ ಬಂತಂತೂ. ಇದು 1608-1609 ಇಸ್ವಿ ಒಳಗ.
0: ಅಲ್ಲೋ, ನೀ ಇಸ್ವಿ ಸುಧಾ ನೆನಪಿನಾಗಿಟ್ಟಿಯಲ್ಲೋ ಲಾವಣಿಕರ.
1: ಹೌದು,
0: ಬರೋಬ್ಬರಿ ಆತು. ಇನ್ ಮುಂದ ಚಿಕ್ಕಮಲ್ಲಪ್ಪ ದೇಸಾಯಿ ಜುಲುಮಿಯಿಂದ ಸಿಕ್ಕ ತಗೊಂಡು 21 ವರ್ಷ ರಾಜ್ಯ ಆಳದ. ಇವನ್ ನಂತರ ಶಿವನಗೌಡ 17 ವರ್ಷ ರಾಜ್ಯ ಆಳದ. ಇವ ಔರಂಗಜೇಬ ಬಾದಶಾನಿಂದ ಬಹಳಷ್ಟು ಸನದಗಳನ್ನ ಪಡ್ಕೊಂಡ. ಇವರೆಲ್ಲ ಕಾರ್ಬಾರ್ದಿಂದ ಕಿತ್ತೂರು ಸಂಸ್ಥಾನ ಬೆಳಕೋಂತ ಬಂತು ನೋಡಪ್ಪ.
1: ಹೌದು ನೋಡಪ್ಪ, ನೀ ಹೇಳೋದು ಕರೆವೈತಿ. ಮುಂದಿನವ ಮಲವರು ದುರ್ಗೌಡ, ಇವಾಗ ಹುಚ್ಚ ಪಕೀರ್ ರುದ್ರ ಸರ್ಜ ಅಂತನೂ ಕರಿತಿದ್ರು. ಇವ 15 ವರ್ಷ ರಾಜ್ಯ ಆಳಿದ. ಇವನ ಕಾಲದಾಗ ನಿರಂಜನಿ ಅನ್ನೋ ಮುಸಲ್ಮಾನ ಹೆಣ್ಮಗಳಿಗೆ ಲಿಂಗಾಯತ ದೀಕ್ಷಾ ಕೊಟ್ಟಂತೂ. ಆದ್ರೆ ಈ ವಿಚಾರದಾಗ ಪಕೀರುದ್ರನ ತಮ್ಮ ಮಲ್ಲಪ್ಪ ಇದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ತನ್ನ ತಮ್ಮನನ್ನು ಕೊಲ್ಲಿಸಿದಂತೋ ಮರಯ್ಯ.
0: ಆದ್ರೆ ತನ್ನ ಗಂಡ ಸಂತಾನ ಇಲ್ಲದ್ರ ಸಲುವಾಗಿ ಕೊಲಿಸಿದ ತಮ್ಮನ ಮಗನ ಪಟ್ಟಗಟ್ಟಕ್ ನಿಂತಂತ.
1: ಹ್ಮ್,
0: ಆಗ ತಮ್ಮನ ಹೆಂಡತಿ ಮಗನ ಕರ್ಕೊಂಡು ಓಡಿ ಕಲಮಟ್ಟ ಗುರುಗಳಿಗೆ ಬಂದು ದೂರು ಹೇಳಿದ್ಲಂತ.
1: ಹೌದು.
0: ಅಷ್ಟರಾಗ ಮುದುಕಾದ ಮಲವರುದ್ರಗೌಡ ಗುರುಗಳ ಮುಂದ ಸಣ್ಣಾಗಿ ತನ್ನ ತಮ್ಮನ ಮಗ ವೀರಪ್ಪ ಸರ್ಜನ್ನ ಪಟ್ಟಗಟ್ಟಿ ಸತ್ತು ಅದ. ಅದಕ್ಕ ಈಗ ಕಿತ್ತೂರಾಗ ಮಲವರುದ್ರಗೌಡನ ಗದ್ದಿಗೆ ಮತ್ತ ನಿರಂಜನಿಯರ ಗದ್ದಿಗೆ ಕಲ್ಮಠದಾಗ ಅದಾವ ನೋಡಪ್ಪ.
1: ಹೌದು. ಬರೋಬ್ಬರಿ.
0: ಹಾ,
1: ಇನ್ ಮುಂದಿನವ ವೀರಪ್ಪ ಸರ್ದೇಸಾಯಿ.
0: ಹಾ,
1: ಬಹಳ ಶೂರ್ ಇದ್ದಿವ.
0: ಹೌದು.
1: ತನ್ನ ರಾಜಭಾರದಾಗ ಗೋಕಾಕ ಮತ್ತ ಸಮದತ್ತಿ ತನ್ನ ವಶಕ್ಕೆ ತಗೊಂಡುಕೊಂಡ. 33 ವರ್ಷ ರಾಜ್ಯಭಾರ ಮಾಡಿದ. ಏ ಕತಿಗಾರಣ್ಣ, ಇನ್ನ ಮುಂದಿನ ಇತಿಹಾಸ ಲಾವಣಿ ಹಾರಿಕೊಂತನ ಹೇಳಲೇನ?
0: ಹೇಳಲ್ಲ.

0: ಏ ಲವಣಿಕರ, ಅಂತೂ ಮಲಸರ್ಜ ಇಬ್ಬರು ಹೆಂಡ್ರನಾಳದ.
1: ಹೌದು,
0: ರುದ್ರಮ್ಮ ಹಿರೇವಳು.
1: ಹೌದು,
0: ಕಿರೇವಳು ನಮ್ಮ ಕಾಕ್ತಿ ದೇಶ ಅವ್ರ ಮಗಳು ಚೆನ್ನಮ್ಮ.
1: ಹೌದೇನಪ್ಪ, ಆದ್ರೆ ಏನ್ ಮಾಡೋದು, ಮಲಸರ್ಜ ಮಹಾರಾಜ ಅಚಾನಕ್ ಸತ್ತು ಹೋದು, ಅನಾಹುತ ಆಗಿ ಹೋತು. ಆಗ ಸಂಸ್ಥಾನ ನಡೆಸಾಕ ರುದ್ರಾಮಣವ್ರ ಮಗ ಶಿವಲಿಂಗ ರುದ್ರ ಸರ್ಜ ಅಧಿಕಾರಕ್ಕೆ ಬಂದೇನಪ್ಪ.
0: ಹೌದು, ಯುವ ಶಾಣೆ ಇದ್ದ. ಅಷ್ಟೊತ್ತಿಗೆ ಈ ಕುಂಪನಿ ಸರ್ಕಾರದವ್ರು ಕೂಡ ತನ್ನ ಸೆಕ್ಕೆ ಬೆಳೆಸಿಕೊಂಡಿದ್ದ.
1: ಹೌದು,
0: ಆದ್ರ ರೋಗಗ್ರಸ್ತ ಆಗಿಬಿಟ್ಟಿದ್ದ. ಇವಾಗ ಸಂತಾನನೇ ಇರ್ಲಿಲ್ಲ. ಮುಂದಿನ ರಾಜ್ಯಭಾರ ಯಾರು ಮಾಡೋದು ಅನ್ನೋದ ಚಿಂತೆ ಆತಪ್ಪ ಅವಂಗ.
1: ರುದ್ರಾಮಣವ್ರ ವಯಸ್ಸು ನೀರಾಕ್ ಬಂದಿತ್ತು. ಶಿವಲಿಂಗ ರುದ್ರ ಸರ್ಜ ಸಾವಿನ ಅಂಚನಾಗಿದ್ದ. ನಮ್ಮ ಚೆನ್ನಮ್ಮ ರಾಣಿ ಮ್ಯಾಲ ಭಾರ ಬಿತ್ತು. ಶಿವಲಿಂಗ ರುದ್ರ ಸರ್ಜ ದತ್ತಗ ಮಗನ ತಗೋರಿ, ಸಂಸ್ಥಾನಕ್ಕೆ ಪಟ್ಟಗಟ್ರಿ ಅಂತ ಹೇಳಿ ಜೀವ ಬಿಟ್ಟ.
0: ಏ ಲವಣಿಕರ,
1: ಯಾಕೋ
0: ಇಂಥದ್ರಾಗ ಚೆನ್ನಮ್ಮ ಮುಂದೆ ಏನ್ ಮಾಡಿಲ್ಲ ಅಂತ ನೀ ಯಾಕೆ ಹಾಡಿನಾಗ ಹೇಳಬಾರ್ದು?

0: ಸಾಕ್ಷಿಗಳಾಗಿ ಸಭೆಗೆ ಆಗಮಿಸುತ್ತಿದ್ದಾರೆ. ಬಹುಬರ
1: ವೆಂದಲ್ಲ, ಗಂಡು ಸಂತಾನವಿಲ್ಲದೆ ಈ ಸಂಸ್ಥಾನಕ್ಕೆ ಮಾಸ್ತಮರಡಿ ಗೌಡರ ಮಗ ಶಿವಲಿಂಗಪ್ಪನನ್ನು ದತ್ತಕ ಮಾಡಿಕೊಳ್ಳುವುದು ಸೂಕ್ತ. ಇಲ್ಲದಿದ್ದರೆ ಸಂಸ್ಥಾನದಲ್ಲಿ ಸರ್ಕಾರದವರು ಕೈ ಹಾಕುತ್ತಾರೆ. ಆ ಫಿರಂಗಿಯವರ ಕೈಯಲ್ಲಿ ಸಂಸ್ಥಾನ ಸಿಕ್ಕುವುದು ಸತ್ಯ. ಈಗಾಗಲೇ ರಾಜಕೀಯ ಏಜೆಂಟ್ನಂತಿರುವ ಠಾಕ್ರೆ ಸಾಹೇಬ ತರಾತುರಿಯಲ್ಲಿದ್ದಾನೆ. ಆದ್ದರಿಂದ ಅತಿ ಶೀಘ್ರವಾಗಿ ದತ್ತುಪುತ್ರನನ್ನು ಪಡೆದ ಬಗ್ಗೆ ಕಾಗದ ಪತ್ರ ಸೃಷ್ಟಿ ಮಾಡಿಯಾಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು.
2: ಸಭೆಯ ಹಿರಿಯರಲ್ಲಿ ಅಮಟೂರ ಬಾಳಪ್ಪನ ಪ್ರಣಾಮಗಳು. ತಾಯಿ, ಇಂಥ ಸಂದಿಗ್ಧ ಸಮಯದಲ್ಲಿ ದುಃಖ ದುಮ್ಮಾನ ತೊರೆದು ಹೆಣ್ಣಾಗಿ ಧೈರ್ಯ ಸಾಹಸ ಮೆರೆದದ್ದು ನಮ್ಮ ಕಣ್ಣು ತೆರೆಸಿದೆ. ಆದಷ್ಟು ಶೀಘ್ರವಾಗಿ ಈ ಕೆಲಸ ಸಾಂಗವಾಗಲಿ. ಕನ್ನಡದ ಅಕ್ಷರಗಳನ್ನು ಸರಿಯಾಗಿ ತಮ್ಮ ನಾಲಿಗೆ ಮೇಲೆ ನುಡಿಸಲು ಬರದ ಆ ಫಿರಂಗಿಯವರ ಕೈಯಲ್ಲಿ ನಾವು ಸಿಗುವುದು ಬೇಡ. ನೀವೇನಂತೀರಿ ಅವರಾದಿ ವೀರಪ್ಪನವರೇ?
3: ಅಮಟೂರು ಬಾಳಪ್ಪನವರೇ,
2: ಹಾ,
3: ನಿಮ್ಮ ಈ ಮಾತಿಗೆ ನನ್ನ ಅಂತರಂಗದ ಒಪ್ಪಿಗೆ ಇದೆ.
2: ಬಹಳ ಸಂತೋಷವಾಯಿತು.
3: ಆದರೆ ಸಂಸ್ಥಾನದಲ್ಲಿ ಈಗಾಗಲೇ ಕೆಲವರು ಕೆಂಪು ಮೋತಿಯವರ ಜೊತೆಗೆ ಸೇರಿ ತಮ್ಮ ಹಿಡಿತ ತಪ್ಪಿ ವರ್ತಿಸುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮಲ್ಲಪ್ಪ ಶೆಟ್ಟರು ಮತ್ತು ವೆಂಕಟರಾಯರು ಈ ಸಭೆಯಲ್ಲಿ ಇಂದು ಇರದೇ ಇರುವುದು. ಯಾವುದಕ್ಕೂ ನಾವು ಜಾಗೃತಿಯಿಂದ ಇರುವುದು ಒಳ್ಳೆಯದು. ನಮ್ಮ ಯುದ್ಧ ಸಲಕರಣೆಗಳು, ಮದ್ದುಗುಂಡು, ತೋಪುಗಳು ಸಂಗ್ರಹಣೆಯಲ್ಲಿ ಸಿದ್ಧವಾಗಿರಲಿ. ರಾಯಣ್ಣ ಮತ್ತು ಬಿಜಗತ್ತಿ ಮಲ್ಲಪ್ಪನವರು ಸೇನೆಯನ್ನು ಸಜ್ಜಿನಲ್ಲಿಟ್ಟುಕೊಂಡಿರಲಿ. ಇದಕ್ಕೆಲ್ಲ ತಮ್ಮ ಸಹಕಾರ ಅತ್ಯಂತ ಅಗತ್ಯ.
2: ಆಗಲಿ ಆಗಲಿ, ಎಲ್ಲರೂ ಸೇರಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ.
1: ಗುರುಸಿದ್ಧ ಪ್ರಭುಗಳೇ, ಸಮಸ್ತ ಸಂಸ್ಥಾನದ ವೀರ ಕುಡಿಗಳೇ, ತಮ್ಮ ಸಮ್ಮುಖದಲ್ಲಿ ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ. ಕಿತ್ತೂರು ಸಂಸ್ಥಾನವನ್ನು ಹಿಂದಿನಂತೆ ಮುಂದುವರಿಸಲು ಪ್ರಸಂಗ ಬಿದ್ದರೆ ಕುದುರೆ ಏರಿ ಕತ್ತಿ ಹಿಡಿದು ಕಾಳಗ ಎದುರಿಸಿ ಆ ಬ್ರಿಟಿಷರ ರುಂಡ ಮುಂಡ ಚೆಂಡಾಡಲು ನಾನು ಹಿಂಜರಿಯುವುದಿಲ್ಲ. ಇದಕ್ಕೆ ಸ್ವರ್ಗಸ್ಥನಾದ ನನ್ನ ಪತಿ ಹಾಗೂ ಇಡೀ ದೈವವೇ ಸಾಕ್ಷಿ. ನನ್ನ ರಕ್ತದ ಕಣಕಣ ಹರಿದು ಒಂದು ತೊಟ್ಟು ರಕ್ತವಿರುವವರೆಗೆ ಈ ಸಂಸ್ಥಾನದ ಉಳಿವಿಗಾಗಿ, ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತೇನೆ. ಹರ ಹರ ಮಹಾದೇವ್.
4: ಹಿಂಗ ದತ್ತಿತ್ ಪುತ್ರನ ಕಾಗದ ಮಾಡಿ ಚನ್ನಂರಾಣಿಯವರ ಸಂಸ್ಥಾನದ ಸೂತ್ರ ಹಿಡಿದ್ರೇನ್ರಪ್ಪ ಲವಣಿಕಾರ?
2: ಹೂ ಅಂದ್ರ ಹರದಾರಿ ಹಾರ್ತೀಯಲೋ ಮರಾಯಣಿ ಕತೆಗಾರ. ನನ್ನ ಹಲಿಗೆ ಕಾದೈತಿ, ಸ್ವಲ್ಪ ತಡ್ಕೋ. ಕತಿ ಹೇಳ್ಕೊಂತ ಹಾಡ್ಕೊಂತ ಹೋಗ್ತೇನೆ.

0: ಚೆನ್ನಮ್ಮ ರಾಣಿ ಅವ್ರ ಧಾರವಾಡದಿಂದ ಠಾಕ್ರೆ ಸಾಬ್ ದಂಡು ತಗೊಂಡು ಬಂದು ದೊಂಬುರ್ಕೊಪ್ಪದ ಆಸ್ಪಾಸು ಬೀಡ್ ಬಿಟ್ಟಾನ್ರಿ. ಅವ ನಿಮ್ಮ ಕೂಡ ಚರ್ಚೆ ಮಾಡಕ್ ಬರ್ತಾನಂತ್ರಿ. ನೀವು ಸುಳ್ಳು ದತ್ತಕ ಕಾಗದ ಸೃಷ್ಟಿ ಮಾಡ್ಯಾರಂತಲ್ರಿ, ಅದಕ್ಕೆ ಕುಂಪಣಿ ಕಾಯ್ದೆಗೆ ವಿರುದ್ಧ ಆಕತಿ ಅಂತ್ರಿ.
1: ಮಲ್ಲಪ್ಪ ಶೆಟ್ರ ವೆಂಕಟರಾಯರ, ನೀವು ನಮ್ಮ ತುರ್ತು ಸಭಾದಾಗ ಹಾಜರಿಲ್ದ ಎಲ್ ಹೋಗಿದ್ರಿ? ಆ ಬ್ರಿಟಿಷರ್ ಕೂಡ ಹೋಗ್ಲಿಕ್ಕೆ ನಿಮಗ ನಾಚಿಕ್ ಬರ್ಲಿಲ್ಲ? ಚಂದಾಗ್ ತಿಳಿಸ್ ಹೇಳ್ರಿ ಅಮ್ಟೂರ್ ಬಾಳಪ್ಪನವ್ರ.
2: ನೀವು ಅವರ ರಾಜಕೀಯ ಏಜೆಂಟ್ ಆಗಿರೇನ? ನಾಚಿಕೆ ಬರುದು ನಿಮ್ ಜನ್ಮಕ್ಕೆ ಒಂದಿಟ್ಟು. ಬುರಾದಿಯಿಂದ ಸಂಸ್ಥಾನದ ಅಂಡ ಉಂಡವ್ರು ನೀವು. ನಮಗೆಲ್ಲ ಅನ್ನ ಇಲ್ದಾಗ ಈ ಸಂಸ್ಥಾನದಿಂದ ಎಲ್ಲ ಹಳ್ಳಿ ಬಡವರಿಗೆ ಊಟ ವ್ಯವಸ್ಥೆ ನೋಡಿದ್ದು ಈ ಸಂಸ್ಥಾನ. ಏ ಉಪ್ಪು ಉಂಡ ಮನೆಗೆ ದ್ರೋಹ ಬಗಿತಿರಲ್ಲೋ, ಉಪ್ಪು ಉಂಡ ಮನೆಗೆ ದ್ರೋಹ ಬಗಿತಿರಲ್ಲೋ.
3: ಒಡೆದಾಳೋ ಬುದ್ಧಿಯಿಂದ ಇಡೀ ದೇಶ ಕಬಳಿಸೋ ಆ ಕಂಪನಿಯವ್ರು ಕೂಡ ಕೂಡಕ್ಕ ನಿಮಗೆ ಮನಸ್ಸರ ಹೆಂಗ್ ಬಂತು?
0: ಹೊರಗಿನಿಂದ ಬಂದ ಜನ ನಮಗೆ ಎಷ್ಟು ದಿನ ಹಾಕಾರ್ಲಿ, ಕೊನೆಗೆ ತನಕ ನಾಮ ಉಳಿಯವ್ರು ಅನ್ನೋ ತಿಳುವಳಿಕೆ ನಿಮಗೆ ಬರಬೇಕಾಗಿತ್ತು.
4: ಅವ್ರಿಗೇನು ಗೊತ್ತಾಗ್ತೈತಿ? ಅವರಾದಿ ವೀರಪ್ಪಣ್ಣ ಉಂಡ ಮನೆ ಕಾಯಣ್ಸವ್ರವ್ರು. ಹೊಗಳ್ರಿ, ಸುಮ್ಮನೆ ಯಾಕೆ ನಿಂತೀರಿ?
0: ರಾಯಣ್ಣ ರಾಯಣ್ಣ ದೇವ್ರಾಣಿಯಾಗೂ ನಾವಲ್ಲಿ ಹೋಗಿಲ್ರಪ್ಪ. ನಮ್ಮ ವಾಸನೆ ಹಿಡ್ದ ಆ ಫಿರಂಗಿ ಅವರಿಂದ ನಮ್ಮ ಮನೆತನ ಬಂದ್ರಿ. ಹೋ ತ್ಯಾಗ್ರೆ ಸಾಬ ತನ್ನ ದಂಡಿನ ಪ್ರಮುಖರು ಕೂಡ ಇಲ್ಲಿಗೆ ಬರ್ತಾನ್ರಿ. ಅಯ್ಯ ಅಲ್ಲೋಡ್ರಲ್ಲೇ ಬಂದ್ಬಿಟ್ಟ.
4: ಥ್ಯಾಂಕ್ಸ್ ಥ್ಯಾಂಕ್ಸ್ ಚಿನ್ನಮ್ಮ ರಾಣಿಯವರೇ.
3: ಚಂದಂಗ ದೂರ್ ನಿಂತ ನಮಸ್ಕಾರ ಚೆನ್ನಮ್ಮ ರಾಣಿಯವರೇ ಅಂತ ಹೇಳಿ ನಿಂತುಕೊಳ್ಳಲಿ?
4: ನಿಂತುಕೊಳ್ಳುತ್ತೇನೆ ಚಿನ್ನಮ್ಮ ರಾಣಿಯವರೇ. ನೀವು ಸೀಕ್ರೆಟ್ ಆಗಿ ದತ್ತು ಮಾಡಿಕೊಂಡ ಸುದ್ದಿ ನಮಗೆ

0: ಇತ್ತು. ಕಂಪನಿ ರೂಲ್ಸ್ ಪ್ರಕಾರ ನಿಮಗೆ 11 ಹಲ್ಲಿಗಳನ್ನು ನಾವು ಬಿಟ್ಟು ಕೊಡ್ತಾನೆ. ಇನ್ನೂ ನೀವು ನಮಗೆ ಕಪ್ಪು ಕಾಣಿಕೆ ಕೊಟ್ಟು ಸಂಸ್ಥಾನ ನಡೆಸಬೇಕು. ಅಂಡರ್ಸ್ಟ್ಯಾಂಡ್?
1: ಏನಂದಿ, ನಾವು ನಿಮಗೆ ಕಪ್ಪ ಕಾಣಿಕೆ ಕೊಡಬೇಕೇ? ಹೇ, ನೀವೇನು ನಮ್ಮ ಅಣ್ಣ ತಮ್ಮಂದಿರೋ ಅಥವಾ ಬಂಧು ಬಾಂಧವರು? ನಮ್ಮ ಕನ್ನಡ ಬಾಂಧವರ ಸುಮಧುರ ಭಾವನೆಗಳಿಗೆ ಕಳಂಕ ತಂದು ನಮ್ಮೊಳಗೆ ಒಡಕು ಸೃಷ್ಟಿ ಮಾಡಿ ಅಣ್ಣ ತಮ್ಮಂದಿರನ್ನು ಭಾಗಾದಿಗಳನ್ನಾಗಿ ಮಾಡಿದ ನಿಮಗೆ ಕೊಡಬೇಕೆ ಕಪ್ಪ?
0: ಅಚ್ಚಿನಮ್ಮ ರಾಣಿಯವರೇ, ನೋ, ನೀವು ಆಂಗ್ರಿ ಆಗಬೇಡಿ. ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ನಡೆದುಕೊಳ್ಳಲೇಬೇಕು. ಇದು ನಿಮ್ಮ ಕರ್ತವ್ಯ, ಇಟ್ ಇಸ್ ಯುವರ್ ಡ್ಯೂಟಿ. ಅಂಡರ್ಸ್ಟ್ಯಾಂಡ್?
1: ಏನು, ಕರ್ತವ್ಯ ನಿಷ್ಠರು ಸ್ವಾಭಿಮಾನಿಗಳು ಆದ ನಾವು ನಿಮ್ಮಿಂದ ಪಾಠ ಕಲಿಯಬೇಕೆ? ಏಯ್, ಮುಚ್ಚು ಬಾಯಿ. ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ತೊಟ್ಟಿಲು ತೂಗುವ ಕೈ ಖಡ್ಗ ಹಿಡಿದರೆ ತಪ್ಪಿಲ್ಲ, ಅದು ಸ್ವಾತಂತ್ರ್ಯಕ್ಕಾಗಿ. ನನ್ನ ಜೀವನವನ್ನೇ ಮುಡಿಪಾಗಿಡುವೆ. ಕಿತ್ತೂರಿನ ಸಮಸ್ತ ಬಾಂಧವರೇ, ಈ ಫಿರಂಗಿಗೆ ನಾವು ಯುದ್ಧ ಸಾರುತ್ತೇವೆ ಎಂದು ತಿಳಿಸಿ. ಮರಣವೇ ಮಹಾನವಮಿ ನಮಗೆ. ಬದುಕಿ ಉಳಿದರೆ ಸಂಸ್ಥಾನ, ಸತ್ತರೆ ವೀರ ಸ್ವರ್ಗ. ಇದೇ ಕೊನೆಯ ಮಂತ್ರ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
2: ಅಂತೂ ಹಿಂಗ ಆ ಠಾಕ್ರೆ ಸಾಬ್ಗ ಚೆನ್ನಮ್ಮ ಹೇಳಿದ ತಕ್ಷಣ ಲವಣಿಕಾರ, ಠಾಕ್ರೆ ಸಾಬ್ ಓಡಿ ಧಾರವಾಡ ಸೇರ್ಕೊಂಡೇನಪ್ಪ.
3: ಹೌದು ಖರೇ, ಚೆನ್ನಮ್ಮ ರಾಣಿ ಮನದಾಗ ತಳಮಳ ಶುರುವಾತು. ಕೇಳಿಗ ಲಾವಣಿ ಹೇಳ್ತೀನಿ.
2: ಹಾ ಹೇಳ.

ಬಿಟ್ಟಾನೋ ಆಜ್ಞಾ ಮಾಡ್ಯಾನೋ ತೋಪ ಹಚ್ಚಬೇಕ ಕ್ವಾಟಿ ಬಾಗಲಕ ಇಪ್ಪತ್ತು ನಿಮಿಷದಾಗ ಕ್ವಾಟಿ ಬಾಗಲು ತೆಗಿಬೇಕ ಇಲ್ಲದಿದ್ರ ತೋಪ ಹಚ್ಚಿ ಕ್ವಾಟಿ ಕೆಡುತ್ತೇವ ದರ್ಪದಿಂದ ಹೇಳ್ಯಾನ ಠಾಕ್ರೆ ಸಾಬ ಎಚ್ಚರ ಕೊಟ್ಟಾನ ಅವ ಒಳ್ಳೆ ಖಡಕ ಚಿತ್ತಗುಟ್ಟ ಕೇಳಿ ನೀವು ಮಹನೀಯರ ಚಿತ್ತಗುಟ್ಟ ಕೇಳಿ ನೀವು ಮಹನೀಯರ ಚಿತ್ತಗುಟ್ಟ ಕೇಳಿ ನೀವು ಮಹನೀಯರ ಚಿತ್ರದಂಗ ಕಂದಕಾರಿ ಕೋಟೆಯಿಂದ ಮಿಂಚಿನಂಗ ವೈರಿ ಮ್ಯಾಲ ಎರಗಿದಾರೋ ಒಂದೇ ಕಡ್ತಕ್ಕ ನುಚ್ಚು ನೂರು ಮಾಡಿ

0: ಸಾಕ್ರೆ ಒಮ್ಮೆಲೆ ಯುದ್ಧ ಮಾಡಕ್ ಕಾರಣ ಏನು ಗೊತ್ತೈತನಪ್ಪ?
1: ಏನಪ್ಪ ಕಾರಣ?
0: 1824 ಸೆಪ್ಟೆಂಬರ್ 12 ಕಿತ್ತೂರಿಂದ ಓಲೆಕಾರ್ ಒಬ್ಬ ಧಾರವಾಡ ಥ್ಯಾಕ್ರೆ ಸಾಬ್ಗ ದೇಸಾಯಿ ಅವರು ಮರಣದ ಪತ್ರ ತಂದ್ಕೊಟ್ನಂತ.
1: ಆ ಪತ್ರದಾಗ ಏನಿತ್ತಂತ?
0: ಆ ಪತ್ರ ಬರ್ ತಾರೀಕು July 10. ಅದ್ರಾಗ ದತ್ತಿಕ್ ಪುತ್ರನ್ ತೆಗೆದುಕೊಂಡಿದ್ದು ದೇಸಾಯಿ ಅವ್ರ ಸಹಿ ಇದ್ದದ್ ನೋಡಿ ಥ್ಯಾಕ್ರೆ ಸಂಶಯ ಪಟ್ಟ. ಸಿವಿಲ್ ಸರ್ಜನ್ ಒಬ್ಬನ್ ಶವ ಪರೀಕ್ಷೆ ಮಾಡಕ್ ಕಳಿಸಿದ್ನಂತ. ಆ ಸರ್ಜನ್ ಇದೇ ದೇಸಾಯಿ ಅವ್ರ ಮರಣಾನಂತರ ಮಾಡಿಸಿ ಸಹಿ ಕೊಟ್ಟಿ ಸಹಿ ಅನ್ನಂತ.
1: ಆತ್ ಬಿಡೋ ಮಾರಾಯ, ಈ ಗದ್ದಲಾಗ ಥ್ಯಾಕ್ರೆ ಅಂತೂ ಸತ್ತು ಹೋದ.
0: ಸತ್ತು ಹೋದ.
1: ಇನ್ನು ಮುಂದಿನ ಕತಿ ಏನಾತಂದ್ರ
0: ಹೇಳಪ್ಪ,
1: ಈ ಲಾವಣಿ ಒಳಗೆ ಹೇಳ್ತೀನಿ ಕೇಳ.
0: ಹೇಳ ಹೇಳ.

0: ಕತ್ಗಾರ ಹಿಂಗೆ ನಿಟ್ಟುಸಿರು ಬಿಟ್ಕೋಂತ ಬಿಟ್ಕೋಂತ ಒಮ್ಮೆ ಚೆನ್ನಮ್ಮನ ಉಸಿರ ನಿಂತ ಹೋತೇನಪ್ಪ. ಆದ್ರೆ ಕಿತ್ತೂರು ಸಂಸ್ಥಾನದಾಗ ಹುಟ್ಟಿದ ಈ ಕ್ರಾಂತಿ ಕಿಡಿ ಮುಂದುವರಿತೋ?
1: ಹೌದು ಹೌದು, ಮುಂದ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ಕ್ರಾಂತಿ ಮುಂದುವರಿಸಿದ.
0: ಹೌದು,
1: ಹಂಗ ನಮ್ಮ ಹಿರೇ ಪರಿವಾರ ಮುಂದುವರಿಸ್ಕೋಂತ ಕಡೇಕ ನಮ್ಮ ಗಾಂಧಿ ಮುತ್ಯಾನ ಕಡ್ತಕ್ಕನ ಈ ಬ್ರಿಟಿಷರು ದೇಶ ಬಿಟ್ಟು ಹೋದ್ರು ನೋಡಪ್ಪ.
0: ಅಂತೂ ನಮ್ಮ ದೇಶ ಸ್ವಾತಂತ್ರ್ಯದೊಂದಿಗೆ ಇವತ್ತಿಗೆ 60 ವರ್ಷ ಕಳೆದು ಹೋದು. ಹೌದಲ್ಲ?
1: ಹೌದಲ್ಲಪ್ಪ, ಹೌದು.
0: ಆದ್ರೆ ಇಂಥ ಸಂದರ್ಭದಾಗ ನಮ್ಮ ದೇಶಕ್ಕಾಗಿ ಹೋರಾಡಿ ದುಡಿದ ಪ್ರಾಣಾರ್ಪಣೆ ಮಾಡಿದ ಈ ಹಿರಿಯರನ್ನ ನಾವು ನೆನೆಯೋದು ನಮ್ಮ ಕರ್ತವ್ಯ. ಹೌದಲ್ಲ?
1: ಹೌದಪ್ಪ.
0: ಅದಕ್ಕೆ ನಮ್ಮ ಹಿರಿಯರು ಈ ಸಂಸ್ಥಾನದ ಇತಿಹಾಸ ಈ ರೀತಿ ಹಾಡಿ ಸಮಾಧಾನ ಹಂಚ್ಕೋತಾರೋ ತಮ್ಮ?
1: ಯಾವ ರೀತಿಯಪ್ಪ
0: ಹೇಳ್ತೇನೆ ಕೇಳು.
1: ಹಾ ಹೇಳು.

0: ವೀರರಾಣಿ ಕಿತ್ತೂರು ಚೆನ್ನಮ್ಮ ರೂಪಕ ಕೇಳಿದಿರಿ. ಭಾಗವಹಿಸಿದವರು ಕೆಜಿ ಗ್ರಾಮ ಪುರೋಹಿತ್, ಅನ್ನದಾನಿ ಹಿರೇಮಠ್, ರವಿ ಕುಲಕರ್ಣಿ, ರೋಹಿಣಿ ಇಮಾರತಿ. ರೂಪಕವನ್ನು ರಚಿಸಿ ಹಾಡುಗಳನ್ನು ಹಾಡಿದವರು ಬಸಲಿಂಗಯ್ಯ ಹಿರೇಮಠ್. ಪ್ರಸ್ತುತಿ ಅನಿಲ್ ದೇಸಾಯಿ.
1: ಇನ್ನೊಂದು ಕಿರು ರೂಪಕ ಕೇಳೋಣ, ಮಸಣದ ಮಲ್ಲಿಗೆ.
2: ರಚನೆ ಹಾಗೂ ನಿರ್ಮಾಣ ಮಂಜುಳಾ ಪುರಾಣಿಕ್. ಕೇಳಿ ಸತ್ಯಕಥೆ ಆಧಾರಿತ ರೂಪಕ ಮಸಣದ ಮಲ್ಲಿಗೆ.
3: ಭಾರತೀಯರಾದ ನಮಗೆ ಭೂಮಿ ಹೆಣ್ಣು, ನೀರು ಹೆಣ್ಣು, ಫಲಪುಷ್ಪ ಬಿಡಿದ ಪ್ರಕೃತಿಯೂ ಹೆಣ್ಣು. ಹೆಣ್ಣು ಪೂಜನೀಯ ತಾಯಿಯಾದಂತೆ ಆಕರ್ಷಣೆಯ ಮಾಯೆಯೂ ಹೌದು. ಎಲ್ಲರ ತಾಯಿಯಾದ ಆದಿಮಾಯೆ ಮುಗ್ಧ ಹುಡುಗಿಯಾಗಿ ಓಡಾಡುವಾಗ ಹೆಣ್ಣಿನಿಂದಲೇ ಬೀದಿಮಾಯೆಯಾಗುವ ದುರಂತ ನಮಗೆ ತಿಳಿಯದ್ದಲ್ಲ. ಆದರೆ ತಾಯಿಯ ಅಂತರಂಗವನ್ನು ಹೊತ್ತ ಹೆಣ್ಣು ಬರೀ ದೇಹವಲ್ಲ, ಅದು ಭಾವದ ಮೂಟೆ, ಬದುಕಿನ ಅದಮ್ಯ ಚೇತನ. ಮಸಣದ ಮಲ್ಲಿಗೆ ಕಥಾಹಂದರದ ನಾಯಕಿ ಶೈಲಜಾ ಅರಿಯದೆ ಲೈಂಗಿಕ ವೃತ್ತಿ ಎಂಬ ಮಸಣದ ಬದುಕಿಗೆ ಬಂದದ್ದು, ಅನುಭವಿಸಿದ್ದು, ನೊಂದದ್ದು, ಪಶ್ಚಾತ್ತಾಪ ಪಟ್ಟಿದ್ದು, ಪರಿವರ್ತನೆಯ ಹಾದಿ ತುಳಿದು ಸುವಾಸನೆ ಬೀರುವ ಮಲ್ಲಿಗೆಯಾದದ್ದು ಒಂದು ಸತ್ಯಕಥೆ.

0: ನನ್ನ ಹೆಸರು ಶೈಲಾ ದೊಡ್ಡಮನೆ ಅಂತ. ನಾನು ಇರೋದು ಕಲಘಟ್ಟೆಯಲ್ಲಿ. ಆಗ ನಾನು 13 ವರ್ಷದ ನನ್ನ ಹೆಣ್ಮಗಳಾದೆ. ನಂಗೆ ಶಾಲೆ ಕಲಿಯೋ ಇಷ್ಟನೇ ಇದ್ದಿದ್ದಿಲ್ಲ. ಆ ಕಾರಣಕ್ಕೆ ನನ್ನ ಮನೆಯಲ್ಲಿ ಹೊಡಿತಿದ್ರು, ಶಾಲೆಗೆ ಹೋಗಂದ್ರೆ ಹೋಗಲ್ಲ, ಬರೀ ಉಡಾಳದಂಗೆ ಅಡ್ಡಾಡ್ತೀಯ ಹೆಣ್ಮಕ್ ಎಲ್ಲರೂ ಕೂಡ, ನಿನ್ ಬೇಡ ಬೇಡ ಸರಿ ನೀವು ಹೊಲಕ್ಕರ ಹೋಗು ಅಂತೇಳಿ ಅಕ್ಕನ ಮನೆಗೆ ಹೋಗ್ಬಿಡ್ತೀನಿ ಅಂತೇಳಿ ನಾನು ಬಂದೆ. ಹುಬ್ಳಿಗೆ ಬಂದ್ಬಿಟ್ಟೇನೆ. ಬಂದ್ಲೇನ ನಮ್ಮ ಅಕ್ಕನ ಮನೆ ಎಲ್ಲೈತೆ ಅಂತ ಗೊತ್ತಾಗಿಲ್ಲ ನನಗೆ. ಬಸ್ ಸ್ಟ್ಯಾಂಡ್ ಇಟ್ಟಿನ ರೂಮ್ನಲ್ಲಿ ಕುಂತಿದ್ದೆ.
1: ಏನವ್ವ ತಂಗಿ, ಎಷ್ಟೊತ್ತಿಂದ ಇಲ್ಲೇ ಕುಂತಿಯಲ್ಲ? ನಿನ್ನ ಹೆಸರೇನು? ಯಾವೂರಕ್ಕೆ ಎಲ್ಲಿಗೆ ಹೋಗ್ಬೇಕು?
2: ಯವ್ವ, ನನ್ನ ಹೆಸರು ಶೈಲಾ. ನಮ್ಮೂರು ಕಲ್ಗಟ್ಟಿಗೆ. ನಾ ಮನೆ ಬಿಟ್ಟು ಬಂದೀನಿ. ನಮ್ಮ ಅಕ್ಕ ಇಲ್ಲೇ ಇದ ಊರಾಗ ಇರ್ತಾಳ. ಆದ್ರೆ ನನಗ ಮನೆ ಗೊತ್ತಿಲ್ಲ. ಅಡ್ರೆಸ್ ಹೇಳ್ತೀನಿ, ನನಗ ಮನೆ ತೋರಿಸ್ತೀರಾ?
1: ಪಾಪ, ಯಾವ ಬಂದಿಯೋ ಏನ, ಮುಖ ಎಷ್ಟು ಒಣಗೈತಿ, ಹೊಟ್ಟಿ ಹಸಿವಾಗಿರ್ಬೇಕು. ಬಾ, ಚಹಾ ಅಂಗಡಿಗೆ ಹೋಗೋಣಂತ, ಹೊಟ್ಟಿ ತುಂಬ ಏನಾರ ತಿನ್ನುವಂತಿ. ಅಲ್ಲ ತಂಗಿ, ಬಡತನ ಅಂತ ಕಾಣ್ತೈತಿ. ಅಕ್ಕನ ಮನೆಗೆ ಯಾಕೆ ಹೋಗ್ತಿ? ನಾನಿನ್ಗ ಕೆಲಸ ಕೊಡಿಸ್ತೀನಿ, ನಾನೂ ಕೆಲ್ಸಕ್ಕೆ ಹೊಂಟೀನಿ, ನಿನಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಆರಾಮಾಗಿ ದುಡ್ಕೊಂಡು ರೊಕ್ಕ ಮಾಡ್ಕೋ, ಏನಂತಿ? ಇವತ್ತ ಇಲ್ಲೇ ನಮ್ಮ ಮನ್ಯಾಗ ಇರು, ನಾಳೆ ಹೋಗೋಣಂತ.
2: ಯವ್ವ ಬ್ಯಾಡ್ಬೇ ಬ್ಯಾಡ, ನಮ್ಮಪ್ಪ ಅವ್ವ ಅಕ್ಕ ಎಲ್ಲ ಇಲ್ಲೇ ಇದ ಊರಾಗಾದಾರ, ನಾ ಅಲ್ಲೇ ಹೋಗ್ತೀನಿ.
1: ಹಂಗಾರ ಈ ಊರು ಬೇಡವ, ನಾ ನಿನಗ ಬ್ಯಾರೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಭಾಳ ರೊಕ್ಕ ಸಿಗ್ತತಲ್ಲೇ, ದುಡ್ಕೊಂಡ ಮ್ಯಾಲೆ ನಾ ನಮ್ಮ ಊರಿಗೆ ಹೋಗ್ತೀನಿ, ನೀನು ನಿಮ್ಮ ಊರಿಗೆ ಹೋಗುವಂತಿ.
0: ಏನಾಗಲ್ಲ ಬಾರ, ನಾನು ನಿನ್ನಂಗ ಹೆಣ್ಮಗಳು ಅಂತಂದ್ರೆ ಆಗ್ಲಿ ಬಿಡು, ಪರವಾಗಿಲ್ಲ ಅಂತ ನಾನು ಆಕಿ ಕೂಡ ಹೋದೆ ರೀ. ಹೋಗಿ ನೈಟ್ ಎಲ್ಲ ಹೋದ್ರಿ, ಬೆಳಗ್ಗೆ ಅವ್ರ ಮನೆಗೆ ಹೋದ್ವಿ. ನಂಗ ಊರು ಭಯ ಭಯ ಅನ್ಸಾತಿತ್ರಿ, ಯಾವಾಗೂ ನೋಡಿದ್ದಿಲ್ಲ ಅವರು. ನಾವೆಲ್ಲ ನಂಗೆ ಭಯ ಅನ್ಸಾತೈತಿ ಅಂದ್ರೆ

0: ಮೊದ್ಲಿಂತ್ರ ಆ ರೀತಿ ಆ ಮನೆಯೊಳಗ ಬಿಡ್ತಾ ಇದ್ರಂತ್ರ ಹೆಣ್ಮಕ್ಳನ್ನೆಲ್ಲ.
1: ರಾತ್ರಿ ಆಗಕತ್ತೈತಿ, ನನ್ ಕೂಡ್ ಬಂದಾಕೆ ಎಲ್ಲದಲ್ರಿ, ನನ್ನ ಅಕಿನ ಹತ್ರ ಕಳಿಸ್ರಿ, ನಾನು ನಮ್ಮ ಊರಿಗೆ ಹೋಗ್ತೇನೆ.
2: ಯಾಕಳಾಕತ್ತಿ, ಯಾರ ಬೇಕ್ ನಿನ್ಗ? ನಿನ್ನ ಇಲ್ಲಿ ಕರ್ಕೊಂಡ್ ಬಂದಾಕಿ ನನ್ಗ 10,000 ಮಾರು ಹೋಗ್ಯಾಳ. ಇನ್ನ ಇಲ್ಲಿಂದ ನೀ ಎಲ್ಲೂ ಹೋಗಂಗಿಲ್ಲ, ತಿಳಿತಾ? ನಡಿ ಒಳಕ. ಏಯ್ ಯಾರದಿರಲ್ಲೇ, ಕರ್ಕೊಂಡು ಹೋಗ್ರಿ, ಕಿನ್ನ ಒಳಕ್ ಒಡ ಕರ್ಕೊಂಡು ಹೋಗ್ರಿ.
1: ಬಿಡ್ರಿ ನನ್ನ, ನನ್ ಕಳಿಸ್ರಿ, ನನ್ಗೆ ಊರು ಗೊತ್ತಿಲ್ಲ, ನೀವ್ಯಾರು ಅದೂ ಗೊತ್ತಿಲ್ಲ. ನನ್ಗಕ್ಕಿ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ಲು, ನನಗ ಮೋಸ ಮಾಡಿದ್ಲರಿ, ಮೋಸ ಮಾಡಿದ್ಲು.
0: ನನ್ಗೇನು ಅಂತಃಕರಣ ತೋರಿಸ್ಲಿಲ್ರಿ ಅವ್ರು. ನಾವು ಅಲ್ಲೇ ಅಂದ್ರೂ ಭಾಳ ಹೊಡೆದ್ರಿ ನನಗೆ, ಹೊಡೆದು ಬರೀ ಗಿರಿ ಎಲ್ಲ ಹಚ್ಚಿದ್ರೆ. ಅವಾಗ ನಾನು ಏನನ್ರಿ, ನನ್ಗೆ ಗೊತ್ತಿಲ್ಲ ಏನಿಲ್ಲ, ನನ್ನ ಕರ್ಕೊಂಡು ಬಂದು ಈ ರೀತಿ ಮಾಡಿದ್ದಾರೆ, ನಂಗೆ ಇಷ್ಟನೂ ಇಲ್ಲ ಅಂತ. ಇಲ್ಲವ ನನ್ನ ನಮ್ಮನ್ನೆಲ್ಲನೂ ಇದೇ ರೀತಿನ ಮಾಡಿದ್ದಾರೆ ಅವರು. ಮತ್ತೀಗ ಅವರು ರೊಕ್ಕ ದುಡ್ಡು ಕೊಟ್ಟಾರದ್ಮೇಲೆ ಅದನ್ನು ಸಂಪಾದನೆ ಮಾಡಿ ಕೊಟ್ಟು ಹೋದ್ರೆ ನಿಮ್ಮನ್ನ ಇಲ್ಲಿಂದ ಬಿಡುಗಡೆ ಆಗ್ತೈತಿ, ಇಲ್ಲಿದ್ರೆ ನೀವು ಇಲ್ಲೇ ಇರೋದಾಕೈತಿ ಅಂತಂದ್ರೆ ನಾನು ಆಗಲ್ಲ ಅಂತ ಹೇಳಿ 2 ದಿನ ಊಟ ಬಿಟ್ಟರಿ. ನಾನು ಎಷ್ಟು ದಿನ ಅಂತ ಉಪವಾಸ ಇರ್ತಿ, ಬೇಡ ನೀನು ಗಟ್ಟಿ ಜೀವನ ಮಾಡಿಕೊಂಡು ದುಡ್ಡು ಅದನ್ನು ಮುಟ್ಟಿಸಿ ನೀನು ನಿಮ್ಮ ಊರಿಗೆ ಕಳಿಸ್ತಾರೆ, ಅವ್ರು ಇಟ್ಕೊಳ್ಳಂಗಿಲ್ಲ ಅಂದ್ರೆ. ನಾವು ಅಲ್ಲೇ ಅಂದ್ರೂ ಭಾಳ ಹೊಡೆದ್ರಿ ನನಗೆ.

0: ಎಂಟು ತಿಂಗಳ ಮೇಲ್ಗಡೆ ಅದನ್ನ ದುಡಿದು ಅವರಿಗೆ ಮುಟ್ಟಿಸಿದ್ಮೇಲೆ ನಾನು ನನ್ನ ಊರಿಗೆ ಹೋಗ್ಬೇಕಂತ ಬಂದೆ.
1: ಅಬ್ಬ ಈ ಅಬ್ಬ ಅಪ್ಪ ಎಲ್ಲಿದೆಯಪ್ಪ?
2: ಯಾರು ಯಾರದು? ನೀನ? ಏ ಏ ಎಲ್ಲಿ ಹಾಳಾಗಿ ಹೋಗಿದ್ದಿ? ಒಳಗೆ ಬಂದಿ ಅಂದ್ರೆ ಕಾಲು ಮುರಿದಿ ನಿಂದು ಮಾನಗಿಡಿ ನಡಿತಿಗೆಟ್ಟು ಹೆಣ್ಣು ನೀನು ನಡಿ. ಏ ನಡಿ ಕಡೆ.
1: ಯಾಕಪ್ಪ?
3: ನಿನಗ ಕೈ ಮುಗಿತೀನಿ, ದೂರ್ ಹೋಗ್ಬಿಡ ಆ ಕಡೆ. ಮನ್ಯಾಗ ನಿನ್ನ ಅಕ್ಕ ತಂಗಿಯರ್ ಅದಾರ ಇಲ್ಲೇ, ಅವ್ರು ಮದ್ವಿ ಮಾಡ್ಬೇಕು. ನಿನ್ನ ಮನ್ಯಾಗ ಸೇರಿಸಿದ್ರ ಬರುವ ಸಂಬಂಧನೂ ಬರುದಿಲ್ಲ ನಮ್ಗ.
1: ಅವ್ವ ನಂದೇನ್ ತಪ್ಪೈತಿ? ನನ್ ಜೀವಕ್ಕ ಮೋಸ ಆತಯ್ಯವ್ವ. ನಿಮ್ ಮಾತು ಕೇಳ್ದ ನಾ ಹಾಳಾದ್ನವೇ ಹಾಳಾದೆ.
2: ಮುಚ್ಚು ಬಾಯಿ, ನೀ ಸತ್ತು ಹೋಗಿ ಅಂತ ನಾವು ಎಳ್ಳು ನೀರು ಬಿಟ್ಟೀವಿ, ಹೋಗಿಬಿಡು. ನಮಗ ಮತ್ತೆ ನಿನ್ನ ಮುಖ ತೋರಿಸ್ಬೇಡ. ನಡಿ ನಡಿ ಆ ಕಡೆ. ಏ ಏ ಏನ ಏನ್ ನೋಡ್ಕೊಂತ ನಿಂತಿ? ಕದ ಹಾಕು ಈ ಮನಿ ಕದ ಹಾಕಿ ಇನ್ನೆಂದು ತೆಗಿಬೇಡ ನೀನು.
0: ಮತ್ತೆ ಏನ್ ಮಾಡ್ಬೇಕಪ್ಪ ಅಂತೇಳಿ ನನಗೂ ಮರ್ಯಾದೆ ಪ್ರಶ್ನೆ ಅಂತೇಳಿ ಬಂದೆ ರೀ. ನಾನು ಸತ್ತು ಬಿಟ್ರತ್ತಪ್ಪ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ ಸಾಯ್ಲಿಕ್ಕೆ ಹೋದೆ ರೀ. ಸಾಯ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ವಿಚಾರ ಮಾಡಿದ್ಮೇಲೆ ಬೇಡ, ನಾನು ಬದುಕಿ ತೋರಿಸ್ಬೇಕು ಎಲ್ಲರಿಗೂ ತಿ ಅಂತೇಳಿ ಬದುಕಲಿಕ್ಕೆ ಆಸೆ ಪಟ್ಟೆ.

0: ಆಮೇಲೆ ನಾನು ಏನು ಎಲ್ಲಿ ಜೀವನ ಮನೆ ಮಾಡ್ಬೇಕನ್ನೋದು ನನಗೆ ಗೊತ್ತ ತಿಳಿಲಿಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಬಂದು ನಾನು ಅಂಥ ವೃತ್ತಿ ಮಾಡೋ ಹೆಣ್ಮಕ್ಳು ಕೂಡ ಪರಿಚಯ ಮಾಡಿಕೊಂಡು ಸ್ವಲ್ಪ ದುಡಿಮೆ ಮಾಡಿ ಮನೆ ಮಾಡಿದೆ. ಒಂದು ಸಲ ಅಂಥವ್ರ ಕೂಡ ಇರುವಾಗ
1: ಹೇಳ ಮ್ಯಾಕ ನಿನಗ ಹೇಳಕತ್ತೀನಿ, ಹಿಂದೇನು ನೋಡ್ತಿ ಮತ್ತೆ ನೀನ ಹೇಳ ಮ್ಯಾಲ ನೀನು ದಂಧೆ ಮಾಡಕ್ಕೆ ಅದನ್ನು ಬಿಟ್ಟು ಇಲ್ಲಿ ಹಣ್ಣು ಮಾರಕ್ ನಿಂತೀಯ. ಏನು ಹಣ್ಣು ಮಾರ್ತೀಯೋ ಏನು ಗಿರಾಕಿ ಹೇಳ್ಕೊಳಕ್ ಕೂತೀಯೋ? ಹೇಳ ಎತ್ಕೊ ನೆನ್ ಬಿಟ್ಟಿ ಇಲ್ಲಿ ಕುಂತ ನೀ ಹಣ್ಣು ಹೂವು ವ್ಯಾಪಾರ ಮಾಡಿದಿ ಅಂತಂದ್ರೆ ನಿನ್ನ ಒದ್ದು ಒಳಗೆ ಹಾಕ್ತೀನಿ. ನೀನ ಹೇಳ ಬುಟ್ಟಿ ಎತ್ತೇ ನಾನು ಎತ್ತೋಗಿಲ್ಲ. ನಡಿ ಮಾವನ ಮನೆ ನಡಿ
2: ಮಾವನ ಮನೆಗೆ.
1: ಓ ಹೇಳ ಪೊಲೀಸ್ ಸ್ಟೇಷನ್ಗೆ ಮಾವನ ಮನೆ ಎತ್ತಿಕೆಗೆ.
0: ಅವಾಗ ಮತ್ತೆ ಒಳ್ಳೆ ಬಂದೆ. ಒಳ್ಳೆ ಬಂದು ಏನ್ ಮಾಡ್ಬೇಕಂತ ತಿಳಿಲಿಲ್ಲ. ಆಮೇಲೆ ಪ್ಯಾಡ್ ಆಫೀಸ್ ಅಂತ ಒಂದು ಆಫೀಸ್ ಬಂತು ಎಚ್ ಐ ವಿಡ್ಸ್ ಬಗ್ಗೆ. ಅವಾಗ ಅವ್ರು ಸರ್ ಮೇಡಮ್ ಅವ್ರು ಬಂದು ಏನಮ್ಮ ನಿಮ್ ಹೆಣ್ಮಕ್ಳಿಗಾಗಿ ನಾವು ಎಚ್ ಐ ವಿಡ್ಸ್ ಬಗ್ಗೆ ಮಾಹಿತಿ ಹೇಳಕ್ಕೆ ಬಂದೀವಿ, ನಿಮ್ಮಂತ ಹೆಣ್ಮಕ್ಳಿಗೆ ತಗೊಂಡ್ರೆ ಅವ್ರು ಎಲ್ಲ ಮಾತು ಕೇಳ್ತಾರೆ, ಆ ಕಾರಣಕ್ಕೆ ನಿಮ್ ಕೆಲ್ಸಕ್ಕೆ ನಾವು ತಗೊಂತೀವಿ ಬರ್ತೀರೇನಮ್ಮ ಅಂತ ಕೇಳಿದಾಗ ಆಯ್ತು ಸರ್ ಅಂತ ಹೇಳಿ ನಾನು ಏನ್ ಮಾಡಿದೆ, ನಮ್ಮ ಹೆಣ್ಮಕ್ಳ ಸಲಹೆಗಳ ಅಂದ್ಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಸುಧಾರಣೆ ಮಾಡ್ಬೇಕನ್ನೋ ಅಂತ ನನ್ನ ಮನಸ್ಸಿನಲ್ಲಿ ಬಂದ್ಬಿಡ್ತೇವೆ ಮೇಡಮ್. ಆಗೊಂದು ನನಗೊಂದು ಆಸರೆ ಇರ್ತೈತಲ್ಲ ಒಂದು ಕೆಲಸ ಅನ್ನೋದು ಅಂತೇಳಿ ನಾನು ಅಲ್ಲೇ ಸೇರಿಕೊಂಡೆ ಮೇಡಮ್.
3: ಸ್ಪ್ಯಾಡ್ ಸೊಸೈಟಿ ಫಾರ್ ಪೀಪಲ್ಸ್ ಆಕ್ಷನ್ ಫಾರ್ ಡೆವಲಪ್ಮೆಂಟ್ ಇದೊಂದು ಎನ್ ಜಿ ಒ. ಹುಬ್ಬಳ್ಳಿಯಲ್ಲಿ 2004 ಮಹಿಳಾ ಲೈಂಗಿಕ ಕಾರ್ಯಕರ್ತೆಯರಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಸ್ಪ್ಯಾಡ್ ಸಂಸ್ಥೆ ಲೈಂಗಿಕ ಕಾರ್ಯಕರ್ತೆಯರಿಗೆ ಮಾತ್ರವಲ್ಲದೆ ಅವರ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ನಿರಂತರ ಹೋರಾಟ ನಡೆಸುತ್ತಿದೆ. ಸ್ಪ್ಯಾಡ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಸುರೇಶ್ ಗುಡ್ದಾರಿ.
4: ಈ ಒಂದು ಎನ್ ಜಿ ಒ ಇದು ಬೆಂಗಳೂರದಲ್ಲಿ ಈಗಾಗಲೇ ಕಾರ್ಯನಿರತದಾಗಿದೆ. ಅದೇ ರೀತಿಯಾಗಿ ಇದು ಹುಬ್ಬಳ್ಳಿಯೊಳಗೆ 2004 ಒಂದು ಐಚಾಪ್ ಒಂದು ಫಂಡಿಂಗ್ ಏಜೆನ್ಸಿಯಲ್ಲಿ ಅಂದ್ರೆ ಇಂಡಿಯಾ ಕೆನಡಾ ಕೊಲಾಬರೇಷನ್ ಎಚ್ ಐ ವಿ ಏಡ್ಸ್ ಅನ್ನೋ ಒಂದು ಪ್ರಿವೆನ್ಷನ್ ಪ್ರೋಗ್ರಾಮ್ ಬಂತು. ಲೈಂಗಿಕ ವೃತ್ತಿ ಮಾಡುವಂತ ಒಂದು ಮಹಿಳೆಯರಿಗಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಲೈಂಗಿಕ ವೃತ್ತಿಗೆ ಮುಖ್ಯವಾಗಿ ಬರಲಿಕ್ಕೆ ಕಾರಣ ಅಂತಂದ್ರೆ ಹೆಚ್ಚಿನ ಹೆಚ್ಚು ಬಡತನದಿಂದ ಬರುವಂತ ಜನ ಇದಾರೆ, ಕೆಲವರು ಶೋಷಣೆಗೊಳಗಾಗಿ ಬರ್ತಾ ಇರುವಂತ ಹೆಣ್ಮಕ್ಳಿದ್ದಾರೆ. ಇನ್ನು ಕೆಲವರು ಅಂದ್ರೆ ಅವರು ಅಸಹಾಯಕರಾಗಿ ಏನೋ ಒಂದು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡಕಂತ ಹೋದಾಗ ಅಲ್ಲಿ ಶೋಷಿತರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಲೈಂಗಿಕ ವೃತ್ತಿಯನ್ನ ಮುಂದುವರಿಸಿಕೊಂಡು ಮಾಡುವಂತ ಕೆಲಸಗಳ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಗಂಡ ಸರಿಯಾಗಿ ಮನಿ ಜವಾಬ್ದಾರಿ ತಗೋದಿಲ್ಲ. ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅನ್ನುವಂತ ಒಂದು ಫಂಡಿಂಗ್ ಏಜೆನ್ಸಿ ಧನ ಸಹಾಯದಿಂದ ಲೈಂಗಿಕ ವೃತ್ತಿ ಮಾಡ್ತಾ ಇರುವಂತ ಮಹಿಳೆಯರಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಾವು ಎಚ್ ಐ ವಿ ಏಡ್ಸ್ ಅನ್ನ ತಡೆಗಟ್ಟುವಂತ ಒಂದು ಮುಖ್ಯವಾದಂತ ಕೆಲಸ ಇದು. ಗುಪ್ತ ಕಾಯಿಲೆಗಳನ್ನು ಕೂಡ ಅದರ ಬಗ್ಗೆ ಯಾವ ರೀತಿ ಬರ್ತದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂತದ್ದು, ಮತ್ತೆ ಇದರ ಬಗ್ಗೆ ಚಿಕಿತ್ಸೆ ಕೂಡ ನಮ್ಮ ಒಂದು ಸಂಸ್ಥೆಯ ಮೂಲಕ ನಾವು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂತಹ ಲೈಂಗಿಕ ವೃತ್ತಿ ಮಾಡುವಂತ ಮಹಿಳೆಯರಿದ್ದಾರೆ, ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆಲ್ಲ ಮುಖ್ಯವಾಗಿ ಮಾಹಿತಿ ಕೊಟ್ಟು ಅವರಲ್ಲಿಂದ ಸಹವರ್ತಿ ಶಿಕ್ಷಕಿಯರು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಅಂದ್ರೆ ಸಮುದಾಯದಿಂದ ವಾಪಸ್ ಸಮುದಾಯಕ್ಕೆ ಒಂದು ಮಾಹಿತಿ ಕೊಡುವಂತ ಒಂದು ಕೆಲಸವನ್ನ ನಾವೀಗ ಸುಮಾರು 6 ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರದೇ ಆದಂತ ಕೆಲವೊಂದು ಸಮಿತಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈಗಿನ ತಿಂಗಳೊಳಗೆ ಯಾವುದೇ ಒಂದು ಸಾರ್ವಜನಿಕರಿಂದ ಇರ್ಬೋದು, ಪೊಲೀಸರಿಂದ ಇರ್ಬೋದು, ಗುಂಡಾಗಿರಿ ಮಾಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಅವ್ರಿಗೆ ಏನಾದರೂ ಸಮಸ್ಯೆಗಳಾದ ಅಂದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕಾಗಿನೇ ಬಿಕ್ಕಟ್ಟು ಸಮಿತಿ ಅಂತೇಳಿ ತಮ್ಮಲ್ಲಿನ ಅವ್ರ ಜನ ಎಲ್ಲ ಕೂಡ್ಕೊಂಡು ಒಂದು ಬಿಕ್ಕಟ್ಟು ನಿವಾರಣಾ ಸಮಿತಿ ಮಾಡ್ತಾರೆ. ಲೈಂಗಿಕ ವೃತ್ತಿ ಮಾಡ್ತಾ ಇರೋರು ಅವರ ಒಂದು ಜೀವನ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಅವ್ರು ವೃತ್ತಿಗೆ ಬಂದಾರೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಮಾಡಬೇಡ್ರಿ ಅನ್ನೋ ಅಡ್ವೊಕೇಸಿ ಪ್ರೋಗ್ರಾಮ್ ಕೂಡ ನಮ್ಮಲ್ಲಿ ಲೀಗಲ್ ಅಡ್ವೈಸರ್ ಇದಾರೆ. ಅವ್ರ ಮೂಲಕ ಮತ್ತೆ ಪೊಲೀಸ್ ಸೆನ್ಸಿಟೈಸೇಷನ್ ಅಂತ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಮಾಡ್ತೀವಿ. ಪೊಲೀಸರ ಜೊತೆಗೂ ಸಂವಾದ ಮಾಡ್ತೀವಿ, ಮುಖಾಮುಖಿ ಕಾರ್ಯಕ್ರಮ ಮಾಡಿ ಅವರಿಗೆ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮ ಕೊಡ್ತೀವಿ. ಆ ಸರ್ಕಾರಿ ಸೌಲಭ್ಯಗಳು ಇರುವಂತಹ ಒಂದು ಸಂಸ್ಥೆಯ ಜೊತೆಗೂ ಕೂಡ ನಾವು ಒಳ್ಳೆ ಬಾಂಧವ್ಯ ಇಟ್ಕೊಂಡಿವಿ. ಅದ್ರ ಜೊತೆಗೆ ಎಚ್ ಐ ವಿ ಏಡ್ಸ್ ಏನಾದರೂ ಇನ್ನೂ ಹೆಚ್ಚಿನ ರೀತಿಯೊಳಗೆ ಹರಡಬಾರ್ದು ಅನ್ನೋದಕ್ಕಾಗಿ ನಮ್ಮಲ್ಲಿನ ಒಂದು ಸಮುದಾಯದವ್ರದೇ ಒಂದು ಆರೋಗ್ಯ ಸಮಿತಿ ಅಂತ ಕೂಡ ಒಂದು ರಚನೆ ಮಾಡಿಕೊಂಡು ಯಾರು ಸೋಂಕಿತ ಮಹಿಳೆಯರು ಇರ್ತಾರೆ ಅಂದ್ರೆ ಎಚ್ ಐ ವಿ ಸೋಂಕಿತ ಮಹಿಳೆಯರದ್ದು ಕೂಡ ಅವ್ರದೇ ಆದಂತಹ ಒಂದು ಸಂಘ ಕಟ್ಟಿಕೊಂಡು ಆ ಸಂಘದ ಮೂಲಕ ಅವರಿಗೆ ERT ತಗೊಳ್ಳುವಂತದ್ದಿರ್ಬೋದು, ಕೇಮ್ಸ್ ನಲ್ಲಿ ಏನೆಲ್ಲ ಹೆಚ್ಚಿನ ಒಂದು ಸೌಲಭ್ಯಗಳದಾವ ಅನ್ನೋದ್ ಬಗ್ಗೆ ಮಾಹಿತಿ ಕೊಡೋದು, ಮತ್ತೆ ಈಗ ಸೋಂಕಿತರಾದ ತಕ್ಷಣ ಅವರು ಅಬಲ್ರಲ್ಲ ಅನ್ನುವಂತ ಮಾಹಿತಿ ಕೊಡೋದ್ರ ಮೂಲಕ ಅವರಲ್ಲಿ ಒಂದು ಸ್ಫೂರ್ತಿ ಕೊಡ್ತಾ ಇದೀವಿ. ಅಂದ್ರೆ ನಾವು ಅವರು ಕೂಡ ಎಲ್ಲರಂಗೆ ಬಾಳಬಹುದು, ಬದುಕಬಹುದು. ವಿಧವೆಯರಿದ್ದಂತವ್ರಿಗೆ ಈಗೇನೋ ಒಂದು ವಯಸ್ಸು ಐತಿ, ಅವರು ವೃತ್ತಿ ಮಾಡ್ತಾರೆ, ಅದ್ರ ವಯಸ್ಸಾದ ನಂತರ ಅವರು ಮುಂದೆ ಜೀವನ ಏನ್ ಮಾಡ್ಬೇಕು ಅನ್ನೋ ಒಂದು ಸಮಸ್ಯೆ. ಆ ಒಂದು ಜೀವನ ನಡೆಸಲಿಕ್ಕಾಗಿನ ಅವರಿಗೆ ಒಂದು ವಿಧವಾ ಪೆನ್ಷನ್ ಕೂಡ ಅವರಿಗೆ ಮಾಡಬೇಕು. ಕೆಲವರಿಗೆಲ್ಲ ಬ್ಯಾಂಕ್ ಪಾಸ್ಬುಕ್ ಕೂಡ ಎಲ್ಲ ಮಾಡಿಕೊಟ್ಟಿರುವಂತದ್ದಿದೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಇರತಕ್ಕಂತ ಈ ಸಮುದಾಯದ ಮಹಿಳೆಯರು ಅಂತ ಏನ್ ಹೇಳ್ತೀವಿ, ಇವರು ಸಾಮಾಜಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ಮತ್ತು ಸಾಂಸ್ಕೃತಿಕವಾಗಿ ಎಲ್ಲರನ್ನು ಕೂಡ ಸಮಾನರು ಅನ್ನುವಂತ ಒಂದು ಭಾವನೆ ಬೆಳರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮದೇ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಬೆಳಕು ಮೇಳ ಸಂಘವನ್ನ ಈಗ ರೂಪಿಸಿಕೊಂಡು ಈಗಾಗಲೇ ಸುಮಾರು 1 ಆಗ್ಲಿಕ್ಕೆ ಬಂತು. ಈ ಲೈಂಗಿಕ ವೃತ್ತಿ ಮಾಡ್ತಾ ಇರುವಂತ ಜನರಲ್ಲಿ ಕೂಡ ಅವೇರ್ನೆಸ್ ಬಂದು ಉಳಿದಂತ

0: ಸಾರ್ವಜನಿಕರಿಗೂ ಕೂಡ ಇದು ಎಚ್ ಐ ವಿ ಏಡ್ಸ್ ನ ಮಾಹಿತಿ ನೀಡುವಲ್ಲಿ ಒಳ್ಳೆ ಒಂದು ಕೆಲಸ ಮಾಡ್ತಾರಂತ ಹೇಳ್ಬೋದು.
1: ಬಾಲ್ಯದ ಸವಿಯನ್ನು ಆನಂದಿಸುವ ಕಾಲದಲ್ಲಿ ಕಂಡು ಕೇಳದ ಕಾಮಕೂಪಕ್ಕೆ ಅಮಾಯಕವಾಗಿ ತಳ್ಳಲ್ಪಟ್ಟ ಶೈಲಜಾ ದೊಡ್ಮನಿ ಬದುಕನ್ನು ಸವಾಲಾಗಿ ಸ್ವೀಕರಿಸಿದವರು. ತಾನು ಅನುಭವಿಸಿದ ನೋವು, ಅಪಮಾನ ಇತರ ಮಹಿಳೆಯರಿಗೆ ಬರಬಾರದು ಎಂಬ ಕಳಕಳಿ, ಅವರೇನಾದರೂ ತಪ್ಪುದಾರಿಗೆ ಬರುವ ಸೂಚನೆ ಸಿಕ್ಕರೆ ಸಾಕು, ಅಂಥವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಮನೆಗೆ ಮರಳಿಸುವ ಕೆಲಸ ಮಾಡುತ್ತಿದ್ದಾರೆ ಶೈಲಜಾ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಲೈಂಗಿಕ ವೃತ್ತಿಯಲ್ಲಿರುವ ಮಹಿಳೆಯರ ಮಕ್ಕಳಿಗೆ ಓದು, ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನೂ ಮಾಡುತ್ತಿದ್ದಾರೆ. ಮಹಿಳೆಯರಿಗಾಗಿ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಕಳೆದ 6 ವರ್ಷಗಳಿಂದ ಸ್ಪ್ಯಾಡ್ ಸಂಸ್ಥೆಯಲ್ಲಿ ಸಮಾಜ ಸೇವಿಕೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂಥ ಹೆಣ್ಣು ಮಕ್ಕಳಿಗೂ ಮರ್ಯಾದೆ, ಗೌರವ ಸಿಗಬೇಕು, ಸಮಾಜದಲ್ಲಿ ಅವರಿಗಿರುವ ಕಳಂಕ, ತಾರತಮ್ಯ ಹೋಗಲಾಡಿಸುವ ಸಲುವಾಗಿ ದುಡಿಯುತ್ತಿರುವೆ ಎನ್ನುತ್ತಾರೆ ಶೈಲಜಾ ದೊಡ್ಮನಿ.
2: ಬಹಳ ತೊಂದರೆ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆಲ್ಲ, ಪೊಲೀಸರು ನಿಂತ್ರ, ಗುಂಡಾ ನಿಂತ್ರ, ಪಬ್ಲಿಕ್ ನಿಂತ್ರ. ಅವಾಗ ನಾವೇನ್ ಮಾಡಿದೀವಿ, ನಮ್ದಾಗೆ ಒಂದು ಸಂಘ ಕಟ್ಟಬೇಕನ್ನುವಂತ ಮನಸ್ಸಿನಲ್ಲಿ ಬಂತು. ಬೆಳಕು ಮೇಳ ಸಂಘ ಅಂತ ಧಾರವಾಡ ಡಿಸ್ಟಿಕ್ ಒಂದು ಸಂಘ ಮಾಡ್ಕೊಂಡಿವ್ರಿ. ಸಂಘ ಮುಖಾಂತರ ನಮ್ಮ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಅವ್ರ ಗುಂಪಿನಲ್ಲಿ ಚರ್ಚೆ ಮಾಡೋದು, ಅವ್ರ ಆರೋಗ್ಯ ಬಗ್ಗೆ ಅರಿವು ಮೂಡಿಸೋದು, ಅವರಿಗೆ ಏನು ಸಮಸ್ಯೆ ಬಂದ್ರು ಒಂದು ಬಿಕ್ಕಟ್ಟು ನಿವಾರಣೆ ಅಂತ ಸಮಿತಿ ಅಂತ ಮಾಡ್ಕೊಂಡ್ವಿ. ಯಾರಾದ್ರೂ ತೊಂದರೆ ಮಾಡಿದ್ರೆ ಅದ ಅವತ್ತ ತಿಂಗಳಲ್ಲಿ ಒಂದು ಮೀಟಿಂಗ್ ಇಟ್ಟಿರ್ತೀವಿ, ಅಲ್ಲೇ ಚರ್ಚೆ ಮಾಡ್ತಿದ್ವಿ ಮೇಡಮ್. ಯಾರು ನಮ್ಗೆ ತೊಂದರೆ ಕೊಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಆ ಏರಿಯಾದಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಅವರಿಗೆ ಹೋಗಿ ನಾವು ತಿಳಿಸ್ತಿದ್ವಿ. ಅದೇ ರೀತಿ ಮಾಡ್ತಾ ಮಾಡ್ತಾ ಬಂದಾಗ ದೊಡ್ಡ ಒಂದು ಸಂಘನ ಆಯ್ತು ಮೇಡಮ್. 18 ವರ್ಷದ ಒಳಗಡೆ ವೃತ್ತಿಗೂ ಬಂದ್ರೆ ಆ ಹೆಣ್ಮಗಳಿಗೆ ಫಸ್ಟ್ ನಂದಾರು ಮಾಡ್ಕೊಂತೀನಿ ಮೇಡಮ್. ಕುಂತಾನ ಗುರ್ತ ಹಿಡಿತೀನಿ ಅವಾಗ ಅಲ್ಲಿ ಏನಂತ ನಾನು ಕೇಳಿದಾಗ, ಇಲ್ಲಮ್ಮ ನಾನು ಊರು ಬಿಟ್ಟು ಬಂದೇನೆ ಹಂಗೀಗಂದ್ರೆ ನೋಡವ್ವ ಇಲ್ಲಿ ಜನ ಬಹಳ ಕೆಟ್ಟ ಜನ, ಇಲ್ಲಿ ಬದುಕಲಿಕ್ಕೆ ಕೊಡಲ್ಲ,

ಬೇಡ ಈ ರೀತಿ ಆಗುದು ನಮಗೆಲ್ಲ ಆಗಿದೆ. ಊಟ ಗೀಟ ಎಲ್ಲ ಕೊಡಿಸಿ ಪೊರ್ಟಚಿನ್ ಹೋಗಿ, ಮೇಡಮ್ ಈ ಬೇರೆ ಊರ್ಲಿಂದ ಈ ಹೆಣ್ಮಗಳು ಬಂದಿದ್ದಾಳೆ, ಊರಿಗೆ ಹೋಗಂದ್ರೆ ಹೋಗ್ತಾ ಇಲ್ಲ, ನಾವು ಇಲ್ಲಿ ಹಾಸ್ಟೆಲ್ಗೆ ಈಕೆಗೆ ಸೇರಿಸ್ತಾ ಇದ್ದೀವಿ. ಆದ ತಂದೆ ತಾಯಿ ಬಂದು ಒಂದ್ ವೇಳೆ ಕೇಳಿದ್ರು ನೀವು ಹೇಳ್ಬೋದು ಅಂತ ಅವಳು ವಿಳಾಸದೆಲ್ಲ ಅವ್ರು ಮೇಡಮ್ ಬರ್ ಬರ್ಕೊಂತಿದ್ರು. ಆಮೇಲೆ ಕರ್ಕೊಂಡ್ಬಂದು ಸ್ನೇಹ ಅಂತೇಳಿ ಒಂದು ಹಾಸ್ಟೆಲ್ ಇದೆ ನವನಗರದಲ್ಲಿ, ಅಲ್ಲಿನೂ ನಾವು ಸೇರ್ಪಡೆ ಮಾಡ್ತೀವಿ. ಬಟ್ ಅಲ್ಲಿ ಆದ್ರೂ ಇಲ್ಲೇ ಗೊಬ್ಬರಲ್ಲಿ ಮೇತ್ರಿ ಹಾಸ್ಟೆಲ್ ಅಂತ ಇದೆ ಮೇಡಮ್, ಅಲ್ಲಿನೂ ಸೇರಿಸ್ತೇವೆ ಮೇಡಮ್. ವೃತ್ತಿ ಮಾಡುವಂತ ಮಹಿಳೆಯರ ಮಕ್ಕಳನ್ನು ಶಾಲೆಗೆ ಹಾಸ್ಟೆಲ್ ಅಲ್ಲಿ ಸೇರಿಸಬೇಕಾದ್ರೆ ಬಹಳ ಕಿರಿಕಿರಿ ಮಾಡ್ತಾರೆ. ಬೆಳಕು ಮೇಡ ಸಂಘದ ವತಿಯಿಂದ ಅವ್ರವ್ರ ಮಕ್ಕಳನ್ನ ಹಾಸ್ಟೆಲ್ ನಲ್ಲಿ ಸೇರಿಸಲಿಕ್ಕೆ ಆ ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್ ನಾವು. ಮತ್ತೆ ಅವರಂಗ ಅವ್ರ ಮಕ್ಕಳು ಕಲಿಬಾರ್ದು ಅನ್ನೋಂತ ನಮ್ಮ ಹೆಣ್ಮಕ್ಳ ಭಾವನೆ ಮೇಡಮ್. ನಮ್ಮ ಹೆಣ್ಮಕ್ಳಿಗೆ ಬಹಳವಾಗಿ ರೇಷನ್ ಕಾರ್ಡ್ ಇಲ್ಲ ಮೇಡಮ್, ಐಡಿ ಕಾರ್ಡ್ ಇಲ್ಲ. ಅವ್ರ ಬಾಡಿಗೆ ಮನೆಯಲ್ಲಿ ಇರ್ಬೇಕಾದ್ರೆ ಜನ ಸೇರಂಗಿಲ್ಲ, ಬಾಡಿಗೆ ಮನೆನು ಕೊಡೋಂಗಿಲ್ಲ, ಏನಿ ಹಿಂತೈಕೆ ಅಂತೈಕೆ ಅಂತಾರೆ. ಆ ರೀತಿ ಆಗುವಾಗ ಒಂದು ಇರ್ಲಿಕ್ ಮನೆ, ಆಮೇಲೆ ಅವಳಿಗೊಂದು ರೇಷನ್ ಕಾರ್ಡು, ಮತ್ತೆ ಅವ್ರಿಗೊಂದು ಐಡಿ ಕಾರ್ಡ್ ಇದ್ರೆ ಇದು, ಆಮೇಲೆ ಇದು ಆ ಪೆನ್ಷನ್ ಸರ್ಕಾರಿ ಸೌಲಭ್ಯ ಅಂತ ಸಿಗ್ಬೇಕಂತೇಳಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇದೊಂದು ಆಫೀಸ್ ಬಂದ್ಮೇಲೆ ನನ್ಗೆ ಗೌರವ ಜಾಸ್ತಿಯಾಗಿ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತೇಳಿ. ಆಮೇಲೆ ನನ್ ಕೂಡ ಇರುವಂತ ಒಂದು ಸಂಗಾತಿ ಒಂದು ಹೆಚ್ಚಾನೆಚ್ಚಿ ನನಗೆ ಒಂದು ಬಾಳ ಕೊಟ್ಟು ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಅವರೇ ಊರುಗು ಬಿಸಿಸಿ ಎಮ್ಮೆಲಿಂತ ನನಗೆ ಕೊಡ್ತಾ ಇರ್ತಾರ ಮೇಡಮ್. ಈಗ ಇಷ್ಟೆಲ್ಲ ನನ್ಗೆ ಬಾಳ ಕೊಟ್ಟ ಮೇಲೆ ಸಮಾಜದಲ್ಲಿ ಗೌರವ ಬಹಳಷ್ಟು ನನ್ಗೆ ಸಿಗ್ತದೆ.

0: ಸುಸಂಸ್ಕೃತ ಮನೆತನದಿಂದ ಬಂದ ಶೈಲಜಾ ಅವರಿಗೆ ಆಕಸ್ಮಿಕವಾಗಿ ಮಸಣಕ್ಕೆ ಬಿದ್ದ ನೋವಿದೆ. ಅನಿವಾರ್ಯತೆಯಿಂದ ಲೈಂಗಿಕ ಕಾರ್ಯಕರ್ತೆಯಾದೆ, ಆದರೆ ಇಂಥ ನೋವು ಯಾರಿಗೂ ಬರಬಾರದು ಎಂದು ಕಣ್ಣೀರಿಡುತ್ತಾರೆ. ಸದ್ದಿಲ್ಲದೆ ಲೈಂಗಿಕ ಕಾರ್ಯಕರ್ತೆಯರ ಸಲುವಾಗಿ ದುಡಿಯುತ್ತಿರುವ ಅವರ ಕಾರ್ಯವನ್ನು ಗುರುತಿಸಿದ ಮೈಸೂರಿನ ರಂಗಾಯಣ ದಸರಾ ಉತ್ಸವದಲ್ಲಿ ಅವರನ್ನು ಸನ್ಮಾನಿಸಿದೆ. ಅವರಿಗೆ ಸಂದ ಪುರಸ್ಕಾರ ಗೌರವ ಹಲವಾರು. ಈಗಲಾದರೂ ಸಮಾಜ ತನ್ನನ್ನು ಗುರುತಿಸಿದೆ, ತನಗೂ ಒಂದು ಸ್ಥಾನಮಾನ ಸಿಕ್ಕಿದೆ ಎಂಬ ನೆಮ್ಮದಿಯೇ ನಿಟ್ಟುಸಿರು ಬಿಡುತ್ತಾರೆ ಶೈಲಜಾ ದೊಡ್ಮನಿ.
1: ಮಸಣದ ಮಲ್ಲಿಗೆ ಪ್ರಸಾರವಾಯಿತು. ನಿರೂಪಣೆ ಮಾಯಾ ರಾಮನ್. ಮೂಡಿ ಬಂದ ಧ್ವನಿಗಳು ಶೈಲಜಾ ದೊಡ್ಡಮನಿ, ಸುರೇಶ್ ಕುಮಾರ್, ಅನಿಲ ದೇಸಾಯಿ, ಆರತಿ ದೇವಶಿಖಾಮಣಿ, ರಂಜನಿ ಕೆರೂರ್, ವೀಣಾ ಕುಲಕರ್ಣಿ, ಚನ್ನಬಸವರಾಜ್ ಕುಂಬಾರ್. ರಚನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ರೂಪಕ ಕಬ್ಬಾಳ ಮನೆಗೆ ಹಬ್ಬ ಮಂಗಳವಾರ. ರಚನೆ ವನಂ ಶಿವರಾಮು. ಸಂಗೀತ ಜಿ ಪುಷ್ಪಲತಾ.
1: ಹಬ್ಬ ಎಂದರೆ ಸಂಭ್ರಮ ಸಡಗರಗಳಿಂದ ಆಚರಿಸುವ ಉತ್ಸವ ಪುಣ್ಯ ದಿನಗಳು. ನೆಂಟರು ಇಷ್ಟರು ಬಂಧು ಬಳಗದವರನ್ನು ಸೇರಿಕೊಂಡು ವಿಶೇಷ ಪೂಜೆ ಪುನಸ್ಕಾರ ಊಟ ತಿಂಡಿ ಆಟ ವಿನೋದ ಕುಣಿತ ನಾಟಕ ಇತ್ಯಾದಿಗಳೊಂದಿಗೆ ಸಂತೋಷ ಪಡುವ ಸಂದರ್ಭ

ಹಬ್ಬ ಸಾಮಾನ್ಯವಾಗಿ ಸಾಮೂಹಿಕ ಅಥವಾ ಸಾರ್ವತ್ರಿಕ ಸ್ವರೂಪದ್ದು. ಹಬ್ಬವೆಂದರೆ ಕುಟುಂಬವೊಂದಕ್ಕೆ ಮಾತ್ರ ಸೀಮಿತವಾದುದಲ್ಲ, ಅದು ಊರಿಗೆ ಸಂಬಂಧಿಸಿದ್ದು. ಹಲವು ಊರುಗಳವರು ಒಟ್ಟಿಗೆ ಸೇರಿ ಆಚರಿಸುವ ಹಬ್ಬಗಳೂ ಇವೆ. ಮನೆ ಮನೆಗಳಿಗೆ ಇಂತಿಷ್ಟು ಎಂದು ದವಸ ಕಾಣಿಕೆಗಳನ್ನು ಸಂಗ್ರಹಿಸಿ ಗುಡಿಗಳ ಹತ್ತಿರ ಅಥವಾ ತೋಪುಗಳಲ್ಲಿ ಅಡುಗೆ ಮಾಡಿ ಎಡೆ ಇಟ್ಟು ಪೂಜಿಸಿ ಸಾಮೂಹಿಕ ಭೋಜನ ಮಾಡುವುದು ಊರೊಟ್ಟಿನ ಹಬ್ಬವಾದರೆ, ಗುಡಿಯೆದುರು ಮನೆಗೊಂದರಂತೆ ಅವರವರೇ ಮನೆ ಉಯ್ದು ಆಚರಿಸುವುದು ಹಬ್ಬದ ಮತ್ತೊಂದು ಕ್ರಮ. ಮನೆಗಳಲ್ಲೇ ಅಡುಗೆ ಮಾಡಿ ಆರತಿ ಮಡೆ ಹಣ್ಣುಕಾಯಿ ಬಂಡಿಗಳೊಂದಿಗೆ ವಾದ್ಯ ಸಮೇತ ಗುಡಿ ಹತ್ತಿರ ಮೆರವಣಿಗೆಯಲ್ಲಿ ಬಂದು ಅಮ್ಮನಿಗೆ ಎಡೆಯಿಟ್ಟು ಪೂಜಿಸಿ ಅವರವರ ಮನೆಗಳಲ್ಲಿಯೇ ನೆಂಟರಿಷ್ಟರೊಂದಿಗೆ ಊಟ ಮಾಡುವುದು ಹಬ್ಬದ ಇನ್ನೊಂದು ಬಗೆ.

ವರ್ಷಕ್ಕೊಂದಾವರ್ತಿ ನಿರ್ದಿಷ್ಟ ಕಾಲಮಾನದಲ್ಲಿ ತಮ್ಮ ಕುಟುಂಬ ಜಾನುವಾರುಗಳಿಗಷ್ಟೇ ಅಲ್ಲದೆ ಸಮಾಜದ ಒಳಿತಿಗಾಗಿ ಹಲವು ಸಂಪ್ರದಾಯ ರೂಢಿಗಳೊಂದಿಗೆ ಸಾಮೂಹಿಕವಾಗಿ ನಿರ್ವಹಿಸುವ ಧಾರ್ಮಿಕ ಆಚರಣೆಯ ಸ್ವರೂಪ ಹಬ್ಬ. ಮಳೆ ಬೆಳೆಗಳಿಗಾಗಿ, ರೋಗ ರುಜಿನಗಳ ನಿವಾರಣೆಗಾಗಿ, ಹಿರಿಯರ ನೆನಪಿಗಾಗಿ, ದುಷ್ಟ ಶಕ್ತಿಗಳನ್ನು ದಮನ ಮಾಡಿದುದರ ನೆನಪಿಗಾಗಿ ಹುಟ್ಟಿಕೊಂಡಿರುವಂತಹ ಹಬ್ಬಗಳು ದುಡಿಯುವ ವರ್ಗದ ಏಕತಾನತೆಯ ನಿವಾರಣೆಯಲ್ಲಿ ಹೆಚ್ಚು ಸಹಕಾರಿ. ಎಣ್ಣೆ ಮಜ್ಜನ, ಹೊಸ ಬಟ್ಟೆ, ವಿಶೇಷ ಊಟ ತಿಂಡಿ, ಆಟ ಕ್ರೀಡೆ, ಕುಣಿತ ಮೆರೆತಗಳೆಲ್ಲ ವರ್ಷವಿಡೀ ದುಡಿದ ಹೊಟ್ಟೆ ತುಂಬಿಸಿಕೊಳ್ಳಲೆಂದೇ ಹಿಟ್ಟು ರೊಟ್ಟಿಗಳನ್ನೇ ತಿಂದಿದ್ದ ಮೈ ಮನೆಗಳಿಗೆ ಉಲ್ಲಾಸ ತರುವಂಥದ್ದು ಹಬ್ಬ. ಮೂರು ನಾಲ್ಕು ದಶಕಗಳಿಂದೆ ಅನ್ನವೇ ಹಬ್ಬದ ವಿಶೇಷವಾಗಿತ್ತು ಎಂಬುದನ್ನು ನೆನೆಯಬೇಕು. ಕಡೆಗ

ಗ್ರಾಮೀಣ ಹಬ್ಬಗಳದೇ ಒಂದು ವಿಶಿಷ್ಟ ಬಗೆ. ಪ್ರಕೃತಿಯ ಆರಾಧನೆಗೆ ಸಂಬಂಧಿಸಿದ, ಕಸುಬುಗಳಿಗೆ ಸಂಬಂಧಿಸಿದ, ಜಾತಿ ಜನಾಂಗಗಳಿಗೆ ಸಂಬಂಧಿಸಿದ ಹಲವು ಹಬ್ಬಗಳಿವೆ. ಕೃಷಿ ಸಂಸ್ಕೃತಿಯ ಸುತ್ತ ಹೆಣೆದುಕೊಂಡಿರುವ ಕಾರಬ್ಬ, ಹಸಿರಬ್ಬ, ಮುನಿಯಪ್ಪನಬ್ಬ, ಬಂಡಿ ಹಬ್ಬ, ಸಂಕ್ರಾಂತಿ, ಉಗಾದಿಗಳಲ್ಲದೆ ಕಾಟಮರಾಯ, ಗವಿರಂಗಪ್ಪ, ಜುಂಜಪ್ಪ, ಬೋರಪ್ಪ, ಹನುಮಂತರಾಯರಂತಹ ಸಂಬಂಧಿ ದೈವಗಳು, ಗ್ರಾಮ ಸಂಬಂಧಿ ದೇವರ ಹಬ್ಬಗಳಿವೆ. ಇವೆಲ್ಲವುಗಳಿಗಿಂತ ಅತ್ಯಂತ ಕಟ್ಟುನಿಟ್ಟಿನ ವಿಧಿ ನಿಷೇಧಗಳ ಮಡಿ ಮೈಲಿಗೆಯ ನಿಮ್ಮ ನಿಷ್ಠೆಗಳ ವೈಭವದ ಹಬ್ಬಗಳೆಂದರೆ ಗ್ರಾಮ ದೇವತೆಗಳ ಹಬ್ಬಗಳು. ಮಾರಮ್ಮ, ಪಟ್ಟಲದಮ್ಮ, ಮಾಸ್ತಮ್ಮ, ಚೌಡಮ್ಮ, ಕಾಳಮ್ಮ, ಗಿಡ್ಡಮ್ಮ, ಸಿಂಗಮ್ಮ, ಮಸಣಿಕಮ್ಮ, ದಂಡಿನಮ್ಮ ಮೊದಲಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಗ್ರಾಮ ರಕ್ಷಕಿಯರಾದ ಈ ದೇವತೆಗಳನ್ನು ಆಯಾ ಊರುಗಳ ಹೆಸರುಗಳಿಂದಲೇ ಕರೆಯುವುದು ಹೆಚ್ಚು. ಈ ಎಲ್ಲ ಗ್ರಾಮ ದೇವತೆಗಳ ಹಬ್ಬಗಳು ಸಾಮಾನ್ಯವಾಗಿ ಮಂಗಳವಾರ ಶುಕ್ರವಾರಗಳಂದು, ವಿಶೇಷವಾಗಿ ಸುಗ್ಗಿ ಕಾಲದಲ್ಲಿ ಜರುಗುತ್ತವೆ.

ಗ್ರಾಮೀಣರಿಗೆ 108 ದೇವರು: ಕುಲದೇವರು, ಮನೆದೇವರು, ಪಿತೃದೇವರು, ಮರೆಬಿದ್ದ ದೇವರು, ಕಾಡಿದ ದೇವರು, ಬೇಡಿದ ದೇವರು, ಜೋಯಿಸರ ಶಾಸ್ತ್ರದಲ್ಲಿ ಹುಟ್ಟಿದ ದೇವರು, ವಲಸೆ ಬಂದ ದೇವರು, ಎಮ್ಮೆ ದನಗಳ ದೇವರು, ಕುರಿ ಗುಣಗಳ ದೇವರು, ರೋಗ ರುಜಿನಗಳ ದೇವರು, ದೆವ್ವ ಬಿಡಿಸುವ ದೇವರು, ಹೊಲ ಮನೆ ಕಾಯುವ ದೇವರು, ಮಕ್ಕಳ ದೇವರು. ಹೀಗೆ ಇವರಿಗೆ ನಾಯಿ ನಾರಾಯಣ, ಹಾವು ನಾಗಪ್ಪ, ಹಸು ಗೋಮಾತೆ, ಎತ್ತು ಬಸವಣ್ಣ, ಗರುಡ ಗರುಡಾಳ ಸ್ವಾಮಿ, ಕಾಗೆ ತಮ್ಮ ಹಿರೀಕರು. ಗ್ರಾಮೀಣ ಮಹಿಳೆಗಂತೂ ತಿನ್ನುವ ಅನ್ನ, ಅಡುವ ಒಲೆ, ಮಡಿಕೆ, ಬೀಸುವ ಕಲ್ಲು, ಕುಟ್ಟುವ ಒನಕೆ, ರುಬ್ಬುವ ಗುಂಡು, ಒಳಕಲ್ಲು, ಗುಡಿಸುವ ಪೊರಕೆ, ಹೀಗೆ ಎಲ್ಲವೂ ದೇವರೇ. ಗಂಡನ ಮನೆಯ ದೇವರುಗಳ ಜೊತೆಗೆ ಅಪ್ಪನ ಮನೆಯ ದೇವರುಗಳೂ ಬೇಕು ಹೆಂಗಸರಿಗೆ.

ಗ್ರಾಮೀಣರಿಗೆ ಗುಡಿಗಳಷ್ಟೇ ಪವಿತ್ರವಲ್ಲ, ಒಕ್ಕಣೆ ಮಾಡುವ ಕಣವೂ ಅಷ್ಟೇ ಪವಿತ್ರ ಸ್ಥಳ. ಅಲ್ಲಿಗೆ ಮೆಟ್ಟು ಹಾಕಿ ಹೋಗುವಂತಿಲ್ಲ. ಬೆಳೆದ ಹೊಲ ಗದ್ದೆಗಳಿಗೂ ಕೆರೆಗಳಿಗೆ ಪ್ರವೇಶವಿಲ್ಲ. ಕಣದ ಲಾಶಿ ಪೂಜೆ ಮಾಡದೆ ಮನೆಗೊಯ್ಯುವುದಿಲ್ಲ. ಹಬ್ಬ ಹರಿಸೇವೆ ಪರಿಷೆ ಮದುವೆ ಮುಂಜಿಗಳಲ್ಲಿ ಅನ್ನದ ರಾಶಿ ಪೂಜೆಯಾಗದೆ ಬಡಿಸರು. ಜೋಗಪ್ಪ ದಾಸಪ್ಪ ಪುರುಸಪ್ಪ ಹಬ್ಬದ ಎಡೆ ಎತ್ತಿದ ಮೇಲೆ ಉಳಿದವರಿಗೆ ಊಟ. ವಾರ ಒಪ್ಪತ್ತು ಬಿಟ್ಟ ಮೇಲೆ ಮನೆಯವರಿಗೆಲ್ಲ ಊಟ. ಗ್ರಾಮೀಣ ಮಹಿಳೆಗೆ ಹಗಲು ಹೆಚ್ಚು ರಾತ್ರಿ ಕಡಿಮೆ. ಕೋಳಿ ಕೂಗೋ ಹೊತ್ತಿಗೆ ಎದ್ದು ಕೈಕಾಲು ಮುಖಕ್ಕೆ ನೀರು ಹಾಕಿ ತಲೆ ಕೂದಲು ಗಂಟು ಹಾಕಿ ಹಣೆಗೆ ಕುಂಕುಮವಿಟ್ಟು ಕುಕೆ ರಾಗಿ ಬೀಸಿ ಎದ್ದ ಕೂಸನ್ನು ತಟ್ಟಿ ಮಲಗಿಸಿ ಮೊಸರು ಕಡೆದು ಕೋಳಿ ಬಿಟ್ಟು ದನ ಕರುಗಳನ್ನು ಹೊರಗಡೆ ಕಟ್ಟಿ ಕಸ ಬಳಿದು ಬಾಗಿಲು ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆ ಕಸ ಮುಸುರೆ ತೆಗೆದು ಎಮ್ಮೆಗೆ ಕಲಗಚ್ಚು ಇಟ್ಟು ಕರು ಬಿಟ್ಟುಕೊಂಡು ಪಾತ್ರೆ ಪರಟೆ ತೊಳೆದು ನೀರು ತಂದು ರೊಟ್ಟಿ ಹಿಟ್ಟು ಮಾಡಿ ಮಕ್ಕಳು ಮರಿಗಳಿಗೆ ತಿನ್ನಿಸಿ ತಲೆಯ ಮೇಲೆ ಹಿಟ್ಟಿನ ಕುಕ್ಕೆ ಕಂಕುಳಲ್ಲಿ ಮಂಕರಿ ಕೈಯಲ್ಲಿ ಎಮ್ಮೆ ಹಗ್ಗ ಹಿಡಿದು ಹೊಲಕ್ಕೆ ಬಂದು ಗಂಡನಿಗೆ ಉಣಲಿಕ್ಕಿ ಮಿಕ್ಕಿದ್ದನ್ನು ತಾನು ತಿಂದು ಹೊಲದಲ್ಲಿ ದುಡಿದು ಎಮ್ಮೆ ಮೈ ತೊಳೆದು ಸಂಜೆಯಾಗುತ್ತಿದ್ದಂತೆ ಎಮ್ಮೆ ದನಗಳನ್ನು ಗೊಂತಿಗೆ ಕಟ್ಟಿ ಹುಲ್ಲು ಹಾಕಿ ಕೈಕಾಲು ತೊಳೆದು ನೀರು ತಂದು ಪಾತ್ರೆ ಪರಟೆ ತೊಳೆದು ಹೊಸಲು ತೊಳೆದು ಹಾಲು ಕರೆದುಕೊಂಡು ದೀಪ ಹೊತ್ತಿಸಿ ಅಡುಗೆ ಮಾಡಿ ಅತ್ತೆ ಮಾವನಿಗೆ ಬಿಸಿ ನೀರು ಬಿಸಿ ಹಿಟ್ಟು ಕೊಟ್ಟು ಗಂಡ ಮಕ್ಕಳಿಗೆ ಉಣಲಿಕ್ಕಿ ತಾನೂ ನಾಲ್ಕು ತುತ್ತು ತಿಂದು ಕಸ ಮುಸರೆ ತೆರು ಪಾತ್ರೆ ಪರಟೆ ತೊಳೆದು ಮಕ್ಕಳು ಮರಿಗಳನ್ನು ಮಲಗಿಸಿ ಕೆನ್ನೆಗೆ ಕೈಕೊಟ್ಟರೆ ಸಾಕಪ್ಪ ಅನಿಸಿರುತ್ತದೆ. ಹೀಗೆ ಎಲ್ಲರಿಗಿಂತ ತಡವಾಗಿ ಮಲಗಿ ಮೊದಲಿಗೆ ಎದ್ದೇಳುವ ಗ್ರಾಮೀಣ ಮಹಿಳೆ ಪುರುಷನಿಗಿಂತ ಹೆಚ್ಚು ದುಡಿಯುವುದು ಸಮಾಜದ ಕಣ್ಣಿಗೆ ಬೀಳುವುದೇ ಇಲ್ಲ. ಕೃಷಿಯನ್ನು ಶೋಧನೆ ಮಾಡಿದ ಮಹಿಳೆಯ ಕೃಷಿ ಸಂಬಂಧಿ ಕೆಲಸಗಳನ್ನೇ ನೋಡಿ. ಉಳುಮೆ ಮಾಡಿದ ಹೊಲದ ಕಸ ಕಡ್ಡಿ ಬಳಿದು ಮಡಿಲಲ್ಲಿ ಕಾಳು ತುಂಬಿಕೊಂಡು

ಎಡ್ಡೆ ಕೂರಿಗೆಯಲ್ಲಿ ಬಿತ್ತಿ ಪೈರು ಕಿತ್ತು ನಾಟಿ ಮಾಡಿ ಕಳೆ ಕಿತ್ತು ಕಟಾವು ಮಾಡಿ ತೆನೆಯನ್ನು ಬಡಿದು ತೂರಿ ಕೇರಿ ತುಂಬಿದ್ದಲ್ಲದೆ ಮನೆಯಲ್ಲಿ ಬೀಸಿ ಕುಟ್ಟಿ ಬೇಯಿಸುವವರೆಗೆ ನಿನ್ನದೇಕೆ

ಸಂಸ್ಕೃತಿಗೆ ಹೆಣ್ಣಿನ ಕೊಡುಗೆ ಅಪಾರ. ನಂಬಿಕೆ, ಸಂಪ್ರದಾಯ, ಹಬ್ಬ ಆಚರಣೆಗಳು ಉಳಿದುಕೊಂಡು ಬಂದಿರುವುದೇ ಮಹಿಳೆಯರಿಂದ. ಗ್ರಾಮೀಣ ಮಹಿಳೆಗೆ ಹಬ್ಬ ಹುಣ್ಣಿಮೆಗಳೆಂದರೆ ಕೈಯೆರಡು ನಾಲ್ಕಾಗುತ್ತವೆ, ದಿನ ಘಳಿಗೆಯಾಗುತ್ತದೆ. ಉಗಾದಿ, ಗೌರಿ, ದೀವಳಿಗೆ, ಸಂಕ್ರಾಂತಿ ಅಮ್ಮನ ಹಬ್ಬಗಳೆಂದರೆ ಗ್ರಾಮೀಣ ಗರತಿಯರಿಗೆ ಎಂಟತ್ತು ದಿನಗಳ ದುಡಿಮೆ. ಮನೆಯ ಧೂಳು ದುಂಬು ತೆಗೆದು ಗೋಡೆಯ ಬಿರುಕುಗಳನ್ನು ಮುಚ್ಚಿ ಸುಣ್ಣ ಬಣ್ಣ ಬಳಿದು ಚಾಪೆಗಳನ್ನು ತೊಳೆದು ಕಂಬಳಿ ಬಿಸಿಹಾಕಿ ಬಾನದ ಸಾಲು ಇಳಿಸಿ ಒರೆಸಿ ಜೋಡಿಸಿ ಮನೆಯನ್ನೆಲ್ಲ ಜಾಲಾಡಿ ಹರಕು ಮುರುಕುಗಳನ್ನೆಲ್ಲ ತಿಪ್ಪೆಗುಂಡಿಗೆ ಹಾಕಿ ಹೊಸ ಮಡಿಕೆಗಳನ್ನು ತಂದು ಅವಕ್ಕೆ ಸುಣ್ಣ ಬಳಿದು ನೀರು ತುಂಬಿ ಒಲೆ ಮೇಲಿಟ್ಟು ಪಳಗಿಸಿ ಕಜ್ಜಾಯ ಚಕ್ಕುಲಿಗಳಿಗೆ ಅಕ್ಕಿ ತೊಳೆದು ಒಣಗಿಸಿ ಕುಟ್ಟಿ ಬೀಸಿ ಹಿಟ್ಟು ಮಾಡಿಕೊಂಡು ಹಬ್ಬದ ಹಿಂದಿನ ಎರಡು ಮೂರು ರಾತ್ರಿಗಳು ಮಕ್ಕಳೆಲ್ಲ ಮಲಗಿದ ಮೇಲೆ ಕಜ್ಜಾಯ ಸುಕ್ಕಿನುಂಡೆ ಚಕ್ಕುಲಿ ಕೋಡುಬಳೆಗಳನ್ನು ಬೇಯಿಸಿ ಮಕ್ಕಳ ಕೈಗೆ ಸಿಗದಂತೆ ಬಾನದ ಸಾಲಿನಲ್ಲಿಟ್ಟು ಹಾಗೆಯೇ ಕಣ್ಣು ಮುಚ್ಚುತ್ತಿದ್ದಂತೆ ಕೋಳಿ ಕೂಗಿಬಿಡುತ್ತೆ.

ಗ್ರಾಮ ದೇವತೆಗಳ ಹಬ್ಬಗಳು ಸಾಮಾನ್ಯವಾಗಿ ಉಗಾದಿಯ ಹಿಂದೆ ಮುಂದಿನ ದಿನಗಳಲ್ಲಿ ನಡೆಯುತ್ತವೆ. ರೈತಾಪಿ ವರ್ಗದವರಿಗೆ ಇದು ಬಿಡುವಿನ ಕಾಲವಲ್ಲದೆ ಸುಗ್ಗಿಯ ಕಾಲ. ಮಂಗಳವಾರ ಶುಕ್ರವಾರಗಳಂದು ನಡೆಯುವ ಗ್ರಾಮ ದೇವತೆಯ ಹಬ್ಬದ ದಿನವನ್ನು ಗ್ರಾಮ ಮುಖಂಡರು ತೀರ್ಮಾನಿಸಿ ಕುಳವಾಡಿ ಮೂಲಕ ಸಾರಿಸುತ್ತಾರೆ. ಸಾರಣೆಗೆ ನೆಂಟರಿಷ್ಟರು ತಮ್ಮ ಊರಿಗೆ ಹೋಗುವಂತಿಲ್ಲ, ಹಬ್ಬ ಮುಗಿಸಿಕೊಂಡೇ ಹೋಗಬೇಕು. ಹೀಗಾಗಿ ಕೆಲವು ಊರುಗಳಲ್ಲಿ ಮೂರು ಬಾರಿ ಸಾರಿಸಲಾಗುತ್ತದೆ. ಮೊದಲೆರಡು ಬಾರಿ ಸಾರಿದಾಗ ಪರ ಊರಿನವರಲ್ಲದೆ ಆ ಊರಿನವರೂ ಬೇರೆ ಊರಿಗೆ ಹೋಗಿ ಬರಬಹುದು. ಆದರೆ ಮೂರನೆಯ ಸಾರಣೆಗೆ ಸಿಕ್ಕವರು ಊರಿಂದ ಹೊರಗೆ ಹೋಗುವಂತಿಲ್ಲ, ಬೇರೆ ಊರಿನವರು ಈ ಊರೊಳಗೆ ಬರುವಂತಿಲ್ಲ.

ಅತ್ತಿ ಅಥವಾ ಬಸರಿ ಮರದ ಕಡ್ಡಿ, ಕೆಲವು ಕಡೆ ಅಡಿಕೆ ಕಂಬ. ಬಾಳೆಕಂದನ್ನು ಕೂಡ ಕಂಬ ಎಂದೇ ಕರೆಯುತ್ತಾರೆ. ಕಳಶ ಹೊತ್ತ ಮುತ್ತೈದೆಯರ ಸಮೇತ ತಮಟೆ ನಗಾರಿ ಮೇಳದೊಂದಿಗೆ ಹೊಳೆ ಕೆರೆ ಕಲ್ಯಾಣಿ ಹತ್ತಿರ ಹೋಗಿ ಗಂಗೆ ಪೂಜಿಸಿ ಕಂಬಕ್ಕೆ ಐಧಾನ್ಯದ ಗಂಟು ಕಟ್ಟಿ ತಂದು ಗುಡಿಯ ಮುಂದಿನ ಕಲ್ಲಿಗೆ ಅಥವಾ ರಂಗದ ಬೀದಿಯ ಕಲ್ಲಿಗೆ ಕಟ್ಟುತ್ತಾರೆ. ಕೆಲವು ಗ್ರಾಮಗಳಲ್ಲಿ ಕರ್ಕು ಹಾಕುವುದರೊಂದಿಗೆ ಹಬ್ಬ ಆರಂಭವಾಗುತ್ತದೆ. ಊರೆಲ್ಲ ಸದೆ ಕೊಂಟುಗಳನ್ನು ತಂದು ಅಮ್ಮನ ಗುಡಿ ಮುಂದೆ ರಂಗದಲ್ಲಿ ಒಟ್ಟಿ ಬೆಂಕಿ ಹಾಕುವುದಕ್ಕೆ ಕರ್ಕು ಹಾಕುವುದು ಎನ್ನುತ್ತಾರೆ. ಕಂಬ ತಂದ ನಂತರ ಅಥವಾ ಕರ್ಕು ಹಾಕಿದ ನಂತರ ಊರಲ್ಲಿ ಮೆಣಸಿನಕಾಯಿ ಸುಡುವುದು, ಒಗ್ಗರಣೆ ಹಾಕುವುದು ಮುಂತಾಗಿ ಕಂಟು ಹಾಕುವುದಾಗಲಿ ಮಾಂಸ ಮಡ್ಡಿ ಮಾಡುವುದಾಗಲಿ ನಿಷಿದ್ಧ. ಗ್ರಾಮದಲ್ಲಿ ಒಟ್ಟು ಚಟ್ಟಾಗುವಂತಿಲ್ಲ. ಅಂಥ ಸಂದರ್ಭಗಳಲ್ಲಿ ಮೈಲಿಗೆಯಾದ ಕಂಬವನ್ನು ವಾದ್ಯ ಸಮೇತ ಹೋಗಿ ಹೊಳೆಗೆ ಬಿಟ್ಟು ಸಂಪ್ರದಾಯದಂತೆ ಹೊಸ ಕಂಬ ತರುತ್ತಾರೆ. ಕರ್ಕು ಹಾಕಿದ ಮೇಲೆ ಸೂತಕವಾದರೆ ಆ ಮನೆಯವರು ತಮಟೆಯವರಿಗೆ ಕೋಳಿಯೊಂದನ್ನು ನೀಡುತ್ತಾರೆ. ಅವರು ಆ ಕೋಳಿಯನ್ನು ಮತ್ತೆ ಕರ್ಕು ಹಾಕಿ ಸೂತಕ ಕಳೆಯುತ್ತಾರೆ. ಕಂಬ ತಂದ ನಂತರ ಹಾಗೂ ಕರ್ಕು ಹಾಕಿದ ನಂತರ ಮೆಟ್ಟು ಹಾಕಿಕೊಂಡು ಊರೊಳಗೆ ಬರುವಂತಿಲ್ಲ. ಗುಡಿಗಳು ಸುಣ್ಣ ಕೆಮ್ಮಣ್ಣು ಪಟ್ಟಿ ಬಳಸಿಕೊಂಡು ಹೊಸ ರೂಪ ಪಡೆದುಕೊಳ್ಳುತ್ತವೆ. ಮನೆಗಳ ಹೆಂಚನ್ನು ಕೈಯಾಡಿಸಿ ಒಡೆದವನ್ನು ಬದಲಾಯಿಸಿ ತಡಿಕೆ ಸೂರು ಮುಂಗಟ್ಟುಗಳನ್ನು ಬಿಗಿಗೊಳಿಸುತ್ತಾರೆ. ಗೋಡೆ ಬಿರುಕುಗಳ ಮುಚ್ಚಿ ಸುಣ್ಣ ಬಣ್ಣ ಬಳಿಯುತ್ತಾರೆ. ಮನೆಗೆ ಹೊಸ ಮಡಿಕೆ ಕುಡಿಕೆ ಬಟ್ಟೆ ಬರೆ ಚಾಪೆ ಕಂಬಳಿ ಇತ್ಯಾದಿಗಳು ಬರುತ್ತವೆ. ಕೆಲವು ಊರುಗಳಲ್ಲಿ ನಾಲ್ಕಾರು ಗ್ರಾಮ ದೇವತೆಗಳಿದ್ದು ಅವೆಲ್ಲವುಗಳ ಹಬ್ಬ ಒಂದಾದ ಮೇಲೊಂದರಂತೆ ವಾರಗಟ್ಟಲೆ ನಡೆಯುವುದರಿಂದ ಅಷ್ಟೂ ದಿನಗಳು ಹಳ್ಳಿಗಳಲ್ಲಿ ಸಡಗರದ ವಾತಾವರಣವಿರುತ್ತದೆ. ಬಂದು ಹೋಗುವ ನೆಂಟರಿಷ್ಟರಿಂದ ಗ್ರಾಮವಿಡೀ ಗಿಜಗುಟ್ಟುತ್ತಿರುತ್ತದೆ.

ಹಬ್ಬದ ದಿನ ಬೆಳಗ್ಗೆ ಗ್ರಾಮದವರೆಲ್ಲ ತಮಟೆ ನಗಾರಿಗಳ ವಾದ್ಯದೊಂದಿಗೆ ಗುಡಿ ಹತ್ತಿರ ಹೋಗಿ ಗುಡಿಯ ಎದುರಿಗೆ 3-4 ಅಡಿ ಅಗಲ, 3 ಅಡಿ ಆಳ, 20-50 ಅಡಿಗಳ ಉದ್ದದ ಕೊಂಡದ ಹೊಂಡ ತೆಗೆಯುತ್ತಾರೆ. ಏರೊತ್ತುಯ್ಯುತ್ತಿದ್ದಂತೆ ಕಳಸ ಹೊತ್ತ ಮಹಿಳೆಯರು ವಾದ್ಯ ಸಮೇತ ಊರ ಮುಂದಿನ ಹೊಳೆ, ಕೆರೆ, ಕಲ್ಯಾಣಿಗೆ ಹೋಗಿ ಗಂಗೆ ಪೂಜೆ ಮಾಡಿ ಮೀಸಲು ನೀರು ತರುತ್ತಾರೆ. ಹಬ್ಬದ ಅಡುಗೆಗೆ ಈ ನೀರನ್ನೇ ಬಳಸುತ್ತಾರೆ. ಸಂಜೆಯಾಗುತ್ತಿದ್ದಂತೆ ಕೊಂಡದ ಬಂಡಿಗಳ ಸಿದ್ಧತೆ ನಡೆಯುತ್ತದೆ. ಮರದ ಗಾಡಿಗಳಿದ್ದ ಕಾಲದಲ್ಲಿ ಅವನ್ನು ತೊಳೆದು ಚಕ್ರದ ಪುಟ್ಟಮರಿ ಅರೆಕಾಲು ಗುಂಬಗಳಿಗೆ ಸುಣ್ಣ ಕೆಮ್ಮಣ್ಣುಗಳ ಬೊಟ್ಟುಗಳನ್ನಿಟ್ಟು ಮಾವು, ಬೇವು, ಕಕ್ಕೆ, ಹೊಂಗೆ ಸೊಪ್ಪುಗಳನ್ನು ಕಡಿ ಹರಕೆ ರೂಪದಲ್ಲಿ ಬಂದ ಸೌದೆಗಳನ್ನು ಗಾಡಿಯೊಳಗೆ ತುಂಬಲಾಗುತ್ತದೆ. ಕೊಂಬಣಸು, ಗೌಸು, ಗೊಂಡೆಗಳಿಂದ ಅಲಂಕರಿಸಿದ ಎತ್ತುಗಳನ್ನೂಡಿದ ಕೊಂಡದ ಬಂಡಿಗಳು ವಾದ್ಯ ಸಮೇತ ಕೊಂಡದ ಹೊಂಡದತ್ತ ಸಾಗುತ್ತವೆ. ಗ್ರಾಮದ ಒಕ್ಕಲುಗಳಿಗನುಗುಣವಾಗಿ ಇಂತಿಷ್ಟೇ ಬಂಡಿಗಳನ್ನು ಕಟ್ಟಬೇಕು ಎಂಬ ನಿಯಮವಿರುತ್ತದೆ. ಕೊಂಡಕ್ಕೆ ತುಂಬ ಸೌದೆ ರಾಶಿಗೆ ಗುಡ್ಡಪ್ಪ, ತಮಡಪ್ಪ, ಪೂಜಾರಿ, ಪುರೋಹಿತ ಅರ್ಚನೆ ಮಾಡಿದ ನಂತರ ಬೆಂಕಿ ತೋರಿಸುತ್ತಾರೆ. ಸಾಮಾನ್ಯವಾಗಿ ಕೊಂಡಕ್ಕೆ ಹಾಕಲಾದ ಸೌದೆ ಗೊಬ್ಬಳಿ ಹುಣಸೆ ಮರದ ತುಂಡುಗಳಾಗಿದ್ದು ಬೆಳಗಿನ ಜಾವದವರೆಗೂ ಬೆಂದು ನಿಗಿನಿಗಿ ಹೊಳೆವ ಕೆಂಡವಾಗುತ್ತದೆ. ಕೊಂಡದ ಹೊಂಡ ತೋಡುವುದು, ಕೊಂಡದ ಸೌದೆ ಸುಡುವುದು ಇಂತಿಂಥವರಿಗೆಂದು ಗೊತ್ತಾಗಿರುತ್ತದೆ. ಕೊಂಡಕ್ಕೆ ಬೆಂಕಿ ತೋರುವ ಗೌರವ ಮುಖಂಡರದ್ದು.

ದೇವರ ಸಾಮಾನುಗಳನ್ನೆಲ್ಲ ಹೊಳೆಯಲ್ಲಿ ಬೆಳಗಿಕೊಂಡು ಜೋಡಿಸಿ ಅಲಂಕರಿಸಿ ಪೂಜಿಸಿ ಉದ್ದಕ್ಕೂ ಧೂಳು ಮರಿ ಎದುರು ಬೇಟೆ ಎಂದು ಬಲಿಗಳನ್ನರ್ಪಿಸಿ ಗುಡಿ ಹತ್ತಿರ ಬರುತ್ತಾರೆ. ದೇವರ ಮೆರವಣಿಗೆಯಲ್ಲಿ ಕಣಿಗಲಹು ಅಡಿಕೆ ಹೊಂಬಾಳೆಗಳಿಂದ ಅಲಂಕರಿಸಿದ ತಂಬಿಟ್ಟಿನ ಆರತಿ ಹೊತ್ತ ಮನೆಗೊಬ್ಬರಂತೆ ಮಹಿಳೆಯರಿರುತ್ತಾರೆ. ಹರಕೆ ಹೊತ್ತು ಬಾಯಿ ಬೀಗ ಚುಚ್ಚಿಸಿಕೊಂಡ ಮಹಿಳೆಯರು ಕೈಯಲ್ಲಿ ಅಡಿಕೆ ಹೊಂಬಾಳೆ ಹಿಡಿದು ಮೌನವಾಗಿ ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಹೊತ್ತು ಹುಟ್ಟುವ ಮುನ್ನ ಕೊಂಡ ಹಾಯುವ ಕಾರ್ಯಕ್ರಮವಿರುತ್ತದೆ. ಕೊಂಡಕ್ಕೆ ಬಲಿಯಾದ ನಂತರ ಪೂಜಾರಿ, ದೇವರನ್ನು ಹೊತ್ತವರು, ಕೆಲವೆಡೆ ಕರಗ ಪೂಜೆ ಹೊತ್ತವರು, ಅವರ ಹಿಂದೆ ಬಾಯಿ ಬೀಗದವರು, ಆರತಿ ಮಡೆಯವರು, ಹರಕೆ ಹೊತ್ತವರು, ಹೀಗೆ ಎಲ್ಲರೂ ಕೊಂಡ ಹಾಯುತ್ತಾರೆ.

ಗ್ರಾಮ ದೇವತೆಗಳ ಹಬ್ಬದಲ್ಲಿ ಕೆಲವು ಕಡೆ ಕೊಂಡದ ನಂತರ ಸಿಡಿ ಆಡುವುದಿದೆ. 10-15 ಅಡಿ ಉದ್ದದ ಹೊನ್ನೆ ಮರದ ಸಿಡಿ ಕಂಬವನ್ನು ನೆಟ್ಟಿರಲಾಗುತ್ತದೆ. ಸಿಡಿ ಆಡುವಾಗ ಆ ಕಂಬಕ್ಕಿಂತ ಉದ್ದದ ಬಾಗೆ ಅಥವಾ ಅಡಿಕೆ ಮರವು ಕಂಬದ ತಿರುಗಣೆಗೆ ಒಂದು ಕಡೆಗೆ ಆ ಮರದ ಕಾಲು ಭಾಗ, ಮತ್ತೊಂದು ಕಡೆಗೆ ಮುಕ್ಕಾಲು ಭಾಗ ಬರುವಂತೆ ಅಳವಡಿಸಿ ಕಡಿಮೆ ಉದ್ದವಿರುವ ಕಡೆಗೆ ಮರದ ತುಂಡು, ಕಲ್ಲು, ಮರಳು ಮೂಟೆಯಂತಹ ಭಾರವನ್ನು, ಮತ್ತೊಂದು ಕಡೆಗೆ ಸಿಡಿಯಾಡುವವನನ್ನು ಕಟ್ಟಿ ತಿರುಗಿಸಲಾಗುತ್ತದೆ. ಹಿಂದೆ ಸಿಡಿಯಾಡುವವನ ಬೆನ್ನ ಹುರಿಗೆ ಕೊಕ್ಕೆಯನ್ನು ಚುಚ್ಚುತ್ತಿದ್ದು ಈಗ ಸೊಂಟಕ್ಕೆ ಕಟ್ಟಿದ ಬಟ್ಟೆಗೆ ಸಿಕ್ಕಿಸಲಾಗುತ್ತದೆ. ಕೆಲವು ದೇವರುಗಳಿಗೆ ರಥೋತ್ಸವವೂ ಇರುತ್ತದೆ. ಗ್ರಾಮ ದೇವತೆಗಳಿಗೆ ಸಾಮಾನ್ಯವಾಗಿ ಬಲಿಕೊಟ್ಟ ಮರಿಗಳ ಬಾಡನ್ನು ಊರಿಗೆಲ್ಲ ಸಮನಾಗಿ ಹಂಚಲಾಗುತ್ತದೆ. ಈ ಬಾಡಿನೊಂದಿಗೆ ತಮ್ಮ ಶಕ್ತ್ಯಾನುಸಾರ ಅಡುಗೆ ಮಾಡಿ ನೆಂಟರೊಡನೆ ಊಟ ಮಾಡುತ್ತಾರೆ.

ಗ್ರಾಮ ದೇವತೆಗಳಲ್ಲಿ ಕೆಲವು ತುಂಬಾ ಉಗ್ರ ಸ್ವರೂಪದವು, ಮತ್ತೆ ಕೆಲ ಅಮ್ಮಂದಿರು ಕೋಪಿಷ್ಠರು. ಇಂಥ ಅಮ್ಮಂದಿರ ಹಬ್ಬ ಬೇಕಾಬಿಟ್ಟಿ ನಡೆಯುವಂತಿಲ್ಲ. ದುಬಾರಿ ಖರ್ಚಿನ ಇಂಥ ಪ್ರತಿಷ್ಠಿತ ಹಬ್ಬಗಳು 3, 5, 7, 9, 11 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇಂಥ ಹಬ್ಬಗಳಿಗೆ ಹಲವು ಊರುಗಳ ಅಮ್ಮಂದಿರೂ ಸೇರುತ್ತಾರೆ. ಕಷ್ಟದಲ್ಲೂ ಶಕ್ತಿ ಮೀರಿ ಹಬ್ಬ ಮಾಡುತ್ತಾರೆ.

ಗ್ರಾಮ ದೇವತೆಗಳ ಹಬ್ಬಗಳಲ್ಲಿ ಊರಿನ ಎಲ್ಲ ಕೋಮಿನವರು ಭಾಗವಹಿಸುತ್ತಾರೆ. ಕುಳವಾಡಿ ಹಬ್ಬಕ್ಕೆ ಸಾರಿದರೆ ಅವರ ಹೆಂಗಸರು ಗುಡಿಗೆ ಸುಣ್ಣ ಕೆಮ್ಮಣ್ಣಿನ ಪಟ್ಟಿಯುತ್ತಾರೆ. ತಳಿರು ತೋರಣಗಳಿಗೆ ಸೊಪ್ಪು ತಂದು ಮನೆ ಮನೆಗಳಿಗೆ ಕೊಡುತ್ತಾರೆ. ಮಡಿವಾಳ ಊರವರ ಬಟ್ಟೆಗಳನ್ನು ಉಬ್ಬೆಗೆ ಹಾಕಿ ಒಗೆದುಕೊಡುತ್ತಾನೆ. ಅಮ್ಮನ ಮೆರವಣಿಗೆಯಲ್ಲಿ ಪತ್ತು ಹಿಡಿಯುತ್ತಾನೆ. ಕಳಸ ಹೊತ್ತವರಿಗೆ ದೇವರಿಗೆ ನಡೆಮುಡಿ ಹಾಸುತ್ತಾನೆ. ಗಾಣಿಗರು ಎಣ್ಣೆ ಆಡಿಸಿಕೊಡುತ್ತಾರೆ. ಬಡಗಿ ಕಮ್ಮಾರರು ಬಂಡಿಯನ್ನು ಸಿದ್ಧಗೊಳಿಸುತ್ತಾರೆ. ಕುಂಬಾರ ಹೊಸ ಮಡಿಕೆಗಳನ್ನು ಒದಗಿಸುತ್ತಾನೆ. ಪೂಜಾರಿಯೊಂದಿಗೆ ಸಮಾಲೋಚಿಸಿ ಮುಖಂಡರು ಹಬ್ಬದ ಕಾರ್ಯಕ್ರಮಗಳನ್ನು ನಿರ್ದೇಶಿಸುತ್ತಾರೆ. ಒಕ್ಕಲಗೇರಿ, ಕುಂಬಾರಗೇರಿ, ಗಾಣಿಗೇರಿ ಹೀಗೆ ಎಲ್ಲ ಕೇರಿಗಳ ಮಡೆ, ಆರತಿ, ಹಣ್ಣುಕಾಯಿ, ತಟ್ಟೆಗಳನ್ನು ಹಿಡಿದ ಮಹಿಳೆಯರು ಆಯಾ ಕೇರಿಯವರಿಗೆ ನಿಗದಿಯಾದ ಕ್ರಮದಲ್ಲಿ ಸಾಗುತ್ತಾರೆ. ಗುಡಿಯೆದರು ಅದೇ ಕ್ರಮದಲ್ಲಿ ಸಾಲಾಗಿ ಕೂರುತ್ತಾರೆ. ಅಮ್ಮನಿಗೆ ಹಾಲುಕ್ಕಿಸುವ ಕೆಲಸ ನೆರವೇರುತ್ತದೆ.

0: ಹಬ್ಬಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಬಗೆಯ ಅಡುಗೆ ವಿಶೇಷಗಳು. ಕಾರಬ್ಬಕ್ಕೆ ಕಡುಬು, ಕಾಯಾಲು, ಎಳ್ಳು ಸೂಸಲು. ಮೈ ಹಬ್ಬಕ್ಕೆ ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ತೆಂಗಿನಕಾಯಿ ರುಬ್ಬಿ ಬೇಯುತ್ತಿರುವ ಅನ್ನಕ್ಕೆ ಹಾಕಿ ಮಾಡಿದ ಹುಗ್ಗೆದನ್ನ. ಉಪವಾಸ ಹಬ್ಬಕ್ಕೆ ತಂಬಿಟ್ಟು. ಸಂಕ್ರಾಂತಿಗೆ ಅವರೇ ಕಿಚಡಿ, ಹುಚ್ಚೆಳ್ಳು ಎಣ್ಣೆ, ಕುಸುಬಿದ ಅವರೇಕಾಯಿ, ಕಡಲೆಕಾಯಿ, ಬೇಯಿಸಿದ ಗೆಣಸು. ಮಾರಮ್ಮನ ಹಬ್ಬಕ್ಕೆ ಅವರೇಕಾಳು, ಹುರಕ್ಕಿ ತಂಬಿಟ್ಟು, ಬೆಲ್ಲದ ಹಾಲು. ಮುನಿಯಪ್ಪನ ಎಡೆಗೆ ಬೆಲ್ಲದನ್ನ. ಉಗಾದಿಗೆ ಒಬ್ಬಟ್ಟು. ದೀವಳಿಗೆ ಕಜ್ಜಾಯ ತುಪ್ಪ, ಗೌರಿಗೆ ಕಜ್ಜಾಯ ಚಕ್ಕುಲಿ, ಕೆಲವು ಗ್ರಾಮ ದೇವತೆಗಳಿಗೆ ದೋಸೆಯೂಟ ಮಾತ್ರ. ಮತ್ತೆ ಕೆಲವೆಡೆ ಶಾವಿಗೆ ಪರ್ಪು, ಕಾಯಾಲು, ಅವರೇಕಾಳು, ಹಲಸಿನಕಾಯಿ ಸಾರು. ಗ್ರಾಮ ದೇವತೆಗಳ ಹಬ್ಬಗಳಂದು ಹಿಂದೆ ಪಾಡೂಟವೇ ಇದ್ದು ಕಾಲಾನಂತರ ಚೊಕ್ಕ ಭೋಜನದ ಹೆಸರಲ್ಲಿ ಅವರೇಕಾಳು ಶಾವಿಗೆ, ಪರ್ಪು, ಹಿಟ್ಟು, ಪಾಯಸದಂಥ ಅಡುಗೆ ಊಟಗಳು ನಡೆದರೂ ಮಾರನೇದ ಕಡ್ಡಾಯವಾಗಿ ಬಾಡೂಟ. ಇತ್ತೀಚೆಗಂತೂ ಸಿಹಿ ಊಟಕ್ಕೆ ನೆಂಟರೇ ಬಾರರು. ಹಾಗೆಂದೇ ಮಾರನೇ ದಿನಕ್ಕೆ ನೆಂಟರಿಷ್ಟರಿಗೆ ಆಹ್ವಾನ. ಮರೆ ಕೆಲವೆಡೆ ಪದ್ಧತಿಗೆಂದು ಸಿಹಿ ಅಡುಗೆ ಬಾಡೂಟವೇ ಮುಖ್ಯ. ಉಗಾದಿಯ ಮಾರನೇ ದಿನ ವರ್ಷದೊಡಕು. ಹೊಸ ವರ್ಷದ ಮೊದಲ ದಿನವಾದ ಅಂದು ಒಳ್ಳೆಯ ಮನಸ್ಸಿನಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಎಂದು, ಹೊಸ ವರ್ಷದಲ್ಲಿ ಬರಬಹುದಾದ ಆ ಎಲ್ಲ ತೊಡಕುಗಳನ್ನು ನಿವಾರಿಸುವಂತೆ ಬೇಡಿಕೊಳ್ಳುವುದೆಂದು ವರ್ಷ ತೊಡಕು ಎಂಬುದಕ್ಕೆ ವಿವರಣೆಗಳಿವೆಯಾದರೂ, ಇಂದು ಉಗಾದಿಯ ಮಾರನೇ ದಿನವಷ್ಟೇ ಅಲ್ಲ, ಎಲ್ಲ ಸಿಹಿ ಊಟದ ಹಬ್ಬಗಳ ಮಾರನೇ ದಿನಗಳು ವರ್ಷದೊಡಕೆ. ಗ್ರಾಮ ದೇವತೆಗಳ ಹಬ್ಬದ ಅಡುಗೆ ವಿಶೇಷವೆಂದರೆ ಅದು ಬಾಡೂಟವೇ ಆಗಿತ್ತು ಎಂಬುದನ್ನು ಜನಪದರು ಹೀಗೆ ಬಣ್ಣಿಸಿದ್ದಾರೆ.
1: ಅಂಗಾಲ ಮ್ಯಾಕೆತ್ಕೊಂಡು ನೀರ್ ಕುಡಿಯೋ ವಾತ, ನಾಳೆ ನಿಮ್ಮಲ್ಲಿ ಹಬ್ಬಂತಲ್ಲೋ ವಾತ, ನಿನ್ಯಾರೋ ಹೇಳ್ದವರು ತಲೆಯಿಲ್ಲ ದಾತ, ನನಗೊಬ್ಬ ಹೇಳಿದ ಕಳ್ಳಿಲ್ಲ ದಾತ.
0: ಈ ಜನಪದ ನುಡಿ ಗ್ರಾಮೀಣರು ತಮ್ಮ ಪರಿಸರವನ್ನು ಗ್ರಹಿಸಿಕೊಂಡಿರುವ ಸೂಕ್ಷ್ಮತೆ ಹಾಗೂ ಹಬ್ಬದ ಸ್ವರೂಪ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ಎಮ್ಮೆ, ದನ, ಕುರಿಗಳೆಲ್ಲ ನಾಲ್ಕು ಕಾಲುಗಳನ್ನು ಊರಿಕೊಂಡು ನೀರು ಕುಡಿಯುತ್ತವೆ. ಮೇಕೆ ಮಾತ್ರ ತನ್ನ ಮುಂದಿನ ಎರಡೂ ಕಾಲುಗಳನ್ನು ಮೇಲಕ್ಕೆ ಮಡಿಸಿಕೊಂಡು ಮಂಡಿಯೂರಿ ನೀರು ಕುಡಿಯುತ್ತದೆ. ಹಾಗೆಂದೇ ಅಂಗಾಲು ಮ್ಯಾಕೆತ್ಕೊಂಡು ನೀರು ಕುಡಿಯೋ ವಾತ ಅಂದರೆ ಓತ ಎಂದು ನೀರೊಳಗಿನ ಜೀವಿಯೊಂದರಿಂದ ಹೇಳಿಸಲಾಗಿದೆ. ಓತಕ್ಕೆ ನಾಳೆ ನಿಮ್ಮೂರಲ್ಲಿ ಹಬ್ಬ ಅಂದ ಕೂಡಲೇ ತೊಡೆ ನಡುಗತೊಡಗುತ್ತದೆ. ಹಬ್ಬವೆಂದ ಮೇಲೆ ತನ್ನ ಬಲಿ ನಿಶ್ಚಯ ಎಂದು ಅದಕ್ಕೆ ತಿಳಿದಿದೆ. ಹಾಗಾಗಿ ಭಯದಿಂದ ನಿನ್ನಾರೋ ಹೇಳ್ದವರು ತಲೆ ಇಲ್ಲದಾತ ಎಂದು ಕೇಳುತ್ತದೆ. ನೀರೊಳಗೆ ತಲೆ ಇಲ್ಲದಿರುವುದಾದರೂ ಯಾವುದು? ಅದು ಏಡಿ. ಏಡಿಗೆ ತಲೆ, ಬಾಲ, ಹೊಟ್ಟೆ ಎಂದು ಇರಲಿಲ್ಲ. ಏಡಿ ಹೇಳುತ್ತದೆ, ನನಗೊಬ್ಬ ಹೇಳಿದ ಕಳ್ಳಿಲ್ಲದಾತ. ಹಬ್ಬಕ್ಕೆ ಸಾರುವಾಗ ತಮಟೆ ದೋಣು ಬಡಿಯುತ್ತಾರಷ್ಟೇ, ಈ ಶಬ್ದವನ್ನು ಕೇಳಿಸಿಕೊಂಡ ಏಡಿ ದೋಣು ಎಂಬ ಚರ್ಮ ವಾದ್ಯವನ್ನು ಕಳ್ಳಿಲ್ಲದಾತ ಎಂದು ಮಾರ್ಮಿಕವಾಗಿ ಹೇಳಿದೆ. ದೋಣು ಹೊಟ್ಟೆಯಾಕಾರದ್ದಾದರೂ ಅದರಲ್ಲಿ ಕಳ್ಳು ಅಂದರೆ ಕರುಳು, ಹಾಗಾಗಿ ಇದು ಕಳ್ಳಿಲ್ಲದಾತ. ಗ್ರಾಮ ದೇವತೆಗಳ ಹಬ್ಬಗಳ ಒಂದು ಅಂಗವಾಗಿ ಕುಣಿತ ಮೆರೆತಗಳಿರುತ್ತವೆ. ಕೋಲಾಟ, ರಂಗದ ಕುಣಿತ, ಸೋಮನ ಕುಣಿತ, ಪೂಜಾ ಕುಣಿತ, ಕರಗದ ಕುಣಿತ, ನಂದಿಕಂಬದ ಕುಣಿತ, ಪಟ ಕುಣಿತ, ವೀರ ಮಕ್ಕಳ ಕುಣಿತ, ವೀರಭದ್ರನ ಹಲಗೆ ಕುಣಿತ, ಮರಗಾಲು ಕುಣಿತ, ಹುಲಿ ವೇಷ, ಪಾಳೆಗಾರ ವೇಷ, ಭಾಗವಂತಿಕೆ ಮೇಳ ಮುಖ್ಯವಾದವುಗಳು. ಹಬ್ಬಗಳ ಆಚರಣೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ಈ ಕುಣಿತಗಳು ಮನರಂಜನೆಯನ್ನು ಒದಗಿಸುವ ಮೂಲಕ ಹಬ್ಬದ ರಾತ್ರಿಗಳನ್ನು ಸಂತೋಷದಿಂದ ಕಳೆಯುವಲ್ಲಿ ಸಹಕಾರಿಯಾಗಿದೆ. ನಾಟಕಗಳು ಹಬ್ಬದೂಟಕ್ಕೆ ಬಂದ ನೆಂಟರಿಷ್ಟರಿಗೆಲ್ಲ ಮಲಗಲು ಚಾಪೆ, ತಲೆ ದಿಂಬು, ಹೊದಿಕೆಗಳನ್ನು ಹೊಂದಿಸಬೇಕಾದ ತೊಂದರೆಯನ್ನು ನಿವಾರಿಸಿವೆ. ಜನಪದ ಗೀತ ಪ್ರಕಾರಗಳಲ್ಲಿ ದೇವರ ಪದಗಳದ್ದೇ ಒಂದು ವಿಶಿಷ್ಟ ಪ್ರಕಾರ. ದೇವರ ಉತ್ಸವ ಮೆರವಣಿಗೆಗಳಲ್ಲಿ, ಹಬ್ಬ ಜಾತ್ರೆ ಕೊಂಡ ಸಿರಿಗಳ ಸಂದರ್ಭಗಳಲ್ಲಿ, ಆಯಾ ದೈವಗಳನ್ನು ಕುರಿತು ಹಿಮ್ಮೇಳ ಮುಮ್ಮೇಳಗಳಲ್ಲಿ ಹಾಡುವ ಮಹಿಳೆಯರ ಗುಂಪುಗಳೇ ಇರುತ್ತವೆ. ಈ ಹಾಡುಗಳು ದೇವರ ಮಹಿಮೆ, ಸತ್ಯ, ನಿಷ್ಠೆ, ಸಾಹಸ ಗುಣಗಳನ್ನಲ್ಲದೆ ಆರತಿ, ಮಡೆ, ಕೊಂಡ, ಬಂಡಿ, ಸಿಡಿ ಇತ್ಯಾದಿ ವಿವರಗಳನ್ನೂ ಒದಗಿಸುತ್ತವೆ. ಹಬ್ಬಗಳಲ್ಲಿ ಗ್ರಾಮ ದೇವತೆಗಳ ಹಬ್ಬಗಳೇ ಮೊದಲಿಗೆ ಹುಟ್ಟಿಕೊಂಡಿರುವಂತೆ ಕಾಣುತ್ತದೆ. ಇಂದಿಗೂ ಮಹಿಳೆಯರೇ ಪ್ರಧಾನವಾಗಿ ಭಾಗವಹಿಸುವ ಹಲವು ಗ್ರಾಮೀಣ ಹಬ್ಬಗಳಿವೆ. ಅವುಗಳಲ್ಲಿ ಗೌರಿ ಹಬ್ಬ, ಭೂಮಿ ಹುಣ್ಣಿಮೆ, ಗುಳ್ಳವನ ಹಬ್ಬ, ಸೀಗೆ ಹುಣ್ಣಿಮೆ, ನಾಗರ ಪಂಚಮಿಗಳಂಥವನ್ನು ಹೆಸರಿಸಬಹುದು. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ಹಬ್ಬಕ್ಕೆ ಹೆಣ್ಣು ಮಕ್ಕಳು ಬರಲೇಬೇಕು. ಅಂಥ ಗಳಿಗೆಗಾಗಿ ಅವಳು ಕಾಯುತ್ತಿರುತ್ತಾಳೆ.

ಮಿಂದದ್ದೇ ಉಗಾದಿ, ಮಿಂದದ್ದೇ ದೀವಳಿಗೆ, ಹಸಿದದ್ದೇ ಉಪಾಸ ಎಂಬ ಗಾದೆ ಜನಪದರು ಮತ್ತು ಹಬ್ಬಗಳ ಒಡನಿರುವ ಅವರ ಸಂಬಂಧವನ್ನು ಮನದಟ್ಟುತ್ತದೆ. ವರ್ಷಕ್ಕೊಂದು ಹಬ್ಬದ ದಿನ ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರಾಕಬಾರದು ಎಂಬ ನಂಬಿಕೆ ಇದೆ. ಹಾಗಾಗಿ ಯಾರಿಗಿಲ್ಲದಿದ್ದರೂ ಹೆಣ್ಣು ಮಕ್ಕಳಿಗೆ ಹೊಸ ಬಳೆ ಇದ್ದೇ ಇರುತ್ತದೆ. ವಾರ ಒಪ್ಪತ್ತುಗಳಲ್ಲದೆ ಹಬ್ಬಗಳಲ್ಲಿ ಉಪವಾಸ ಇರುವವರು ಹೆಚ್ಚಾಗಿ ಹೆಂಗಸರೇ. ಅಷ್ಟೆಲ್ಲ ಹಬ್ಬದ ಕೆಲಸಗಳ ನಡುವೆ ಎಳನೀರನ್ನಷ್ಟೇ ಕುಡಿದು ಉಪವಾಸವಿದ್ದು ಹಬ್ಬದ ಎಡೆ ಹಾಕುವವಳು ಮನೆಯ ಹಿರಿಯ ಮಹಿಳೆ. ಉಳಿದ ಮಹಿಳೆಯರಲ್ಲೂ ಹೆಚ್ಚಿನವರು ಉಪವಾಸವಿರುತ್ತಾರೆ. ಹರಕೆ ಹೊತ್ತ ಹೆಣ್ಣು ಮಕ್ಕಳು ದಿನವಿಡೀ ಕಟ್ಟುಪವಾಸವಿದ್ದು ಬಾಯಿ ಬೀಗ ಚುಚ್ಚಿಸಿಕೊಂಡು ಹೊಂಬಾಳೆ ಹಿಡಿದು ದೇವರ ಮೆರವಣಿಗೆಯಲ್ಲಿ ಬಂದು ಕೊಂಡ ಆಯ್ದು ಬಾಯಿ ಬೀಗ ತೆಗೆಸಿಕೊಂಡ ನಂತರವೇ ಬಾಯಿಗೆ ನೀರು.

ಹೀಗೆ ಹಬ್ಬಗಳಿಗೂ ಮಹಿಳೆಯರಿಗೂ ಇನ್ನಿಲ್ಲದ ಸಂಬಂಧ. ಸಂಸ್ಕೃತಿಯ ಬಹುಮುಖ್ಯ ಅಂಗಗಳೆನಿಸಿದ ನಂಬಿಕೆ, ಸಂಪ್ರದಾಯ, ಹಬ್ಬ ಆಚರಣೆಗಳು ಉಳಿದು ಬಂದಿರುವುದೇ ಮಹಿಳೆಯರಿಂದ. ಮಹಿಳೆಯರಿಲ್ಲದೆ ಹಬ್ಬಗಳಿಲ್ಲ, ಹಬ್ಬಗಳಿದೆ ಸಂಭ್ರಮ ಸಡಗರವಿಲ್ಲ.

0: ಕಬ್ಬಾಳ ಮನೆಗೆ ಹಬ್ಬ ಮಂಗಳವಾರ ರೂಪಕ ಕೇಳಿದರೆ. ರಚನೆ ವನಂ ಶಿವರಾಮು, ಸಂಗೀತ ಜಿ ಪುಷ್ಪಲತಾ, ನಿರೂಪಣೆ ಮಂಗಳಾ ದಿವಾಕರ್, ಗೀತೆಗಳನ್ನು ಹಾಡಿದವರು ಎಂವಿ ಶುಭ, ರೋಹಿಣಿ ಸುಧಾಮ್, ಕೆ ಶ್ರೇಯ ಹಾಗೂ ಜಿ ಪುಷ್ಪಲತಾ. ವಾದ್ಯ ಸಹಕಾರ ತಬಲಾ ಎಸ್ ನಾಗರಾಜ್, ಹಾರ್ಮೋನಿಯಂ ಪ್ರಭುರಾವ್ ಸೊನ್ನ, ತಾಳ ಮಹದೇವ್, ಸಂಕಲನ ಶುಭದ ಡಿರೈ, ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
3: ಬದುಕು ಜಟಕ ಬಂಡಿ
1: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಕಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
3: ಕಡೆಗೋಡು ಪದ ಕುಸಿಯ ನೆಲಬಿಹುದು ಮಂಕುತಿಮ್ಮ.
1: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
4: ಇಂದಿನ ಶೀರ್ಷಿಕೆ ಗರ್ವಭಂಗ. ಹೆಸರು ಗಳಿಸಿದ ನಂತರ ಸಾಮಾನ್ಯವಾಗಿ ಪಿತ್ತ ನೆತ್ತಿಗೆ ಇರುತ್ತೆ, ತಲೆ ನೆಟ್ಟಿಗೆ ನಿಲ್ಲೋದಿಲ್ಲ ಅಂತ ಜನ ಹೇಳ್ತಾರೆ. ಅದ್ಯಾಕೆ ಹೆಚ್ಚಿನ ಜನಕ್ಕೆ ಆ ತರ ಆಗುತ್ತೆ? ಗರುಡ, ಅರ್ಜುನ, ಭೀಮ ಮುಂತಾದವರಿಗೆಲ್ಲ ಗರ್ವಭಂಗ ಆಗೇ ಇದೆ. ಡಿವಿಜಿ ಇದರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಸರಿಸರೆ ಗರ್ವಿತರ, ಸಂದರ್ಭಗಳನ್ನದಕ್ಕೆ ಜೋಡಿಪನು ವಿಧಿರಾಯ, ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದರ ಅರ್ಥ ಈಗ ಬರುತ್ತೆ. ನೀನ್ ಇದೇ ತರ ಜಂಬ ಪಡ್ತಾನೆ ಇದ್ರೆ ಎಂದೋ ಒಂದು ದಿನ ನಿನಗೆ ಮುಖಭಂಗವಾಗಿ ಮರ್ಯಾದೆಗೆ ಕುಂದು ಬರೋದರಲ್ಲಿ ಸಂಶಯನೇ ಇಲ್ಲ. ಪ್ರಸಿದ್ಧಿ ಹೊಂದಿದವನ ಪೈಪೋಟಿಗೆ ಇನ್ನೊಬ್ಬ ಎದ್ದು ಬಂದೇ ಬರ್ತಾನೆ. ಈ ಪ್ರಸಿದ್ಧಿ ಹೊಂದಿದವನಲ್ಲಿ ಹುಳುಕನ್ನ ಹುಡುಕ್ತಾನೆ. ಗರ್ವ ಪಡೋರನ್ನ ನೋಡಿ ಆಕಾಶದಲ್ಲಿರುವ ದೇವಗಳು ಕೂಡ ಹೊಟ್ಟೆ ಕಿಚ್ಚು ಪಡ್ತಾರಂತೆ ಸ್ವಾಮಿ. ಅಯ್ಯಪ್ಪ, ಹೇಗಿರುತ್ತಲ್ವಾ? ಗರ್ವಭಂಗವನ್ನು ಮಾಡಲು ಸಮಯ ಸಂದರ್ಭಗಳಿಗಾಗಿ ದೇವತೆಗಳು ಕಾಯ್ತಾ ಇರ್ತಾರೆ. ಆ ಸಮಯ ಸಂದರ್ಭವನ್ನ ವಿಧಿ ಜೋಡಿಸ್ತಾನೆ ಅಂತ ಹೇಳ್ತಾರೆ. ಅವಾಗ ಆ ವಿಧಿ ನಿನ್ನನ್ನು ಒಪ್ಪಿಕೊಂಡು ನಿನ್ನ ಗರ್ವವನ್ನ ಮುರಿಯುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸಂದರ್ಭಗಳನ್ನದಕ್ಕೆ ಜೋಡಿಪನ್ನು ವಿಧಿರಾಯ, ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ, ಅಂದ್ರೆ ಒಪ್ಪಿಕೊಂಡು ಗರ್ವಭಂಗ ಮಾಡ್ತಾನೆ ಅಂತ. ಈ ಉದಾಹರಣೆಗೆ ಹೇಳದ್ನಲ್ಲ, ಗರುಡ, ಅರ್ಜುನ, ಭೀಮ ಮುಂತಾದವ್ರಿಗೆಲ್ಲ ಗರ್ವಭಂಗ ಆಗಿದೆ ಅಂತ, ಅದರದ್ದೊಂದು ಚೂರು ಕತೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಪಕ್ಷಿರಾಜನಾದ ಗರುಡನಿಗೆ ತಾನು ಮಹಾಬಲಶಾಲಿ ಅಂತ ಅನ್ನುವಂತ ಹೆಮ್ಮೆ ಇತ್ತು. ಅವನಿಗೆ ಮನೋವೇಗದಲ್ಲಿ ಹಾರುವ ಶಕ್ತಿ ಇತ್ತು. ಹಾಗಾಗಿ ಈ ಹೆಮ್ಮೆ ಅಂತ ಅನ್ಸುತ್ತೆ. ತನ್ನ ತಾಯಿಯ ದಾಸ್ಯವನ್ನು ಬಿಡಿಸೋದಕ್ಕಾಗಿ ಅಮೃತವನ್ನ ಸ್ವರ್ಗದಿಂದ ತಂದ್ಕೊಡ್ತೀನಿ ಅಂತ ಸರ್ಪಗಳಿಗೆ ಮಾತು ಕೊಟ್ಟು ಪರಾಕ್ರಮದಿಂದ ಸ್ವರ್ಗ ಸೇರಿ ತನ್ನನ್ನು ಎದುರಿಸಿದ ಇಂದ್ರನನ್ನು ಕೂಡ ಸೋಲಿಸ್ಬಿಡ್ತಾನೆ. ಆದರೆ ಇಂದ್ರನ ಮೊರೆಯನ್ನು ಕೇಳಿ ವಿಷ್ಣುವೇ ಎದುರುಗು ಬಂದ ಗರುಡ ವಿಷ್ಣುವಿನ ಬೆರಳ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅಂದು ಅವನ ಗರ್ವಭಂಗ ಆಯಿತು ಅಂತ. ಅಂದಿನಿಂದ ಗರುಡ ವಿಷ್ಣುವಿಗೆ ವಾಹನವಾದ. ಇನ್ನು ಅರ್ಜುನನ ಬಗ್ಗೆ, ಅರ್ಜುನನಿಗೂ ಹೀಗೆ ಜಂಬ ಬಂದಿತ್ತಂತೆ. ಕುರುಕ್ಷೇತ್ರದಲ್ಲಿ ತಾನು ಮಹಾಪರಾಕ್ರಮವನ್ನು ತೋರಿಸಿದೆ ಅಂತ. ಅವನ ಹೆಮ್ಮೆ ಅಡಗಿಸಲು ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ? ಅರ್ಜುನನನ್ನ ಕುರುಕ್ಷೇತ್ರದ ಒಂದು ಮೂಲೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಹದ್ದು ಕುಳಿತಿರುತ್ತೆ, ಅದು ಯಾರು ಅಂತ ವಿಚಾರಿಸಿದಾಗ

0: ಆ ಹದ್ದು ಹೇಳುತ್ತೆ, ಈ ದ್ವಾಪರದಲ್ಲೇನೋ ಕುರುಪಾಂಡವರ ಕಾಳಗ ನಡೆಯುವಂತೆ, ರಕ್ತದ ಹೊಳೆಯಲ್ಲಿ ದೇಹಗಳೇ ತೇಲ್ಕೊಂಡು ಬರುತ್ತಂತೆ, ತಿಂದು ತೇಗೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೆ ನಾನು, ರಕ್ತವೇನೋ ಹರಿದು ಬಂದರೂ ಕೂಡ ನನ್ನ ಕಾಲು ಇನ್ನೂ ಒದ್ದೆ ಆಗಿಲ್ಲ, ಇನ್ನು ಹೊಳೆ ಬರೋದು ಯಾವಾಗ, ನಾನು ತಿಂದು ತೇಗೋದು ಯಾವಾಗ ಅಂತ ಹದ್ದು ಹೇಳಿದಾಗ, ಆ ಹದ್ದಿನ ಮಾತು ಕೇಳಿದ ಅರ್ಜುನನಿಗೆ ಹಮ್ಮು ಇಳಿದು ಹೋಯ್ತಂತೆ. ಇದ್ಯಾಕೆ ಹೇಳಿದೆ ಅಂತಂದ್ರೆ, DVG ಇವೆರಡನ್ನ ಸೇರಿಸಿಕೊಂಡು ಒಂದು ಪದ್ಯ ಬರೆದು ಬಿಟ್ಟಿದ್ದಾರೆ. ಆ ಪದ್ಯ ಕೇಳಿ. ಗರ್ವಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಪಲ್ಗುಣ ಹೆಮ್ಮೆಯನು, ಕರುಬುವಂ ವಿಧಿ ಸೈಸನಾರೊಳು ದರ್ಪವನು, ಶಿರವ ಬಾಗಿಹುದೇ ಸರಿ ಮಂಕುತಿಮ್ಮ. ಅಂದ್ರೆ ಪಕ್ಷಿರಾಜನಾದ ಗರುಡನಿಗೆ ತಾನು ಮಹಾಬಲಾಲಿ ಎಂಬ ಹೆಮ್ಮೆ ಇತ್ತು. ಅವನ ಹೆಮ್ಮೆ ವಿಷ್ಣುವಿನ ಬೆರಳಡಿಯಲ್ಲಿ ಸಿಕ್ಕಾಕೊಂಡಾಗ ಮುರಿದು ಹೋಯಿತು, ಹಾಗೂ ವಿಷ್ಣುನು ವಾಹನವಾದ. ಹೀಗೆ ಕೃಷ್ಣನು ಕೂಡ ಅರ್ಜುನನ ಪರಾಕ್ರಮವನ್ನು ಎಷ್ಟು ಮಾತ್ರ ಅಂತ ತೋರಿಸಿ ಅವನ ಹಮ್ಮನ್ನ ಇಳಿಸ್ತಾನೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಯಾರಾದರೂ ತಲೆ ಎತ್ತಿದ್ರೆ ದೇವರು ಅವನ ಮೇಲೆ ಅಥವಾ ತಲೆಯ ಮೇಲೆ ಒಂದು ಮೊಟಕ್ತಾನಂತೆ. ಈ ದರ್ಪವನ್ನು ಕಂಡು ಮತ್ಸರ ಪಡುವ ವಿಧಿ ಇದನ್ನು ಯಾರಲ್ಲೂ ಸಹಿಸೋದಿಲ್ಲ. ಅಂದ್ರೆ ಈ ತರ ಜಂಬ ಬಂತು ಅಂತಂದ್ರೆ ವಿಧಿ ಸಹಿಸೋದಿಲ್ವಂತೆ, ಅವ್ರಿಗೆ ಸರಿಯಾದ ಬುದ್ಧಿ ಕಲ್ಸೆ ಕಲ್ಸತ್ತಂತೆ. ಆದ್ರಿಂದ DVG ಏನ್ ಹೇಳ್ತಾರೆ ಅಂತಂದ್ರೆ, ಕೊನೆ ಸಾಲಿನಲ್ಲಿ ಶಿರವ ಬಾಗಿಹುದೇ ಸರಿ ಅಂದ್ರೆ ತಲೆ ತಗ್ಗಿಸಿ ಬೀಗದೆ ನಡೆಯುವುದೇ ಎಲ್ಲರಿಗೂ ಶ್ರೇಯಸ್ಕರ ಅಂತ. ಹಾಗಾದ್ರೆ ಜಂಬ ಪಡೆದೆ ಜೀವನದಲ್ಲಿ ಹೇಗ್ ನಡ್ಕೋಬೇಕು? ಅದಕ್ಕೂ DVG ಹೇಳಿದ್ದಾರೆ, ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ವಿರುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಅಂತ. ಇದರರ್ಥ ಹೇಗೆ ಬರುತ್ತೆ ಅಂತಂದ್ರೆ, ಎಷ್ಟು ಚೆನ್ನಾಗಿರೋ ಪದಗಳಲ್ಲಿ ಹೇಳ್ತಾರೆ ಅಂತಂದ್ರೆ, ಸೂರ್ಯನಂತೆ ಅವಿರತವಾಗಿ ನಿನ್ನ ವೃತ್ತಿ ಧರ್ಮವನ್ನು ಆಚರಿಸು, ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ಮಿಂಚು ಬಳ್ಳಿಯಂತೆ ತೇಜಸ್ಸನ್ನು ಹರಡು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು. ನಿನ್ನ ಕರ್ತವ್ಯ ಭಾರಗಳು ನಿನ್ನ ಕೈಯನ್ನ ಮೀರಿದರೆ ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತಂದ್ರೆ, ಗೆದ್ದುದು ಏನೆಂದು ಕೇಳದೆ ಮೌನವಾಗಿ ತಲೆಬಾಗು ಅಂತ. ಈಗ ಹೇಳಿದ್ದು ಉಪದೇಶ ಆಯಿತು. ಜಂಬ ಪಡೆದಂತೆ ಹೇಗಿರುವುದು ಅಂತಂದ್ರೆ, ಉದಾಹರಣೆ ಮೂಲಕ ಹೇಳ್ಬಿಡುವೆ. DVG ಇನ್ನೊಂದು ಪದ್ಯದಿಂದ ಹೇಳೇ ಹೇಳ್ತಾರೆ, ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೋಯ್ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹೇಗೆ ಹೇಳ್ಬಿಡ್ತಾರೆ ನಾಲ್ಕನೇ ಸಾಲು, ನಿಜವಾಗ್ಲೂ ಎಷ್ಟು ಪರಿಣಾಮಕಾರಿ ಅಂದ್ರೆ ಚುಚ್ಕೊಂಡ್ಬಿಡುತ್ತೆ ಹಂಗೆ ಹೃದಯದೊಳಕ್ಕೆ, ನಾಟ್ಕೊಂಡ್ಬಿಡುತ್ತೆ. ಅಂದ್ರೆ ಇದರ ಅರ್ಥ ಹೀಗೆ ಬರುತ್ತೆ, ಮನುಷ್ಯ ತಾನು ಮಾಡಿರುವ ಅಥವಾ ಇನ್ನು ಮಾಡಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಜಂಬ ಕೊಚ್ಚಿಕೊಳ್ತಾನೆ ಇರ್ತಾನೆ, ಹೇಳ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ, ಅವನು ತುಟಿಗಳನ್ನ ಹೊಲ್ದುಕೊಂಡು ಬಾಯಿ ಮುಚ್ಕೊಂಡಿದ್ರೆ ಲೇಸು ಅಂತ. ಅದಕ್ಕೆ ಉಪಮೆ ಕೊಟ್ಟಿದಾರಲ್ಲ, ಅದನ್ನೊಂದು ಸ್ವಲ್ಪ ನೋಡ್ಬಿಡೋಣ. ಏನು ಉಪಮೆ ಅಂದ್ರೆ, ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಬೀಜ ನೆಲದೊಳಗೆ ಬಿತ್ತದಾಗ ಅದು ಸಸಿಯಾಗಿ ಮೊಳಕೆಯಾಗಿ ಮೇಲಕ್ಕೆ ಬರುತ್ತಲ್ಲ, ಅವಾಗ ತಮಟೆ ಹೊಡ್ಕೊಂಡು ಬರಲ್ಲ ರೀ ಅದು, ನಾನು ಬರ್ತಾ ಇದ್ದೀನಿ ಅಂತ. ಫಲಮಾಗು ಒಂದು ತುತ್ತೂರಿ ದನಿಯ ಅಂದ್ರೆ, ಅದು ದೊಡ್ಡ ಮರ ಆಗಿ ಹಣ್ಣು ಬಿಟ್ಟಾಗ ನಾನು ಹಣ್ಣು ಬಿಟ್ಟಿದ್ದೀನಿ ಬಂದು ತಿನ್ನಿ ಅಂತನ್ಬಿಟ್ಟು ಅಂತ ಖಂಡಿತ ಹೇಳಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಎಷ್ಟು ಚೆನ್ನಾಗಿ ಸೂರ್ಯ ಚಂದ್ರ ಕೆಲಸ ಮಾಡ್ತಾರೆ ಅಂದ್ರೆ ಅವರಿಲ್ಲದೆ ಜಗತ್ತೇ ಇಲ್ಲ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಉದಯಿಸ್ತಾರೆ, ಸರಿಯಾದ ಸಮಯಕ್ಕೆ ಅಸ್ತಂಗತರಾಗ್ತಾರೆ, ನ್ಯಾಷನಲ್ ಹಾಲಿಡೇ ಇಲ್ಲ, ರಜಾನ ಇಲ್ಲ, ಆ ತರ ಕೆಲಸ ಮಾಡು. ನೀನೇನಾದರೂ ಮಾಡಿದ್ರೆ ಜಗತ್ತು ಅಥವಾ ಸಮಾಜ ಗುರುತಿಸುತ್ತೆ, ಅಲ್ಲಿವರೆಗೂ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಪೂರಕವಾಗಿ ಒಂದು ಸಣ್ಣ ಕತೆ ಹೇಳಬೇಕು ಅಂತ ಅನ್ಸುತ್ತೆ. ಸಮೃದ್ಧಿಯಿಂದ ಕೂಡಿದ ಒಂದು ರಾಜ್ಯ ಇತ್ತು, ಜನ ಧರ್ಮ ಮಾರ್ಗದಿಂದ ಬದುಕ್ತಾ ಇದ್ರು. ಇಷ್ಟಿದ್ರೂ ಕೂಡ ಪ್ರಜೆಗಳ ಅಂತಸ್ಸದ ಪರೀಕ್ಷೆ ಮಾಡಬೇಕು ಅಂತ ರಾಜಂಗೆ ಇಷ್ಟ ಆಯ್ತಂತೆ. ಅದಕ್ಕೋಸ್ಕರ ಏನ್ ಮಾಡಿದಂತೆ ರಾಜ, ಒಂದು ತಾಮ್ರದ ಚೊಂಬನ್ನು ತರಿಸಿದಂತೆ, ಹೇಳಿದಂತೆ ಜನಗಳಿಗೆ ಡಂಗುರ ಹೊಡೆಸಿದಂತೆ, ಯಾರು ಸಾತ್ವಿಕರಿರ್ತಾರೋ ಅಥವಾ ನಿಸ್ಪೃಹ ಸೇವೆ ಮಾಡಿದವರಿರ್ತಾರೋ ಅವ್ರು ಬಂದು ಈ ಚೊಂಬನ್ನ ಮುಟ್ಟಿದರೆ ಅದು ಚಿನ್ನದ ಚೊಂಬ ಆಗತ್ತೆ ಅಂತ. ಕೇಳಿದವ್ರು ಏನು ಜನ ಸಾಲು ಸಾಲು ನಿಂತ್ಕೊಂಡ್ಬಿಡ್ತಾರಂತೆ. ಅಯ್ಯೋ ಅಯ್ಯೋ ಅಯ್ಯೋ ಎಷ್ಟು ಜನ ಬರ್ತಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಇದ್ರ ಜೊತೆನೆ ಇನ್ನೊಂದು ವಿಷಯನೂ ಕೂಡ ಹೇಳ್ಬಿಡ್ಬೇಕು. ಆ ಊರಿನಲ್ಲಿ ಒಬ್ಬ ಕಾವಡಿಯೊಬ್ಬ ಇರ್ತಾನಂತೆ. ಅವನ್ ಏನ್ ಕೆಲಸ ಅಂದ್ರೆ, ಬೆಳಗ್ಗಿಂದ ರಾತ್ರಿವರೆಗೂ ಆ ಊರಿಗೆ ಊರು ಹೊರಗಿದ್ದ ಒಂದು ಬಾವಿಯಿಂದ ಸಿಹಿ ನೀರು ತಂದು ಜನರಿಗೆ ಕೊಡ್ತಾ ಇದ್ನಂತೆ. ಅಂದ್ರೆ ಎಲ್ಲಾ ಮನೆಗೂ ತಲುಪಿಸ್ತಾ ಇದ್ದ. ಅವನು ಕೂಡ ಬಂದು ನೋಡ್ತಾನೆ ಅವತ್ತು, ಇಷ್ಟೊಂದು ದೊಡ್ಡ ಸಾಲು ಇದ್ಬಿಟ್ಟಿದೆಯಲ್ಲ ಅಂತ. ಎಷ್ಟೋ ಜನ ಬಂದು ಆ ತಾಮ್ರದ ಚೊಂಬನ್ನ ಮುಟ್ಟ ನೋಡ್ತಾ ಇರ್ತಾರೆ, ತಾಮ್ರ ಚೊಂಬ್ ಹಾಗೆ ಇರುತ್ತೆ. ಆಗ ಇವನು ಆ ಜನಗಳಿಗೆಲ್ಲ ಸಾಲಿನಲ್ಲಿ ನಿಂತವ್ರಿಗೆಲ್ಲ ಸಿಹಿ ನೀರು ಕುಡಿಸ್ಕೊಂಡು ಬರ್ತಾನೆ. ಆಗ ಮುಂದೆ ಬಂದಾಗ ಮಂತ್ರಿ ಹೇಳ್ತಾನೆ, ನೀನು ಕೂಡ ಈ ಚೊಂಬನ್ನ ಮುಟ್ಬಿಡು ಅಂತ ಹೇಳಿ ಅಂತ. ಅವನು ಕೂಡ ಒಲ್ಲದ ಮನಸ್ಸಿನಿಂದ ಹೆದರಿಕೆಯಿಂದ ಮುಟ್ತಾನೆ. ಮುಟ್ಟಿದ ತಕ್ಷಣ ಆ ತಾಮ್ರ ಚೊಂಬು ಚಿನ್ನದ ಚೊಂಬು ಆಗ್ಬಿಡುತ್ತೆ. ನಿಸ್ಪೃಹ ಸೇವೆ ಅಂದ್ರೆ ಇದು. ಇಂದಿನ ಶೀರ್ಷಿಕೆ ಮನಸ್ಸಿನ ಹಕ್ಕು. ಇದೇನ್ ಹೀಗ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋತೀರಾ? ಕೇಳಿ DVG ಏನ್ ಹೇಳಿದ್ದಾರೆ ಅಂತ. ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸುಮಾರು 4-5 ಪದ್ಯ. ಮೊದಲನೇದು, ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕದಡಲು ಒಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಇಲ್ಲಿ ಮನಸ್ಸನ್ನ ಹಾಲ್ಗೆ ಅಥವಾ ಹಾಲನ್ನು ಕಾಯಿಸೋದಕ್ಕೆ ಹೋಲಿಸ್ತಾರೆ ಅಥವಾ ಉಪಮೇಯ ತರ ಬಳಸ್ಕೋತಾರೆ. ಹೇಗಿದೆ ಇದರ ಅರ್ಥ ಅಂದ್ರೆ, ಹಾಲನ್ನು ಕಾಯಿಸುವಾಗ ತುಂಬಾ ಜಾಗರೂಕತೆಯಿಂದ ಕಾಯಿಸಬೇಕಂತೆ. ಹಿಂದೆ ನಮ್ಮಅಮ್ಮ ಅಥವಾ ನಮ್ಮ ಅಜ್ಜಿ ಆ ಕಾಲದಲ್ಲಿ ಹಾಲ್ಗೋಸ್ಕರ ಒಂದು ಬೇರೆ ಪಾತ್ರನೇ ಇಟ್ಬಿಡ್ತಾ ಇದ್ರು. ಪ್ರತಿ ದಿನ ಹಾಲನ್ನು ಆ ಪಾತ್ರಲ್ಲೇ ಹೊಯ್ಸ್ಕೋತಾ ಇದ್ರು, ಅದರಲ್ಲೇ ಕಾಯಿಸ್ತಾ ಇದ್ರು. ಈ ಹಾಲನ್ನ ಕಾಯಿಸುವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರೆ ಅದು ಅಡಿ ಹತ್ತತ್ತೆ ಅಥವಾ ಸೀದು ವಾಸನೆ ಬರುತ್ತೆ. ಸರಿಯಾಗಿ ಕಾಯಿಸದೇ ಇದ್ರೆ ಹಸಿ ವಾಸನೆ ಬರುತ್ತೆ, ಅದನ್ನು ಕುಡಿಯೋಕ್ಕಾಗಲ್ಲ. ಏನೋ ಆತರ ಅಂತನ್ಬಿಟ್ಟು ಸೌಟ್ ಹಾಕಿ ಕದಡ್ಬಿಟ್ರೆ ಅದು ಒಡೆದು ಉಪಯೋಗ ಬರಲ್ಲ. ಬಂಗಾಲಿಗಳು ರಸಗುಲ್ಲಾ ಮಾಡ್ತಾರೆ ಬಿಡಿ ಒಡೆದ ಹಾಲಿನಲ್ಲಿ, ಅದಿರ್ಲಿ. ಈ ಮನಸ್ಸಿನ ಹದವು ಕೂಡ ಹಾಗೆ ಸೂಕ್ಷ್ಮವಾದದ್ದು ಅಂತ ಈ ಹಾಲು ಕಾಸುವುದರ ಜೊತೆಗೆ ಹೋಲಿಸ್ತಾರೆ DVG. ಅದು ಹುಷಾರಾಗಿ ನೋಡು, ಈ ಹದವಾದ ಮನಸ್ಸು ಬದುಕನ್ನ ಸಂತೋಷವಾಗಿ ಇಡುತ್ತೆ ಅಂತ. ಹಾಗಾದ್ರೆ ಮನಸ್ಸು ಇಷ್ಟು ಸೂಕ್ಷ್ಮ ಆಗ್ಬಿಟ್ರೆ ಅದನ್ನ ಕಲುಷಿತವಾಗದಂತೆ, ಒಗಡವಾಗದಂತೆ, ಒಡೆದು ಹೋಗದಂತೆ ಕಾಪಾಡೋದು ಹೇಗೆ? DVG ಅದಕ್ಕೂ ಉತ್ತರ ಕೊಡ್ತಾರೆ. ಕೊಳದ ಜಲ ನಿನ್ನ ಮನ ಲೋಗ ರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದು, ಕಲಕದದ್ದದೆ ಕೊಂಚ ಬಿಟ್ಟಿರದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಯಾವ ತರ ಹೋಲಿಕೆ ಕೊಡ್ತಾರೆ ಅಂದ್ರೆ, ನಿನ್ನ ಮನಸ್ಸು ಕೊಳದಲ್ಲಿರುವ ಜಲದಂತೆ, ಅಂದ್ರೆ ಅಷ್ಟು ಪ್ರಶಾಂತವಾದ ನೀರಿನಂತೆ. ಆ ನೀರಿನಲ್ಲಿ ಮನಸ್ಸನ್ನು ಇಳಿಸಿದರೆ ಕೆಳಗಡೆ ಇರುವಂತಹ ಕಸ ದಡುಬದಂತಾಗಿ ಮೇಲಕ್ಕೆ ಬಂದು ಬಗ್ಗಡ ಆಗೋಗ್ಬಿಡುತ್ತೆ. ನಿನ್ನ ಮನಸ್ಸು ಕೂಡ ಹಾಗೆ ಆಗೋಗ್ಬಿಡುತ್ತೆ. ಆದ್ರೆ ನೀರಿನ ಗುಣ ನೋಡಿ, ಸ್ವಲ್ಪ ಹೊತ್ತು ಕಲಕದೆ ಅಲುಗಾಡಿಸದೆ ಇಡ್ತು ಅಂತಂದ್ರೆ ಅದು ಹಾಗೆ ಮತ್ತೆ ತಿಳಿಯಾಗತ್ತೆ. ನಮ್ಮ ಮನಸ್ಸು ಕೂಡ ಹಾಗೆ ಸ್ವಲ್ಪ ಶಾಂತಿಯಿಂದ ಇಟ್ಕೊಂಡ್ರೆ ಮತ್ತೆ ತಿಳಿಯಾಗಿ ಸರಿಯಾಗತ್ತೆ ಅಂತನ್ಬಿಟ್ಟು ಅಂತ DVG ಹೇಳ್ತಾರೆ. ಅಂದ್ರೆ ಕಲಕ ದದ್ದಜೆ ಕೊಂಚ ಬಿಟ್ಟಿರದೊಡದೊಳಿ ತಿಳಿಯಹುದು ಶಾಂತಿಯಲ್ಲಿ ಅಂತ. ಅದ್ ಹೇಗಪ್ಪ ಕಲಕದೆ ಇರಕ್ಕಾಗತ್ತೆ? ಯಾಕೆ ಅಂತಂದ್ರೆ, ಈ ಕಲ್ಕೋರು ಯಾರು? ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಪಕ್ಕದ ಮನೆಯವರಾಗ್ಬೋದು. ಅವ್ರು ಬಂದು ತಮ್ಮ ವಿಚಾರನ ನಮ್ಮಲ್ಲಿ ಹೇಳಿದಾಗ ನಮ್ಮ ಪ್ರಶಾಂತವಾಗಿರುವಂತ ಮನಸ್ಸು ಕದಡೋಕ್ ಶುರುವಾಗುತ್ತೆ. ಹಾಗಾದಾಗ ಈ ಮನಸ್ಸನ್ನ ನಿಯಂತ್ರಣಗೊಳಿಸೋದು ಹೇಗೆ? ಅದಕ್ಕೂ ಹೇಳ್ತಾರೆ DVG. ನಿಜವಾಗ್ಲೂ ಎಷ್ಟು ಪದ್ಯ ಬರೆದು ಬಿಟ್ಟಿದ್ದಾರೆ ಅಂದ್ರೆ ಮನಸ್ಸಿನ ಬಗ್ಗೆ. ಮನವನಾಳುವುದು ಹಠದ ಮಗುವನಾಳುವನ ಎದೆ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದದು ಬರಿಯ ಕೂಗು ಬಡಿಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ. ಇಲ್ಲಿ ಮನಸ್ಸನ್ನ ಹಠದ ಮಗುವಿನ ಹಾಗೆ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಹಠ ಮಾಡ್ತಿರುವಂತಹ ಮಗುನ ಉಪಾಯದಿಂದ ಸ್ವಲ್ಪ ಸ್ವಲ್ಪ ಒಳ್ಳೆ ತಿಂಡಿನ ಕೊಟ್ಟು ಅಥವಾ ಒಳ್ಳೆ ಕಥೆಗಳನ್ನು ಹೇಳೋ ಒಲಿಸ್ಕೋತೀವಿ ನಾವು. ಅಮ್ಮ ಆ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಿರ್ತಾಳೆ. ನಾವು ನಮ್ಮ ಮನಸ್ಸನ್ನು ಸಹ ಒಲಿಸ್ಕೋಬೇಕಂತೆ. ಕೇವಲ ಕೂಗಾಡ್ಬಿಟ್ಟು ಅಥವಾ ಬೈದಾಡ್ಬಿಟ್ಟು ಅಥವಾ ಹೊಡೆದ್ಬಿಟ್ಟು ಮಗುವನ್ನ ಸಮಾಧಾನ ಮಾಡೋಕ್ಕಾಗಲ್ಲ ರೀ. ಆ ನಿಮಿಷದಲ್ಲಿ ಮಗು ಹೆದರ್ಕೊಂಡು ಸಮಾಧಾನ ಹಾಕೊಂಡಿರ್ಬೋದು, ಆದರೆ ಅದಕ್ಕೆ ಗೊತ್ತಾಗಲ್ಲ ತಾನು ಯಾಕೆ ಹಠ ಮಾಡಿದ್ದೆ, ಅಮ್ಮ ಹೇಗೆ ಸಮಾಧಾನ ಮಾಡಿದ್ಲು, ಆ ಹಠ ಇನ್ನು ಮುಂದೆ ಮಾಡಬಾರದು, ಇದಕ್ಕೆ ಪರಿಹಾರ ಏನು ಅನ್ನೋದು ನಿಜವಾಗ್ಲೂ ಸವಿಯುಣಿಸು ಸವಿ ಕಥೆಗಳಿಂದ ಮಾತ್ರ ಅಂತ ಹೇಳಿ ಅಂತ. ಅಂದ್ರೆ ಈ ಕೆಲಸ ಮಾಡೋದಕ್ಕೆ ಅಮ್ಮನಿಂದ ಮಾತ್ರ ಸಾಧ್ಯ ಅಂತ DVG ಹೇಳ್ತಾರೆ. ಅಂದ್ರೆ ಸ್ವಲ್ಪ ನಯವಾದ ಕತೆ ಮತ್ತು ತಿನಿಸುಗಳಿಂದ ಹಠವನ್ನ ಮರೆಯುವಂತೆ ಮಾಡಬೇಕು ಅಂತ. ಯಾವುದೇ ಕಷ್ಟಕ್ಕೆ ಒಂದೇ ಸೂತ್ರ ಇರಕ್ ಸಾಧ್ಯವಿಲ್ಲ ಸ್ವಾಮಿ. ನೂರಾರು ಮತವೆಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೋವುದನದರೊಳ್ ಅಂತ DVG ಇನ್ನೊಂದು ಕಡೆ ಹೇಳ್ತಾರೆ. ಅದೇ ತರ ಈ ತರ ಮನಸ್ಸಿನ ಹದಕ್ಕೆ ಅಂತಾನು ಮಿಂತಾನು ಮೆಂತೋ ನಿನಗಾದಂತೆ, ಶಾಂತಿಯನೆ ನೀನರಸು ಮನಕೆರಳಿದಂದು, ಸಂತ ವಿಡುತೊಮ್ಮೆ ಶಿಕ್ಷಿಸುತೊಮ್ಮೆ ಶಿಶುವೆಂದು, ಸ್ವಾಂತಮಂ ತಿದ್ದುತಿರು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ಹಲವಾರು ಸಲ ಮನಸ್ಸಿಗೆ ಬೇಸರವಾಗಿ ಕೋಪಿಸ್ಕೊಂಡು ಕೆರಳೋದುಂಟು ನಾವು. ಅಂತಹ ಸಮಯದಲ್ಲಿ ನಿನಗೆಷ್ಟು ಸಾಧ್ಯವೋ ಅಷ್ಟು ಮನಸ್ಶಾಂತಿಯನ್ನ ನೀನೇ ಹುಡುಕೊಂಡು ಹೋಗು. ಕೆಲವು ಸಲ ಮನಸ್ಸನ್ನ ಸಮಾಧಾನ ಪಡಿಸ್ತಾ, ಇನ್ನೊಮ್ಮೆ ಮಗುವಿನ ತರ ಅದನ್ನ ಟ್ರೀಟ್ ಮಾಡ್ತಾ, ಕೆಲವು ಸಲ ಮನಸ್ಸನ್ನು ಶಿಕ್ಷಿಸುತ್ತ, ಅಂದ್ರೆ ಅದು ಚೆನ್ನಾಗಿ ಜ್ಞಾಪಕ ಇರಬೇಕು ಅಂತ, ನಿನ್ನ ಮನಸ್ಸನ್ನ ನೀ ತಿದ್ಕೋ ಅಂತ ಹೇಳ್ತಾರೆ. ಬಹುಶಃ ಗೊತ್ತಾಗಿರ್ಬೇಕು ಈಗ ನಿಮ್ಗೆ ಮನುಷ್ಯನ ಮನಸ್ಸಿನ ಹದ ಏನು ಅಂತ. ಒಂದು ಕತೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವನೊಬ್ಬ ಚೀನಾ ದೇಶದ ಆಳರಸ, ಅವನಿಗೆ ಸಮುರಾಯ ಅಂತ ಕರೀತಾರೆ. ಯುದ್ಧವೊಂದರಲ್ಲಿ ಭಾರೀ ಜಯ ಸಾಧಿಸಿ ಅವನು ತನ್ನ ಪಡೆ ಹಾಗೂ ಪರಿವಾರಗಳೊಂದಿಗೆ ವಾಪಸ್ ತನ್ನ ರಾಜ್ಯಕ್ಕೆ ಬರಾಯಿದ್ದ. ದಾರಿನಲ್ಲಿ ಒಂದು ಕಾಡು, ಅಲ್ಲಿ ನೋಡ್ತಾನೆ ಒಬ್ಬ ಸನ್ಯಾಸಿ ತಪಸ್ ಮಾಡ್ತಾ ಕೂತಿರ್ತಾನೆ. ಈ ಸಮುರಾಯಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ, ತನ್ನ ಪರಿವಾರನೆಲ್ಲ ಇಲ್ಲೇ ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತು ತಾನು ಕುದುರೆಯಿಂದ ಕೆಳಗಿಳಿದು ಪರಿವಾರದೊಂದಿಗೆ ಆ ಸನ್ಯಾಸಿ ಮುಂದೆ ಹೋಗಿ ಅತಿ ದೀನನಾಗಿ ಕೇಳ್ತಾನೆ, ಸ್ವಾಮಿ ಸ್ವರ್ಗಕ್ಕೆ ಹೋಗುವಂತ ದಾರಿ ಯಾವುದು, ನರಕಕ್ಕೆ ಹೋಗುವ ದಾರಿ ಯಾವುದು, ಸ್ವಲ್ಪ ತಿಳಿಸ್ತೀರಾ ಅಂತ. ಆ ಕಣ್ಣು ಮುಚ್ಚಿಕೊಂಡು ತಪಸ್ ಮಾಡ್ತಾ ಇದ್ದ ತಪಸ್ವಿ ಕಣ್ಣನ್ನು ತೆಗೆಯೋದೇ ಇಲ್ಲ. ಈ ಸಲ ಸಮುರಾಯ್ ತನ್ನ ಪ್ರಶ್ನೆಯನ್ನ ಸ್ವಲ್ಪ ಜೋರಾಗೆ ಕೇಳ್ತಾನೆ, ಸ್ವರ್ಗಕ್ಕೆ ಹೋಗುವ ದಾರಿ ಯಾವುದು, ನರಕಕ್ಕೆ ಹೋಗುವ ದಾರಿ ಯಾವುದು ಹೇಳ್ತೀರಾ ಅಂತ. ಆಗಲೂ ಈ ಸನ್ಯಾಸಿ ಕಣ್ಣು ತೆಗೆಯೋದೇ ಇಲ್ಲ. ಮೂರನೇ ಸಲ ಸಮುರಾಯ್ ತುಂಬಾ ಕೋಪದಿಂದ ಆ ಕಾಡೆ ಅದುರು ಹೋಗುವ ಹಾಗೆ ಅಬ್ಬರಿಸಿದಾಗ ಆ ಸನ್ಯಾಸಿ ಕಣ್ಣು ಬಿಟ್ಟು ಹೇಳ್ತಾನೆ, ಮೂಢ ನಿನಗಷ್ಟು ಬುದ್ಧಿ ಇಲ್ವಾ, ನನ್ನ ತಪಸ್ಸನ್ನು ಕೆಡಿಸ್ತಾ ಇದೀಯಾ ಅಂತ ಕೋಪದಿಂದ ಹೇಳಿದಾಗ ಆ ಸಮುರಾಯಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನಾನು ರಾಜ, ನನಗೆ ಕೋಪ ಬಂದಿರುವಾಗ ನನಗಿಂತನೂ ಕೋಪ ತೋರಿಸ್ತಾ ಇದ್ದಾನಲ್ಲ ಈ ಸನ್ಯಾಸಿ ಅಂತ ಹೇಳ್ಬಿಟ್ಟು ತಕ್ಷಣ ಏನ್ ಮಾಡ್ತಾನೆ ಈ ಸಮುರಾಯ್, ತನ್ನ ಕತ್ತಿಯಿಂದ ತೆಗೆದು ಹೊರೆಯಿಂದ ಕೊಂದು ಬಿಡ್ತೀನಿ ಅಂತ ಅನ್ಬಿಟ್ಟು ಅಂತ ತೆಗಿತಾನೆ. ಆಗ ಸನ್ಯಾಸಿ ಹೇಳ್ತಾನೆ ನಗ್ತಾ, ನೋಡು ನೀನ್ ಕೇಳಿದೆಯಲ್ಲ ಪ್ರಶ್ನೆ, ಈಗ ಉತ್ತರ ಹೇಳ್ತೀನಿ ಕೇಳು ಅಂತ. ಈಗ ತೆಗೆದಿಯಲ್ಲ ಕತ್ತಿನ ಆಚೆಗೆ, ಅದೇ ನರಕಕ್ಕೆ ದಾರಿ ಅಂತ ಹೇಳಿ ಅಂತ. ಸಮುರಾಯಿಗೆ ಒಂಥರ ನಿಜವಾಗ್ಲೂ ಜ್ಞಾನೋದಯ ಆಗ ಹೋಗ್ಬಿಡುತ್ತೆ, ಒಂದ್ ಸ್ವಲ್ಪ ಅರಿವು ತನ್ನ ತಲೆಯೊಳಗೆ ಸೇರ್ಕೋತಾ ಇದೆ ಅಂತ ಅನ್ಸುತ್ತೆ. ಸಮುರಾಯಿಗೆ ಅರ್ಥದಂತಾಗಿ ಆ ಕತ್ತಿನ ತನ್ನ ಹೊರೆಯೊಳಗೆ ಮತ್ತೆ ಇಡಕ್ಕೆ ಹೋಗ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಇದೇ ಸ್ವರ್ಗಕ್ಕೆ ಹೋಗುವಂತ ದಾರಿ ಅಂತ. ನಿಜವಾಗ್ಲೂ ರಾಜಂಗೆ ಆ ಸಮುರಾಯಿಗೆ ಸಂತೋಷ ಆಗ್ಬಿಡುತ್ತೆ. ಇದು ಹೇಗನ್ಸುತ್ತೆ ಅಂತಂದ್ರೆ, ಮನಸ್ಸು ನಮ್ಮ ವಶದಲ್ಲಿದ್ದಾಗ ಸ್ವರ್ಗ ಸೃಷ್ಟಿಯಾಗತ್ತಂತೆ. ಮನಸ್ಸು ನಮ್ಮ ನಿಯಂತ್ರಣ ಕಳ್ಕೊಂಡು ತಪ್ಪಿ ವಿವೇಚನೆ ಕಳೆದಾಗ ನರಕ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಿಂದ ಉದಿಸುವ ಯೋಚನೆ ಎಂಬ ದ್ರವ್ಯದಿಂದ ವಿಷವನ್ನು ತಯಾರಿಸಬಹುದು, ಅಮೃತ ಕೂಡ ತಯಾರಿಸಬಹುದು. ಭಗವಂತ ನಮಗೆ ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅಂದ್ರೆ ನಾವು ಸ್ವರ್ಗದಲ್ಲಿ ಬದುಕಬೇಕೋ ಅಥವಾ ನರಕದಲ್ಲಿ ಬದುಕಬೇಕೋ ಎಂಬುದನ್ನ ನಾವೇ ನಿಶ್ಚಯಿಸಬೇಕು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ, ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾಧಯೇತ್, ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ವ್ಯಕ್ತಿ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು, ತನ್ನನ್ನು ತಾನು ಕುಗ್ಗಿಸಿಕೊಳ್ಬಾರದು, ಏಕೆಂದ್ರೆ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು.
1: ಜೀವನವೆಂದರೆ ಹೀಗೆ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಮಾನಂದರಾವ್ ಕಟೀಲು ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಜಾನುವಾರುಗಳಲ್ಲಿ ಬಂಜೆತನ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅವರೊಂದಿಗಿನ ಸರ್ಶನವನ್ನು ಕೇಳಬಹುದು.
1: ಇಂದಿನ ಕಾರ್ಯಕ್ರಮದಲ್ಲಿ ಚೂಡಾಮಣಿ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರ್, ರಮಾನಂದರಾವ್ ಕಟೀಲು, ಮದ್ದಳೆ ವಿಶ್ವೇಶ್ವರರಾವ್ ಕಟೀಲು, ಚೆಂಡೆ ಮತ್ತು ನಿರೂಪಣೆ ದುರ್ಗಾಪ್ರಸಾದ್ ದಿವಾಣ ಕಟೀಲು. ಈಗ ಕೇಳೋಣ ಕುಡಾಮಣಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.
2: ಮೊದಲಾಗಿ ಗಣಪತಿ ಸ್ತುತಿ.

ಈಗ ಪಾರ್ಥಿಸು ವಿರಚಿತ ಶ್ರೀಮದ್ ರಾಮಾಯಣಾಂತರ್ಗತ ಚೂಡಾಮಣಿ ಪ್ರಸಂಗದಿಂದ ಕೆಲವು ಪದ್ಯಗಳನ್ನು ಹಾಡಲು ಆಯ್ದುಕೊಳ್ಳಲಾಗಿದೆ. ವಸುದೇ ಪಾಲಕನಾದಂತಹ ಶ್ರೀರಾಮಚಂದ್ರನು ತನ್ನ ಮನದಲ್ಲಿ ಜನಕಾತ್ಮಜೆಯನ್ನು ನೆನೆದು ದುಃಖಿಸುತ್ತಾ ತನ್ನ ಕಪಿಸೇನೆಯನ್ನು ಕರೆದು ಸೀತೆಯನ್ನು ಎಲ್ಲಿದ್ದರೂ ಹುಡುಕಿಕೊಂಡು ಬನ್ನಿ ಎಂಬುದಾಗಿ ಜಾಂಬವರ ನೇತೃತ್ವದಲ್ಲಿ ಸುಗ್ರೀವ, ಅಂಗದ, ಹನುಮಂತ ಮೊದಲಾದಂತಹ ಕಪಿವೀರರನ್ನು ಕಳುಹಿಸುತ್ತಾನೆ. ಎಲ್ಲೆಲ್ಲಿ ಹುಡುಕಿದರೂ ಸೀತೆಯ ಸುಳಿವು ಸಿಗದಿರಲು ಕೊನೆಗೆ ಜಟಾಯುವಿನ ಅಣ್ಣನಾದಂತಹ ಸಂಪಾದ ಸೂಚನೆಯಂತೆ ಲಂಕಾದ್ವೀಪಕ್ಕೆ ಹೋಗಲು ಅಣಿಯಾಗುವರು. ಭೋರ್ಗರೆಯುವ ಶರಧಿಯನ್ನು ಕಂಡು ಜಾಂಬವರು ಹನುಮಂತನನ್ನು ಕರೆದು ಈ ರೀತಿಯಲ್ಲಿ ಆತನನ್ನು ಪ್ರಚೋದಿಸುತ್ತಾರೆ.

0: ಮಹೇಂದ್ರ ಪರ್ವತ ಏರಿ ನಾನು ದೇಶಯ ನೋಡಿದನು ಎಂದು ಭೋರ್ಗಡಿದು ತ್ರಿಭುದ
1: ಜಾಂಬವರ ಅನುಮತಿಯಂತೆ

ಲಂಕೆಯನ್ನು ಬಿಟ್ಟು 700 ಯೋಜನಾ ಮುಂದೆ ಹಾರಿದ ಹನುಮಂತನು ಅಲ್ಲೇ ತಪಸ್ಸು ಮಾಡುತ್ತಿರುವ ತೃಣಬಿಂದು ಎಂಬ ಮುನಿಯ ಆಶ್ರಮಕ್ಕೆ ಬಂದು ಭಕ್ತಿಯಲ್ಲಿ ವಂದಿಸಿ ರಾವಣೇಶ್ವರನೆಂಬ ರಸನ ಲಂಕಾಪುರದ ಪರಿಚಯವನ್ನು ತಿಳಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾನೆ. ಆಗ ಮುನಿಯು ಈತನು ಶರಣರ ಶ್ರೇಷ್ಠನೆಂದು ತಿಳಿದು ಇವನನ್ನು ಪರೀಕ್ಷಿಸಬೇಕೆಂದು ಕಣ್ತೆರೆದು ಕಟಾಕ್ಷದಿಂದ ನೋಡಿ ಹೀಗೆನ್ನುತ್ತಾನೆ.

ವಾನರನಾದ ನಿನಗೆ ಲಂಕಾಪುರದ ಅರಸನ ಸುದ್ದಿ ಬೇಡ, ನಿನ್ನ ಜೀವಕ್ಕೆ ಅಪಾಯವಾದೀತು ಎಂದಾಗ ಹನುಮಂತನು, ಈ ದೇಹವು ನನಗೆ ಶಾಶ್ವತವಲ್ಲ, ಆ ವನಜ ಸಂಭವ ಹಣೆಯಲ್ಲಿ ಬರೆದಂತಾಗುವುದು ಎಂದನಲ್ಲದೆ, ದಯವಿಟ್ಟು ಆ ದಶಕಂಠನಿರುವಂತಹ ಸೀಮೆಯನ್ನು ತೋರಿಸಲೇಬೇಕೆಂದು ವಿನಂತಿಸಿಕೊಂಡಾಗ ಮುನಿಯು ಲಂಕಾಪಟ್ಟಣವನ್ನು ತೋರಿಸುತ್ತಾನೆ.

ಅನುರೂಪದಿಂದ ಹನುಮಂತನು ಲಂಕೆಯನ್ನು ಪ್ರವೇಶಿಸಿ ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಮುಂದೆ ಸಾಗುತ್ತಾ ಸಾಗುತ್ತಾ ಬಲವಂತನಾದಂತಹ ಕುಂಭಕರ್ಣನು ನಿದ್ದೆಯಲ್ಲಿ ಮೈಮರೆತು ಮಲಗಿರುವುದನ್ನು, ವಿಭೀಷಣನು ರಾಮಧ್ಯಾನದಲ್ಲಿರುವುದನ್ನು ಕಾಣುತ್ತಾನೆ. ಮುಂದೆ ರಾವಣೇಶ್ವರನ ಅಂತಃಪುರದೆಡೆಗೆ ಬಂದು ಕಂಡಾಗ

0: ಈ ರೀತಿಯಾಗಿ ಇವಳು ಜಾನಕಿ ಅಲ್ಲವೆಂದು ನಿಶ್ಚಯಿಸಿ ಭೂಸುತೆಯನ್ನು ಅರಸಿ ಮುಂದೆ ಮುಂದೆ ಬರುವಾಗ ಅವಳಿಗೆ ಗಗನವಾಕ್ಯದಲ್ಲಿ ತಿಳಿದು ಬಂದ ಅಂಶದಂತೆ ನೇರವಾಗಿ ಅಶೋಕವನಕ್ಕೆ ಬಂದು ಶಿಂಶುಪಾ ಮರದಡಿಯಲ್ಲಿ ಕುಳಿತು ರಾಮಧ್ಯಾನವನ್ನು ಮಾಡುವಂತಹ ಸೀತೆಯನ್ನು ಕಾಣುತ್ತಾನೆ. ತಾನು ಯಾರಿಗೂ ತಿಳಿಯದಂತೆ ಅದೇ ವೃಕ್ಷವನ್ನೇರಿ ಕುಳಿತಾಗ
1: ಅಂತ ಅವರನ್ನು

0: ಒಳಗೆ ಬಂದ
1: ಲಂಕಾಧೀಶನು ಅಶೋಕವನಕ್ಕೆ ಬಂದು ಸರಮೇ ತ್ರಿಜಟಯರಿಂದ ಸೀತೆಯ ಮನಸ್ಸಿನ ಭಾವನೆಯನ್ನು ತಿಳಿದು ಮುಂದೆ ತಾನೇ ಆಕೆಯ ಸಾಮೀಪ್ಯದಲ್ಲಿ ನಿಂತು ಮಾತನಾಡಿಸಿ ನೋಡುವೆ ಎಂಬ ಆಸೆಯಿಂದ ಸರ್ವಾಭರಣಗಳ ಪೆಟ್ಟಿಗೆಯನ್ನು ಅವಳ ಮುಂದಿರಿಸಿ ಹೀಗೆನ್ನುತ್ತಾನೆ.
0: ಮಾತ

ರಾವಣನ ಪ್ರೀತಿಯ ಮಾತನ್ನು ಕೇಳಿದಾಗ ಸೀತೆಯು ಕೋಪದಿಂದ

ಹನುಮಂತನು ತನ್ನ ವಿವರವಾದ ಪರಿಚಯವನ್ನು ಹೇಳಿದರೂ ಈತನ ನಿಜವಾದ ಹನುಮಂತನೆಂದು ಸೀತೆಗೆ ನಂಬಿಕೆ ಬರದೇ ಇದ್ದಾಗ ಹನುಮಂತನೊಡನೆ ರಾಮನು ಕೊಟ್ಟಂತಹ ಮುದ್ರೆಯ ಉಂಗುರವನ್ನು ಸೀತೆಗೆ ತೋರಿಸುತ್ತಾನೆ.

ರಾಮ ಲಕ್ಷ್ಮಣರು ಬಹಳ ದುಃಖದಿಂದ ಸದಾ ನಿಮ್ಮನ್ನೇ ನೆನೆಯುತ್ತಾ ಕಾಲ ಕಳೆಯುತ್ತಿದ್ದಾರೆ ಎಂದನಲ್ಲದೆ, ನಾನು ನಿಮ್ಮನ್ನು ಕಂಡ ಬಗ್ಗೆ ಒಡೆಯನಿಗೆ ಗುರುತನ್ನು ಕೇಳಿದರೆ ನಾನೇನನ್ನು ಕೊಡಲಿ ಎಂದು ಹನುಮಂತನು ಸೀತೆಯನ್ನು ಕೇಳಿದಾಗ,

0: ಇದುವರೆಗೆ ಚೂಡಾಮಣಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿರಿ. ಭಾಗವತರು ರಮಾನಂದರಾವ್ ಕಟೀಲು, ಮದ್ದಳೆ ವಿಶ್ವೇಶ್ವರರಾವ್ ಕಟೀಲು, ಚೆಂಡೆ ಮತ್ತು ನಿರೂಪಣೆ ದುರ್ಗಾಪ್ರಸಾದ್ ದಿವಾಣ ಕಟೀಲು. ಇನ್ನು ಮುಂದೆ ಕೇಳಿ ಜಾನುವಾರುಗಳಲ್ಲಿ ಬಂಜೆತನ ಕಾರಣ ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಪ್ರತಿ ಜಾನುವಾರಿನಲ್ಲೂ ಕೂಡ ಪ್ರತಿ ವರ್ಷಕ್ಕೆ ಒಂದು ಕರುವನ್ನು ಪಡಿಬೇಕು ಅಂತ ಎಲ್ಲ ಹಸು ಸಾಕಣೆದಾರರು ಕೂಡ ನಿರೀಕ್ಷೆ ಮಾಡ್ತಾರೆ. ಆದರೆ ಎಷ್ಟೋ ಸಾರಿ ಆ ನಿರೀಕ್ಷೆ ಸುಳ್ಳಾಗ್ತದೆ.
2: ಹೌದು.
1: ಈ ಬಂಜೆತನ ಎನ್ನುವಂತಹದ್ದು ಯಾಕಾಗಿ ಬರ್ತದೆ, ಇದಕ್ಕೆ ಕಾರಣ ಏನು, ಹಾಗೂ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ.
2: ಸರಿ.
1: ಈ ಬಂಜೆತನ ಏನು ಮತ್ತು ಯಾಕಾಗಿ ಬರ್ತದೆ ಇದು?
2: ಬಂಜೆತನಕ್ಕೆ ಕಾರಣಗಳು ಹಲವು ಉಂಟು. ನೀವು ಹೇಳಿದ ಹಾಗೆ ಜಾನುವಾರುಗಳಿಂದ ವರ್ಷಕ್ಕೆ ಒಂದು ಕರುವನ್ನು ಪಡಿಬೇಕು. ಅದರಿಂದ ನಮ್ಮ ಹೈನುಗಾರಿಕೆಯಿಂದ ಹೆಚ್ಚಿನ ಅಂದರೆ ಒಂದು ಆಪ್ಟಿಮಮ್ ಅಂತ ಹೇಳುವಂತಹ ಒಂದು ಲಾಭವನ್ನು, ಇಳುವರಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಒಂದು ಕಡಸು ಶುರುವಿಗೆ ಬೆದೆಗೆ ಬರುವಂತಹದ್ದು ಯಾವ ಹಂತದಲ್ಲಿ ಬರಬೇಕು ಆ ಹಂತದಲ್ಲಿ ಬರಬೇಕು, ಇಲ್ಲ ತೀರಾ ತಡ ಆದರೆ ಅದು ಕೂಡ ಅದು ಬಂಜೆತನಕ್ಕೆ ಒಂದು ಕಾರಣ ಆಗ್ತದೆ. ಇದಕ್ಕೆ ಕಾರಣಗಳು ಹಲವಾರು ಉಂಟು. ಒಂದು, ಜಾನುವಾರಿನಲ್ಲಿ ಏನಾದರೂ ತೊಂದರೆ ಇರ್ಬೋದು. ಎರಡನೇದಾಗಿ, ನಾವು ಸಾಕುವಂಥ ವಿಧಾನದಲ್ಲಿ ಅಥವಾ ಸಾಕಾಣಿಕೆದಾರರಿಂದ ತೊಂದರೆ ಇರ್ಬೋದು, ಅಥವಾ ಕೃತಕ ಗರ್ಭಧಾರಣೆ ಮಾಡುವಂತಹ ಮತ್ತು ಕೃತಕ ಗರ್ಭಧಾರಣೆಗೆ ಉಪಯೋಗಿಸುವಂತಹ ಒಂದು ಉಪಕರಣಗಳಿರ್ಬೋದು, ಅಥವಾ ಉಪಯೋಗಿಸುವವರು ಇರ್ಬೋದು, ಅಥವಾ ಉಪಯೋಗಿಸುವಂತಹ ಒಂದು ಏನು ವೀರ್ಯ ನಡಿಕೆ ಇರ್ಬೋದು, ಇದರಲ್ಲಿಯ ದೋಷಗಳು ಇರಲಿಕ್ಕೆ ಸಾಧ್ಯತೆ ಉಂಟು.
1: ಮುಖ್ಯವಾಗಿ ಹೇಳುವಂತಹದ್ದು ಈ ಪೌಷ್ಟಿಕತೆಗೆ ಸಂಬಂಧಪಟ್ಟಂತಹದ್ದು.
2: ಹೌದು.
1: ಅಪೌಷ್ಟಿಕತೆಯಿಂದಾಗಿ ಒಂದು ಬರಡು ರಾಸಿನ ಒಂದು ಪರಿಸ್ಥಿತಿ ಬರ್ಬೋದು ಹೇಗೆ?
2: ಹಾ, ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ ರಿಪ್ರೊಡಕ್ಷನ್ ಈಸ್ ಎ ಲಕ್ಸುರಿ ಅಂತ ಒಂದು ಮಾತು ಉಂಟು ಇಂಗ್ಲೀಷ್ನಲ್ಲಿ. ಅಂತ ಹೇಳಿದ್ರೆ ಬೇರೆಲ್ಲ ದೈನಂದಿನ ಏನು ಚಟುವಟಿಕೆಗಳಿಗೆ ಏನು ಈ ಶಕ್ತಿಯಾಂಶ ಇರ್ಬೋದು, ಲವಣಾಂಶ ಇರ್ಬೋದು, ಅಥವಾ ಇತರ ಏನೇ ಪ್ರೋಟೀನ್ ಇರ್ಬೋದು, ಇದೆಲ್ಲ ಆಗಿಬಿಟ್ಟು ನಂತರ ಉಳಿದದ್ದು ಹಾಗೆ ಅಥವಾ ಇದು ಪುನರುತ್ಪತ್ತಿಗೆ ಉಪಯೋಗ ಆಗುವಂತಹ ಒಂದು ವ್ಯವಸ್ಥೆ, ಪೋಷಕಾಂಶಗಳ ಒಂದು ಉಪಯೋಗ ಆಗುವಂತಹ ಒಂದು ವ್ಯವಸ್ಥೆ ಉಂಟು. ಹಾಗೆ ಈ ಪೋಷಕಾಂಶಗಳಲ್ಲಿ ವಿವಿಧ ಪೋಷಕಾಂಶ ಅಂತ ಹೇಳಿದ ಕೂಡಲೇ ಅದರಲ್ಲಿ ವಿವಿಧ ಒಂದು ಘಟಕಗಳು ಉಂಟು. ಪ್ರೋಟೀನ್ ಇರ್ಬೋದು, ಲವಣ ಇರ್ಬೋದು, ಅಥವಾ ಶಕ್ತಿಯ ಅಂಶ ಇರ್ಬೋದು, ಎಣ್ಣೆ ಅಂಶ ಇರ್ಬೋದು, ಈ ಎಲ್ಲವೂ ಸರಿಯಾದಂತಹ ಪ್ರಮಾಣದಲ್ಲಿ ಸಿಕ್ಕಿದಾಗ ಮಾತ್ರ ಒಂದು ಜಾನುವಾರು ಒಂದು ಬೆದೆಗೆ ಬರಲಿಕ್ಕೆ ಅಥವಾ ಅದರ ಅಂಗಾಂಗಗಳು ಯಾವುದ್ಯಾವುದು ಸರಿಯಾಗಿ ಇದು ಬೆಳವಣಿಗೆ ಬೇಕೋ ಅದು ಬೆಳವಣಿಗೆ ಆಗಲಿಕ್ಕೆ ಅದು ಈ ಹಸು

0: ಅಥವಾ ಜಾನುವಾರು ಬೆದೆಗೆ ಬರಲಿಕ್ಕೆ ಗಬ್ಬ ಕಟ್ಟಲಿಕ್ಕೆ, ಈ ಬೆದೆಗೆ ಬಂದದ್ದು ನಮಗೆ ಗೊತ್ತಾಗಬೇಕಾದರೂ ಹಾಗೆ ಸರಿಯಾದಂತಹ ಒಂದು ಪ್ರಮಾಣ ಪೌಷ್ಟಿಕಾಂಶಗಳು ಅದಕ್ಕೆ ಸಿಕ್ಕಿದರೆ ಮಾತ್ರ ಸರಿಯಾದಂತಹ ರೀತಿಯಲ್ಲಿ ಬೆದೆಗೆ ಬಂದು ನಮಗೆ ಗೊತ್ತಾಗ್ತದೆ ಮತ್ತು ಅದು ಗಬ್ಬ ಕಟ್ಟಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಹೀಗೆ ಪೌಷ್ಟಿಕಾಂಶ ಅಂತ ಹೇಳಿದ ಕೂಡಲೇ ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಸಿಕ್ಕಿದೆ ಅಂತ ಹೇಳಿ ಯಾವಾಗಿಂದ ಕೆಲವು ಸಲ ಈಗ ನಾವು ಸಾಕಾಣಿಕೆಯನ್ನೇ ತೆಗೆದುಕೊಂಡೆ, ಒಂದು ಕರುವಿನ ಸಾಕಾಣಿಕೆ ಸಾಮಾನ್ಯ ಹೊಟ್ಟೆಯಲ್ಲಿ ಇದ್ದಾಗಲೇ ಆರಂಭ ಆಗಿದೆ. ಈ ಗಬ್ಬದ ಹಸುವಿಗೆ ಈ ಕರುವಿನ ಲೆಕ್ಕದಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಅಥವಾ ಒಂದಷ್ಟು ಪ್ರಮಾಣದಲ್ಲಿ ಈ ಪೌಷ್ಟಿಕಾಂಶಗಳನ್ನು ಜಾಸ್ತಿಯಾಗಿ ನಾವು ಕೊಡಬೇಕಾಗ್ತದೆ. ಇಲ್ಲಾಂತ ಹೇಳಿ ಆದರೆ ಕರುವಿನ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗುವ ಸಾಧ್ಯತೆ ಉಂಟು ಕೆಲವು ಸಂದರ್ಭಗಳಲ್ಲಿ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಕರುವಿನ ಬೆಳವಣಿಗೆ ಕರುವಿನ ಬೆಳವಣಿಗೆಗಿಂತ ಜಾಸ್ತಿಯಾಗಿ ಈ ತಾಯಿಯ ಬೆಳವಣಿಗೆ ಇದು ಇದಾಗ್ತದೆ. ಅಪೌಷ್ಟಿಕತೆಯಿಂದಾಗಿ ನಂತರ ಹಾಲು ಸಿಗುವುದಿಲ್ಲ. ಅದು ಸಾಮಾನ್ಯವಾಗಿ ಕರುವಿಗೆ ಸೊನೆ ಹಾಲಿರ್ಬೋದು ಅಥವಾ ನಂತರದ ಹಾಲಿರ್ಬೋದು ಸಿಗುವಂಥ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ತನ್ಮೂಲಕ ನಮಗೆ ಸಿಗುವಂತಹ ಒಂದು ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತದೆ. ಹಾಗೆ ಅಲ್ಲಿಂದಲೇ ನಮಗೆ ಈ ಗಬ್ಬದಿಂದಲೇ ಕರುವಿನ ಸಾಕಾಣಿಕೆ ಶುರು ಆಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಕರು ಹುಟ್ಟಿದ ತಕ್ಷಣ ಅದಕ್ಕೆ ಕೊಡಿಸುವಂತಹ ಒಂದು ಸೊನೆ ಹಾಲಿನ ಪ್ರಮಾಣ, ಸೊನೆ ಹಾಲು ಸರಿಯಾದಂತಹ ಪ್ರಮಾಣದಲ್ಲಿ ಸರಿಯಾದಂತಹ ವೇಳೆಯಲ್ಲಿ ಅಂದರೆ ಬೇಗ ಸೊನೆ ಹಾಲು ಕುಡಿಸಿದಷ್ಟು ಅದು ಅದರ ಪ್ರಯೋಜನ ಸಂಪೂರ್ಣವಾಗಿ ಕರುವಿಗೆ ಸಿಗುವಂಥದ್ದು ಸಾಧ್ಯತೆಗಳು ಜಾಸ್ತಿ. ಅದರಲ್ಲಿ ಯಥೇಚ್ಛವಾಗಿ ವಿಟಮಿನ್ಗಳ ಅಂಶ ಇರ್ಬೋದು ಅಥವಾ ಈ ರೋಗ ಪ್ರತಿರೋಧಕತೆಯನ್ನು ಕೊಡುವಂತಹ ಒಂದು ಅಂಶಗಳಿರ್ಬೋದು ಅಥವಾ ಇತರೆ ಅಂಶಗಳು ಶಕ್ತಿ ಇರ್ಬೋದು ಪ್ರೋಟೀನ್ ಇರ್ಬೋದು ಇದು ಯಥೇಚ್ಛವಾಗಿ ಇರ್ತದೆ. ಅದು ಸರಿಯಾದ ಪ್ರಮಾಣದಲ್ಲಿ ಎಷ್ಟೇ ಇದ್ದರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಕರುವಿಗೆ ಸಿಗಬೇಕು ಅಂತ ಹೇಳಿ ಆದರೆ ಆದಷ್ಟು ಬೇಗನೆ ಅದನ್ನು ಕೊಡಬೇಕು.
1: ಗಿಣ್ಣು ಹಾಲು ಅಂತ
0: ಗಿಣ್ಣು ಹಾಲನ್ನು ಸೊನೆ ಹಾಲನ್ನು ಕೊಡಬೇಕು. ಈ ಕೊಡಲಿಲ್ಲ ಅಂತ ಹೇಳಿ ಆದರೆ ಅದು ಈ ಬೆಳವಣಿಗೆಗೆ ತುಂಬ ಅದು ತೊಂದರೆಯನ್ನು ಉಂಟು ಮಾಡ್ತದೆ ಒಂದು. ಎರಡನೇದಾಗಿ ಏನು ಅಂತಂದರೆ ಈ ಗಿಣ್ಣು ಹಾಲನ್ನು ಜಾಸ್ತಿ ಕೊಟ್ಟರೆ ಕರುವಿಗೆ ಅಜೀರ್ಣ ಆಗ್ತದೆ ಅಂತ ಹೇಳ್ಕೊಂಡು ಒಂದು ತಪ್ಪಾದ ಒಂದು ಮಾತುಂಟು. ಹಾಗಿಲ್ಲ, ಗಿಣ್ಣು ಹಾಲನ್ನು ಆಡ್ ಲಿಮಿಟಮ್ ಅಂತ, ಅದು ಅಂದರೆ ಕರು ಕುಡಿಯುವಷ್ಟು ಕೊಡಬೇಕು. ನಂತರದ ಹಾಲನ್ನು ಸಾಮಾನ್ಯಕ್ಕೆ ನಾವು ಒಂದು ಕರುವಿನ ದೇಹದ ತೂಕದ ಒಂದು ಲೆಕ್ಕ ಹಾಕಿಕೊಂಡು ಹುಟ್ಟಿದಾಗಿನ ಅದನ್ನು ಲೆಕ್ಕ ಹಾಕಿಕೊಂಡು ಸಾಮಾನ್ಯ 10% 10% ಅಂದರೆ ಒಂದು 20 kg 30 kg ಇದ್ದರೆ ಒಂದು 3 liter ಹಾಲನ್ನು ಕೊಟ್ಟರೆ 3 kg ಹಾಲನ್ನು ಕೊಟ್ಟರೆ ಸಾಕಾಗ್ತದೆ.
1: ಇನ್ನೊಂದು ವಿಚಾರ ಹೊಟ್ಟೆಯ ಹುಳಕ್ಕೆ ಸಂಬಂಧಪಟ್ಟಂತಹದ್ದು. ಎಷ್ಟು ತಿಂದರೂ ಕೂಡ ಹೊಟ್ಟೆ ಮಾತ್ರ ಗುಡಾಣದಾಗ ಆಗ್ತದೆ ಹೊರತು ಕೈಕಾಲುಗಳು ಗಟ್ಟಿಯಾಗುವುದಿಲ್ಲ ಅಥವಾ ದೇಹದ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ ಅನ್ನುವ ಒಂದು ಕಾರಣ, ಇದರ ಬಗ್ಗೆ ಹೇಳಿ.
0: ಹೌದು, ಹೊಟ್ಟೆ ಗುಡಾಣ ಆಗುವಂಥದ್ದು ಅಂತ ಹೇಳಿದರೆ ಸಾಮಾನ್ಯಕ್ಕೆ ಏನು ಮಾಡ್ತಾರೆ, ಏನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಈ ಹಾಲನ್ನು 1-2 ತಿಂಗಳು 3 ತಿಂಗಳು ಆದಾಗ ಅದನ್ನು ಕಡಿಮೆ ಆಗ್ತದೆ. ನಮ್ಮ ಪ್ರಕಾರದಲ್ಲಿ ಹಾಗೆ ನಾವು ಕಲಿತಂಥ ಅಥವಾ ನಾವು ನಮಗೆ ಕಲಿಸಲ್ಪಟ್ಟಂಥ ಪ್ರಕಾರದಲ್ಲಿ ಅಥವಾ ಸೈಂಟಿಫಿಕ್ ಆಗಿ ಅಂತ ಹೇಳೋದಿದ್ದರೆ ವೈಜ್ಞಾನಿಕವಾಗಿ ಹೇಳೋದಿದ್ದರೆ ಒಂದು 10%ನಷ್ಟು ದೇಹದ ತೂಕವನ್ನು ಆಗ್ತಾ ಹೋದರೆ ಅಷ್ಟು ಹಾಲನ್ನು ಕೊಡ್ತಾ ಹೋದರೆ 3 ತಿಂಗಳುಗಳ ಕಾಲ ಹಾಲು ಕೊಟ್ಟರೆ ಸಾಕಾಗ್ತದೆ ಕರುವಿಗೆ. ನಂತರದಲ್ಲಿ ಪಶು ಆಹಾರಕ್ಕೆ ನಾವು ಅದನ್ನು ಇದು ಬದಲಾವಣೆ ಮಾಡಿಕೊದು. ಈಗ ಏನು ಮಾಡ್ತೇವೆ ಅಂತಂದರೆ 3 ತಿಂಗಳವರೆಗೆ ಹಾಲು ಸಾಕಾಗ್ತದೆ, ನಂತರ ಬೇಕಾಗುವುದಿಲ್ಲ ಅನ್ನುವಂಥ ಒಂದು ಹೇಳಿಕೆ ಉಂಟು ಅಥವಾ ಒಂದು ನಂಬಿಕೆ ಉಂಟು ಅಥವಾ ಒಂದು ನಿಜ ಕೂಡ. ಆವಾಗ ಸಾಮಾನ್ಯಕ್ಕೆ ನಾವೇನು ಮಾಡ್ತೇವೆ, ಈ ಹಾಲನ್ನು ಕಡಿಮೆ ಮಾಡ್ತೇವೆ. ನಂತರ ಏನು ಕೊಡಬೇಕು ಅದಕ್ಕೆ ಬದಲಾವಣೆಯ ಬದಲಾಗಿ ಏನು ಕೊಡಬೇಕು ಅದನ್ನು ಕೊಡೋದಿಲ್ಲ. ಹೀಗೆ ಅಪೌಷ್ಟಿಕತೆಯಿಂದಾಗಿ ಈ ಹೊಟ್ಟೆಗಳದಾಗಿ ಆಗುತ್ತದೆ. ಸಾಮಾನ್ಯಕ್ಕೆ ಈ 3 ತಿಂಗಳಿಗೆ ನಾವು ಹಾಲು ಕಡಿಮೆ ಮಾಡಿದಾಗ ಅದಕ್ಕೆ ಈ ಹಾಲಿನಲ್ಲಿ ಇರುವಂತಹ ಇರಬಹುದಾದಂಥ ಎಲ್ಲ ಒಂದು ಪೌಷ್ಟಿಕಾಂಶಗಳನ್ನು ಕೊಡಲಿಕ್ಕೆ ಕರುಗೆ ಒಂದು 10 ದಿವಸ ಆದಾಗ ಕರುಗಳ ಪಶು ಆಹಾರ ಅಂತ ಬರ್ತದೆ, ಕಾಫ್ ಸ್ಟಾರ್ಟ್ ಅಂತ ಬರ್ತದೆ, ಅದನ್ನು ಕೊಡಬೇಕು. ಕಾಫ್ ಸ್ಟಾರ್ಟ್ನಲ್ಲಿ ಹಾಲಿನ ಪುಡಿಯೂ ಇರ್ತದೆ ಅಥವಾ ಇತರ ಎಲ್ಲ ಕರುವಿನ ಬೆಳವಣಿಗೆಗೆ ಬೇಕಾದ ಅಂಶಗಳು ಪೋಷಕಾಂಶಗಳು ಇರ್ತದೆ. ಹೀಗೆ ಕೊಟ್ಟಾಗ ಮತ್ತು ಈ 3 ತಿಂಗಳ ನಂತರ ಬೇರೆ ಆಹಾರಕ್ಕೆ ನಾವು ಅದನ್ನು ಬದಲಾವಣೆ ಮಾಡಿದಾಗ ಆವಾಗ ಸ್ವಲ್ಪದಾಗಿ ಕ್ಯಾಲ್ಸಿಯಂ ಅಥವಾ ಈ ಬೇರೆ ಲವಣ ಮಿಶ್ರಣಗಳ ಎಲ್ಲ ಲವಣ ಮಿಶ್ರಣ ಇರುವಂತಹ ಲವಣಾಂಶಗಳಿರುವಂತಹ ಲವಣ ಮಿಶ್ರಣ ಸಿಗ್ತದೆ, ಅದನ್ನು ಕೊಡಬೇಕು. ಹೀಗೆ ಕೊಟ್ಟಾಗ ದೇಹ ಎಲ್ಲ ಅಂಗಾಂಗಗಳು ಸ್ಕೆಲೆಟನ್ ಅಂತ ನಿಮ್ಮ ಎಲುಬಿನ ಹಂದರ ಮತ್ತು ಈ ಹೊಟ್ಟೆಯ ಒಳಗಿನ ಒಂದು ಅಂಗಾಂಗಗಳು ಎಲ್ಲ ಸಮಾನವಾಗಿ ಬೆಳೆದುಕೊಂಡು ಹೋಗ್ತದೆ ಮತ್ತು ಕರು ಈ ಹೊಡಾಣದಾಗಿ ಕಾಣುವುದಿಲ್ಲ. ಅದು ಅಲ್ಲ ಅಂತ ಹೇಳಿ ಆದರೆ ಬರೀ ಹಸಿರು ಹುಲ್ಲನ್ನು ಅಥವಾ ಯಾವುದೇ ಹುಲ್ಲನ್ನು ಜಾಸ್ತಿಯಾಗಿ ಹಾಕಿಕೊಂಡು ಬೇರೆ ಈ ಪಶು ಆಹಾರ ಅಥವಾ ಮಿಶ್ರಣಗಳು ಏನುಂಟು ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡದೇ ಹೋದರೆ ಅಥವಾ ಸರಿಯಾದಂತಹ ಪಶು ಆಹಾರವನ್ನು ಮಿಶ್ರಣವನ್ನು ಕೊಡದೇ ಹೋದರೆ ಆವಾಗ ಹೊಟ್ಟೆ ಅಂಗಾಂಗಗಳು ಮಾತ್ರ ಬೆಳೆದು ಹೊಟ್ಟೆ ಗುಡಾಣದ ಹಾಗೆ ಕಾಣ್ತದೆ. ಈ ಎಲುಬಿನ ಹಂದರ ಅದಕ್ಕೆ ತಕ್ಕದಾಗಿ ವಯಸ್ಸಿಗೆ ತಕ್ಕದಾಗಿ ಬೆಳೆಯದೆ ಇರುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ.
1: ಅದಕ್ಕೆ ಹೊಟ್ಟೆ ಹುಳದ ಸಮಸ್ಯೆ ಇದ್ದಾಗ ಈ ಗರ್ಭಾಶಯಕ್ಕೆ ಅಥವಾ ಇದಕ್ಕೆ ಏನು ಕರು ಹಾಕುವುದಕ್ಕೆ ಏನಾದ್ರೂ ಸಮಸ್ಯೆ ಆಗ್ತದೆ?
0: ಹೊಟ್ಟೆ ಹುಳದ ಸಮಸ್ಯೆ ಇದ್ದಾಗ ಕರುಗಳಿಗೆ ಸರಿಯಾದಂತಹ ಹೊಟ್ಟೆ ಹುಳವನ್ನು ನಾವು ಕೊಡದೇ ಇದ್ರೆ ಅಥವಾ ಹಸುಗಳಿಗೆ ಸರಿಯಾದಂತಹ ಹೊಟ್ಟೆ ಹುಳದ ಔಷಧಿಯನ್ನು ಕೊಡದೇ ಇದ್ರೂ ಕೂಡ ಆವಾಗ ಅದು ಪರ್ಯಾಯವಾಗಿ ಅಪೌಷ್ಟಿಕತೆಯತ್ತ ತಳ್ಳುತ್ತದೆ.
1: ಸರಿ, ಈಗ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಬೆಳವಣಿಗೆ ಆಗ್ಬೋದು ಅಥವಾ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಹಾಗೂ ಈ ಗರ್ಭಧಾರಣೆಗೆ ಯಾವ ರೀತಿಯ ತೊಂದರೆಯನ್ನು ಕೊಡ್ತದೆ?
0: ಹಾ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಲ ಈ ಹೆರಿಡಿಟರಿಯಾಗಿ ಅನುವಂಶೀಯವಾಗಿ ಬರುವಂಥದ್ದು, ಕೆಲವು ಸಲ ಫ್ರೀ ಮಾರ್ಟಿನ್ ಅಂತ ಹೇಳ್ತೇವೆ. ಒಂದು ಗಂಡು ಮತ್ತು ಒಂದು ಎರಡು ಕರುಗಳಲ್ಲಿ ಟ್ವಿನ್ಸ್ ಹುಟ್ಟಿದಾಗ ನಮಗೆಲ್ಲ ಭಾರಿ ಖುಷಿ ಆಗ್ತದೆ, ಒಂದು ಹಟ್ಟಿಯಲ್ಲಿ ಎರಡು ಕರು ಹುಟ್ಟಿತು ನನ್ನ ದಸವಿಗೆ ಅಂತ ಹೇಳ್ಕೊಂಡು ನಾವು ಶುರುವಿಗೆ ಹೇಳೋದು ಎರಡು ಹೆಣ್ಣ ಅಂತ ಹೇಳ್ಕೊಂಡು, ಎರಡು ಹೆಣ್ಣಾದರೆ ಖುಷಿ, ಎರಡು ಗಂಡಾದರೆ ಎರಡು ಗಂಡಾದರೆ ಏನು ಅಲ್ಲಿ ಯೋಚನೆ ಮಾಡುವಂಥ ಅಂಶ ಇಲ್ಲ, ಎರಡು ಗಂಡುಗಳು ಅದರಲ್ಲಿ. ಆದರೆ ಒಂದು ಗಂಡು ಒಂದು ಹೆಣ್ಣು ಇದ್ದಾಗ ಅದನ್ನು ಈ ಅದರಲ್ಲಿ ಈ ಹೆಣ್ಣು ಕರುವನ್ನು ಫ್ರೀ ಮಾರ್ಟಿನ್ ಅಂತ ಹೇಳ್ತಾರೆ. ಫ್ರೀ ಮಾರ್ಟಿನ್ ಅಂತ ಹೇಳಿದರೆ ಇದರಲ್ಲಿ ಈ ಹಸುಗಳು ಜಾನುವಾರುಗಳಲ್ಲಿ ವಿಶಿಷ್ಟವಾದಂತಹ ಒಂದು ಪ್ಲಾಸೆಂಟ ಕಸದ ಬಳ್ಳಿ ಅಥವಾ ಈ ಹಸುವಿನಿಂದ ಕರುವಿಗೆ ಹೊಕ್ಕಳ ಬಳ್ಳಿಯಲ್ಲಿ ಒಂದು ಬೇರೆ ವಿಧದ ಉಂಟು. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಎರಡು ಕರುಗಳಿದ್ದರೆ ಅದರಲ್ಲಿ ಹೊಟ್ಟೆಯ ಒಳಗೆ ಇದ್ದಾಗಲೇ ಎರಡು ಕರುಗಳಿಗೆ ರಕ್ತ ಮಿಶ್ರ ಆಗಿರ್ತದೆ. ರಕ್ತ ಅಂತ ಹೇಳೋದಕ್ಕಿಂತಲೂ ಈ ಚೋದಕಗಳು ಹಾರ್ಮೋನ್ಗಳು ಮಿಶ್ರ ಆಗಿರ್ತದೆ. ಹಾಗಾಗಿ ಈ ಹೆಣ್ಣು ಕರುವಿನ ಅಂಗಾಂಗ ಇದೆ ಜನನಾಂಗ ವ್ಯೂಹದ ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಒಂದು ಹೆಣ್ಣು ಒಂದು ಗಂಡು ಕರು ಇದ್ದಾಗ ಈ ಹೆಣ್ಣು ಕರು ಗರ್ಭ ಧರಿಸುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ಬೋದು. ಹಾಗೆ ಅದೇ ರೀತಿಯಲ್ಲಿ ಕೆಲವು ರೋಗಗಳಿರ್ಬೋದು ಅಥವಾ ಪರ್ಸಿಸ್ಟೆನ್ಸ್ ಹೈಮನ್ ಅಂತ ಹೇಳ್ತಾರೆ. ಪರ್ಸಿಸ್ಟೆಂಟ್ ಹೈಮನ್ ಅಂತ ಹೇಳಿದ್ರೆ ಈ ಕನ್ಯಾ ಪೊರೆ ಅಂತೇಳಿ ಹೇಳ್ಬೋದು. ನಾನು ಮನೆಯಲ್ಲಿ ಗಡಸುಗಳಲ್ಲಿ ಇರುವಂಥ ಸಾಧ್ಯತೆ ಉಂಟು. ಕೆಲವು ಸಲ ಕೃತಕ ಗರ್ಭಧಾರಣೆ ಅಥವಾ ನೀವು ಹೋರಿಯನ್ನು ಅಥವಾ ಸ್ವಾಭಾವಿಕವಾಗಿ ಅದನ್ನು ಗರ್ಭ ಕಟ್ಟಿಸ್ಲಿಕ್ಕೆ ಹೋದರೆ ಅದು ಗರ್ಭ ಕಟ್ಟದೇ ಇರ್ಬೋದು, ಅಥವಾ ಕೃತಕ ಗರ್ಭಧಾರಣೆಯಲ್ಲಿ ಕೆಲವು ಸಲ ಓವರ್ಲೋಕ್ ಆಗುವ ಅದು ಹೈಮನ್ನು ಇರುವಂಥದ್ದು ಗೊತ್ತಾಗದೇ ಇರುವಂಥ ಸಾಧ್ಯತೆಗಳು ಉಂಟು. ಸಾಮಾನ್ಯವಾಗಿ ಅದು ಗೊತ್ತಿರುವಂಥ ತಜ್ಞರಿಗೆ ತೋರಿಸಿದ್ರೆ ಗೊತ್ತಾಗ್ತದೆ, ಹೀಗೆ ಇರುವಂಥ ಸಾಧ್ಯತೆಗಳು ಉಂಟು. ಮತ್ತು ಕಾಯಿಲೆಗಳು, ಕಾಯಿಲೆಗಳು ವಿವಿಧ ಕಾಯಿಲೆಗಳಲ್ಲಿ ಕೆಲವು ಕಾಯಿಲೆಗಳು ರಕ್ತದಿಂದ ಬರುವಂಥದ್ದು, ಕೆಲವು ಕಾಯಿಲೆಗಳು ಈ ಹೋರಿಯನ್ನು ಮಾಡಿಸಿದಾಗ ಬರುವಂಥದ್ದು, ಕೆಲವು ಗರ್ಭಕೋಶದ ಇನ್ಫೆಕ್ಷನ್ಗಳು ಅಥವಾ ಸೋಂಕುಗಳು ಸರಿಯಾದಂತಹ ರೀತಿಯಲ್ಲಿ ಗರ್ಭಧಾರಣೆಯನ್ನು ಮಾಡಿಸದೇ ಇರುವಾಗ ಅಥವಾ ಮಾಡುವವರ ಒಂದು ವ್ಯತ್ಯಾಸದಿಂದಾಗಿ ಕೃತಕ ಗರ್ಭಧಾರಣೆ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಕೃತಕ ಗರ್ಭಧಾರಣೆಯಗೆ ಉಪಯೋಗ ಮಾಡುವಂತಹ ನಳಿಕೆಯ ಮೂಲಕ ಸೆಗಣಿ ಇರ್ಬೋದು, ಇತರ ಕಲ್ಮಶಗಳು ಗರ್ಭಕೋಶದ ಒಳಕ್ಕೆ ಹೋಗಿ ಸೋಂಕುಗಳು ಉಂಟಾಗಬಹುದು. ಹೀಗೆ ವ್ಯತ್ಯಾಸಗಳು ವಿವಿಧ ರೀತಿಯಲ್ಲಿ ಇರ್ತದೆ.
1: ಈ ಹಾರ್ಮೋನುಗಳ ಒಂದು ಏರುಪೇರು ಇದು ಗರ್ಭಧಾರಣೆಯಲ್ಲಿ ಯಾವ ರೀತಿ ತೊಂದರೆ ಕೊಡ್ತದೆ?
0: ಹಾರ್ಮೋನ್ಗಳ ಏರುಪೇರು ಗರ್ಭಧಾರಣೆ ಮತ್ತು ಈ ಬೆದೆಗೆ ಬರುವಂತಹ ಹಂತಗಳಲ್ಲಿ ಎಲ್ಲದಲ್ಲಿ ಕೂಡ ವಿಶೇಷವಾಗಿ ಬೇಕಾಗ್ತದೆ. ಹಾರ್ಮೋನುಗಳು ಹೇಳಿದರೆ ನಿರ್ನಾಳ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಒಂದು ಒಂದು ಜೀವದ್ರವ ಅಂತ ಹೇಳಿ ಹೇಳ್ಬೋದು. ದೇಹದ ಒಳಗೆ ಅದು ರಕ್ತದ ಮೂಲಕ ಇಡೀ ದೇಹದಲ್ಲಿ ಸಂಚರಿಸ್ತದೆ ಮತ್ತು ಬೇಕಾದಂತಹ ಅದಕ್ಕೆ ಏನು ಕೆಲಸಗಳುಂಟು ಅದರ ಕೆಲಸಗಳನ್ನು ಮಾಡ್ತದೆ. ಈ ಹಾರ್ಮೋನುಗಳ ಉತ್ಪತ್ತಿಗೆ ಲವಣ ಮಿಶ್ರಣ ಸರಿಯಾಗಿ ಬೇಕಾಗ್ತದೆ. ಹಾರ್ಮೋನುಗಳು ಪಿಟ್ಯೂಟರಿಯಿಂದ ಶುರುವಾಗುವಂಥದ್ದು ಅಂದರೆ ಮೆದುಳಿನ ಬುಡದಲ್ಲಿರುವಂಥ ಪಿಟ್ಯೂಟರಿ ಗ್ರಂಥಿಯಿಂದ ಶುರುವಾಗಿ ಈ ಗರ್ಭಕೋಶದೊಟ್ಟಿಗಿರುವ ಅಂಡಾಶಯ ಇರ್ಬೋದು ಅಥವಾ ಗರ್ಭಕೋಶ ಇರ್ಬೋದು ಇದರ ಬೆಳವಣಿಗೆ ಸರಿಯಾಗಿ ಆಗಲಿಕ್ಕೆ ಮತ್ತು ಅಂಡಾಶಯದಲ್ಲಿ ಈ ಏನು ಮೊಟ್ಟೆ ಅಂತೇಳಿ ಓಮ್ ಅಂತೇನು ಹೇಳ್ತೇವೆ ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಮತ್ತು ಸರಿಯಾದಂತಹ ಸಮಯದಲ್ಲಿ ಈ ಮೊಟ್ಟೆಯನ್ನು ಬಿಡುಗಡೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಅದು ಅದರ ಕೆಲಸ. ಅದೇ ರೀತಿಯಲ್ಲಿ ಈ ಹೋರಿಗಳಲ್ಲಿ ಕೂಡ ಇದೇ ರೀತಿಯ ಕೆಲಸಗಳನ್ನು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು ಅದನ್ನು ಬಿಡುಗಡೆ ಮಾಡುವಂಥದ್ದು ಇಂತಹ ಕೆಲಸಗಳನ್ನು ಈ ಹಾರ್ಮೋನುಗಳು ಮಾಡ್ತದೆ. ಮತ್ತು ಈ ನಮಗೆ ಈ ಬೆದೆಗೆ ಬಂದಿದೆ ಅಂತ ಹೇಳಿ ನಮಗೆ ಗೊತ್ತಾಗುವಂತಹ ಲಕ್ಷಣಗಳು ಅಥವಾ ಹೊರಗೆ ತೋರ್ಪಡಿಸುವಂಥ ಲಕ್ಷಣಗಳು ಇದು ಕೂಡ ಒಂದು ಹಾರ್ಮೋನಿನ ಒಂದು ಎಫೆಕ್ಟೇ. ಒಂದು ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು ಅಥವಾ ಎರಡರ ಮಿಶ್ರಣ ಸರಿಯಾದಂಥ ಪ್ರಮಾಣದಲ್ಲಿ ಇದ್ದಾಗ ಇರ್ಬೋದು. ಹೀಗೆಲ್ಲ ಈ ಹಾರ್ಮೋನುಗಳು ಸರಿಯಾದಂಥ ಪ್ರಮಾಣದಲ್ಲಿ ಉತ್ಪತ್ತಿಯಾದಾಗಲೇ ಜಾನುವಾರು ಬೆದೆಗೆ ಬರ್ತದೆ, ಗಬ್ಬ ಕಟ್ತದೆ ಮತ್ತು ಈ ಜಾನುವಾರು ಈ 9 ತಿಂಗಳು ಒಂದು ಗಬ್ಬವನ್ನು ಮೇಂಟೈನ್ ಮಾಡಿ ಅಂದರೆ ನಿರ್ವಹಿಸಿ 9 ತಿಂಗಳ ನಂತರ ಕರುವನ್ನು ಹಾಕ್ತದೆ. ಎಲ್ಲದಕ್ಕೂ ಕೂಡ ಹಾರ್ಮೋನುಗಳು ಸರಿಯಾದಂಥ ಪ್ರಮಾಣದಲ್ಲಿ ಬೇಕು. ಪ್ರಮಾಣದಲ್ಲಿ ಹಾರ್ಮೋನ್ ಬೇಕು ಅಂತೇಳಿ ಆದರೆ ಅದರ ಉತ್ಪತ್ತಿಗೆ ಏನೇನು ಈ ಪೌಷ್ಟಿಕಾಂಶಗಳು ಬೇಕು ಅದನ್ನೆಲ್ಲ ಎಲ್ಲವನ್ನು ಕೂಡ ನಾವು ಮಾಲಕರು ಅದಕ್ಕೆ ಪೂರೈಸಿಕೊಡಬೇಕಾಗ್ತದೆ.
1: ಇನ್ನೊಂದು ವಿಚಾರ, ಈ ಹಸು ಸಾಕಣೆದಾರರ ಒಂದು ಅವರ ಮಾಹಿತಿ ಅಂದರೆ ವಿಶೇಷವಾಗಿ ಈ ಬೆದೆಗೆ ಬರುವಂತಹ ಸೂಚನೆಯನ್ನು ಗುರುತಿಸಿ ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸುವಂತಹದ್ದು, ಇದರಲ್ಲಿ ಏನಾದರೂ ಏರುಪೇರಾದರೆ ಗರ್ಭಧಾರಣೆಗೆ ಸಮಸ್ಯೆ ಆಗ್ಬಹುದಾ?
0: ಹೌದು, ಕೆಲವು ಸಲ ಮೂಕ ಬೆದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಜಾನುವಾರುಗಳು ಯಾವುದೇ ರೀತಿಯಲ್ಲಿ ಬೆದೆಯ ಚಿಹ್ನೆಯನ್ನು ತೋರಿಸುವುದಿಲ್ಲ. ಬೆದೆಯ ಚಿಹ್ನೆ ಅಂತ ಹೇಳಿದ್ರೆ ಒಂದು ಒಂದನೇದಾಗಿ ಲೋಳೆ ಅಂತ ದ್ರವ ಸ್ರವಿಸುವಂಥದ್ದು ಇರ್ಬೋದು, ಅಥವಾ ಜಾನುವಾರು ಇದು ಬೊಬ್ಬೆ ಹಾಕುವಂಥದ್ದು ಕರೆಯುವಂಥದ್ದು ಇರ್ಬೋದು, ಅಥವಾ ಈ ಜಾನುವಾರು ಪ್ರಥಮ ಹಂತದಲ್ಲಿ ಇತರ ಹತ್ತಿರ ಇರುವಂತಹ ಜಾನುವಾರುಗಳಿಗೆ ಅಥವಾ ಏರುವಂಥದ್ದು ಹತ್ತದ್ದು, ನಂತರದ ಹಂತದಲ್ಲಿ ಈ ಜಾನುವಾರು ಬೆದೆಗೆ ಬಂದಂತಹ ಒಂದು ಹಸು ಅಥವಾ ಎಮ್ಮೆ ಏನುಂಟು ಅದು ಸರಿಯಾಗಿ ನಿಲ್ಲುವಂಥದ್ದು, ಮತ್ತೆ ಹತ್ತಿರದ ಬೇರೆ ಇತರ ಜಾನುವಾರುಗಳು ಇದರ ಮೇಲೆ ಹತ್ತೋದು, ಇದು ಕೂಡ ಒಂದು ಸ್ಟ್ಯಾಂಡಿಂಗ್ ಹೀಟ್ ಅಂತ ಹೇಳ್ತಾರೆ, ಇದು ಕೂಡ ಒಂದು ಚಿಹ್ನೆಯೇ. ಹೀಗೆ ಬರ್ತದೆ. ಇದನ್ನು ಗುರುತಿಸಲಿಕ್ಕೆ ವಿಫಲ ಆಗುವಂಥದ್ದು ಒಂದು. ಎರಡನೇದಾಗಿ, ಗುರುತಿದರೂ ಕೂಡ ನಿಮಗೆ ಯಾವ ಹೊತ್ತಿಗೆ ಅದಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸಬೇಕು ಅಂತ ಹೇಳಿ ಸರಿ ತಿಳುವಳಿಕೆ ಇಲ್ಲದಿರುವಂಥದ್ದು, ಅಥವಾ ಈ ಮಾಹಿತಿಯ ಕೊರತೆ ಅಂತ ಹೇಳಿ ಹೇಳ್ಬೋದು, ಅಥವಾ ಸಂವಹನದ ಕೊರತೆ ಅಂತ ಹೇಳಿ ಹೇಳ್ಬೋದು. ಈಗ ಕೃತಕ ಗರ್ಭಧಾರಣೆ ಮಾಡುವವರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಸಾಮಾನ್ಯ ಇಷ್ಟು ಹೊತ್ತಿಗೆ ಬರ್ಬೋದು ಅಂತ ಹೇಳಿಕೊಂಡು. ಇನ್ನೂ ಕೆಲವು ಸಲ ಏನು ಅಂತ ಹೇಳಿದರೆ ಅವರಿಗೆ ಗೊತ್ತಿರ್ತದೆ, ಈಗ ಒಬ್ಬ ಮಾಲಕನಿಗೆ ಗೊತ್ತಿರ್ತದೆ ಅಂತ ಇಟ್ಕೊಳ್ಳಿ, ಒಂದು ಬೆಳಿಗ್ಗೆ ಬಂದದಕ್ಕೆ ಸಾಯಂಕಾಲ ಮಾಡಿದ್ರೆ ಸಾಕು ಅಂತೇಳಿ ಸಾಯಂಕಾಲ ಹೊತ್ತಿಗೆ ಹೇಳುವಂಥದ್ದು ಅಂತ ಇಟ್ಕೊಳ್ಳಿ. ಈಗ ಸಾಯಂಕಾಲ ಹೊತ್ತಿಗೆ ಅದು ಬೆಳಿಗ್ಗೆ ಬಂತು, ಸಾಯಂಕಾಲ ಒಂದು 6 ಗಂಟೆ 7 ಗಂಟೆಗೆ ಹೇಳಿಬಿಟ್ಟು ಅದು ಸರಿಯಾದ ಸಮಯ ಈಗ ಬನ್ನಿ ಅಂತೇಳಿ ಹೇಳಿದರೆ, ಈ ಕೃತಕ ಗರ್ಭಧಾರಣೆ ಕಾರ್ಯಕರ್ತ ಬೇರೊಂದು ಕೆಲಸದಲ್ಲಿ ಇದ್ದಿರ್ಬೋದು, ಅಥವಾ ಅವನಿಗೆ ಬೇರೆ ಅಪಾಯಿಂಟ್ಮೆಂಟ್ ಅಥವಾ ಏನೋ ಇದ್ದಿರ್ಬೋದು. ಹಾಗೆ ಮುಂಚಿತವಾಗಿ ಹೇಳಿ ಒಂದು ಗೊತ್ತುಪಡಿಸುವಂತ ಒಂದು ಹೊತ್ತನ್ನು ಮಾತಾಡಿಕೊಂಡು ಅದನ್ನು ಒಂದು ಅಂತದ್ದು. ಇನ್ನು ಕೆಲವು ಸಲ ಈ ಮೂಕ ಬೆದೆಯ ಹಸುಗಳು ಅಥವಾ ಬೆದೆ ಮೂಕದ ಬೆದೆ ಅಲ್ಲದೆ ಇದ್ರು ಕೂಡ ಸಾವ ಇದ್ರು ಕೂಡ ಲೋಳೆ ಇದ್ರು ಕೂಡ ಅದನ್ನ ಇಗ್ನೋರ್ ಆಗ್ತದೆ. ಇಗ್ನೋರ್ ಅಂದ್ರೆ ಕಡೆಗಣಿಸ್ತಾರೆ. ಕೆಲವು ಸಲ ಕೆಂಪಾಗಿ ಹೋಗ್ತದೆ, ಕೆಲವು ಜಾನುವಾರುಗಳಿಗೆ 1-2 ದಿವಸ ಕಳೆದು ಈ ಬೆದೆಯ ಅವಧಿಯ ನಂತರ 2 ದಿವಸ ಕಳೆದು ಕೆಂಪಾಗಿ ಹೋಗ್ತದೆ. ಆವಾಗ ಇದು ಕೆಂಪ ಈಗ ಹೋಗ್ತಾ ಉಂಟು, ಈಗ ಇದು ಈಗ ಇನ್ಸಮಿನೇಷನ್ ಮಾಡಿಸಿ ಅಂತ ಹೇಳಿ ಹೇಳ್ತಾರೆ. ಕೆಲವು ಸಲ ಗರ್ಭಧಾರಣೆ ಕಾರ್ಯಕರ್ತರು ಇರ್ಬೋದು ಅಥವಾ ಪಶುವೈದ್ಯರು ಇರ್ಬೋದು, ಈ ದೂರವಾಣಿಯಲ್ಲಿ ಹೆಚ್ಚಾಗಿ ದೂರವಾಣಿಯಲ್ಲಿ ಬಂದು ತೀರಾ ಕಡಿಮೆ ದೂರವಾಣಿಯಲ್ಲಿರುವಾಗ ಏನೇನು ಲಕ್ಷಣಗಳಿತ್ತು ಏನು ಅಂತ ಎಲ್ಲ ವಿಷಯವಾಗಿ
1: ಅದನ್ನು ಗುರುತಿಸಬೇಕು
0: ಅದು ಮಾಲೀಕರು ಗುರುತಿಸಬೇಕು, ಸರಿಯಾಗಿ ಕೇಳಿಕೊಳ್ಳಬೇಕು ಈ ಕಾರ್ಯಕರ್ತರ ಅದು ಸೈಡಿಂದ ಹೇಳೋದಾದರೆ ಸರಿಯಾಗಿ ಕೇಳಿಕೊಳ್ಳಬೇಕು. ಅದೆರಡೂ ಇಲ್ಲದಿದ್ದರೆ ಈ ಹಟ್ಟಿಗೆ ಹೋದಾಗಲೇ ಗೊತ್ತಾಗೋದು ಇದು ಕೆಂಪು ಹೋಗ್ತಾ ಉಂಟು ಅಂತೇಳಿ, ಆವಾಗ ಕೃತಕ ಗರ್ಭಧಾರಣೆಯನ್ನು ಮಾಡಿದರೆ ನಿಲ್ಲುವಂಥ ಸಾಧ್ಯತೆ ಏನೂ ಇಲ್ಲ ಅಂತ ಹೇಳ್ಬೋದು, ಅಥವಾ ಇದ್ದರೂ ಕೂಡ 5% ಮಾತ್ರ. ಕೆಂಪು ಹೋದ ಮೇಲೆ ಕೃತಕ ಗರ್ಭಧಾರಣೆ ಮಾಡುವ ಅಗತ್ಯ ಇಲ್ಲ.
1: ಆಮೇಲೆ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ?
0: ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದನೇದಾಗಿ ನೈರ್ಮಲ್ಯವನ್ನು ಕಾಪಾಡಬೇಕು. ಕೃತಕ ಗರ್ಭಧಾರಣೆಯನ್ನು ಮಾಡುವಂತಹ ಸಮಯದಲ್ಲಿ ಕೃತಕ ಗರ್ಭಧಾರಣೆ ನಳಿಕೆಯ ಒಟ್ಟಿಗೆ ಸೆಗಣಿ ಇರ್ಬೋದು ಅಥವಾ ಇತರ ಕಸ ಅಥವಾ ಧೂಳು ಇರ್ಬೋದು ಇದು ಅಥವಾ ನೀರು ಇರ್ಬೋದು ನಳಿಕೆಯೊಂದಿಗೆ ಗರ್ಭಕೋಶದ ಒಳಗೆ ಹೋಗಬಾರ್ದು ಒಂದು. ಮತ್ತೆ ಎರಡನೇದಾಗಿ ಸರಿಯಾಗಿ ಅದನ್ನು ರಿಸ್ಟ್ರೈನ್ ಮಾಡಬೇಕು. ರಿಸ್ಟ್ರೈನ್ ಅಂತ ಹೇಳಿದರೆ ಅದನ್ನು ಹಿಡ್ಕೊಂಡು ಆಚೆ ಈಚೆ ಓಡಾಡದ ಅಲುಗಾಡದ ಹಾಗೆ ಹಸುವನ್ನು ಹಿಡ್ಕೊಳ್ಳಿಕ್ಕೆ ಏರ್ಪಡಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಗರ್ಭಧಾರಣೆ ಕಾರ್ಯಕರ್ತರು ಕೆಲವು ಸಲ ನಿಮಗೆ ಕಂಟೈನರ್ ಅಂತ ಹೇಳಿದ್ರೆ ಈ ವೀರ್ಯ ನಡಿಕೆಗಳನ್ನು ಇಡುವಂತಹ ಒಂದು ಪಾತ್ರೆ, ಆ ಪಾತ್ರೆ ಒಟ್ಟಿಗೆ ಬರಬಹುದು ಅಥವಾ ಪಾತ್ರೆಯಿಂದ ವೀರ್ಯ ನಡಿಕೆಯನ್ನು ಮಾತ್ರ ತೆಗೆದು ಫ್ಲಾಸ್ಕ್ ನಲ್ಲಿ ಹಾಕಿಕೊಂಡು ಬರಬಹುದು. ಹೀಗೆ ಬಂದಾಗ ಈ ಹಂಡೆ ಪಾತ್ರೆಯೊಂದಿಗೆ ಬಂದಾಗ ಸ್ವಲ್ಪ ಪುರುಸುತ್ತಿರ್ತದೆ. ಈ ವೀರನಕೆಯ ಕಡ್ಡಿಯನ್ನ ಪಾತ್ರೆಯಿಂದ ತೆಗೆದು ಬಿಟ್ಟು ತಂದ್ರೆ ಎಷ್ಟು ಬೇಗ ನಾವು ಅದನ್ನ ಉಪಯೋಗ ಮಾಡ್ತೇವೋ ಅಷ್ಟು ಒಳ್ಳೇದು. ಯಾಕಂತ ಹೇಳಿದ್ರೆ ಪುನಃ ಅದು ವೀರನಕೆಯನ್ನಾದ್ರೆ ಪಾತ್ರೆಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಒಂದು ಉಪಯೋಗ ಮಾಡಬೇಕು, ಇಲ್ಲ ಬಿಸಾಕಬೇಕು. ಬೇಗ ಉಪಯೋಗ ಮಾಡಿದಷ್ಟು ಒಳ್ಳೇದು. ಅದಕ್ಕೋಸ್ಕರ ಈ ಕೃತಕ ಗರ್ಭಧಾರಣೆ ಅಥವಾ ಬೆದೆಗೆ ಬಂದಂತಹ ಹಸುಗಳನ್ನ ಹೊರಗಿಡಬಾರ್ದು. ಕೆಲವೊಮ್ಮೆ ಏನಾಗ್ತದೆ, ಈಗ ಕೃತಕ ಗರ್ಭಧಾರಣೆಗೆ ಮಾಡ್ಲಿಕ್ಕೆ ಅಂತ ಹೋದಾಗ ಹಟ್ಟಿಗೆ ಹೋದಾಗ ಹಸುವನ್ನಲ್ಲಿ ತೋಟಕ್ಕೆ ಬಿಟ್ಟಿದ್ದೇವೆ, ಈಗ ಹೊಡ್ಕೊಂಡು ಸ್ವಲ್ಪ ನಿಲ್ಲಿ ಅಂತ ಹೇಳ್ಕೊಂಡು ಹೇಳಿದಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ, ಆವಾಗ ಈ ತೆಗೆದಂತಹ ವೀರನಳಿಕೆಯ ಒಂದು ಗುಣಮಟ್ಟ ನಿಮಿಷದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಒಂದು 15 ನಿಮಿಷ ಹೋದರೆ ತುಂಬಷ್ಟು ಕಡಿಮೆ ಆಗುವಂಥ ಸಾಧ್ಯತೆಗಳು ಉಂಟು ಒಂದು. ಮತ್ತು ಎರಡನೇದಾಗಿ ಈ ಕಲ್ಮಶಗಳು ಹೋದರೆ ಅದು ಒಳಗೆ ಕಲ್ಮಶದ ಮತ್ತೆ ವಾಪಸ್ಸು ಪುನಃ ಬೆಳೆದು ಈ ಗರ್ಭಕೋಶದ ಒಳಗೆ ಕೀವು ಇತ್ಯಾದಿಗಳು ಸೋವನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಉಂಟು. ಮತ್ತು ಈ ಕೃತಕ ಗರ್ಭಧಾರಣೆ ಕೆಲವು ಸಲ ವೀರ್ಯನಳಿಕೆ ಗುಣಮಟ್ಟ ಅದು ಸಾಮಾನ್ಯವಾಗಿ ಒಳ್ಳೆಯದೇ ಇರ್ತದೆ. ಯಾಕೆಂತ ಹೇಳಿದರೆ ವೀರ್ಯನಳಿಕೆ ಒಂದೊಂದಾಗಿ ಈಗ ಕಾರ್ಯಕರ್ತಿಗರಿಗೆ ಸಪ್ಲೈ ಆಗುವಂಥದ್ದಲ್ಲ, ಒಂದು 70, 30, 20 ಆ ಥರ ಬರ್ತದೆ. ಅದು ಕರ್ತರಿಗೆ ಗೊತ್ತಾಗ್ತದೆ ಅದು ಒಳ್ಳೆಯದಿಲ್ಲ ಒಳ್ಳೆಯದುಂಟು ಅಂತ ಹೇಳುವಂಥದ್ದು. ಅದರೊಂದು ಸಾಧ್ಯತೆ ಉಂಟು. ವೀರ್ಯನಳಿಕೆ ಕಡ್ಡಿ ಕೂಡ ಸುಮಾರಾಗಿರುವಂಥ ಒಂದು ಸಾಧ್ಯತೆ ಕೂಡ ಉಂಟು. ಮುಖ್ಯವಾಗಿ ಇರುವಂಥದ್ದು ಈ ಕೃತಕ ಗರ್ಭಧಾರಣೆ ಮಾಡಿಸುವಂತಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸುವಂತಹ ಒಂದು ಸಮಯ. ಒಂದು 24 ಗಂಟೆ ಸಾಮಾನ್ಯವಾಗಿ ಒಂದು ಜಾನುವಾರು ಬೆದೆಯಲ್ಲಿರ್ತದೆ. ಈ ಜಾನುವಾರಿಗೆ ಸಾಮಾನ್ಯಕ್ಕೆ ಒಂದು 8 ಗಂಟೆ 3 ಅವಧಿಯಾಗಿ ವಿಂಗಡಿಸಿದರೆ ಲೇಟ್ ಪಾರ್ಟ್ ಆಫ್ ದ ಇದು ಮಿಡ್ ಹೀಟ್ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು 8-16 ಗಂಟೆ ಅವಧಿಯಲ್ಲಿ 14-20 ಗಂಟೆ ಒಂದು ಒಳಗೆ ಗ್ಯಾಪಿನ ಒಳಗೆ ನಾವು ಇನ್ಸಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆಯನ್ನು ಮಾಡಿಸಿದರೆ ಒಳ್ಳೆಯದು. ಹೀಗೆ ಒಂದು ಸರಿಯಾದಂತಹ ಒಂದು ಸಮಯದಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸುವಂಥದ್ದು. ಎರಡನೇದಾಗಿ, ಕೃತಕ ಗರ್ಭಧಾರಣೆ ಆಗಿ ಒಂದು ಸಮಯಕ್ಕೆ 2 ತಿಂಗಳಲ್ಲಿ ಗಬ್ಬ ಉಂಟು ಗಬ್ಬ ಇಲ್ಲ ಅಂತ ನೋಡಲಿಕ್ಕಾಗ್ತದೆ, ನೋಡಿಸುವಂಥದ್ದು. ಕೃತಕ ಗರ್ಭಧಾರಣೆ ಮಾಡಿ ಒಂದು 20-21 ದಿನದಲ್ಲಿ ಪುನಃ ಅದು ಬೆದೆಗೆ ಬರ್ತದೆ ಅಂತ ನೋಡುವಂಥದ್ದು ಆ ಜಾನುವಾರು. ಸಾಮಾನ್ಯಕ್ಕೆ ಜಾನುವಾರುಗಳು ಒಮ್ಮೆ ಗಬ್ಬನಿಲ್ಲದಿದ್ದರೆ 18-22 ದಿವಸದಲ್ಲಿ ಬೆದೆಗೆ ಬರ್ತದೆ. ಇದನ್ನು ಸರಿಯಾಗಿ ಗಮನಿಸುವಂಥದ್ದು. ಇಷ್ಟು ಮಾಡಿಕೊಂಡಿದ್ದರೆ ಮತ್ತು ಸರಿಯಾದಂತಹ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಹೋದರೆ ಈ ಜಾನುವಾರುಗಳಲ್ಲಿ ಬಂಜೆತನವನ್ನು ಬಹಳಷ್ಟು ಕಡಿಮೆ ಮಾಡಬಹುದು ಅಂತ ಅಭಿಪ್ರಾಯ.
1: ಅನುವಂಶಿಕ ಕಾರಣಗಳು,
0: ಹಾ, ಅನುವಂಶಿಕ ಕಾರಣಗಳು ಅಂತ ಹೇಳಿ ಒಂದು ಈಗ ನಾನು ಹೇಳಿದಾಗೆ ಫ್ರೀ ಮಾರ್ಟಿನ್ ಇರುವಂಥದ್ದು, ಅಥವಾ ಹೋರಿಗಳನ್ನು ಸಾಕುವವರಿಗೆ ಹೋರಿ ಅಂತ ಹೇಳಿದರೆ ಕೆಲವು ಸಲ ಕ್ರಿಪ್ಟ್ ಆರ್ಕಿಡ್ ಅಂತ ಇರ್ತದೆ. ಒಂದು ಎಲ್ಲಿಯೋ ಮಾತನ್ನು ಹೇಳಿದ್ದೇನೆ, ಈ ಇದಕ್ಕೋಸ್ಕರ ವೀರ್ಯನಾಡಿಕೆ ಉತ್ಪತ್ತಿಗೋಸ್ಕರ ಒಮ್ಮೆ ಇದು ಈ ಬುಲ್ಸನ ಹೋರಿಗಳನ್ನು ಕೊಂಡುಕೊಳ್ಳಿಕ್ಕೆ ಹೋದನಂತೆ. ಒಂದು ಹೋರಿಯ ತೋರಿಸಿದ್ದಕ್ಕೆ ಒಂದೇ ವೃಷಣ ಇದ್ದದ್ದು, ವೃಷಣದಲ್ಲಿ ಒಂದು ಭಾಗವೇ ಇಲ್ಲ, ಒಂದು ಭಾಗ ಅದು ಹೊಟ್ಟೆ ಒಳಗಿರ್ತದೆ, ಹೊಟ್ಟೆ ಒಳಗಿಂದ ಹೊರಗೆ ಇಳಿದಿರುವುದಿಲ್ಲ. ಕ್ರಿಪ್ಟಾರ್ಕಿಟಿಸಮ್ ಅಂತ ಹೇಳಿದ ಅಂಥದ್ದು ಅದು ಕೂಡ ಒಂದು ಬಂಜೆತನಕ್ಕೆ ಕಾರಣ ಆಗ್ತದೆ ಹೋರಿಯ ಸೈಡಿಂದ ನೋಡೋದಾದರೆ. ಹೇಗೆ ನಮ್ಮನೆಯಲ್ಲಿ ಕೆಲವು ಸಲ ಈ ಇನ್ಫೆಂಟರಿ ಜನಟಿ ಇಲ್ಲ ಅಂತ ಹೇಳ್ತಾರೆ. ಇನ್ಫೆಂಟರಿ ಜನಟಿ ಇಲ್ಲ ಅಂದರೆ ಸಣ್ಣ ಕರುವಿನ ಅಂತ ಒಂದು ಲೋಕೋಶದ ಬೆಳವಣಿಗೆ ಇರುವಂಥದ್ದು, ದೊಡ್ಡದಾದಂಥ ಹಸುವಲ್ಲಿ ಕೂಡ ಅದೆಲ್ಲ ಅನುವಂಶೀಯ ಇದಕ್ಕೆ ಕಾರಣ ಆಗ್ತದೆ. ಮತ್ತು ಇನ್ನೂ ಕೆಲವು ಸಲ ಸಾಧ್ಯತೆ ಏನು ಅಂತ ಹೇಳಿದರೆ ಒಳಗೆ ಈ ಅಂಡಾಶಯ ಸರಿಯಾಗಿ ಡೆವಲಪ್ ಆಗಿಲ್ಲದಿರುವಂಥದ್ದು, ಸರಿಯಾಗಿ ಬೆಳವಣಿಗೆ ಆಗಿಲ್ಲದೆ ಇರುವಂಥದ್ದು.
1: ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಅಭ್ಯಾಸಗಳಿರ್ತವೆ, ಹುರುಳಿಯನ್ನು ಕಾಯಿಸಿಕೊಡುವಂಥದ್ದು ಅಥವಾ ಬೇಯಿಸಿಕೊಡುವಂಥದ್ದು ಇರ್ಬೋದು, ಅಥವಾ ತಣ್ಣೀರನ್ನು ಮೈ ಮೇಲೆ ಹೊಯ್ಯುವಂಥದ್ದಾಗ್ಬೋದು, ಇದೆಲ್ಲ ಅಗತ್ಯ ಇದೆಯಾ?
0: ಕೃತಕ ಗರ್ಭಧಾರಣೆ ಮಾಡಿಸಿದ ಮೇಲೆ ತಣ್ಣೀರನ್ನು ಮೈ ಮೇಲೆ ಹೊಯ್ಯುವಂಥದ್ದು ಒಂದು ಕ್ರಮ ಎಲ್ಲ ಕಡೆ ಉಂಟು. ನಮ್ಮಲ್ಲಿ ಕೆಲವರು ಕೇಳ್ತಾರೆ ನೀರು ಹಾಕಿ ಬಿಡ್ಲ ಅಂತ ಹೇಳಿ, ಅದು ನಂಬಿಕೆಗೆ ಬಿಟ್ಟ ವಿಷಯ. ಈಗ ಅದಕ್ಕೆ ವೈಜ್ಞಾನಿಕವಾಗಿ ಏನಿಲ್ಲ, ಹಾಗೆ ಅಂತ ಹೇಳ್ಕೊಂಡು ನೀರು ಹಾಕಿದ್ದರಿಂದಾಗಿ ದೋಷ ಇಲ್ಲ. ಆದರೆ ಮೊದಲೆಲ್ಲ ಹೇಳ್ತಾ ಇದ್ದು ಕೃತಕ ಗರ್ಭಧಾರಣೆ ಮಾಡಿದ ಮೇಲೆ ನೀರು ಹಾಕಬಾರದು ಅಂತ ಹೇಳ್ಕೊಂಡು, ಅದರಲ್ಲಿ ಅದರ ಒಂದು ಲಾಜಿಕ್ ಉಂಟು. ಕೃತಕ ಗರ್ಭಧಾರಣೆ ಅಲ್ಲ, ಸ್ವಾಭಾವಿಕ ಗರ್ಭಧಾರಣೆ, ಹೋರಿ ಕ್ರಾಸ್ ಮಾಡಿಸಿದ ಮೇಲೆ ಮಾಡಬಾರದು, ನೀರು ಹಾಕಬಾರ್ದು ಅಂತ ಹೇಳಿ. ಅದರಲ್ಲಿ ಆದರೆ ಒಂದು ವೈಜ್ಞಾನಿಕತೆ ಉಂಟು. ಏನಂತ ಹೇಳಿದ್ರೆ ಈ ನೀರು ಸ್ಪರ್ಮಿಸೈಡಲ್ ಅಂದರೆ ವೀರ್ಯಾಣುಗಳನ್ನು ನಾಶ ಮಾಡ್ತದೆ. ಹಾಗಾಗಿ ಹೋರಿ ಕ್ರಾಸ್ ಮಾಡಿಸಿದಂಥ ಹಸುಗಳನ್ನು ಎಲ್ಲ ನೀರು ದಾಟಿಸಿದ್ರು ಕೂಡ ಒಂದು ದಿವಸ ಅಲ್ಲಿ ಕಟ್ಟಿಬಿಟ್ಟು ಮರು ದಿವಸ ಹೊಡ್ಕೊಂಡು ಹೋಗ್ತಿದ್ರು ಹೊಳೆ ದಾಟಿಸುವಾಗ ಎಲ್ಲ, ಯಾಕಂದ್ರೆ ಈ ನೀರಿಗೆ ಹೋದರೆ ಅದು ವೀರ್ಯಾಣುಗಳೆಲ್ಲ ನಾಶ ಆಗಿ ಹೋಗ್ತದೆ, ಕಬ್ಬ ಕಟ್ಟುವುದಿಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ. ಆದರೆ ಕೃತಗರ್ಭಧಾರಣೆಯಲ್ಲಿ ನಾವು ಈ ವೀರ್ಯನಡಿಕೆಯಲ್ಲಿರುವಂಥ ವೀರ್ಯಾಣುಗಳನ್ನು ಗರ್ಭಕೋಶದ ಒಳಗೆ ಹಾಕಿಬಿಡ್ತೇವೆ. ಹಾಗಾಗಿ ನೀರು ಹಾಕಿದರೆ ಏನು ದೋಷ ಇಲ್ಲ. ಹಾಗೆಂತ ಹೇಳಿಕೊಂಡು ನೀರು ಹಾಕಿದ್ದರಿಂದಾಗಿ ದೊಡ್ಡ ಪ್ರಯೋಜನ ಇಲ್ಲ. ಜನಂಬಿಕೆ ಏನು ಅಂತ ಹೇಳಿದರೆ ಅದು ಹೀಟ್ ಅಂದರೆ ಬಿಸಿ ಇರ್ತದೆ, ಈ ನೀರು ಹಾಕಿದರೆ ತಂಪಾಗ್ತದೆ ಅಂತ ಹೇಳಿಕೊಂಡು, ಅದು ದೇಹದ ಬಿಸಿ ತೀರಾ ಒಂದು ಏರುವುದಿಲ್ಲ, ಒಂದು 0.5 ಡಿಗ್ರಿ 1 ಡಿಗ್ರಿ ಅಷ್ಟು ವ್ಯತ್ಯಾಸ ಬರ್ತದೆ. ಹಾಗೆಂತ ಹೇಳಿ ನೀರು ಹಾಕಿದ ಕೂಡಲೇ ದೇಹದ ಉಷ್ಣಾಂಶ ತಗ್ಗುವುದಿಲ್ಲ. ಆದರೆ ನೀರು ಹಾಕಿದ್ದರಿಂದ ದೋಷ ಇಲ್ಲ. ಹಾಗಾಗಿ ನಾನು ಅಥವಾ ನನಗೆ ಗೊತ್ತಿರೋರೆಲ್ಲ ನೀರು ಹಾಕಿ ಅಂತ ಹಾಕಬೇಕಂತ ಕೇಳಿದ್ರೆ ಹಾಕಿ ಅಂತೇಳಿ, ಹಾಕೋದು ಬೇಡ ಅಲ್ವ ಅಂತ ಕೇಳಿದ್ರೆ ಬೇಡ. ಹಾಗೆ ಹುರುಳಿ ಖಂಡಿತ ಒಳ್ಳೆಯದೇ. ಅದು ಏನಂತ ಹೇಳಿದ್ರೆ ಈ ಮೊಳಕೆ ಬರಿಸಿದ ಹುರುಳಿಯಲ್ಲಿ ಪೌಷ್ಟಿಕಾಂಶಗಳು ಮತ್ತು ವಿಟಮಿನ್ಗಳು ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ, ಎಸ್ಪೆಷಲಿ ವಿಟಮಿನ್ ಇ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಇದು ಕೆಲವು ಚೋದಕಗಳ ಉತ್ಪತ್ತಿಗೆ ಸಹಕರಿಸ್ತದೆ ಮತ್ತು ಪ್ರೋಟೀನು ಜಾಸ್ತಿ ಸಿಕ್ಕಿದಾಗ ಎನರ್ಜಿ ಕೂಡ ಇದು ಜಾಸ್ತಿ ಸಿಗ್ತದೆ, ಶಕ್ತಿ ಕೂಡ ಜಾಸ್ತಿ ಸಿಗ್ತದೆ. ಖಂಡಿತವಾಗಿಯೂ ಆಗ ನಾನು ಹೇಳಿದ ಹಾಗೆ ರಿಪ್ರೊಡಕ್ಷನ್ ಈಸ್ ಎ ಲಕ್ಸುರಿ ಅಂತ ಹೇಳ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕತೆ ಸಿಕ್ಕಿದಾಗ ಗರ್ಭಧಾರಣೆಗೆ ಇದು ಗಬ್ಬ ಕಟ್ಟಲಿಕ್ಕೆ ಬಹಳ ಸಹಕಾರಿಯಾಗ್ತದೆ.
1: ಒಳ್ಳೆಯದು ಡಾಕ್ಟರ್ ಸುನಾರಾಯಣ ಭಟ್ ಅವರೇ. ಜಾನುವಾರುಗಳಲ್ಲಿ ಬಂಜೆತನಕ್ಕೆ ವಿವಿಧ ಕಾರಣಗಳು ಏನೇನು ಇರ್ತವೆ ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಜೊತೆಗೆ ಬಂಜೆತನ ಬಾರದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ವಿಶೇಷವಾಗಿ ಪೌಷ್ಟಿಕಾಂಶದ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಜಾನುವಾರುಗಳಲ್ಲಿ ಬಂಜೆತನ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅವರೊಂದಿಗಿನ ಸರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಹೆಣ್ಣು ಎಷ್ಟೋ ಕವಿತೆಗಳಿಗೆ ಸ್ಫೂರ್ತಿ, ಎಷ್ಟೋ ಕವಿತೆಗಳ ಮೂಲ. ಹಾಗೆಯೇ ಹೆಣ್ಣೇ ಒಂದು ಕವಿತೆ. ಅದೇ ಹೆಣ್ಣು ಕವಿತೆಯನ್ನ ಬರೆದ್ರೆ ಅದಕ್ಕಿಂತ ಅದ್ಭುತ ಸೃಷ್ಟಿ ಬೇರೆ ಇರ್ಲಿಕ್ಕಿಲ್ಲ ಅಲ್ಲ. ಇವತ್ತು ನಮ್ಮ ಜೊತೆಗೆ ಒಬ್ಬ ಯುವ ಕವಯತ್ರಿಯವರು ಇದ್ದಾರೆ. ಇವರು ತಮ್ಮ ಭಾವನೆಗಳನ್ನ ಪದಗಳಲ್ಲಿ ಬಂಧಿಸೋದ್ರಲ್ಲಿ ಬಹಳ ಅನುಭವವನ್ನ ಪಡೆದಿದ್ದಾರೆ. ಯುವ ಕವಯತ್ರಿಯಾಗಿರುವಂತಹ ಭಾವನಾ ಟಿ ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾವನಾ ಟಿ ಅವರೇ, ನಿಮ್ಮ ಭಾವನೆಗಳನ್ನ ಪದಗಳಲ್ಲಿ ಬಂಧಿಸುವಂತಹ ಕಲೆಯನ್ನ ನೀವು ಯಾವಾಗಿಂದ ಒಂದು ಶುರು ಮಾಡಿದ್ರಿ? ನಿಮ್ಮ ಒಂದು ಕವಿತೆಯ ಜೊತೆಗಿನ ಒಡನಾಟ ಯಾವಾಗಿಂದ ಶುರುವಾಯಿತು ಅಂತ ನಮಗೆ ಮೊದಲು ಹೇಳಿ.
1: ಮೊದಲನೇದಾಗಿ ನಮಸ್ತೆ. ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಕವಿತೆಯ ಒಂದು ಈ ಮಾರ್ಗ ಆಗಿದ್ದು ಅಥವಾ ಈ ಒಂದು ಬರವಣಿಗೆ ಯಾವಾಗಿಂದ ಶುರುವಾಯಿತು ಅಂತಂದ್ರೆ, ಮೊದ್ಲಿಂದಾನು ಸಣ್ಣೋಳಿದ್ದಾಗಿಂದನು ಕೂಡ ಈ ರೀತಿ ಆಲೋಚನೆಗಳು ಬರ್ತಿದ್ವು. ಬಟ್ ನಾನು ಯಾವುದನ್ನು ಕೂಡ ಬರೆದುವಂಥದ್ದು ಅಥವಾ ಇನ್ನೇನೋ ಮಾಡುವಂಥದ್ದು ಮಾಡ್ತಿರ್ಲಿಲ್ಲ ಯಾವತ್ತು ಕೂಡ. ತುಂಬಾ ಜನ ಹೇಳ್ತಿದ್ರು ನೀನು ಆ ರೀತಿ ಬರ್ದಿಡ್ಬೇಕು ಅಂತೇಳಿ. ಬಟ್ ನಾನು ಎಲ್ಲಾದ್ರೂ ಭಾಷಣ ಅಥವಾ ಏನಾದ್ರೂ ಮಾತಾಡ್ಬೇಕು, ಚರ್ಚೆಗೆ ಚತರ ಮಾಡ್ಬೇಕು ಅಂತಂದಾಗ ಮಾತ್ರ ಹೋಗಿ ಮಾತಾಡೋದು, ಚರ್ಚೆ ಮಾಡೋದು ಅಥವಾ ಕ್ಲಾಸಸ್ ಅಲ್ಲಾಗ್ಲಿ ಡಿಬೇಟು ಆ ತರ ಎಲ್ಲ ತುಂಬಾ ಬರಿತಿದ್ದೆ. ಆಮೇಲೆ ಪ್ರಬಂಧಗಳನ್ನ ಬರೆಯುವಂಥದ್ದಾಗಿರ್ಬೋದು, ತುಂಬಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವಂತಹದ್ದಾಗಿರ್ಬೋದು, ತುಂಬಾ ಆ ರೀತಿ ಮಾಡ್ತೆ. ಬಟ್ ಕವಿತೆಗಳನ್ನ ಬರ್ದಿಡ್ತಿರ್ಲಿಲ್ಲ ನಾನು ಯಾವಾಗ. ನಾನು ಯಾವಾಗ ನನ್ನ ಮಾಸ್ಟರ್ಸ್ ಅನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ನೋ, ಮಾಸ್ಟರ್ಸ್ಗೆ ಅಡ್ಮಿಷನ್ ಆದ್ನೋ, ಹೋದ ವರ್ಷ ಕುವೆಂಪು ಯೂನಿವರ್ಸಿಟಿಗೆ ಎಂ ಎ ಇನ್ ಇಂಗ್ಲಿಷ್ ಅಲ್ಲಿ ಜಾಯ್ನ್ ಆದೆ ನಾನು. ಆವಾಗಿಂದ ನನಗೆ ಕವಿತೆ ಬರಿಬೇಕು ಅಂತ ಅನ್ನಿಸ್ತು. ಫಸ್ಟ್ ಕವಿತೆ ಬರ್ದಿದ್ ಬಂದ್ಬಿಟ್ಟು ಸೆಪ್ಟೆಂಬರ್ 4 ತಾರೀಕು. ಯಾಕಂತ ಅಂದ್ರೆ ಮಾರನೇ ದಿನ ಇದಿತ್ತು, ಸೆಪ್ಟೆಂಬರ್ 5 ಇತ್ತು, ಶಿಕ್ಷಕರ ದಿನಾಚರಣೆ ಇತ್ತು. ಆ ಪ್ರಯುಕ್ತ ನೀನೇನಾದ್ರೂ ಮಾತಾಡ್ಬೇಕು ಅಂತ ಕೇಳು. ನಾನು ಆ ಟೈಮಲ್ಲಿ ಸುಮ್ನೆ ನಾನು ಯಾವಾಗೂ ಸುಮ್ನೆ ಮಾತಾಡೋದು ಅದು ಇದು ಮಾಡ್ತಿರ್ತೀನಲ್ವಾ, ಅದ್ರ ಬದಲು ಒಂದ್ ಕವಿತೆ ಬರೆಯೋಣ, ಸುಮ್ನೆ ಯಾಕೆ ಬರ್ದಿಡ್ಬಾರ್ದು ಅಂತ ಹೇಳಿ ಮೊದಲು ನನ್ನ ಕವಿತೆ ಬಂದ್ಬಿಟ್ಟು ದಾರಿದೀಪ ಅಂತ ಹೇಳಿ ಶಿಕ್ಷಕ ಬಗ್ಗೆ ಬರ್ದಿದ್ದು ನಾನು.
0: ಗುರುಗಳಿಗೆ ಒಂದು ವಂದಿಸುವ ಮೂಲಕ ನಿಮ್ಮ ಒಂದು ಕವಿತೆಯ ಒಂದು ಜರ್ನಿಯನ್ನ ನೀವು ಶುರು ಮಾಡಿದ್ರಿ.
1: ಆ ಸೂರ್ಯನ್ ಪ್ರಭೆಗಿಂತ, ಕೋಟಿ ಸೂರ್ಯನ್ ಪ್ರಭೆಗಿಂತ ಜಾಸ್ತಿ ಅವರು. ಯಾಕಂತಂದ್ರೆ ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನ ಕೊಟ್ಟಿ ನಮ್ಮ ಬಾಳಿಗೆ ಬೆಳಕಾಗುವಂತವ್ರು. ಸೊ ಅವರು ಎಲ್ಲದಕ್ಕಿಂತ ಜಾಸ್ತಿ. ಗುರುಗಳಿದ್ರೆ ಮಾತ್ರ ನಮಗೆ ಯಾವ ರೀತಿ ಮಾರ್ಗ ತೋರಿಸೋದಕ್ಕೆ, ದಾರಿ ತೋರಿಸೋದಕ್ಕೆ ಒಂದು ಮಾರ್ಗದರ್ಶನ ಹಿಂದೆ ಇರಲೇಬೇಕು.
0: ಈಗ ಗುರುಗಳ ಬಗ್ಗೆ ಮಾತಾಡ್ತಾ, ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಹಿನ್ನೆಲೆ ಏನು, ಯಾವ ರೀತಿ ಇಲ್ಲಿ ಇದಕ್ಕೆ ನಿಮ್ಮ ಒಂದು ಪ್ರತಿಭೆಗೆ ಪ್ರೋತ್ಸಾಹ ಸಿಗ್ತಾ ಇದೆ ಮನೆಯಲ್ಲಿ?
1: ಮನೆಯಲ್ಲಿ ನನಗೆ ತುಂಬಾ ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ನಾನು ಏನೇ ಮಾಡ್ತೀನಿ ಅಂದ್ರೂ ಮಾಡು ಅಂತ ಹೇಳುವಂತ ತಂದೆ ತಾಯಿ ಇದ್ದಾರೆ ನನಗೆ. ಎಲ್ಲರೂ ಕೂಡ ದೇವ್ರು ಆ ರೀತಿ ಇರ್ಬೋದು ಈ ರೀತಿ ಇರ್ಬೋದು ಅಂತ ಹೇಳ್ತಾರೆ. ಹೌದು, ದೇವ್ರನ್ನ ನಾವತ್ತು ನೋಡಿಲ್ಲ, ಬಟ್ ನಾನು ದೇವ್ರು ತುಂಬಾ ಪವರ್ಫುಲ್, ಹಂಗೆ ಸ್ಪಿರಿಚುವಲ್ ಪವರ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಅದನ್ನೆಲ್ಲ ನೋಡ್ಕೊಂಡ್ರೆ ನನಗೆ ನನ್ನ ತಂದೆ ತಾಯಿ ಮೊದಲು ಕಾಣಿಸ್ತಾರೆ. ಯಾಕಪ್ಪ ಅಂದ್ರೆ ನನ್ನ ಎಲ್ಲಾ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತಿರುವಂತವ್ರು. ಯಾಕಂದ್ರೆ ನಾನು ತುಂಬಾ ಪ್ರಾಬ್ಲಮ್ಸ್ ಅನ್ನ ಅನುಭವಿಸ್ಕೊಂಡು ಬಂದಿದ್ದೀನಿ ಮೊದಲಿಂದಾನು ಕೂಡ. ಅಂದ್ರೆ ನನಗೆ ಮನೆಯಿಂದ ಯಾವ ರೀತಿನೂ ಪ್ರಾಬ್ಲಮ್ ಬಂದಿ ಕಷ್ಟ ಅದೆಲ್ಲ ಅನುಭವಿಸೋದಿಕ್ಕೆ ಅಪ್ಪ ಅಮ್ಮ ಜೊತೆಗಿರ್ತಾರೆ. ಏನೇ ಬಂದ್ರು ಎದುರಿಸೋದಿಕ್ಕೆ ಅವ್ರು ಯಾವಾಗೂ ಜೊತೆಗಿರ್ತಾರೆ. ನನ್ನ ತಂಗಿ ತಮ್ಮ ಬಂದ್ಬಿಟ್ಟು ಅವ್ರು ಸಣ್ಣ ಸಣ್ಣವ್ರಾದ್ರೂ ಕೂಡ ನೀನ್ ಇದನ್ ಮಾಡು ಮಾಡ್ತೀಯ ಇವಾಗ ಹೋಗ್ತೀನಿ ಅಂತಂದ್ರೆ ಇಲ್ಲ ಹೋಗು ನಿನ್ ಕೈಲಾಗುತ್ತೆ, ನಾನ್ ಮಾಡಲ್ಲ ಅಂದ್ರೂ ಅವ್ರು ನೀನ್ ಮಾಡ್ತೀಯ ಅಂತ ಹೇಳಿ ಕಳ್ಸೋಂತವ್ರಿದ್ದಾರೆ. ನನ್ನ ತಂದೆ ಬಂದ್ಬಿಟ್ಟು ಡಿಗ್ರಿ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಅವರಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದನ್ನ ಹೋಗದೆ ಅವರು ರೈತರಾಗಿದ್ದಾರೆ, ಅಮ್ಮ ಕೂಡ ಅಷ್ಟೇ. ಹಾಗಾಗಿ ನನಗೆಲ್ಲೋ ಒಂದ್ ಕಡೆ ಹೌದಲ್ವಾ, ಇವಾಗಿನ ಕಾಲದಲ್ಲಿ ಎಲ್ಲರೂ ಗೌರ್ಮೆಂಟ್ ಅಪಾಯಿಂಟ್ ಬೇಕು ಅಂತ ಬಯಸ್ತಾರೆ, ಅಂತದ್ರಲ್ಲಿ ನನ್ನ ತಂದೆ ತಾಯಿ ಎಲ್ಲೋ ಒಂದ್ ಕಡೆ ಭಿನ್ನವಾಗಿದ್ದಾರೆ, ಆಮೇಲೆ ಅವ್ರ ದಿಕ್ಕೇ ಬೇರೆ ರೀತಿ ಇದೆ, ಹಂಗಾಗಿ ಅವ್ರ ಮಗಳಾಗಿ ನಾನು ಬೇರೆನೆ ಸಾಧಿಸ್ಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದ್ಲಿಂದಾನು ನನ್ನ ತಂದೆ ತಾಯಿ ಜೊತೆಗೆ ನನಗೆ ಸಿಕ್ಕಿರುವಂತ ಗುರುಗಳು ಅಷ್ಟೇ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ. ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರು ನನಗೆ ಗುರುಗಳು ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರಾಗಿ ತಂದೆ ತಾಯಿಯಾಗಿ ನನ್ನ ಜೊತೆಗೆ ಇದ್ದಿದ್ದ ಅಲ್ಲಿ ತನಕನು ಕೂಡ.
0: ಈಗ ನಿಮ್ಮ ಒಂದು ಕವಿತೆಯನ್ನ ನಮಗೆ ವಾಚನ ಮಾಡ್ಬೇಕು ನೀವೀಗ.
1: ಆಯ್ತು, ಖಂಡಿತ. ಕವಿತೆಯ ಶೀರ್ಷಿಕೆ ಬದುಕಿನ ನಾಟಿ ಅಂತ ಹೇಳಿ. ಬದುಕಿನ ನಾಟಿ ಮಾಡಿದ್ದೇನೆ, ಭತ್ತವ ಬಿತ್ತಾಯ್ತು, ಮೊಳಕೆ ಚಿಗುರೊಡೆದು ನಿನ್ನಂತೆಯೇ ಕಂದ ಚಿಲುಮೆಯ ನಗು ಚೆಲ್ಲುತ್ತಿರಲು, ನಿನ್ನಂತೆಯೇ ಕಂದ ಚಿಲುಮೆಯ ನಗು ಚೆಲ್ಲುತ್ತಿರ. ನಾ ನಾಟಿ ಹಚ್ಚುತ್ತಿರುವೆ ನಿನ್ನ ಚಂದದ ಮಂದಹಾಸವನ್ನೇ, ಮತ್ತಷ್ಟು ಮಗದಷ್ಟು ಹೊನ್ನಿನ ನಗುವಿನ ಬೆಳೆ ತೆಗೆದು ಎಲ್ಲೆಡೆಯೂ ಎಲ್ಲರ ಮನಗಳಿಗೂ ಹಂಚಿ ಖಾಲಿಯಾದ ಒಡಲ ತುಂಬಿಸಬೇಕಾಗಿ, ಎಲ್ಲರ ಮನಗಳಿಗೂ ಹಂಚಿ ಖಾಲಿಯಾದ ಒಡಲ ತುಂಬಿಸಬೇಕಾಗಿ, ಮುತ್ತಿನ ಮಳೆಯಲ್ಲಿ ನಮ್ಮೆಲ್ಲ ಕಣ್ಣೀರನಿಗಳ ಹರಿಸಿ ಬೀಸುವ ತಂಪಾದ ಗಾಳಿಗೆ ಎಲ್ಲ ದುಃಖ ದುಮ್ಮಾನಗಳ ತೂರಿ ಬಿರು ಬಿಸಿಲಿಗೆ ಕಷ್ಟ ಕಾರ್ಪಣ್ಯಗಳ ಬೆವರಿಳಿಸಿ ಬಿಡಬೇಕಾಗಿದೆ, ಬಿರು ಬಿಸಿಲಿಗೆ ಕಷ್ಟ ಕಾರ್ಪಣ್ಯಗಳ ಬೆವರಿಳಿಸಿ ಬಿಡಬೇಕಾಗಿದೆ. ಮೂಡಣದ ಆ ರವಿಯ ತೇಜಸ್ಸಿನಂದದಿ ಒಲವಿನಿಂದ ಮಿರುಗುವ ತೆನೆಗಳ ಕಣ್ತುಂಬಿಕೊಂಡು ಕಂಗಳಲ್ಲಿ ಬಾಳಿನ ಕನಸಿನ ಕಾಂತಿಯ ಗೂಡು ಕಟ್ಟಬೇಕಿದೆ. ಕಂಗಳಲ್ಲಿ ಬಾಳಿನ ಕನಸಿಯ ಕಾಂತಿಯ ಗೂಡು ಕಟ್ಟಬೇಕಿದೆ. ಬಂಗಾರ ತೆನೆಯ ನೆತ್ತಿಯ ಮೇಲೆ ಹೊತ್ತು ಆ ತಂಪನೆರೆಯುವ ವರುಣನೊಂದಿಗೂ, ಆ ಹಿತವಾದ ಗಾಳಿಯೊಂದಿಗೂ, ಆ ಬೆಚ್ಚನೆಯ ನೇಸರನೊಂದಿಗೂ ಪ್ರೇಮದಿ ಅನುಸಂಧಾನವ ಮಾಡಿಕೊಂಡು ಸುಗ್ಗಿಯ ಸಂಭ್ರಮದಿ ಆಚರಿಸಬೇಕಾಗಿದೆ. ಹೊಟ್ಟೆಯ ಕಟ್ಟಿ ರಟ್ಟೆಯ ಮುರಿದು ಅಂದದ ಸೂರು ನಿರ್ಮಿಸಿ ನಾವೊಂದು ಪಾಡು ಮುಟ್ಟಬೇಕಿದೆ. ನಾಟಿ ಮಾಡುತ್ತಿದ್ದೇನೆ ಒಡಲಂಬ ಹಸಿರಸಿರಿಯ ಹೊತ್ತು ಬರಿದಾದ ಜೋಳಿಗೆಯ ಚಿನ್ನದ ಅನ್ನದಿ ತುಂಬಿಸಲು ನಾಟಿ ಹಚ್ಚುತ್ತಿದ್ದೇನೆ ಕತ್ತಲ ಹೊರದೂಡುವ ಬಾಳಿನ ಜೊತೆಯ ಬೆಳಗುವ ಹೊಸ ಹುರುಪಿನೊಂದಿಗೆ ಸಂತಸದಿ. ಎಲ್ಲಾ ಬವಣೆಗಳ ಮುಣಗುತ್ತಾ ಎದುರಿಸುವ ಅಚಲ ವಿಶ್ವಾಸದಿ ಬದುಕಿನ ನಾಟಿ ಮಾಡುತ್ತಿದ್ದೇನೆ.
0: ಬಹಳ ಆಶಾವಾದದ ಒಂದು ಕವಿತೆ ಅಂತ ಹೇಳಬಹುದು. ಇದನ್ನ ಯಾವಾಗ ಬರೆದ್ರಿ ನೀವು?
1: ಇದನ್ನ ಇವಾಗ 2-3 ತಿಂಗಳ ಹಿಂದೆ ಬರೆದಿದ್ದು.
0: ಏನಾದ್ರೂ ಇದಕ್ಕೆ ಪ್ರೇರಣೆ ಇತ್ತಾ ಅಥವಾ ಹಾಗೆ ಹೊಳೆದಂತಹ?
1: ಹಾಗೆ ಹೊಳೆದಂತದ್ದು. ನಾನು ಯಾವುದೇ ಕವಿತೆ ಆಗ್ಲಿ ತಕ್ಷಣ ಹೊಳೆದ ತಕ್ಷಣ ಬರೆದು ಬಿಡ್ತೀನಿ. ಇದು ಏನಕ್ಕಪ್ಪ ಅಂದ್ರೆ, ಆ ಟೈಮಲ್ಲಿ ತುಂಬಾ ರೈತರು ಸೂಸೈಡ್ ಮಾಡ್ಕೊಳ್ತಿದ್ರು. ಆಮೇಲೆ ಏನು ಒಂದು ಆಶಾ ಕಿರಣನೇ ಇರ್ಲಿಲ್ಲ. ಇಲ್ಲ, ನಾವು ಬದುಕೋದಿಕ್ಕೆ ಆಗಲ್ಲ ಅನ್ನೋ ರೀತಿ. ಆ ಟೈಮಲ್ಲಿ ನಾನು ಅದ ನೋಡ್ಬಿಟ್ಟು ಏನಪ್ಪ ಅಂತಂದ್ರೆ, ಒಂದು ತಾಯಿ ಬಂದ್ಬಿಟ್ಟು ಮೊದಲನೇ ಗುರು ನಮ್ಮಲ್ಲೆಲ್ಲ ಹೇಳುವಂತದ್ದು ಅದು ನಿಜ ಕೂಡ. ಹೌದು, ಎಲ್ಲಾದು ಕಲಿಯೋದು ನಮಗೆ ಏನೇ ಮಾಡ್ಬೇಕಂದ್ರು ಪ್ರೇರಣಾ ಶಕ್ತಿ ತಾಯಿನೇ. ಹೀಗಿರುವಾಗ ತಾಯಿ ಬಂದ್ಬಿಟ್ಟು ಒಂದ್ ಮಗುವಿಗೆ ಯಾವ ರೀತಿ ನಾಟಿ ಹಚ್ಚತಾ ಬದುಕಿನ ಪಾಠವನ್ನ ಹೇಳ್ಕೊಡ್ತಾಳೆ ಅಂತ ಹೇಳಿ, ಭತ್ತವನ್ನ ನಾಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಅವಳು ಆ ಮಗುಗೆ, ಕಂದ ನೀನ್ ಯಾವ ರೀತಿ ಬದುಕ್ಬೋದು, ಆ ಭತ್ತದ ಬೀಜ ಹೇಗ್ ಹಾಕೋದು, ಭತ್ತದ ಕಾಳುಗಳನ್ನ ಹೇಗೆ ಬಿತ್ತುವಂತದ್ದು, ಅದನ್ನ ನಾನು ರೈತನ ಮಗಳಾಗಿರೋದ್ರಿಂದ ನನಗೆ ಗೊತ್ತಿದೆ ಹೇಗೆ ಭತ್ತದ ನಾಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹೇಗ್ ನಾಟಿ ಮಾಡೋದು, ಸಸಿ ಹೇಗಾಗುತ್ತೆ, ಅದ್ ಹೇಗ್ ಬೆಳೆಯುತ್ತೆ, ಪೈರ್ ಹೇಗ್ ಬರುತ್ತೆ, ಹೇಗೆ ನಾವು ಇವಾಗ ಅನ್ನನ ಹೊನ್ನಿಗೆ ಹೋಲಿಸ್ತೀವಿ, ಒಂದ್ ಪೈರನ್ ಬಂದ್ಬಿಟ್ಟು ಹೊನ್ನಿಗೆ ಹೋಲಿಸ್ತೀವಿ. ಸೊ ಆ ಕಾರಣದಿಂದ ಒಂದ್ ಏನಾದ್ರೂ ಬರ್ಬೇಕು ಅಂತಾನೆ ನಾವು ಶ್ರಮ ವಹಿಸಿ, ಒಂದ್ ಒಳ್ಳೆ ಒಂದು ಪರಿಶ್ರಮದಿಂದ ಮಾತ್ರ ನಮಗೆ ಒಳ್ಳೆ ಫಲ ಸಿಗುವಂತದ್ದು. ಸೊ ಒಂದು ಆಶಾವಾದದಿಂದ ನನ್ನ ತಂದೆ ತಾಯಿ ಕೂಡ ನನಗೆ ಆಶಾವಾದವನ್ನೇ ಮೊದ್ಲಿಂದನು ಕಲ್ಸ್ಕೊಂಬಂದಿರೋದು. ಏನಾದ್ರೂ ಆಗ್ಲಿ ನೀನ್ ಮಾಡ್ತೀಯ, ಆಗುತ್ತೆ, ನೀನಂತ ಎಂತ ಕಷ್ಟ ಬಂದ್ರು ಎಲ್ರಿಗೂ, ನನಗೊಬ್ಳಿಗೆ ಅಂತ ಅಲ್ಲ, ಅವರು ಬೇರೆಯವ್ರು ಯಾರೇ ಸಿಗ್ಲಿ, ಅವ್ರು ಸುತ್ತಮುತ್ತಲು ಇರುವಂತವ್ರು ಪರಿಚಯ ಇಲ್ದೇರವ್ರು ಕೂಡ ಸಿಗ್ಲಿ, ಅವರಿಗೂ ಕೂಡ ಇದೇ ರೀತಿ ಹೇಳ್ಕೊಂಡು ಬಂದಿರುವಂತದ್ದು ಅವರು ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಅವ್ರಿಗೆ ಮೊದಲು ಅಪಾಯಿಂಟ್ ಆಗಿದ್ದು ಟೀಚರ್ ಆಗ್ಬಿಟ್ಟು ಅಪ್ಪಾಜಿಗೆ ಬಂದ್ಬಿಟ್ಟು ಟೀಚರ್ ಪೋಸ್ಟ್ಗೆ ಅಪಾಯಿಂಟ್ ಆಗಿದ್ದು, ಬಟ್ ಅವ್ರು ಹೋಗ್ಲಿ. ಹಾಗಾಗಿ ಏನಿದ್ರು ಕೂಡ ಅವರು ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡುವಂತದ್ದು ಆ ರೀತಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನೇ ಆಗ್ಲಿ, ಒಂದ್ ಮಗುಗೆ ಆ ತಾಯಿ ಬಂದ್ಬಿಟ್ಟು ಆಶಾವಾದದಿಂದ ಬದನ್ನೋದು ಅಷ್ಟು ಏನದು ನಾವ್ ಅನ್ಕೊಂಡಿರೋ ಅಷ್ಟು ಏನದು ನಿರಾಶಾವಾದದಿಂದ ತುಂಬಿಕೊಂಡಿರಲ್ಲ. ತುಂಬಾ ದಾರಿಗಳಿರುತ್ತೆ ಬದುಕನ್ನ ಬದುಕೋದಿಕ್ಕೆ, ಒಂದೇ ದಾರಿ ಅಂತ ಏನಿಲ್ಲ. ಸೊ ಹಾಗಾಗಿ ಆ ಭತ್ತದ ಸಸಿ ಹೇಳಿಯುತ್ತೆ ಹೇಗೆ ಫಲ ಕೊಡುತ್ತೆ, ಅದೇ ರೀತಿ ಬದುಕು ಕೂಡ ಅಂತ ಹೇಳಿ ತಾಯಿ ಬಂದ್ಬಿಟ್ಟು ಮಗುಗೆ ಹೇಳುತ್ತಾಳೆ ಬದುಕಿನ ಪಾಠ. ಇದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ.
0: ಈಗ ಯಾವುದೇ ಕವಿಗೆ ಒಂದು ಕವಿತೆ ಹುಟ್ಟಿಕಾದ್ರೆ ಬಹಳಷ್ಟು ಕಾರಣಗಳಿರುತ್ತೆ ಒಂದು ಕವಿತೆ ಹುಟ್ಟಬೇಕಾದ್ರೆ. ನಿಮಗೆ ಒಂದು ಕವಿತೆಗೆ ಪ್ರೇರಣೆ ಆಗ್ಲಿ, ಸ್ಫೂರ್ತಿ ಆಗ್ಲಿ, ಅಥವಾ ಒಂದು ಭಾವ ತೀವ್ರತೆ ಅನ್ನುವಂಥದ್ದು ಏನಿರುತ್ತೆ ಕವಿತೆ ಹುಟ್ಟಬೇಕಾದ?
1: ಮೊದಲನೇದಾಗಿ ನನಗೆ ಪ್ರೇರಣೆ ಬಂದ್ಬಿಟ್ಟು ಎಲ್ಲದಕ್ಕೂ ನನ್ನ ಹಿಂದೆ ಇರುವಂತ ತಂದೆ ತಾಯಿ. ಆದ್ರೆ ನಾನು ಬರೆಯುವಂತ ಕವಿತೆಗಳು ಮಹಿಳೆಯರ ಬಗ್ಗೆ ಆಗಿರ್ಬೋದು ಜಾಸ್ತಿ ಇರುತ್ತೆ. ಆಮೇಲೆ ಪೊಲಿಟಿಕ್ಸ್ ಅನ್ನ ಇಟ್ಕೊಂಡು ಬರೆಯಲ್ಲ ನಾನು, ಬಟ್ ಸಮಾಜದಲ್ಲಿ ನಡೀತಿರುವಂತಹ ಈ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಮಹಿಳೆಯರ ಮೇಲೆ ಶೋಷಣೆ ಆಗಿರ್ಬೋದು, ಆಮೇಲೆ ಎಜುಕೇಶನ್ ಬಗ್ಗೆ ಬರೀತೀನಿ ನಾನು ಬಂದ್ಬಿಟ್ಟು ಜಾಸ್ತಿ. ಆಮೇಲೆ ಪ್ರೇಮ ಕವಿತೆಗಳನ್ನ ಬರೀತೀನಿ.
0: ಅಂದ್ರೆ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ನಿಮ್ಮಲ್ಲಿ ಒಂದು ಕವಿತೆಯನ್ನ ಹುಟ್ಟುಕೊಳ್ಳುತ್ತೆ.
1: ಸಾಮಾಜಿಕ ಸ್ಥಿತಿಗತಿಗಳು, ನಾನು ಯಾರನ್ನಾದ್ರೂ ನೋಡಿದೆ ಅಂತಂದ್ರೆ ಬರಿಬೇಕು ಅಂತ ಅನ್ಸುತ್ತೆ. ಆಮೇಲೆ ನೇಚರ್ ಕೂಡ.
0: ಈಗ ನಿಮ್ಮ ಕವಿತೆಗಳಲ್ಲಿ ನಾನು ಕೂಡ ಓದ್ತಾ ಇದ್ದೆ ನಿಮ್ಮ ಕವಿತೆಗಳನ್ನ, ಅದರಲ್ಲಿ ಸ್ತ್ರೀ ಸಮ್ಯ ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಅಂತಹದ್ದೇ ಒಂದು ಕವಿತೆ, ಬಹುಶಃ ಹೃದಯದ ಕೆಂಪು ಅನ್ನುವಂತಹ ಒಂದು ಕವಿತೆ ಬರೆದಿದ್ರಿ ನೀವು, ಆ ಕವಿತೆಯನ್ನ ವಾಚನ ಮಾಡಿ.
1: ಕತ್ತಲಲ್ಲಿ ಅಂಗಾಂಗಗಳ ಬಂಧಿಸಿ ಕಂಗಳಿಗೆ ಕಾಡಿಗೆಯ ತೀಡುವ ನೆಪದಲ್ಲಿ ಕರಿ ಬಟ್ಟೆಯ ಕಟ್ಟಿ ಅಂಕುಶವಿಲ್ಲದ ಇರುಳು ತುಂಬಿದ ಮನವೊಂದು ನನ್ನ ಹೃದಯದಲ್ಲಿನ ಕೆಂಪನ್ನು ಹೆಪ್ಪುಗಟ್ಟಿಸಿ ಕಲ್ಲಿದ್ದಲ ಉರಿಯ ಹೊತ್ತಿಸಿ ಆನಂದಿಸಿತು. ಕಲ್ಲಿದ್ದಲ ಉರಿಯ ಹೊತ್ತಿಸಿ ಆನಂದಿಸಿತು.
0: ಬಹಳ ಸುಂದರವಾಗಿದೆ. ಅದರಲ್ಲೂ ಏನ್ ಹೇಳಿದಿರ ನೀವು, ಅಂಕುಶವಿಲ್ಲದ ಅರುಳು ತುಂಬಿದ ಮನ ಅಂತ ಹೇಳಿ.
1: ಬಹುಶಃ
0: ಒಂದು ಆ ದೌರ್ಜನ್ಯವನ್ನ ಮಾಡುವಂತಹ ಮನ, ಮತ್ತು ಆ ದೌರ್ಜನ್ಯಕ್ಕೆ ಒಳಗಾದ ಒಬ್ಬ ಹೆಣ್ಣು ಯಾವ ರೀತಿ ಬದಲಾಗ್ತಾಳೆ, ಅವಳಲ್ಲಿ ಯಾವ ರೀತಿಯಾದ ಭಾವನೆಗಳು ಹುಟ್ಟುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ. ಇದಕ್ಕೆ ಏನಾದ್ರೂ ಕಂಟೆಕ್ಸ್ಟ್ ಇತ್ತ ಇದು ಬರಿಬೇಕಾದ್ರೆ?
1: ಹಾ, ಆ ಟೈಮಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ಸಣ್ಣ ಸಣ್ಣ ಹೆಣ್ಮಕ್ಳನ್ನ ಆಸಿಫ್ ಆಗಿರ್ಬೋದು, ದಿವ್ಯ ಆಗಿರ್ಬೋದು, ದಾನಮ್ಮ ಆಗಿರ್ಬೋದು, ಆ ಇನ್ಸಿಡೆಂಟ್ಸ್ ಗಳು ನಡೆಯೋ ಟೈಮಲ್ಲಿ ಆ ಕವಿತೆಗಳು ತುಂಬಾ ಬರೀತಿದ್ದೆ ನಾನು ಆ ರೀತಿ ಇದ್ದಾಗ. ಆ ಟೈಮಲ್ಲಿ ಬರ್ದಿರುವಂತ ಕವಿತೆ ಇದು. ಜೊತೆಗೆ ಬರೀ ಸಣ್ಣ ಮಕ್ಕಳಲ್ಲ, ಅಂದ್ರೆ ದೊಡ್ಡ ವಯಸ್ಸಿನ ಮಹಿಳೆಯರ ಮೇಲೆ ಇವಾಗ ವಯಸ್ಸಿನ ಅಂದಾಜೇ ಇಲ್ಲ, ಹಿರಿಯರ ಮೇಲಾಗ್ಲಿ ಗೌರವನೂ ಇಲ್ಲ. ಇವಾಗ ನೋಡ್ತಿದೀವಿ ನಾವು, 70 ವರ್ಷದ ಮುದುಕಿನೂ ಕೂಡ ಬಿಡ್ತಿಲ್ಲ, 7 ತಿಂಗಳು ಮಗುನ್ರ ಬಿಡ್ತಿಲ್ಲ, ಆ ರೀತಿ ಅತ್ಯಾಚಾರಗಳನ್ನ ಎಸಗ್ತಿದ್ದಾರೆ. ಹೀಗಿರೋಬೇಕಾದ್ರೆ ಬರೆಯೋದಿಕ್ಕೆ ಪ್ರೇರಣೆ ಒಂದ ಎರಡ ಬೇಕಾದಷ್ಟು, ಬರೆಯೋದಿಕ್ಕೆ ಮನ್ಸಿರ್ಬೇಕಷ್ಟೇ, ಜೊತೆಗೆ ಅದ್ರ ಅವರ ಪರವಾಗಿ ಧ್ವನಿ ಎತ್ತೋದಿ ಕೂಡ ಮನ್ಸಿರ್ಬೇಕು.
0: ಈಗ ನೀವು ನಿಮ್ಮ ಒಂದು ಮಾಸ್ಟರ್ಸ್ ಡಿಗ್ರಿಗೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಇಂಗ್ಲಿಷ್ ಸಾಹಿತ್ಯ, ಇದಕ್ಕೇನಾದ್ರೂ ಕಾರಣ ಇತ್ತು? ಇಂಗ್ಲಿಷ್ ಸಾಹಿತ್ಯವನ್ನು ಓದ್ತಾನೆ, ಯಾಕೆ ಕನ್ನಡ ಸಾಹಿತ್ಯ ತಗೊಳ್ಳಿಲ್ಲ ನೀವು?
1: ನಾನು ಡಿಗ್ರಿಯಲ್ಲಿ ಅಡ್ಮಿಷನ್ ಆಗುವಾಗ ಏನಪ್ಪ ಅಂತಂದ್ರೆ ಲಿಟ್ರೇಚರ್ ಓದ್ಬೇಕಂತ ಒಂದಿತ್ತು. ಜೊತೆಗೆ ನನಗೆ ಹೇಳಿದ್ದು, ಅದಕ್ಕೆ ಮಾರ್ಗದರ್ಶನ ಮಾಡಿದ್ ಬಂದ್ಬಿಟ್ಟು ನನ್ನ ತಂದೆನೆ, ನೀನು ಇಂಗ್ಲಿಷ್ ಲಿಟ್ರೇಚರ್ ಓದು ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತಂದ್ರೆ ನಂದು ಇದ್ರಲ್ಲಿ ಪಿಯುಲ್ ಬಂದ್ಬಿಟ್ಟು ನಾನು ಕರೆಸ್ಪಾಂಡೆನ್ಸ್ ತಗೊಂಡಿದ್ರು ಕೂಡ ಅಲ್ಲಿ ಒಂದು ಯಾವ ಕಾಲೇಜಲ್ಲಿ ನಾನು ಆ ಕರೆಸ್ಪಾಂಡೆನ್ಸ್ ಎಕ್ಸಾಮ್ಸ್ ಕಟ್ಟಿದ್ನೋ ಅಲ್ಲಿ ನನ್ನ ಸ್ಕೋರ್ ಬಂದ್ಬಿಟ್ಟು ಅಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಡೈಲಿ ಕ್ಲಾಸಸ್ಗೆ ಹೋಗಿ ಸ್ಕೋರ್ ಮಾಡಿದ್ರಲ್ಲ ಅವ್ರಕ್ಕಿಂತ ಜಾಸ್ತಿ ನನ್ ಸ್ಕೋರ್ ಆಗಿತ್ತು. ನಾನು ಬರೀ 15-20 days ಅಲ್ಲಿ ಓದಿದ್ದೆ ಅಷ್ಟೇ. ಹಾಗಾಗಿ ಅಪ್ಪಾಜಿಗೆ ಅನ್ನಿಸ್ತು, ನೀನ್ ಮಾಡು ಲಿಟ್ರೇಚರ್ ಮಾಡು, ಅವ್ರಿಗೆ ಗೊತ್ತಿರುತ್ತಲ್ಲ ನನಗೇನ್ ಬೇಕಾಗುತ್ತೆ ಅಂತ ಹೇಳಿ, ಲಿಟ್ರೇಚರ್ ಮಾಡು, ಎಕನಾಮಿಕ್ಸ್ ಅಲ್ಲೂ ಇಂಟ್ರೆಸ್ಟ್ ಸೊ ಎಕನಾಮಿಕ್ಸ್ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಮಾಸ್ಟರ್ಸ್ ಮಾಡಕ್ ಬಂದ್ಬಿಟ್ಟು ನನಗೆ ನೆಕ್ಸ್ಟ್ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳೋದಾದ್ರೆ ಏನಪ್ಪ ಬೇರೆ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಒಂದೇ ವಿಚಾರದ ಮೇಲೆ ಫೋಕಸ್ ಮಾಡುತ್ತೆ. ಲಿಟ್ರೇಚರ್ ಹಾಗಲ್ಲ, ಅಲ್ಲಿ ಎಲ್ಲದೂ ಕೂಡ ಇರುತ್ತೆ. ಸೈನ್ಸ್ ಇರುತ್ತೆ, ಆಂಥ್ರೋಪಾಲಜಿ ಇರುತ್ತೆ, ಆಮೇಲೆ ಹಿಸ್ಟ್ರಿ ಇರುತ್ತೆ, ಸೋಷಿಯಾಲಜಿ ಇರುತ್ತೆ. ಈ ರೀತಿ ತುಂಬಾ ಏನದು ತುಂಬಾ ವಿಚಾರಗಳನ್ನ ತಿಳ್ಕೊಬಹುದು ಕೂಡ. ಲಿಂಗ್ವಿಸ್ಟಿಕ್ಸ್ ಇರುತ್ತೆ.
0: ಸೊ ಈಗ ನಿಮ್ಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಆದ್ರೆ ನಿಮ್ಗೆ ಯಾರಾದ್ರೂ ಕವಿ ತುಂಬಾ ಕಾಡುವಂತ ಕವಿ ಇದಾರ, ಅಥವಾ ಕನ್ನಡ ಸಾಹಿತ್ಯವನ್ನೇ ತಗೊಳ್ಳಿ, ಒಟ್ಟಾರೆ ಸಾಹಿತ್ಯದಲ್ಲಿ ನಿಮ್ಗೆ ತುಂಬಾ ಒಂದು ನಿಮ್ಮ ಒಂದು ಫೇವರೇಟ್ ಕವಿ ಅಂತ ಸೆಲೆಕ್ಟ್ ಮಾಡೋದಾದ್ರೆ ಯಾರನ್ನ ಮಾಡ್ತೀರಾ ನೀವು?
1: ನನಗೆ ಇಂಗ್ಲಿಷ್ ಅಲ್ಲಿ ಬಿಟ್ಟು ಶೇಕ್ಸ್ಪಿಯರ್, ಕೀಟ್ಸ್ ಇವ್ರು ಜಾಸ್ತಿ ಇಷ್ಟ, ಆಮೇಲೆ ವರ್ಡ್ಸ್ವರ್ತ್ ಇವ್ರು ಜಾಸ್ತಿ ಇಷ್ಟ ಆಗ್ತಾರೆ ಮೂರು ಜನ.
0: ಈಗ ಮುಂದಕ್ಕೆ ಯಾವ ಕವಿತೆಯನ್ನು ನೀವು ವಾಚನ ಮಾಡ್ತಾ ಇದೀರಾ ನಮಗೆ?
1: ಲೇಖನಿ ಮತ್ತೆ ಅವಳು ಒಂದು. ಲೇಖನಿ ಅವಳು, ನನ್ನಿ ಲೇಖನಿಯಿಂದ ಅವಳ ನೆತ್ತರಿನ ಹನಿಗಳು ಒಸರುತ್ತಿವೆ. ನನ್ನಿ ಲೇಖನಿಯಿಂದ ಅವಳ ನೆತ್ತರಿನ ಹನಿಗಳು ಒಸರುತ್ತಿವೆ. ಅವಳ ಉಸಿರು ಎಂದೋ ನಿಂತಿತ್ತು, ಅವಳ ಉಸಿರು ಎಂದೋ ನಿಂತಿತ್ತು. ನನ್ನಿ ಲೇಖನಿಯಲ್ಲಿ ಜೀವ ತುಂಬಿ ಬಂದಿತ್ತು, ನನ್ನಿ ಲೇಖನಿಯಲ್ಲಿ ಜೀವ ತುಂಬಿ ಬಂದಿತ್ತು.
0: ಅಂದ್ರೆ ಒಂದು ಸ್ತ್ರೀ ಸಂವೇದನೆಯ ಕವಿತೆ ಬರೆಯುವ ಕವಿಯತ್ರಿಗೆ ಅವಳು ಬರೆಯುವಂತಹ ಒಂದು ಸುಂದರವಾದ ಕವಿತೆ ಅಂದ್ರೆ ಇದಿರ್ಬೋದು. ಲೇಖನಿ ಮತ್ತು ಸ್ತ್ರೀಯನ್ನ ಒಂದು ಸಮೀಕರಣ ಮಾಡಿಕೊಂಡು ನೀವು ಬರೆದಿರುವಂತಹದ್ದು.
1: ನನಗೆ ಕೆಲವ್ರು ಹೇಳ್ತಾರೆ ಆ ರೀತಿ ಬರಿಬೇಡ, ಈ ರೀತಿ ಬರಿಬೇಡ, ನೀನ್ ಆ ರೀತಿ ಬರೀತೀಯ, ಸರಿ ಇರಲ್ಲ, ಹಂಗೆ ಹಿಂಗೆ ಅಂತ ಹೆಂಗೆಂಗೋ ಹೇಳ್ತಿರ್ತಾರೆ. ನೀವು ಮಾಡ್ತಿರೋದು ಸರಿ ಇಲ್ಲ, ಏನಾದ್ರೂ ಅನ್ಕೊಳ್ರಿ ನೀವು. ನನ್ನ ಲೇಖನಿನ ಬಂಧಿಸೋದಿಕ್ಕೆ ಆಗಲ್ಲ, ಅದನ್ನ ಯಾರು ಬಂಧಿಸೋದಿಕ್ಕೆ ಆಗಲ್ಲ.
0: ನಿಮ್ಮ ಪ್ರಕಾರ ಈಗ ಒಂದು ಈಗ ಇತ್ತೀಚೆಗೆ ಕವಿತೆಗಳು ಸಮಾಜಕ್ಕೆ ಒಳನೋಟವನ್ನು ಕೊಡುವಷ್ಟು ಶಕ್ತವಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದಾದ್ರೆ?
1: ಹಾ, ಕೆಲವರು ಬರೀತಾರೆ ಆ ಬೆಳಕಿಗೆ ಬರ್ತಿಲ್ಲ ಅದು. ದೊಡ್ಡ ದೊಡ್ಡವರೆಲ್ಲ ಬರೀತಿದ್ದಾರೆ, ಬಟ್ ಅದು ದುಡ್ಡಿಗೆ ಮತ್ತೆ ಹೆಸರಿಗೆ ಅನ್ನೋ ರೀತಿ ಆಗ್ತಿದೆ.
0: ಅಂದ್ರೆ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಷ್ಟೋ ಕವಿತೆಗಳು ಒಂದು ಕಾಲದಲ್ಲಿ ಕ್ರಾಂತಿಕಾರ ಅನ್ನುವಂತಹ ಮಟ್ಟಿಗೆ ಬೆಳೆದುಬಿಟ್ಟಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಅದು ಹಾಗೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ?
1: ಇಲ್ಲ, ಆ ರೀತಿ ಅನ್ನಿಸ್ತಿಲ್ಲ. ಇವಾಗ ಹೆಚ್ಚು ಪ್ರಶಸ್ತಿಗಳಿಗೋಸ್ಕರ ಬರೆಯುವಂತವ್ರೆ ಹೆಚ್ಚಾಗ್ತಿದ್ದಾರೆ.
0: ಹಾಗೆ ನೀವೀಗ ಕವಿತೆಗಳು ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಾಗೆ ಬರಿಬೇಡ ಹೀಗೆ ಬರಿಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ, ಹಾಗೇನೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಅವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಅವರು
1: ಕೆಲವರು ಸರಿ ಬರಿತಿದ್ಯಾ, ಹೌದು ಒಳ್ಳೆ ಥಾಟ್ ಇದೆ, ಒಳ್ಳೇದು, ಏನಾದ್ರು ಚೇಂಜಸ್ ಆಗುತ್ತೆ. ನಾನು ಮೇನ್ ಆಗಿ ಬರೆಯೋದು ಅಂತಂದ್ರೆ ಅದನ್ನ ಓದ್ಬಿಟ್ಟು ಒಬ್ರಾದ್ರೂ ಬದಲಾಗ್ತಾರೇನು ಅಂತ ಹೇಳ್ಬಿಟ್ಟು ನನಗೆ ಅನ್ಸಿದ್ದನ್ನ ಬರಿತೀನಿ. ಈ ಮೂಲಕನಾದ್ರೂ ಏನು ಮಾಡ್ಬೋದಾ ಬದಲಾವಣೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದೆ. ಕೆಲವ್ರು ಹೇಳ್ತಾರೆ ಈ ರೀತಿ ಬರಿತೀಯಲ್ಲ ತೊಂದರೆ ಆಗಲ್ವಾ ನಿನಗೇನೆ ಏನ ಆ ರೀತಿ ಅಂತಾರೆ. ಇನ್ ಕೆಲವ್ರು ಅಪೋಸ್ ಮಾಡ್ತಾರೆ ಅದನ್ನ, ಇದು ಎಷ್ಟು ಟಿಕ್ ಸರಿ ಅಂತ ಹೇಳ್ಬಿಟ್ಟು. ಇನ್ ಕೆಲವ್ರು ಸಪೋರ್ಟ್ ಮಾಡ್ತಾರೆ, ಬರೀ ಚೆನ್ನಾಗಿ ಬರೀತೀಯ, ಒಳ್ಳೆ ಥಾಟ್ಸ್ ಇದೆ ಅಂತ ಹೇಳಿ. ಆತರ
0: ಹಾಗೆ ಇತ್ತೀಚೆಗೆ ಮುಂಚಿನ ಹಾಗೆ ಅಲ್ಲ, ಈಗ ಹೆಚ್ಚಾಗಿ ಪ್ರಿಂಟ್ ಮೀಡಿಯಾಗಿಂತ ನಾವು ಸಾಮಾನ್ಯವಾಗಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇರಬಹುದು ಅಥವಾ ಫೇಸ್ಬುಕ್ ಅಲ್ಲಿ ಇರಬಹುದು, ಇಲ್ಲಿ ಕವಿತೆಗಳನ್ನ ನಾವು ಶೇರ್ ಮಾಡ್ತಾ ಇದ್ದೇವೆ. ಇದರಿಂದ ನಿಮ್ಗೆ ಯಾವ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ನಿಮಗೆ? ಇದರಿಂದ ತುಂಬಾ ಜನ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ, ನಿಮ್ಮ ಕವಿತೆಗಳನ್ನ ಬಹಳಷ್ಟು ಮಂದಿ ಅಂತ ಅವಕಾಶ ಸಿಗ್ತಾ ಇದೆಯಾ?
1: ಹಾ, ಅಲ್ಲಿ ತುಂಬಾ ಜನ ಓದ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಟೈಮ್ ಇರಲ್ಲ, ಟೈಮ್ ಇರಲ್ಲ. ವಾಟ್ಸಪ್ ಗ್ರೂಪ್ಸ್ ಅಂತೆ ಅದು ಇದು ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಎಫ್ ಬಿ ಗ್ರೂಪ್ಸ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ. ನನ್ನನ್ನು ಆಡ್ ಮಾಡಿದ್ದಾರೆ ತುಂಬಾ ಗ್ರೂಪ್ಸ್ಗೆ, ಲೈಕ್ ಇಲ್ಲ ಮತ್ತೆ ನಾನು ಲೆಫ್ಟ್ ಆಗ್ತಾ ಇರ್ತೀನಿ ಮತ್ತೆ ಅವ್ರು ತಗೊಂಡೋಗಿ ಆಡ್ ಮಾಡ್ತಿರ್ತಾರೆ. ಚೆನ್ನಾಗಿರುತ್ತೆ. ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಬ್ರು ಮಾಡ್ತಾರೆ ಟೈಮ್ ಪಾಸಿಗೆ ಸುಮ್ಮನೆ ವಿಮರ್ಶೆ ಮಾಡೋದು. ವಿಮರ್ಶೆ ಮಾಡಿದ್ರೆ ಪರವಾಗಿಲ್ಲ, ಕೆಲವ್ರು ಏನ್ ಮಾಡ್ತಾರೆ ಸುಮ್ಮನೆ ಟೈಮ್ ಪಾಸಿಗೆ, ಹಾ ಚೆನ್ನಾಗಿದೆ. ಇಲ್ಲಿ ಮೈನ್ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮಗೆ ನಮ್ಮಂತ ಕವಿಗಳಿಗೆ ವಿಮರ್ಶೆ ಮಾಡುವಂತವ್ರು, ನಿಮ್ಮ ತಪ್ಪುಗಳನ್ನ ಜೊತೆಗೆ ಸರಿಗಳನ್ನ ಹೇಳುವಂತವ್ರು ಇರ್ಬೇಕು. ಇವಾಗ ನೀನ್ ಬರ್ದಿರೋದು ಸರಿ ಇದೆ ಅಂತ ಮಾತ್ರ ಹೇಳೋದ್ರು ಜೊತೆಗೆ ವಾವ್ ಅಂತ ಹಾಕ್ತಾರೆ, ಇಲ್ಲ ಅಂತಂದ್ರೆ ಅದ್ಭುತವಾಗಿದೆ, ಹಂಗ್ ಬರೀತೀರಾ, ಹಿಂಗ್ ಬರೀತೀರಾ, ತುಂಬಾ ಚೆನ್ನಾಗಿದೆ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹುಡುಕಿ ಹೇಳೋರಿಲ್ಲ. ಹಾ, ನನಗೆ ಅಂತವ್ರು ಬೇಕು ಹೆಚ್ಚು. ಕೆಲವ್ರು ಇನ್ ಕೆಲವ್ರು ಇದಾರೆ, ಜರ್ನಲಿಸ್ಟ್ಗಳು ಮತ್ತೆ ರೈಟ್ಸ್ ಪೊಯೆಟ್ಸ್ ಇದಾರೆ. ನಾನು ಆಲ್ಮೋಸ್ಟ್ ಅವ್ರನ್ನ ಅಂಕಲ್ಸ್ ಆ ರೀತಿ ಕರಿತಾ ಇರ್ತೀನಿ. ನನ್ನ ಮತ್ತೆ ಅವ್ರ ನಡುವೆ ತಂದೆ ಮಗಳು ಅನ್ನೋ ರೀತಿ, ಗುರು ಮತ್ತೆ ಶಿಷ್ಯ ಅನ್ನೋ ರೀತಿ ಬಾಂಧವ್ಯ ಬೆಳೆದಿದೆ. ಸೊ ಅವರು ಹೇಳ್ತಿರ್ತಾರೆ ಈ ತರ ಬರಿ, ಹೀಗ್ ಬರಿಬೇಡ ಅಂತೇಳಿ. ಅವಾಗ ನನಗೆ ಖುಷಿ ಆಗುತ್ತೆ, ಏನಾದ್ರೂ ಒಂದು ಹೇಳ್ತಾರಲ್ಲ, ಮಾರ್ಗದರ್ಶನ ಸಿಗುತ್ತಲ್ಲ. ಇನ್ ಕೆಲವ್ರು ಸುಮ್ನೆ ವಾವ್ ಅಂತಾರೆ, ಅದ್ಭುತವಾಗಿದೆ ಅಂತಾರೆ, ಏನೋ ಆತರ ಸುಮ್ನೆ ಅಪ್ರಿಶಿಯೇಷನ್ ಮಾಡ್ಕೊಂಡು ಹೋಗ್ತಾರೆ. ಇನ್ ಕೆಲವ್ರು ಓದೇ ಇರಲ್ಲ ಅನ್ಸುತ್ತೆ ಅದನ್ನ,
0: ಓದೋದೇ ಕಮೆಂಟ್ ಮಾಡುವಂತವ್ರು ಇದ್ದಾರೆ. ಸೊ ಈಗ ಮುಂದಿನ ಯಾವ ಕವಿತೆಯನ್ನ ನೀವು ಓದ್ತಾ ಇದ್ದೀರಾ?
1: ಕಾರ್ಗಿಲ್ ಅಂತ ಹೇಳಿ.
0: ಬಹುಶಃ ಯುದ್ಧದ ಕುರಿತಾಗಿ ಬರೆದಿರುವಂತಹ ಒಂದು ಸುಂದರವಾದ ಕವಿತೆ.
1: ಇದು ಕಾರ್ಗಿಲ್ ದಿವಸದ ದಿನ ಬರ್ತಿದ್ದು.
0: ಓಕೆ,
1: ಹೋದ ವರ್ಷ. ಕಾರ್ಗಿಲ್ ಝೇಂಕರಿಸಿದವು ಅವನೆದೆಯೊಳಗಿನ ದೇಶಪ್ರೇಮದ ಸಿಡಿಮದ್ದುಗಳು. ಝೇಂಕರಿಸಿದವು ಅವನೆದೆಯೊಳಗಿನ ದೇಶಪ್ರೇಮದ ಸಿಡಿಮದ್ದುಗಳು. ಗುಡುಗಿದವು ಅವನುಸಿರಿನಲ್ಲಿಯ ಮಾತೃಪ್ರೀತಿಯ ಬಂದೂಕುಗಳು. ಗುಡುಗಿದವು ಅವನುಸಿರಿನಲ್ಲಿಯ ಮಾತೃಪ್ರೀತಿಯ ಬಂದೂಕುಗಳು. ಮಿಂಚು ಬರಲು ಅವನು ಹರಿಸಿಯೇ ಬಿಟ್ಟಿದ್ದ ತನ್ನ ನೆತ್ತರಿನ ಮಳೆಯ. ಭಾರತ ಮಾತೆ ಮಿಂದೆದ್ದಳು ತನ್ನ ವೀರಪುತ್ರನ ಯಶೋಗಾಥೆಯಿಂದ. ಅವನ ಕೆಚ್ಚೆದೆಯಲ್ಲಿ ವಿಜಯೋತ್ಸವದ ಘಂಟಾಘೋಷವದು ಮೊಳಗುತ್ತಿರಲು ತನ್ನ ಹೃದಯದ ಬಡಿತವನ್ನೇ ಅರ್ಪಿಸಿ ಬಿಟ್ಟಿದ್ದ ಆ ಭಾರತೀಯ ವೀರ ಯೋಧ. ತನ್ನ ಜನತೆ ನೆಮ್ಮದಿಯಾಗಿ ಮಲಗಲು ತಾನು ಶಾಶ್ವತವಾಗಿಯೇ ಮಲಗಿಬಿಟ್ಟಿದ್ದ. ಜಗತ್ತಿನೆಲ್ಲೆಡೆ ತನ್ನ ತಾಯಿಯ ಕೀರ್ತಿ ಪತಾಕೆ ಹಾರಿಸಲು.
0: ಬಹಳ ಸುಂದರವಾಗಿತ್ತು. ಸೈನಿಕ ಹೇಗೆ ತನ್ನ ದೇಶದ ಜನತೆ ನೆಮ್ಮದಿಯಿಂದ ನಿದ್ದೆ ಮಾಡಲಿ ಅಂತ ಆತ ಶಾಶ್ವತವಾಗಿ ನಿದ್ದೆಗೆ ಚಾರ್ತಾನೆ ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದೀರಾ. ಮುಂದಕ್ಕೆ ಭಾವನವರೇ, ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ ಮುಂದಕ್ಕೆ?
1: ನನಗೆ ಮುಂದೆ ತುಂಬಾ ಕನಸುಗಳಿದೆ. ಒಂದು UPSC ಕೋಚಿಂಗ್ ಹೋಗ್ಬೇಕಂತ ಒಂದು ಆಸೆ ಇದೆ. ಸಾಧ್ಯವಾದ್ರೆ ಕೋಚಿಂಗ್ ಹೋಗೋದು, ಇಲ್ಲ ಅಂತಂದ್ರೆ ನಾನೇ ಸ್ವಂತ ಓದಿ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ಬೇಕು ಅನ್ನೋ ಒಂದಿದೆ. ಜೊತೆಗೆ PhD ಮಾಡ್ಬೇಕಂತ ಇದೆ
0: ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯದಲ್ಲಿ PhD
1: ಮಾಡ್ಬೇಕಂತ ಇದೆ.
0: ಒಳ್ಳೇದು ಭಾವನಾ ಅವರೇ, ನಿಮ್ಮ ಎಲ್ಲಾ ಕನಸುಗಳು ಈಡೇರ್ಲಿ, ನಿಮ್ಮ ಲೇಖನಿಯಿಂದ ಮತ್ತಷ್ಟು ಕವಿತೆಗಳು ಬರಲಿ, ಸ್ತ್ರೀ ಸಂವೇದನೆಯ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತಹ ಕವಿತೆಗಳು ಮತ್ತಷ್ಟು ಮೂಡಿ ಬರಲಿ ಅನ್ನುವಂಥದ್ದು ಆಕಾಶವಾಣಿಯ ಹಾರೈಕೆ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಭಾವನಾ.
1: ತಮಗೂ ಕೂಡ ಧನ್ಯವಾದಗಳು.

0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆನಂದಿಬಾಯಿ ಜೋಶಿ ಇವರ ಕುರಿತು ಮಾತನಾಡಲಿದ್ದಾರೆ ಶೃಂಗಶ್ರೀ ಟಿ. ಬಳಿಕ ಕೆಲವು ಚಿತ್ರಗೀತೆಗಳು ಕೇಳುವಿರಿ.
1: ಸ್ನೇಹಿತರೆ, ಇವತ್ತಿನ ದಿನ ಧೀಮಂತ ನಾಯಕಿಯೊಬ್ಬಳ ಆತ್ಮಕಥೆಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಚ್ಛಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ಭಾರತ ಒಂದು ಪಿತೃಪ್ರಧಾನ ಸಮಾಜ. ಇಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಹೆಣ್ಣು ಶೋಷಣೆಗೆ ಒಳಗಾದವಳೆ. ಇಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಪುರುಷನ ಹಮ್ಮಿಕೆ ಮೇಲುಗೈ ಸಾಧಿಸಿರೋ ದೇಶ ಭವ್ಯ ಭಾರತ. ಹಲವಾರು ಚರಿತ್ರಕಾರರು ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧಗಳ ಕಥೆಗಳನ್ನ ದೊಡ್ಡ ಇತಿಹಾಸ ಎಂಬಂತೆ ಬರೆದಿಟ್ಟಿದ್ದಾರೆ. ವಿನಃ ತಾನು ಕಲಿಬೇಕು, ತಾನು ವಿದ್ಯಾವಂತಾಗಬೇಕು ಅಂತ ಶಾಲೆಗೆ ಹೊರಟಾಗ ಅವಳನ್ನ ಕಲ್ಲಿನಿಂದ ಹೊಡೆದದ್ದು, ಅವಳ ಮೇಲೆ ಸೆಗಣಿ ನೀರು ಎರಚಿ ಅವಳನ್ನ ಅಮಾನವೀಯವಾಗಿ ನಡೆಸಿಕೊಂಡಂತ ಘಟನೆಗಳು ಯಾವ ಇತಿಹಾಸದ ಸಂಪುಟದಲ್ಲೂ ಯಾವ ಚರಿತ್ರಗಾರನು ಬರೆದಿರಲಿಲ್ಲ. ಶುಶ್ರೂಷೆ ಎನ್ನುವುದು ಹೆಣ್ತನದ ಆದಿಗುಣ ಎಂದು ಅರಿವಿದ್ರೂ ಕೂಡ ವೈದ್ಯ ವಿಜ್ಞಾನಕ್ಕೆ ಮಹಿಳೆಯರನ್ನ ವೈದ್ಯಕೀಯ ಪ್ರಪಂಚಕ್ಕೆ ಪ್ರವೇಶ ಕೊಡೋದಿಲ್ಲ. ಅವರ ವೈದ್ಯರಾಗೋ ಆಸೆ ಆಕಾಂಕ್ಷೆಗಳನ್ನ ಕಟುವಾಗಿ ವಿರೋಧಿಸುವ ಜನರ ನಡುವೆಯೂ ಕೂಡ ಗಾಯ ಗುಣಪಡಿಸುವ ಆತ್ಮೀಯ ಗುಣವುಳ್ಳ ಹೆಣ್ಣು ವೈದ್ಯರಾಗುವುದನ್ನ ಈ ಜಗತ್ತು ಕಂಡಿತು ಕೇವಲ 100-150 ವರ್ಷಗಳ ಹಿಂದೆ. ಅದು ನಿಜಕ್ಕೂ ಒಂದು ದೊಡ್ಡ ಯುದ್ಧವೇ ಸರಿ. ಪುರುಷ ಅಹಮ್ಮಿಕೆಯ ವಿರುದ್ಧ ಪ್ರಮೀಳ ಪ್ರಾವೀಣ್ಯತೆಯ ಗೆಲುವು, ಅದರಲ್ಲಿ ಒಂದು ಗೆಲುವು ಇಂದಿನ ಸಂಚಿಕೆಯ ಧೀಮಂತ ನಾಯಕಿ ಆನಂದಬಾಯಿ ಜೋಶಿಯದ್ದು. ಸ್ನೇಹಿತರೆ, ವೈದ್ಯಕೀಯ ರಂಗ ಪೂರ್ಣ ಪುರುಷರ ಸೊತ್ತಾಗಿದ್ದ ಕಾಲದಲ್ಲಿ ಹೆಣ್ಣಿಗೆ ಅದು ನಿಷಿದ್ಧ ರಂಗವಾಗಿತ್ತು. ಅಂತಹ ನಿಷಿದ್ಧನ್ನ ಮೀರಿಯೂ ಕೂಡ 15-16 ಶತಮಾನಗಳಲ್ಲಿ ಹೆಣ್ಣು ರೋಗ ನಿವಾರಣೆ ಮಾಡುವ ಕಾರ್ಯದಲ್ಲಿ ತೊಡಗಿ ಯಶಸ್ವಿಯಾಗ್ತಾಳೆ. ಆದ್ರೆ ಪ್ರತಿಫಲವಾಗಿ ಅವಳೊಬ್ಬ ಮಾಟಗಾತಿ, ಹೆಣ್ಣಿಗೆ ಗಾಯ ಗುಣಪಡಿಸೋ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಸಾರಿದ ಪುರುಷ ಅಹಂನ ಶೋಷಣೆಯ ವಿರುದ್ಧ ಎಷ್ಟೋ ಹೆಣ್ಮಕ್ಕಳು ವೈದ್ಯಕೀಯ ಸೇವೆ ಮಾಡಕ್ಕನ್ನೋ ಮಹತ್ವಾಕಾಂಕ್ಷೆ ಉಳ್ಳವರು. ಗಂಡು ವೇಷ ತೊಟ್ಟು ಮದುವೆಯೂ ಆಗದೆ ತನ್ನೆಲ್ಲ ದೈಹಿಕ ಆಸೆಗಳನ್ನ ಬದಿಗಿಟ್ಟು ಸಮಾಜ ಸೇವೆ ಮಾಡಿ ಜೀವನದುದ್ದಕ್ಕೂ ಗಂಡಾಗೆ ವೇಷ ಧರಿಸಿದ ಎಷ್ಟೋ ನಿದರ್ಶನಗಳಿವೆ. ಅದರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ಮಾರ್ಗರೇಟ್ ಅನಾಬರ್ಕಲಿ, ನಮ್ಮ ಭವ್ಯ ಭಾರತದಲ್ಲೇ ಹುಟ್ಟಿದಂತ ರೂಪಾ ಮಂಜರಿ, ಇನ್ನು 10 ಜನ. ಅಂತಹ ಅದಿ ವೈದ್ಯರ ಮುಳ್ಳಿನ ಹಾದಿಯಲ್ಲೇ ಸಾಗಬೇಕೆಂದು ಜನಿಸಿದವಳೆ ಆನಂದಬಾಯಿ ಜೋಶಿ, ನನ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ನಿಜದ ನಾಯಕಿ, ಭಾರತದ ಮೊತ್ತ ಮೊದಲನೆಯ ಪದವೀಧರ ಮಹಿಳಾ ವೈದ್ಯೆ ಆನಂದಬಾಯಿ ಜೋಶಿ. ಸ್ನೇಹಿತರೆ, ನಾ ನಿಮಗೆ ಮೊದಲ ಹೇಳ್ದಂಗೆ ಇವತ್ತಿನ ಕಾನ್ಸೆಪ್ಟ್ ನನ್ನ ಮೆಚ್ಚಿನ ಪುಸ್ತಕ. ಹಾಗಾಗಿ ನಾನು ನಿಮ್ ಜೊತೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದವರಾದ ಚಂದ್ರಶೇಖರ್ ರವರು ಬರೆದಿರುವ ಒಂದು ಜೀವನ ಚರಿತ್ರೆ, ಅಗ್ನಿದಿವ್ಯದ ಹುಡುಗಿ. ಇದು ಭಾರತದ ಮೊತ್ತ ಮೊದಲ ಮಹಿಳಾ ವೈದ್ಯೆಯ ಸಾಹಸಗಾಥೆಯನ್ನ ನಮಗೆ ತಿಳಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಕಥೆಯ ನಾಯಕಿ ಆನಂದಬಾಯಿ, ತನ್ನ ಭವ್ಯ ಭಾರತದ ಮೊದಲ ಮಹಿಳಾ ವೈದ್ಯೆ. ಆದ ಕಥೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ರೋಮಾಂಚನ ಅನಿಸುತ್ತೆ. ತನ್ನ 12 ವಯಸ್ಸಿನಲ್ಲಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡು ಆನಂದಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗದೆ ಮಗು 10ನೇ ದಿನಕ್ಕೆ ಸಾವಿಗೀಡಾಗುವ, ಆಗ ತಾನೂ ಕೂಡ ವೈದ್ಯಳಾಗಿದ್ದರೆ ತನ್ನ ಮಗು ಬದುಕುತ್ತಿತ್ತೆಂಬ ಆಲೋಚನೆಯಿಂದ ಹುಟ್ಟಿದ ಮಹಾಕನಸೇ ತಾನು ವೈದ್ಯಳಾಗಬೇಕೆಂಬ ಮಹಾಕನಸು. ಆ ಮಹಾಕನಸನ್ನ ನನಸು ಮಾಡಿಕೊಳ್ಳೋ ಅವಳ ಮಹಾಪಯಣದಲ್ಲಿ ಅವಳು ಪಟ್ಟ ಕಷ್ಟ ಕಾರ್ಪಣ್ಯಗಳ ಯಶೋಗಾಥೆಯೇ ಇವತ್ತಿನ ನನ್ನ ಮೆಚ್ಚಿನ ಪುಸ್ತಕದ ಕಥೆ. ಸ್ನೇಹಿತರೆ, ಪೇಶ್ವೆ ಮನೆತನದ ಹುಡುಗಿ ನಮ್ಮ ಈ ಆನಂದಬಾಯಿ. ಯಮುನೆ ಅನ್ನೋದು ಅವಳ ಬಾಲ್ಯದ ಹೆಸರು. ಯಮುನೆಯ ತಂದೆ ಗಣಪತಿ ರಾವ್ ಅಮೃತೇಶ್ವರ್ ಜೋಶಿ, ಕಲ ಸಂಪ್ರದಾಯಸ್ಥ ಚಿತ್ಭಾವನ ಬ್ರಾಹ್ಮಣರು, ದೊಡ್ಡ ಜಮೀನ್ದಾರರು, ಮರಾಠಿ ನಾಡನ್ನ ಆಳಿದ ಪೇಶ್ವೆಧಾರರು. ನಮ್ಮ ಈ ಗಣಪತಿ ರಾಯರಿಗೆ 3 ಮದುವೆಗಳಾಗಿದ್ದರೂ ಆ 3 ಹೆಂಡತಿಯರಲ್ಲಿ 3ನೇ ಹೆಂಡತಿಗೆ ಜನಿಸಿದ ಮಗಳೆ ಯಮುನೆ. 5 ಮಗುವು ಹೆಣ್ಣಾದಾಗ ಎಷ್ಟೋ ಹೋಮ ಹವನಗಳನ್ನ ಮಾಡಿಯೂ ಕೂಡ ಗಂಡು ಮಗುವೆ ಆಗದಿದ್ದಾಗ ಕಾತರದಲ್ಲಿ ಹುಟ್ಟಿದವಳೆ ಯಮುನೆ. ಹುಟ್ಟಿದಾಗಿನಿಂದಲೇ ಯಮುನೆ ಬಹಳ ಚೂಟಿ. ಒಂದು ಸಾರಿ ಓದಿದ್ದನ್ನ ಅಚ್ಚಳಿಯದಂತೆ ನೆನಪಿನಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯ ಇದ್ದವಳು. ಇವಳ ಈ ಸಾಮರ್ಥ್ಯವನ್ನ ನೋಡಿನೇ ಅವರ ತಂದೆ ಅಂದ್ರೆ ಗಣಪತಿ ರಾಯರು ಇವಳನ್ನ ಶಾಲೆಗೆ ಸೇರಿಸಿ ಹೇಳಿ ಕೇಳಿದ್ದನ್ನೆಲ್ಲ ಕೊಡಿಸಿ ಪುಸ್ತಕಗಳನ್ನ ಎಲ್ಲೆಲ್ಲಿಂದಲೋ ತಂದು ಕೊಡುತ್ತಿದ್ದರು. ಆದರೆ ಇವಳ ಈ ಚಾಣಾಕ್ಷಣವೇ ತಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಎಂಬುದು ಇವಳ ತಾಯಿಯ ನಿಲುವು. ಅಪ್ಪ ಮಮತೆಯ ಪ್ರೀತಿಯ ಕಡಲಾದರೆ ತಾಯಿ ಹಿಂಸಿಸೋ ರಾಕ್ಷಸಿಯಂತೆ. ಎಲ್ಲ ಹುಡುಗಿಯರಂತೆ ಯಮುನೆಗೆ ತಾಯಿಯ ಪ್ರೀತಿ ಸಿಗಲೇ ಇಲ್ಲ. ಆನಂದಿಯ ಬಹಿರ್ಮುಖಿ ವ್ಯಕ್ತಿತ್ವ, ಗಂಡು ಹುಡುಗಿಯರ ಬೇಕಾದ ಪ್ರತಿಭಾ ಸಂಪನ್ನತೆ ಅವಳ ಅಮ್ಮನಿಗೆ ಹಿಡಿಸಲೇ ಇಲ್ಲ. ಸುಖ ಸುಮ್ಮನೆ ಅವಳನ್ನ ಸಿಕ್ಕದರಲ್ಲಿ ಹೊಡೆಯುತ್ತಿದ್ದರು. ಅಡುಗೆ ಒಲೆಗೆ ಇಕ್ಕಿದ್ದ ಕಟ್ಟಿಗೆ ತುಂಡಲ್ಲೇ ಆ ಎಳೆ ಜೀವಕ್ಕೆ ತಳಿಸುತ್ತಿದ್ದರಂತೆ. ಒಂದು ವೇಳೆ ತಪ್ಪಿಸಿಕೊಂಡು ಓಡಿದರೆ ಕಲ್ಲು ಎಸೆಯುತ್ತಿದ್ದರಂತೆ. ಹೀಗಿತ್ತು ನಮ್ಮ ಯಮುನಿಯ ಬಾಲ್ಯ. ಅವಳಿಗೆ ಪ್ರಾಯ 8 ತುಂಬಿದಾಗ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ. ಆಗ ನೆನಪಾದದ್ದೇ ಅವಳಿಗೆ ಪಾಠ ಹೇಳಿಕೊಡಲು ಬರುತ್ತಿದ್ದ ಗೋಪಾಲ ವಿನಾಯಕ ಜೋಶಿ. ಆನಂದಬಾಯಿ ಬದುಕಲ್ಲಿ ಮುಖ್ಯ ತಿರುವಿಗೆ ಕಾರಣನಾದವ. ಈತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಗುಮಾಸ್ತೆ ಕೆಲಸದಲ್ಲಿದ್ದವ. ಮಹಾರಾಷ್ಟ್ರದ ಥಾಣೆ ಸಮೀಪದ ಸಂಗಮನೇರದಲ್ಲಿ ಹುಟ್ಟಿದ ಗೋಪಾಲ ಜೋಶಿ ಆನಂದಿಗಿಂತ 20 ವರ್ಷ ದೊಡ್ಡವನು. ಸುತ್ತಲಿನವರ ಕಣ್ಣಿಗೆ ಕ್ರಾಂತಿಕಾರಿಯಂತೆ, ವಿಕ್ಷಿಪ್ತನಂತೆ, ಹುಚ್ಚನಂತೆ ಕಾಣಿಸುತ್ತಿದ್ದವನು. 16 ಹುಡುಗನಿದ್ದಾಗಲೇ ಗೋಪಾಲಿಗೆ ಮೊದಲ ಮದುವೆ ಮಾಡಿಸಿರುತ್ತಾರೆ. ಕೈ ಹಿಡಿದ ಆಕೆಯ ವಯಸ್ಸು ಕೇವಲ 6. ಅವಳನ್ನ ವಿದ್ಯಾವಂತಳನಾಗಿಸಬೇಕೆಂಬ ಉದ್ದೇಶದಿಂದ ಹೊಡೆದು ಬಡಿದು ಪಾಠ ಹೇಳಿಕೊಡುತ್ತಿದ್ದನಂತೆ. ದುರದೃಷ್ಟವೇ, ಗೋಪಾಲನ 25 ವಯಸ್ಸಿನಲ್ಲಿ ಪತ್ನಿ ಸಾವಿತ್ರಿ ತೀರಿಕೊಳ್ಳುತ್ತಾಳೆ. ಮೊದಲ ಹೆಂಡತಿ ತೀರಿದ ನಂತರ ಮನೆಯವರಿಂದ ಮತ್ತೊಂದು ಮದುವೆಗೆ ಒತ್ತಡ ಬಂದಾಗ ಯೋಚನೆಗೆ ಬಂದದ್ದೇ ವಿಧವಾ ವಿವಾಹ. ಅದು ದೇಶದಲ್ಲಿ ವಿಧವಾ ವಿವಾಹದ ಚಳುವಳಿ ಶುರುವಾಗಿದ್ದ ಕಾಲ. ಗೋಪಾಲನು ಕೂಡ ವಿಧವಾ ವಿವಾಹವನ್ನ ಮಾಡಿಕೊಳ್ಳೋ ಉದ್ದೇಶದಲ್ಲಿದ್ದವನು. ಆದ್ರೆ ಅದು ಸಾಧ್ಯವಾಗದ ಕಾರಣ ಯಮುನೆಯೊಟ್ಟಿಗೆ ಮದುವೆ ಜರುಗುತ್ತದೆ. ಆಗ ಆನಂದಿಗೆ ಕೇವಲ 9 ವರ್ಷಗಳು. ಆತ 26 ಹರೆಯದವನು. ಸಂಪ್ರದಾಯದಂತೆ ಮದುವೆಯ ನಂತರ ಗಂಡನ ಬಯಕೆ ಅವಳ ಹೆಸರನ್ನ ಆನಂದಿ ಎಂದು ಬದಲಾಯಿಸಲಾಗುತ್ತದೆ. ಆದರೆ ಮೈನರಿಯದೆ ಗಂಡನ ಮನೆಗೆ ಕಳುಹಿಸಿದ ಕಾರಣ ಆನಂದಿ ತವರಲ್ಲೇ ಉಳಿದುಕೊಳ್ಳುತ್ತಾಳೆ. ಗೋಪಾಲನು ಠಾಣೆಯ ಕಚೇರಿ ಕೆಲಸಿಸಿ ಅಲ್ಲಿಗೆ ಹೋಗುತ್ತಿದ್ದ. ಮನೆಯವರ ಕಟ್ಟು ವಿರೋಧದ ನಡುವೆಯೂ ಗೋಪಾಲ ಆನಂದಿಗೆ ವಿದ್ಯಾಭ್ಯಾಸ ನೀಡುತ್ತಾನೆ. ಅವಳು ನಿದ್ದೆಯಿಂದ ಜೋಂಪಡಿಸಿದರೆ ಸಿಕ್ಕ ಸಿಕ್ಕದರಲ್ಲಿ ಹೊಡೆಯುತ್ತಿದ್ದನಂತೆ. ಇತ್ತ ಇವಳು ಗಂಡನಾಜ್ಞೆಯಂತೆ ಪುಸ್ತಕ ಹಿಡಿದು ಓದುತ್ತಿದ್ದರೆ ಅಮ್ಮ ಅಜ್ಜಿ ಚಡಪಡಿಸುತ್ತಿದ್ದರಂತೆ. ಕೊನೆಗೊಂದು ದಿನ ಇದೇ ಮನೆಯಲ್ಲಿದ್ದರೆ ಆನಂದಿಯ ವಿದ್ಯಾಭ್ಯಾಸ ನಡೆಯದು ಎಂದು ಗೋಪಾಲ ಆನಂದಿಯೊಡನೆ ಬೇರೆ ಮನೆಯಲ್ಲಿ ಕೊಂಕಣ ತೀರದ ಆಲಿಭಾಗಕ್ಕೆ ಬಂದು ನೆಲೆಸುತ್ತಾನೆ. ಅಲ್ಲಿಂದ ಆನಂದಿಯ ಹೊರ ಜಗತ್ತಿಗಿಡುವ ಮೊದಲ ಹೆಜ್ಜೆ, ಅಕ್ಷರ ಲೋಕದತ್ತ ಮೊದಲ ಹೆಜ್ಜೆ, ಬದುಕು ಬದಲಿಸುವಂತಹ ಮೊದಲ ಹೆಜ್ಜೆ, ಚರಿತ್ರೆ ನಿರ್ಮಿಸುವ ಮೊದಲ ಹೆಜ್ಜೆ ಅಲ್ಲಿಂದಲೇ ಶುರುವಿಟ್ಟಳು. ಕಲ್ಯಾಣದಿಂದ ಅಲಿಭಾಗಕ್ಕೆ ಬಂದು ನೆಲೆಸಿದ ಆನಂದಿ ಗೋಪಾಲರ ಬದುಕು ತೀರಾ ಸಂಕಷ್ಟದಲ್ಲಿಯೇ ಸಾಗುತ್ತದೆ. ಸ್ವಲ್ಪ ದಿನಗಳ ನಂತರ ಆನಂದಿ ಗರ್ಭಿಣಿಯಾಗುತ್ತಾಳೆ. ಅವಳು ಗಂಡು ಮಗುವಿಗೆ ಜನ್ಮವಿತ್ತಾಗ ಕೇವಲ ಅವಳಿಗೆ 12 ವರ್ಷ. ಆ ಖುಷಿ ಗೋಪಾಲನಿಗೆ ಸಂತಸಕರವಾಗಿರುವುದಿಲ್ಲ. ಆದರೆ ಆನಂದಿಗೂ ಕೂಡ ಹುಟ್ಟಿದ ಖುಷಿ ಕೇವಲ 10 ದಿನಗಳಲ್ಲೇ ನಾಶವಾಗಿ ಹೋಗಿರುತ್ತದೆ. ವಿಪರೀತ ಜ್ವರದಿಂದ ಯಾವ ವೈಜ್ಞಾನಿಕ ಚಿಕಿತ್ಸೆಯೂ ಸಿಗದ ಕಾರಣ ಸಂಪ್ರದಾಯಗಳ ಕಟ್ಟುಪಾಡುಗಳ ನಿಯಮವನ್ನ ಮೀರಲಾಗದೆ ಆನಂದಿಯನ್ನು ಯಾವ ವೈದ್ಯಕೀಯ ಚಿಕಿತ್ಸೆಯಿಂದ ಅವಳ ಮಗುವನ್ನು ಪಾರು ಮಾಡಲಾಗದೆ ಮಗು 10 ದಿನಕ್ಕೆ ತೀರಿಕೊಳ್ಳುತ್ತದೆ. ಬಹುಶಃ ಸ್ನೇಹಿತರೆ ಆ ದಿನಗಳಲ್ಲೇ ಇರಬೇಕು ಆನಂದಿ ಮನೊಳಗೆ ಒಂದು ಗಟ್ಟಿ ನಿರ್ಧಾರ ರೂಪ ತಳೆದದ್ದು. ತನ್ನ ಕರುಳ ಕುಡಿ ಸಾಯಲು ಸರಿಯಾದ ಚಿಕಿತ್ಸೆ ಇಲ್ಲದಿರುವುದೇ ಕಾರಣ ಎಂಬುದು ಅರಿವಿಗೆ ಬಂದದ್ದು. ಸುತ್ತಲಿನ ಸ್ತ್ರೀ ಸಂಕುಲದ ಕೊರಗು ಸ್ವಂತದಿಂದಲೇ ಶ್ರುತಪಟ್ಟಿತ್ತು. ತನ್ನಂತೆ ಹೀಗೆ ಇಡೀ ದೇಶದ ಲಕ್ಷಾಂತರ ಮಹಿಳೆಯರು ಕೊರಗುತ್ತಿರುವುದು ಕಣ್ಣಿಗೆ ಕಾಣಿಸಿದ್ದು. ಆಗಲೇ ಆನಂದಿಯ ಎದೆಯೊಳಗೆ ಅಂತಹದೊಂದು ಮಹಾಕನಸು ತೆರಳದದ್ದು. ತಾನಾದರೂ ವೈದ್ಯಕೀಯ ಕಲಿಯಬೇಕು, ಡಾಕ್ಟರಳಾಗಬೇಕು, ಈ ನೆಲದ ಲಕ್ಷಾಂತರ ಹೆಣ್ಮಕ್ಕಳ ಸಂಕಷ್ಟಕ್ಕೆ ನೆರವಾಗಬೇಕು ಎಂಬ ಮಹಾಕನಸು. ಆ ಮಹಾಕನಸಿಗೆ ಮತ್ತಷ್ಟು ಕೊಟ್ಟಿದ್ದು ಆಗತಾನೆ ಭಾರತಕ್ಕೆ ಪ್ರವೇಶ ಪಡೆದಿದ್ದ ಕ್ರೈಸ್ತ ಮಿಷನರಿಗಳು. ವೈದ್ಯಕೀಯ ವಿದ್ಯಾಭ್ಯಾಸ ಪಡೆಯುವ ಉದ್ದೇಶದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳುತ್ತೇನೆಂದು ನಂಬಿಸಿ ಕ್ರೈಸ್ತ ಮಿಷನರಿಗಳ ಮಿತ್ರ ಸ್ನೇಹ ಪಡೆಯುತ್ತಾನೆ. ಆಲಿಭಾಗದಲ್ಲಿ ಕನಸು ಸಾಕಾರಗೊಳ್ಳದ್ದರಿಂದ ಕೊಲ್ಲಾಪುರಕ್ಕೆ ತೆರಳುತ್ತಾರೆ. ಅಲ್ಲಿ ಶಾಲೆಗೆ ಸೇರುವ ಆನಂದಿ ಶಾಲೆಗೆ ಹೊರಟ ಮೊದಲ ಬ್ರಾಹ್ಮಣ ಹುಡುಗಿಯಾಗುತ್ತಾಳೆ. ಆ ವಿದ್ಯಾಭ್ಯಾಸಕ್ಕೆ ಸಹಾಯ ಸಿಗದಿದ್ದಾಗ ಕೊಲ್ಲಾಪುರದಿಂದ ಮುಂಬೈಗೆ, ಮುಂಬೈಯಿಂದ ಭುಜ್ಗೆ ಪ್ರಯಾಣ ಬೆಳೆಸುತ್ತಾರೆ. ಫಾದರ್ ಗುಹಿನರ ಶಿಫಾರಸಿನ ಜೊತೆಗೆ ಅಮೆರಿಕದ ಪ್ರಸಿದ್ಧ ಪ್ರೆಸ್ಬಿಟೇರಿಯನ್ ಮಿಷನರಿ ಫಾದರ್ ರಾಯಲ್ ಗೋಲ್ಡ್ ವೈಲ್ಡರ್ ಆನಂದಿ ಗೋಪಾಲರ ಮನವಿಯನ್ನ, ಅವರು ಅಮೆರಿಕಾಗೆ ಬಂದು ವೈದ್ಯಕೀಯ ಪದವಿ ಪಡೆಯುವ ಕನಸನ್ನ ನಿರ್ಲಕ್ಷಿಸುವುದಲ್ಲದೆ ಆ ಪತ್ರಗಳನ್ನು ತನ್ನದೇ ಪತ್ರಿಕೆಯಲ್ಲಿ ಪ್ರಕಟಗೊಳಿಸುತ್ತಾನೆ. ವೈಲ್ಡರ್ಗೆ ಕ್ರೈಸ್ತೇತರರು ಅಮೆರಿಕ ಪ್ರವೇಶಿಸುವುದನ್ನು ಹೇಗೆ ನಿರ್ಬಂಧಿಸಿದೆ ಎಂದು ಅಮೆರಿಕನ್ನರಿಗೆ ತಿಳಿಸುವುದು ಇದರ ಹಿಂದಿನ ಉದ್ದೇಶವಾಗಿರುತ್ತದೆ. ಆದರೆ ಅಕ್ರೈಸ್ತ ನಾಡಿನ ಸಾಮಾನ್ಯ ಹೆಣ್ಣೊಬ್ಬಳು ಬೇರೊಂದು ರೀತಿ ಯೋಚಿಸಿರುತ್ತಾಳೆ. ರೊಸಲ್ಲೋ ಎಂಬ ಊರಿನ ಥಿಯೋಡಿಸಿಯಾ ಕಾರ್ಪೆಂಟರ್ ಎಂಬ ಮಹಿಳೆ ಹಲ್ಲು ನೋವಿನ ಚಿಕಿತ್ಸೆಗೆಂತೂ ದಂತ ಚಿಕಿತ್ಸಾಲಯಕ್ಕೆ ತೆರಳಿರುತ್ತಾಳೆ. ಅಲ್ಲಿ ಅವಳಿಗೆ ಮಿಷನರಿ ರಿವ್ಯೂ ಪತ್ರಿಕೆ ಅವಳ ಕೈ ಸೇರಿರುತ್ತದೆ. ವೈಲ್ಡರ್ ಮತ್ತು ಆನಂದಿಯರ ನಡುವೆ ನಡೆದ ಪತ್ರ ವ್ಯವಹಾರ ಕಣ್ಣಿಗೆ ಬಿದ್ದಿರುತ್ತದೆ. ಮತ್ತೆ ಧರ್ಮಗಳ ಅಫೀಮು ಹತ್ತಿಸಿಕೊಳ್ಳದ ಕಾರ್ಪೆಂಟರ್ ಮನಸ್ಸು ಕರಗಿರುತ್ತದೆ. ಓದುತ್ತಾ ಹೋದಂತೆ ಅಸಾಧ್ಯ ಛಲವುಳ್ಳ ಹೆಣ್ಣಿನ ಆರ್ತನಾದ ಪಾತಾಳದಿಂದ ಕೇಳಿಸಿದಂತೆ ಭಾಸವಾಗಿರುತ್ತದೆ. ಕೇವಲ ನಾಡಿನ ಸ್ತ್ರೀ ಸಂಕುಲದ ಸಂಕಷ್ಟ ಮುಕ್ತಿಗಾಗಿ ಯಾಚಿಸುತ್ತಿರುವ ಹೆಣ್ಣಿಗೆ ಪುರೋಹಿತ ಶಾಹಿ ದ್ರೋಹ ಬೈಗುತ್ತಿದೆಯಲ್ಲ ಅನ್ನಿಸಿ ತಾನಾದರೂ ಅವಳಿಗೆ ಸಾಧ್ಯವಾದಷ್ಟು ನೆರವಾಗಬೇಕೆಂದು ಅದೇ ಪತ್ರಿಕೆಯಲ್ಲಿದ್ದ ಆನಂದಿ ಗೋಪಾಲರ ವಿಳಾಸ ಬರೆದಿಟ್ಟುಕೊಂಡು ಪತ್ರ ಬರೆದಿರುತ್ತಾಳೆ. ಆದರೆ ಅಷ್ಟರಲ್ಲಿ ಆನಂದಿ ಗೋಪಾಲ ಕೊಲ್ಲಾಪುರದಿಂದ ಬಾಂಬೆ, ಗಿನ್ಗಾವ್, ನಂತರ ಬುಚ್ಚೆ ಬಂದಿರುತ್ತಾರೆ. ಗೋಪಾಲ ಅಂಚೆ ಇಲಾಖೆಯ ಕೆಲಸದಲ್ಲಿದ್ದರಿಂದ ಆ ಪತ್ರ ಕೊಲ್ಲಾಪುರ ಬಾಂಬೆ ಸುತ್ತಿ ಬುಚ್ಚಿಗೂ ಬಂದು ಅವರ ಕೈ ಸೇರಿರುತ್ತದೆ. ಆ ಪತ್ರ ಆನಂದಿಯ ಬದುಕನ್ನ ಬದಲಿಸಿರುತ್ತದೆ. ಆನಂದಿಯ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ತನ್ನ ಮನೆಯಲ್ಲಿ ಆಶ್ರಯಿಸುವ ತನ್ನ ನೆರವನ್ನ ನೀಡುವುದಾಗಿ ಪತ್ರ ವ್ಯವಹಾರ ಆರಂಭವಾದದ್ದು. ಚಿಕ್ಕಮ್ಮ ಮಗಾಗಿ ಆನಂದಿ ಮತ್ತು ಕಾರ್ಪೆಂಟರ್ ಬದಲಾಗಿರುತ್ತಾರೆ. ಅದಾದ ನಂತರ ಬುಚ್ನಿಂದ ಕಲಕತ್ತೆಗೆ, ನಂತರ ಭರಾಗ್ಪುರದಲ್ಲಿ ಬಂದು ನೆಲೆಸಿರುತ್ತಾರೆ. ಆ ಮಧ್ಯೆಯೂ ಕೂಡ ಆನಂದಿಯ ವಿದ್ಯಾಭ್ಯಾಸ ಮುಂದುವರೆದಿರುತ್ತದೆ. ಆನಂದಿ ಗೋಪಾಲ ಒಟ್ಟಿಗೆ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರೆ, ಆನಂದಿ ಶಾಲೆಗೆ ಹೋಗುತ್ತಿದ್ದರೆ ತಿರುಗುಟ್ಟಿ ನೋಡುತ್ತಿರುತ್ತಾರೆ. ಹತ್ತಿರ ಕರೆದು ಚೇಷ್ಟೆ ಮಾಡುತ್ತಿದ್ದರಂತೆ. ಇದಕ್ಕೆ

ಅವಳೆ ಅಮೆರಿಕದ ಜಗತ್ತಿನ ಮೊದಲ ಮಹಿಳಾ ವೈದ್ಯಕೀಯ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿನಿ ಅನಾ ಥೋರ್ಬನ್. ಆನಂದಿಯಾ ಮೆಡಿಕಲ್ ವ್ಯಾಸಂಗದ ತೀವ್ರ ಇಚ್ಛೆ ಕಂಡು ಅನಾಗೂ ಆಶ್ಚರ್ಯವಾಗಿ ಥೋರ್ಬನ್ ದಂಪತಿ ಇಬ್ಬರು ಪ್ರಾಮಾಣಿಕವಾಗಿ ಸಹಾಯ ನೀಡುತ್ತಾರೆ. ಡಾಕ್ಟರ್ ಅನಾ ಫಿಲಡೆಲ್ಫಿಯಾದ ಮಹಿಳಾ ವೈದ್ಯಕೀಯ ಕಾಲೇಜಿನ ಡೀನ್ ಪ್ರೊಫೆಸರ್ ರಚಲ್ ಬ್ಯಾಡ್ಲಿ ಅವರಿಗೆ ಆನಂದಿಯ ಕುರಿತು ವಿವರಿಸಿ ಪತ್ರವೊಂದನ್ನು ಬರೆಯುತ್ತಾಳೆ. ಹಿಂದೂ ಮಹಿಳೆ ತಮ್ಮ ಕಾಲೇಜಿನಲ್ಲಿ ಪ್ರವೇಶ ಒದಗಿಸುವಂತೆ ಮನವಿ ಮಾಡುತ್ತಾಳೆ. ಅಷ್ಟೇ ಅಲ್ಲದೆ ಇಂಡಿಯಾದ ಕೆಲ ಪತ್ರಿಕೆಗಳಿಗೆ ಈ ಬಗ್ಗೆ ಜಾಹೀರಾತು ನೀಡಿದ್ದರಿಂದ ಇಂಡಿಯಾದ ಇಡೀ ಸಾಮಾನ್ಯ ದಂಪತಿಯ ಪರಮ ಕನಸು ಜಗಜ್ಜಾಹೀರಾಗುತ್ತದೆ. ಮೆಲ್ಲನೆ ಇಂಡಿಯಾದ್ಯಂತ ಸುದ್ದಿ ಹರಡತೊಡಗುತ್ತದೆ. ಅಮೆರಿಕದಲ್ಲೂ ಕೂಡ ವಿಚಾರ ಹರಡುತ್ತದೆ. ಅಮೆರಿಕನ್ ಮಿಷನರಿಯ ಒಬ್ಬ ಮಹಿಳೆಯೊಟ್ಟಿಗೆ ಅಮೆರಿಕಕ್ಕೆ ಭಾರತೀಯಳಾದ ಆನಂದಿ ಹೋಗಲಿದ್ದಾಳೆ ಎಂಬ ವಿಚಾರ ಇಂಡಿಯಾದೆಲ್ಲೆಡೆ ಪರ ವಿರೋಧ ಚರ್ಚೆಗೆ ಕಾರಣವಾಗುತ್ತದೆ. ಬಂಗಾಳಿ ಪತ್ರಿಕೆಗಳಲ್ಲಿ ಆನಂದಿಯ ಅಮೆರಿಕ ಪಯಣದ ಕುರಿತು ಪರ ವಿರೋಧ ಲೇಖನಗಳು ಪ್ರಕಟವಾಗುತ್ತದೆ. ಎದೆಯೊಳಗೆ ಮೌಢ್ಯ ತುಂಬಿಕೊಂಡ ಜನ ಉರಿದು ಹೋಗುತ್ತಾರೆ. ಬ್ರಾಹ್ಮಣ ಹುಡುಗಿಯೊಬ್ಬಳು ಏಕಾಂಗಿಯಾಗಿ ಏಳು ಕಡಲು ದಾಟುವುದೆಂದರೆ ನಿಜಕ್ಕೂ ಕಲಿಯುಗವೇ ಸರಿ ಎಂದು ಆಡಿಕೊಳ್ಳುತ್ತಾರೆ. ಇಂಥ ಸುದ್ದಿ ಕೇಳುತ್ತಿರುವ ನಾವೇ ಪಾಪಿಗಳು ಎಂದು ಎಂದುಕೊಳ್ಳುತ್ತಾರೆ. ಇವಳನ್ನ ಅಮೆರಿಕಾಗೆ ಹೋಗಲು ಬಿಟ್ಟರೆ ನಾವೆಲ್ಲ ಬ್ರಹ್ಮಹತ್ಯೆ ದೋಷದಲ್ಲಿ ಪಾಲು ಪಡೆದಂತೆ ಎಂದು ಭೀತರಾಗುತ್ತಾರೆ. ಇಡೀ ಸಮಾಜವೇ ಅಡ್ಡಗಾಲಾಗಿದ್ದರೂ ಆನಂದಿ ತನ್ನ ಮಹಾಪಯಣವನ್ನ ಕೈಗೊಳ್ಳುತ್ತಾಳೆ. ಅದಕ್ಕೂ ಮುಂಚೆ ಅವಳು ಮಾಡುವ ಭಾಷಣದಲ್ಲಿ ಜನ ಕಿಕ್ಕಿರಿದು ತುಂಬಿರುತ್ತಾರೆ. ಕೇವಲ 18 ತುಂಬಿದ ಹುಡುಗಿ ಪುಟ್ಟ ಟಿಪ್ಪಣಿಯೂ ಇಲ್ಲದೆ ನೂರಾರು ಕಣ್ಣುಗಳೆದುರು ಇಂಗ್ಲಿಷ್ನಲ್ಲಿ ಮಾತನಾಡಿ ತನ್ನ ಮಹಾಯಾನದ ಕನಸನ್ನ ಆ ಕನಸಿಗಿರುವ ಕಾರಣಗಳನ್ನ ಮುಂದಿಡುವ ಅವಳ ಛಾತಿಯನ್ನ ಕಂಡು ಇಡೀ ಇಂಡಿಯಾವೇ ಚಕಿತಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಬ್ರಿಟಿಷ್ ಸರ್ಕಾರವೇ ಮೆಚ್ಚುಗೆ ನೀಡುತ್ತದೆ. ಅದಾದ ನಂತರ ಒಂದು ತಿಂಗಳಿಗೆ ಸರಿಸುಮಾರಾಗಿ ಆನಂದಿಯ ಮಹಾಯಾನದ ಆರಂಭ ಶುರುವಾಗುತ್ತದೆ. ಹಡಗಿನ ಮೂಲಕ ಅಮೆರಿಕ ತಲುಪುವ ಅವಳ ಮಹಾಯಾನವು ಹಲವಾರು ತೊಳುಗಳಿಂದ ಕೂಡಿರುತ್ತದೆ. ಕೊನೆಗೂ ಅಮೆರಿಕ ತಲುಪುವ ಆನಂದಿಯನ್ನ ಥಿಯೋಡಿಸಿಯಾ ಮತ್ತು ಅವರ ಕುಟುಂಬ ಆಧಾರದಿಂದ ಸ್ವಾಗತಿಸಿರುತ್ತಾರೆ. ಕಾಲೇಜಿನ ದಿನಗಳು ಆರಂಭಗೊಳ್ಳುವುದಕ್ಕೂ ಮುನ್ನ ಆನಂದಿ ಥಿಯೋಡಿಸಿಯಾಳ ಮನೆಯಲ್ಲೇ 4 ತಿಂಗಳು ಮಗಳಾಗಿ ಉಳಿದು ಅಲ್ಲಿನ ಜನರೆಲ್ಲರ ಮನಸ್ಸನ್ನ ಮುಟ್ಟಿರುತ್ತಾಳೆ. ಆನಂದಿಯನ್ನ ತಮ್ಮ ಕಾಲೇಜಿಗೆ ಸೇರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹಲವಾರು ಕಾಲೇಜುಗಳು ಆನಂದಿಗೆ ಕರೆದು ಸೀಟು ಕೊಡುವ ಘೋಷಣೆ ಮಾಡುತ್ತಿದೆ. ಅದರಲ್ಲಿ ಅಮೆರಿಕದ ಪ್ರತಿಷ್ಠಿತ ಫಿಲಡೆಲ್ಫಿಯಾದ ಕಾಲೇಜು ಸೀಟು ಕೊಡುವುದಲ್ಲದೆ ಶಿಷ್ಯವೇತನವನ್ನೂ ನೀಡುವುದೆಂದು ಆನಂದಿಗೆ ತಿಳಿಸಿದಾಗ ಅದೇ ಕಾಲೇಜಿಗೆ ಆನಂದಿ ಸೇರಿಕೊಳ್ಳುತ್ತಾಳೆ. ಇಂಡಿಯಾದ ಹುಡುಗಿಗೆ ಬಹುದೊಡ್ಡ ಸ್ವಾಗತವನ್ನು ನೀಡುವ ಅಲ್ಲಿನ ಕಾಲೇಜು ಅವಳ ವಿದ್ಯಾಭ್ಯಾಸಕ್ಕೆ ಬಹಳವಾಗಿ ನೆರವಾಗಿದೆ. ಎಲುಬು ಸುಡುವಂತ ಚಳಿಯಲ್ಲಿಯೂ ಕೂಡ ಆನಂದಿ ಅಗಾಧವಾದ ಅಧ್ಯಯನ ನಡೆಸಿ ಕಾಲೇಜಿನಲ್ಲಿ ಮೊದಲ ಸ್ಥಾನ ಪಡೆಯುತ್ತಾಳೆ. ಚರ್ಚ್ಗಳಲ್ಲಿ ಧರ್ಮದ ಎಲುಬು ಸುಡುವಂತ ಚಳಿಯಲ್ಲಿಯೂ ಕೂಡ ಆನಂದಿ ಅಗಾಧವಾದ ಅಧ್ಯಯನ ನಡೆಸಿ ಕಾಲೇಜಿನಲ್ಲಿ ಮೊದಲ ಸ್ಥಾನ ಪಡೆಯುತ್ತಾಳೆ. ಚರ್ಚ್ಗಳಲ್ಲಿ ಧರ್ಮದ ಚರ್ಚೆಯಲ್ಲಿಯೂ ಪಾಲ್ಗೊಳ್ಳುತ್ತಾಳೆ. ಈ ನಡುವೆ ಥಿಯೋಡಿಸಿಯಾ ಮತ್ತು ಗೋಪಾಲನ್ಗೆ ಸಾಲು ಸಾಲು ಪತ್ರಗಳ ಮುಖೇನ ತನ್ನ ದಿನನಿತ್ಯದ ಆಗುಹೋಗುಗಳನ್ನ ವಿವರಿಸುತ್ತಾಳೆ. ಆನಂದಿ ಮತ್ತು ಗೋಪಾಲನ ನಡುವೆ ಇಂಡಿಯಾದಿಂದ ಅಮೆರಿಕಾಗೆ, ಅಮೆರಿಕದಿಂದ ಇಂಡಿಯಾಕ್ಕೆ ಸಾಕಷ್ಟು ಪತ್ರಗಳು ಹರಿದಾಡುತ್ತವೆ. ಆ ಪತ್ರಗಳಿಗೆ ಸಪ್ತ ಕಡಲುಗಳು ಸಾಕ್ಷಿಯಾಗಿರುತ್ತವೆ. ಏನೇ ಹೊಸತು ಕಂಡರೂ ತನ್ನ ಪ್ರತಿ ಚಲನವಲನಗಳನ್ನ ಪತ್ರದ ಮೂಲಕ ಗೋಪಾಲನಿಗೆ ತಿಳಿಸುವ ಆನಂದಿ ಒಮ್ಮೆ ನ್ಯೂಯಾರ್ಕ್ನ ಸಮೀಪದ ಪಾರ್ಕ್ಗೆ ಥಿಯೋಡಿಸಿಯಾ ಮನೆಯವರ ಜೊತೆ ಆನಂದಿ ಪಿಕ್ನಿಕ್ಗೆ ತೆರಳಿದ್ದಾಗ ತೆಗೆದ ಭಾವಚಿತ್ರವೊಂದನ್ನ ಕಳುಹಿಸಿರುತ್ತಾಳೆ. ಅದರಲ್ಲಿ ಆನಂದಿಯನ್ನ ಒಂದು ಗಿಡದ ಬುಡದ ಕೊಂಡೊಯ್ದು ನಿಲ್ಲಿಸಿ ತೆಗೆದ ದೃಶ್ಯವದು. ಗಾಳಿಗೆ ಆನಂದಿಯ ಸೀರೆ ಸೆರಗು ಹಾರುತ್ತಿತ್ತು. ಥಿಯೋಡಿಸಿಯಾಳ ಮಗಳ ಚೇಷ್ಟೆಗೆ ಇವಳು ನಕ್ಕಿದ್ದಳು. ಆ ಕ್ಷಣವನ್ನ ಸೆರೆಹಿಡಿದಿದ್ದ ಫೋಟೋ ಬಹಳಷ್ಟು ಚೆನ್ನಾಗಿತ್ತೆಂಬ ಕಾರಣಕ್ಕೆ ಕಳುಹಿಸಿರುತ್ತಾಳೆ. ಆದರೆ ಗೋಪಾಲನ ಉತ್ತರ ಎದೆಯನ್ನ ಸೀಳಿತ್ತು. ಎದೆ ಬಿರಿಯುವಂತ ಮಾತುಗಳನ್ನ ಓದಿದ ನಂತರ ದೇಹದ ಆರೋಗ್ಯದಲ್ಲಿ ಚಿಸಿರುವ ಆನಂದಿ ಮಾನಸಿಕವಾಗಿಯೂ ಮತ್ತಷ್ಟು ಕುಗ್ಗುವಂತೆ ಮಾಡಿತ್ತು ಆ ಪತ್ರ. ಆದರೆ ಆಕೆ ಬರೆದ ತೀಕ್ಷ್ಣ ಪ್ರತಿಕ್ರಿಯೆ ಮೊತ್ತ ಮೊದಲ ಸಾರಿ ಆನಂದಿಯ ಬರಹದಲ್ಲಿ ರೋಷ ಎದ್ದು ಕಾಣಿಸಿತ್ತು. ಇಷ್ಟೆಲ್ಲ ನೋವು, ಅನುಮಾನಗಳು, ಅವಮಾನಗಳನ್ನ ಮೀರಿ ತನ್ನ ಅಗಾಧ ಶ್ರದ್ಧೆ ಪರಿಶ್ರಮದಿಂದ ವೈದ್ಯಕೀಯ ಪದವಿ ಪಡೆಯುವ ಆನಂದಿ ನಿಜಕ್ಕೂ ನಿಜದ ನಾಯಕಿ. ಹೆಂಡತಿ ಬಿಟ್ಟಿಲ್ಲದೆ ಇಡೀ ಅರ್ಧ ಪ್ರಪಂಚವನ್ನೇ ಸುತ್ತಿ ಹಾಕಿ ಬಂದು ಅಮೆರಿಕ ತಲುಪುವ ಗೋಪಾಲನು ಒಮ್ಮೆ ನಡೆಯುತ್ತಾನೆ. ರಾಮನಾದರೂ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟ. ಆದರೆ ನಾನು ಇಂಡಿಯಾದ ಯಾವ ಪ್ರಾಣಿಯೂ ಸಿಗದಂತಹ ದೇಶಕ್ಕೆ ಕಳುಹಿಸಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಆನಂದಿ ತನ್ನ ವೈದ್ಯಕೀಯ ಸಂಶೋಧನಾ ಪ್ರಬಂಧದಲ್ಲಿ ಅಬ್ಸ್ಟರಿಕ್ಸ್ ಅಮಾಂಗ್ ದ ಆರ್ಯನ್ ಹಿಂದೂಸ್ ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧ ರಚಿಸಿರುತ್ತಾಳೆ. March 12, 1886 ಇಂಡಿಯಾದ ಚರಿತ್ರೆಯಲ್ಲೇ ಗಮನಾರ್ಹ ದಿನ. ಮೊತ್ತ ಮೊದಲು ಈ ನೆಲದ ಹೆಣ್ಣುಗಳು ಏಕಾಂಗಿಯಾಗಿ 1,000 ಮೈಲು ದೂರ ಹೋಗಿ ಕಲಿತು ವೈದ್ಯಳಾಗುತ್ತಾರೆ.

0: ಿರುವ ದಿನ ಅದು ಆನಂದಿ ಗೋಪಾಲರ ಕನಸು ಸಾಕಾರಗೊಂಡ ಪರಮಕ್ಷಣ. ಏಷ್ಯಾ ಕಂಡದೆ ಮೊದಲ ಬಾರಿಗೆ ಹೆಣ್ಣೊಬ್ಬಳು ಎಂಡಿ ಪದವಿ ಪಡೆಯುತ್ತಿದ್ದ ಅಮೋಘಗಳಿಗೆ ಅಷ್ಟೆಲ್ಲ ಕಷ್ಟ ನೋವುಗಳನ್ನ ಅನುಭವಿಸಿ ವೈದ್ಯಳಾಗುವ ಆನಂದಿಗೆ ಅಭಿಮಾನದ ಸನ್ಮಾನದ ಉದ್ಯೋಗಗಳ ಅವಕಾಶಗಳ ಮಹಾಪೂರ ಹರಿದು ಬರುತ್ತಿದೆ. ಆದರೆ ಅವಳು ತನ್ನ ತಾಯ್ನಾಡ ಸೇವೆಗೆಂದು ಭಾರತಕ್ಕೆ ಹಿಂದಿರುಗುವ ಅವಳು ನಿಜದ ನಾಯಕಿಯೇ ಸರಿ. ಆದರೆ ದುರದೃಷ್ಟವಶಾತ್ ಕ್ಷಯ ರೋಗದಿಂದ ತನ್ನ 22ನೇ ವಯಸ್ಸಿಗೆ ಸಾವಿಗೀಡಾಗುವ ಆನಂದಿಯ ಬದುಕೆ ಅಗ್ನಿ ದಿವ್ಯ. ಶಾರೀರಿಕ ಆರೋಗ್ಯಕ್ಕೆ ಚಿಕಿತ್ಸೆ ನೀಡುವ ವೈದ್ಯಳಾಗಿ ಮಾತ್ರವಲ್ಲದೆ ಈ ಸಮಾಜದ ಭೌತಿಕ ಕಾಯಿಲೆಗೂ ಮತ್ತಿರುವ ಚಿಂತಕಿಯಾಗಿಯೂ ಆನಂದಿ ಇಂಡಿಯಾದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಇವಳು ಬದುಕೆಗೊಂದು ನಿದರ್ಶನ. ಸ್ನೇಹಿತೆ, ಹೇಗು ಆನಂದಿ ಎಂಬ ನಿಜದ ನಕ್ಷತ್ರದ ಯಶೋಧ ಗಾತೆ ನಿಜಕ್ಕೂ ರೋಮಾಂಚನ ಅಲ್ವಾ? ಬಹುಶಃ ಅವಳು ಮತ್ತಷ್ಟು ವರ್ಷ ಬದುಕಿದ್ದರೆ ಮತ್ತೊಂದು ಇತಿಹಾಸ ಸೃಷ್ಟಿಯಾಗುತ್ತಿತ್ತೋ ಏನೋ ಗೊತ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಮತ್ತೆ ನಿರಂತರವಾಗಿ ಸಿಗ್ತಿರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಶೃಂಗ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ.
1: ಇದುವರೆಗೂ ಆನಂದಿಬಾಯಿ ಜೋಶಿ ಅವರ ಕುರಿತು ಮಾತನಾಡಿದವರು ಶೃಂಗಶ್ರೀ ಟಿ.
2: ಇನ್ನು ಮುಂದೆ ಚಿತ್ರಗೀತೆಗಳು.

ಯುವವಾಣಿ.

0: ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಆರ್ ನಿತ್ಯಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಯುವ ಕೇಳುಗರಿಗೆಲ್ಲ ಇಂದಿನ ಯುವ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ಬಹುಮುಖ ಪ್ರತಿಭೆಯ ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರು ರಾಷ್ಟ್ರ ಮಟ್ಟದಲ್ಲಿ ಶಾಸ್ತ್ರೀಯ ಮತ್ತೆ ಸುಸಂಗೀತ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಇತ್ತೀಚೆಗೆ ತಾನೆ ಮೈಸೂರು ಗಾನಶ್ರೀ ಅನ್ನೋ ಬಿರುದನ್ನು ಕೂಡ ತಗೊಂಡಿದ್ದಾರೆ. ಇದು ಪ್ರಶಸ್ತಿ ಕೂಡ ಹೌದು. ಈ ಮೈಸೂರು ಗಾನಶ್ರೀ ನಿತ್ಯಶ್ರೀ ಆರ್ ನಮ್ ಜೊತೆಗಿದ್ದಾರೆ. ನಿತ್ಯಶ್ರೀ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ನಿತ್ಯಶ್ರೀ, ತಾವು ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ ಮೈಸೂರಿನಲ್ಲಿ. ಯಾವ ಬ್ರಾಂಚು, ಯಾವ ಇಯರ್?
2: ನಾನು ಜಿಸಿ ಕಾಲೇಜ್ನಲ್ಲಿ ಥರ್ಡ್ ಇಯರ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ.
1: ಜೊತೆಗೆ ಸಂಗೀತದಲ್ಲೂ ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದೀರಿ. ಮೈಸೂರು ಗಾನಶ್ರೀ ಅನ್ನೋ ಪ್ರಶಸ್ತಿ ಕೂಡ ನಿಮಗೆ ಇದೆ. ಅಭಿನಂದನೆಗಳು.
2: ಧನ್ಯವಾದಗಳು.
1: ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಂಡಿದ್ರ ಜೊತೆಗೆ ನಿಮಗೆ ಶಿಷ್ಯವೇತನಗಳು ಕೂಡ ಸಿಗ್ತಾ ಇದ್ದಾವೆ ಅಂತ ಕೇಳ್ಪಟ್ಟು ತುಂಬಾ ಸಂತೋಷ ಆಯಿತು. ಸಂಗೀತಕ್ಕೆ ಶಿಷ್ಯವೇತನ ಸಿಗೋದು ಬಹಳ ಅಪರೂಪ. ಅದು ವಿದ್ಯಾರ್ಥಿ ದೆಸೆಯಲ್ಲಿ ನಿಮಗೆ ಸಿಕ್ಕಿದೆ. ಒಂದ್ ಕಡೆ ಪ್ರೋತ್ಸಾಹಕ್ಕೆ ಅದು ಸಾಕು. ಬಹುಶಃ ಇದು ನಿಮ್ಮನ್ನು ಇನ್ನು ಹೆಚ್ಚು ಕಲೀಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತ ಅನ್ಕೊಳ್ತೇನೆ. ನಿತೇಶ್ರೀ, ನೀವು ಮೈಸೂರು ಮೂಲತಃ?
2: ಹೌದು ಸರ್.
1: ಎಲ್ಲಿ ಓದಿದ್ರಿ?
2: ಪ್ರೈಮರಿ ಸ್ಕೂಲಿಂಗ್ ಎಲ್ಲ ಟೆರೇಷನ್ ಸ್ಕೂಲ್ ಅಲ್ಲಿ ಮಾಡಿದ್ದು. ನಂತರ ಹೈಯರ್ ಪ್ರೈಮರಿ ಅಂಡ್ ಹೈ ಸ್ಕೂಲ್ ಬಂದು CFTRA ಸ್ಕೂಲ್ ಅಲ್ಲಿ ಮಾಡಿದ್ದು. ಫಸ್ಟ್ ಪಿಯು ಅಂಡ್ ಸೆಕೆಂಡ್ PUC ಸದ್ವಿದ್ಯ ಕಾಂಪೋಸಿಟ್ ಕಾಲೇಜ್. ಸೊ ಇವಾಗ ನನ್ನ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಿರೋದು SGC ಕಾಲೇಜ್ ನಲ್ಲಿ.
1: ನೀವು ತಗೊಂಡಿರೋದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್?
2: ಹೌದು ಸರ್.
1: ಏನಿದ್ರ ಸ್ಪೆಷಾಲಿಟಿ
2: ಸರ್? ಎನ್ವೈರನ್ಮೆಂಟ್ ಅನ್ನೋದು ಎವ್ರಿಥಿಂಗ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತನೇ ಇದೆ. ಸೊ ವಾಂಟ್ಸ್ ತುಂಬಾ ಇದೆ ಸರ್ ಮುಂದಕ್ಕೆ. ಎನ್ವೈರನ್ಮೆಂಟ್ ಅಲ್ಲಿ ಇವತ್ತು ಜನ ನೋಡ್ತಾರೆ, ಎಲ್ಲಿ ನೋಡಿದ್ರು ಬರೀ ಪೊಲ್ಯೂಷನ್ ಇದೆ, ಕಂಟಾಮಿನೇಷನ್ ಇದೆ ಆತರ ಅಂತ ಹೇಳ್ತಾರೆ ಹೊರತು ಯಾರು ಅದಕ್ಕೆ ಮುಂದೆ ಬರಲ್ಲ, ಏನ್ ಇದಕ್ಕೆ ಸೊಲ್ಯೂಷನ್ ತರಬೇಕು ಅಂತ. ಈ ಎನ್ವೈರನ್ಮೆಂಟ್ ಅನ್ನೋದು ಯಾವ ಡಿಸಿಪ್ಲಿನ್ ಅಂದ್ರೆ, ಇದೊಂಥರ ಆ ಕಂಟಾಮಿನೆಂಟ್ಸ್ ನ ಫೇಟ್ ನ ಫಾಲೋ ಮಾಡಬೇಕು, ಅದ್ ಯಾವ ರೀತಿ ಹೋಗುತ್ತೆ ಅಂತ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಜಾಬ್ ಅಪರ್ಚುನಿಟೀಸ್ ಇದೆಯಾ? ಮೋಸ್ಟ್ ಆಫ್ ಇವತ್ತಿನ ಸ್ಟೂಡೆಂಟ್ಸ್ ಗೆ ಇರೋ ಕ್ವಶನ್ ಇದು. ನಿಜವಾಗ್ಲೂ ಇಲ್ಲಿ R&D ಹೋಗ್ಬೋದು ನಾವು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿದವರು, ಮತ್ತೆ ನಾವು ಒಂದು EHS ಆಫೀಸರ್ ಆಗ್ಬೋದು.
1: ಸೊ ಇದೊಂದು ಹೊಸ ಬ್ರಾಂಚ್ ಅದು ಆರಿಸಿಕೊಂಡಿದ್ದೀರಿ, ಸ್ಕೋಪ್ ಇದೆ ಅಂತ ಹೇಳಿ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೆ ಹೋಗಿ ಅಂತ ಯಾರು ಹೇಳಿದ್ರ?
2: ಸರ್, ಯಾರು ಸಹ ನಂಗೆ ಇದಕ್ಕೆ ಹೋಗಿ ಅಂತ ಇಲ್ಲ. ಬಟ್ ನನ್ನ PU ಆದ್ಮೇಲೆ ನನಗೆ ಯೋಚನೆ ಬಂತು, ನನಗೆ ಮೇಜರ್ ಆಗಿ ಸರ್ಕ್ಯೂಟ್ ಬ್ರಾಂಚ್ ಹೋಗುವಂತ ಆಸೆ ಇರಲಿಲ್ಲ ಯಾವತ್ತೂ. ಸೊ ಮಾಡಂಗಿದ್ರೆ ಸಮಥಿಂಗ್ ವಿಚ್ ಟು ಬಿ ನ್ಯೂ, ಆತರ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು.
1: ಹಾಗಾಗಿ ಇದನ್ನ ಆರಿಸಿಕೊಂಡ್ರಿ. ಅಭಿನಂದನೆಗಳು. ಆದ್ರೆ ಸಂಗೀತದಲ್ಲಿ ಬಹಳ ಚಿಕ್ಕ ವಯಸ್ಸಿಂದಾನೆ ಹಾಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ಸಾಧನೆಯನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ಯಾವಾಗ ಆರಂಭ ಮಾಡಿದ್ರಿ ಏನು, ಈ ಡೀಟೇಲ್ಸ್ ಕೊಡಕ್ಕಿಂತ ಮುಂಚೆ ನಮ್ ಕೇಳಿದ್ರಿ ನಿಮ್ಮ ಹಾಡಿನ ಪರಿಚಯ ಆಗ್ಬಿಡ್ಲಿ.
2: ಖಂಡಿತ.
1: ಯಾವ ಕೃತಿಯೊಂದಿಗೆ ನಮ್ಮ ಕಾರ್ಯಕ್ರಮದ ಆರಂಭ ಮಾಡ್ತಿದ್ದೀರಿ?
2: ಇಂದು ನಾನು ಈ ಕಾರ್ಯಕ್ರಮದಲ್ಲಿ ಗಣಪತಿ ಕೃತಿಯೊಂದಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಮ್ಮ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ, ರಾಗ ಅಠಾಣ ತಾಳಾದಿತಾಳ.
1: ಈ ವರ್ಷ ಅವರ ಜನ್ಮ ಶತಮಾನೋತ್ಸವ ವರ್ಷ ಕೂಡ, ಅವರಿಗೂ ಒಂದು ಸಲ್ಲಿಸಿದಾಗೆ ಮೈಸೂರು ಪರಂಪರೆಗೆ ಒಂದು ಹೆಮ್ಮೆ ಹಾಡ್ತೀರಾ?
2: ಓಕೆ ಸರ್. ಶ್ರೀ

0: ತುಂಬಾ ಸೊಗಸಾಗಿ ಹಾಡ್ತೀರಿ ನಿತ್ಯಶ್ರೀ, ಕಲಿಕೆಯನ್ನ ಯಾವ ವಯಸ್ಸಲ್ಲಿ ಆರಂಭಿಸಿದ್ರಿ?
1: ಸರ್, ಮೊದಲಿಗೆ ಮನೆಯೇ ಪಾಠಶಾಲೆ ಅಂತಾರೆ. ಸೊ ಇದು ನನಗೆ ತುಂಬಾ ಅನಿಸ್ತು, ಯಾಕೆಂದ್ರೆ ನನ್ನ ತಾಯಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು.
0: ಏನು ಹೆಸರು ಅವರದು?
1: ಸೀಸುಮಾ ರಾಮೇಶ್ವರ ಅಂತ. ಅವರ ಸಂಗೀತ ಆಸಕ್ತಿನ ನನ್ನಲ್ಲಿ ಕಂಡ್ರವರು. ಯಾಕಂದ್ರೆ ನಮ್ಮನೇಲಿ ಚಿಕ್ಕದ್ರಲ್ಲಿ ದಿನಾ ಬೆಳಗ್ಗೆ ದೇವರನಾಮದ ಸಿಡಿಗಳು ಕ್ಯಾಸೆಟ್ಗಳೆಲ್ಲ ಹಾಕ್ತಾ ಇದ್ರು. ನಾನು 5-5.5 ವರ್ಷ ಇದ್ದಂಗೆ ನನಗ್ ಗೊತ್ತಿಲ್ಲಂಗೆ ಆ ಕ್ಯಾಸೆಟ್ಗಳ ಜೊತೆ ನಾನೇ ಹಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಲೈಕ್ ಹಮ್ಮಿಂಗ್ ಅಲ್ಲ, ಹಮ್ಮಿಂಗ್ ಜೊತೆ ವರ್ಡ್ಸ್ ನ ಏನೋ ಸೂಟ್ ಮಾಡಕ್ಕೆ ಲೈ ಅಮ್ಮ ಹೇಳ್ತಾರೋ ನಂಗೂ ಸ್ವಲ್ಪ ನೆನಪಿದೆ. ಸೊ ಅಮ್ಮ ಏನ್ ಮಾಡಿದ್ರು, ಅವರೇ ಕೆಲವು ಭಾವಗೀತೆಗಳನ್ನ ದೇವ್ರ ನಮಗಳನ್ನ ಏನ್ ಕಲ್ತಿದ್ರು ಕ್ಯಾಸೆಟ್ ಕೇಳಕ ಅದು ನನಗೆ ಹೇಳ್ಕೊಡ್ತಾ ಇದ್ರು. ಅನಂತರ ಏನಾಯ್ತು, ನಮ್ಮ ಮನೆ ಹತ್ರನೇ ಸಿದ್ಧಾರ್ಥನಗರಲ್ಲಿ ರೇವತಿ ಪುರುಷೋತ್ತಮ್ ಅಂತ ಸಂಗೀತ ಪಾಠ ಮಾಡಕ್ ಬರ್ತಾ ಇದ್ರು. ಸೊ ಅವರು ಮೂಲತಃ ಕೃಷ್ಣಮೂರ್ತಿಪುರಂನವರು, ಬಟ್ ಅಲ್ಲಿ ಸಂಗೀತ ಪಾಠ ಮಾಡಕ್ ಬರ್ತಿದ್ರು. ಅಮ್ಮ ಕೇಳಿದ್ರು ಈ ತರ ಸಂಗೀತಕ್ಕೆ ಸೇರಿಸಬೇಕು ಅಂತ. ಸೊ ಅವರು ಕರ್ಕೊಂಬನ್ನಿ ಅಂತ ಹೇಳಿದಾಗ ಅಲ್ಲಿಂದ ನನ್ನ ಸಂಗೀತ ಪಾಠ ಸ್ಟಾರ್ಟ್ ಆಯ್ತು 5-6 ವರ್ಷದಿಂದ. ಅದೇ ಟೈಮ್ನಲ್ಲಿ ನನ್ನ ಟೆಡಿಷನ್ ಸ್ಕೂಲಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಾನೇ ವೇಣೆ ನೀನೇ ತಂತಿ ಕುವೆಂಪುರವರ ಗೀತೆಗೆ ಅಮ್ಮ ಒಂದು ಅವರೇ ಒಂದು ಟ್ಯೂನ್ ಮಾಡಿ ಹೇಳ್ಕೊಟ್ರು, ಅದಕ್ಕೆ ನಂಗೆ ಫಸ್ಟ್ ಪ್ಲೇಸ್ ಬಂತು. ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ವಿಕ್ಟರಿ ಏನಾದ್ರೂ ಒಂದು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಮೇನ್ ಕಾರಣ.
0: ಸೊ ಕಲಿಕೆ ಮನೆಯಿಂದ ಆರಂಭ ಆಯ್ತು, ಶಾಲೆಯಿಂದ ಬಹುಮಾನ ತಗೊಳ್ಳಿಕ್ ಶುರು ಮಾಡಿದ್ರೆ ಇನ್ನು ತಗೊಳ್ತಾನೆ ಇದ್ದೀರಿ.
1: ಸೊ ಅಲ್ಲಿ ನಾನು ಜೂನಿಯರ್ ಪಾಠಾಂತರಗಳನ್ನ ಮಾಡಿದಿ. ನಂತರ ಅವರು ಒಂಥರ ಬೇಸ್ಮೆಂಟ್ ಹಾಕೊಟ್ರು. ನನ್ನ ಮ್ಯೂಸಿಕ್ ಜೀವನದಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಮೇಜರ್ ರೋಲ್ ಅಂತ ಪ್ಲೇ ಮಾಡಿದ್ದು ನನ್ನ ಈಗಿನ ಗುರುಗಳಾದ ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು. ನಾನು ಯಾವ್ಲೂರ ಚಿರರುಣಿ. ನಾನು ಅಲ್ಲಿ ಜೂನಿಯರ್ ಪಾಠಾಂತರ ಮುಗಿಸಿ ಇಲ್ಲಿ ಸೀನಿಯರ್ ಬಂದೆ. ಇಲ್ಲಿ ನನಗೆ ಬರೀ ಒಂದು ಫ್ರೇಮ್ ಅಂತಾನೆ ಇಲ್ಲ ಇವಾಗ ನಾನು ಕಲಿತಾ ಇರೋ ಸಂಗೀತದಲ್ಲಿ. ನನಗೆ ಶಾಸ್ತ್ರೀಯ ಸಂಗೀತದಲ್ಲಿ ದೇವರನಾಮ ವಚನ ಮತ್ತೆ ನನ್ನ ಗುರುಗಳು ಸುಮಾರು 10ಕ್ಕೂ ಹೆಚ್ಚು ಫೀಚರ್ ಗಳನ್ನ ಮಾಡಿದ್ದಾರೆ. ಸೊ ಆ ಫೀಚರ್ ಗಳಲ್ಲಿ ನಾನು ಮತ್ತೆ ನನ್ನ ಹಲವಾರು ಫ್ರೆಂಡ್ಸ್ ಗಳು ಸಹ ಇನ್ವಾಲ್ವ್ ಆಗಿದೀವಿ ಆ ತರ ಫೀಚರ್ ಗಳಲ್ಲಿ.
0: ಜೂನಿಯರ್ ಆಗಿದೆ, ಸೀನಿಯರ್
1: ಸೀನಿಯರ್ ನಾನು ಸುಕನ್ಯಾ ಪ್ರಭಾಕರ್ ಹತ್ರ ಸೇರಿದ ನಂತರ ನನ್ನ ಫಸ್ಟ್ ಫ್ಯೂ ಟೈಮ್ ಅಲ್ಲಿ ಸೀನಿಯರ್ ಮಾಡಿದೆ. ಸೀನಿಯರ್ ಅಲ್ಲಿ ನನಗೆ 96% ಬಂದು ಸೀನಿಯರ್ ಗ್ರೇಡ್ ಎಕ್ಸಾಮ್ ಅಲ್ಲಿ ಮೈಸೂರು ಡಿಸ್ಟಿಕ್ ಗೆ ಫಸ್ಟ್ ನಿಂತೆ. ಈಗ ಪ್ರೀ ವಿದ್ವತ್ ಈ ವರ್ಷ ಕಟ್ತಾ ಇದ್ದೀನಿ ಸರ್,
0: 2019 ಮೇಗೆ.
1: ಸುಗಮ ಸಂಗೀತ ಬಂದು ಮುಂಚೆ ಇದೆ, ರೇವತಿ ಮೇಡಮ್ ಅಂತ ಹೇಳಿದ್ನಲ್ಲ ಅವರು ಜೊತೆ ಜೊತೆ ಹೇಳ್ತಾ ಇದ್ರು. ಅನಂತರ ನಾನು ಸ್ವಲ್ಪ ದಿನಗಳ ಟೈಮ್ ಅಲ್ಲಿ ವಿದುಷಿ ಇಂದ್ರಾಣಿ ಅನಂತರಾಮ್ ಅವ್ರ ಬಳಿ ಸುಗಮ ಸಂಗೀತ ಪಾಠಕ್ಕೆ ಹೋದೆ. ಇವಾಗ ಸದ್ಯಕ್ಕೆ ನಾನು ಸುಗಮ ಸಂಗೀತನ ಕೇಳಿ ನಾನೇ ಕಲಿತಾ ಇದ್ದೀನಿ ಇವಾಗ ಸದ್ಯಕ್ಕೆ.
0: ಸೊ ಈ ಸಾಧನೆ ಮುಂದುವರಿತಾ ಇದೆ. ನಮ್ ಕೇಳುಗರಿಗೆ ಕುತೂಹಲ, ಇಷ್ಟೆಲ್ಲ ಹಾಡ್ತಾರೆ ಅಂದಾಗ ಇನ್ನೊಂದಷ್ಟು ಹಾಡಿಸ್ಬಿಡಿ ಅಂತ, ಇನ್ಯಾವ್ದಾದ್ರು ಒಂದು ಕೃತಿ ಹಾಡ್ತೀರಾ?
1: ಸರ್, ಒಂದು ಪುರಂದರದಾಸರ ದೇವರನಾಮ ಹಾಡ್ತೀನಿ ಸರ್, ಕಂಡೆ ಉಡುಪಿಯ ಕೃಷ್ಣರಾಯನ.
0: ಯಾವ ರಾಗ?
1: ಬೃಂದಾವನಿ ರಾಗದಲ್ಲಿದೆ ಸರ್. ಇದು
0: ಹಾಡ್ತೀರಿ?
1: ಹಾ ಸರ್. ಕಂಡ

0: ಬಹುಶಃ ದಾಸರ ಪದಗಳು ನಿಮಗೆ ತುಂಬಾ ಇಷ್ಟ ಕಾಣುತ್ತೆ.
1: ತುಂಬಾ ಇಷ್ಟ.
0: ಯಾವ್ಯಾವ ದಾಸರ ಪದಗಳನ್ನು ಹಾಡ್ತೀರಿ?
1: ಪುರಂದರದಾಸರು, ಕನಕದಾಸರು, ಜಗನ್ನಾಥಾಸರು. ಇತ್ತೀಚೆಗೆ ತಾನೇ ನಮ್ಮ ಮೇಡಮ್ ಮಹಿಳಾ ಹರಿದಾಸಿಯರು, ಸೊ ಅವರ ಮೇಲೆ ಒಂದಷ್ಟು ರಚನೆಗಳನ್ನ ಹೇಳ್ಕೊಟ್ಟಿದ್ದಾರೆ ಸರ್. ಅವರುಗಳಲ್ಲಿ ಅಂಬಾಬಾಯಿ ಆಗ್ಲಿ, ಕನಗಲಿ ಅವ್ವ ಆಗ್ಲಿ, ಹೀಗೆ
0: ಇದನ್ನೆಲ್ಲ ಓದ್ತಾ ಹೋದಾಗ ನಿಮ್ಮ ಕೆರಿಯರ್ ಈ ಕಡೆ ಇಂಜಿನಿಯರಿಂಗ್, ಈ ಕಡೆ ಇದು ಭಕ್ತಿ ಪಂಥ, ಇದು ಎರಡೂ ಬೇರೆ ಬೇರೆ ದಾರಿ ಅಂತ ಅನಿಸ್ತಿಲ್ವೇ
1: ಸರ್? ನನಗೆ ಯಾವತ್ತೂ ಆತರ ಫೀಲ್ ಆಗಿಲ್ಲ ಸರ್, ಬಿಕಾಸ್ ನಾನು ಯಾವ್ದನ್ನು ಮಿಕ್ಸ್ ಮಾಡಿಲ್ಲ ಇದುವರೆಗು. ನನ್ನ ಕೆರಿಯರ್ನ ಕೆರಿಯರ್ ಆಗಿ ನೋಡ್ತಿದ್ದೀನಿ, ನನ್ನ ಸಂಗೀತನ ಸಂಗೀತ ತರ ನೋಡ್ತೀನಿ. ಅಂಡ್ ನನ್ಗೆ ತುಂಬಾ ಜನ ಕೇಳ್ತಾರೆ, ನೀವು ಮ್ಯೂಸಿಕ್ನು ಮಾಡ್ತೀಯಾ, ಎಜುಕೇಶನ್ ಮಾಡ್ತೀಯಾ, ನಿಂಗೆ ತುಂಬಾ ಕಷ್ಟ ಆಗಲ್ವಾ, ಅಂಡ್ ನಿಂಗೆ ಓದಕ್ ತುಂಬಾ ಕಷ್ಟ ಆಗಲ್ವಾ, ನಿಂಗೆ ಟೈಮ್ ಸಿಗಲ್ವಾ ಅಂತ. ಇವತ್ತಿನ ಯೂತ್ಸ್ ಕೇಳೋದಿಷ್ಟೇ ಸರ್, ಏನೇ ಮಾಡಿ ಈ ಪೀಕ್ ಟೈಮ್, 25 ಇಯರ್ಸ್ ಒಳಗಡೆ ಏನ್ ಪೀಕ್ ಟೈಮ್ ಇದೆ ಸರ್, ಅದ್ರಲ್ಲಿ ನಾವ್ ಏನ್ ಅಚೀವ್ಮೆಂಟ್ ಮಾಡ್ತೀವಿ ಅದನ್ನ ನಮ್ನ ಕೊನೆ ತನಕ ನಮ್ ಕೈ ಹಿಡಿಯುತ್ತೆ. ನಾವ್ ಯಾವ್ದೇ ರೀತಿಯಾದ ಕಾಲಹರಣ ಈ ಟೈಮ್ ಅಲ್ಲಿ ಮಾಡಕೂಡ್ದು. ನಮ್ಗೆ ಪುರ್ಸೋತ್ತು ಅಂತ ಇದ್ರು ನಾವು ಉಪಯೋಗಿಸ್ಕೋಬೇಕು. ಸೊ ಈಗ ನನ್ನ ಕಾಲೇಜ್ ಆಯ್ತು, ನನ್ನ ಕಾಲೇಜ್ 1:30 ತಪ್ಪಿದ್ರೆ 3:30 ಮುಗಿಯುತ್ತೆ. ಇನ್ ಸಂಜೆ ಟೈಮ್ ಸಂಗೀತ ಕ್ಲಾಸ್ ಇರುತ್ತೆ, ಪ್ರಾಕ್ಟೀಸ್ ಮಾಡ್ತೀನಿ, ಬರ್ತೇನೆ, ಮತ್ತೆ ನನ್ನ ಕಾಲೇಜ್ ಕೆಲಸ ಮುಗಿಸ್ಕೊಂತೀನಿ, ಮತ್ತೆ ಕ್ಲಾಸ್ಗೆ ಹೋಗ್ತೀನಿ. ತಗೊಳ್ಳಿ ವೀಕ್ ಆಫ್ ತಗೊಳ್ಳಿ, ಲೈಕ್ ಎಂಡ್ ಅಲ್ಲೆಲ್ಲ ಮಾಡಿ ಪಾರ್ಟಿ ಮಾಡಿ ಬೇರೆಲ್ಲ, ಬಟ್ ಎವ್ರಿ ಡೇ ಪಾರ್ಟಿಂಗ್ ಇಸ್ ನಾಟ್ ಅ ಪ್ರೊಸೆಸ್ ಆರ್ ಹ್ಯೂಮನ್ ಲೈಫ್ ವೇಸ್ಟ್ ಅಲ್ವಾ ಸರ್, ಅಷ್ಟೇ ಮಾಡ್ಕೊಂಡಿದ್ರೆ. ಸೊ ನನ್ನ ಪಾಲಿಸು, ಅಂಡ್ ಇದು ನನಗೆ ಸಂಗೀತ ಕೊಟ್ಟ ಒಂದು ಸಂಸ್ಕಾರ ಅಂತ ಹೇಳ್ಬೋದು, ನನ್ನ ಮನೆತನದಿಂದ ಬಂದ ಸಂಸ್ಕಾರ ಸರ್ ಇದು.
0: ಓಕೆ, ನೀವು ನಿಮ್ಮ ತಾಯಿಯವರು ಹಾಡ್ತಾ ಇದ್ರು, ಅವರು ನಿಮ್ಗೆ ಕಲ್ಸ್ಕೊಟ್ರು ಅಂತಂದ್ರೆ ತಂದೆಯವರು ಏನ್ ಮಾಡ್ತಾರೆ?
1: ನನ್ನ ತಂದೆ ಬಂದು ಎನ್ ರಾಮೇಶ್ವರ ಅಂತ, ಅವರು ಸೀನಿಯರ್ ವೆಟನರಿ ಇನ್ಸ್ಪೆಕ್ಟರ್. ಇವಾಗ ನಾನು ಏನೇ ಸಾಧನೆ ಮಾಡಿರ್ಬೋದು, ನನ್ನ ತಾಯಿ ಹೇಳ್ಕೊಟ್ಟಿರ್ಬೋದು, ಇವತ್ತಿನ ತನಕ ಲೈಕ್ ನಾನೇ ನನ್ನ ಗಾಡಿ ಕಲಿಯೋ ತನಕ, ತಂದೆ ಯಾವ್ದಾದ್ರು ಒಂದು ದೂರದ ಕಾಂಪಿಟೇಷನ್ ಇರಲಿ, ಒಂದು ಸಂಗೀತ ಕ್ಲಾಸ್ ಇರಲಿ, ಎಲ್ಲೋ ಒಂದು ಕಚೇರಿನೋ, ನನ್ನನ್ನು ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರೋ ತನಕನೂ ಅವರಲ್ಲೇ ಇರ್ತಾ ಇದ್ರು. ಅಷ್ಟು ಕೇರ್ ಅಂಡ್ ಕನ್ಸರ್ನ್ ನನ್ನ ತಂದೆ ನನ್ನ ಬಗ್ಗೆ. ತಂದೆ ಇಬ್ರು ಸಹ ನನ್ನ ಮ್ಯೂಸಿಕ್ ಕೆರಿಯರ್ ಆಗಲಿ, ನನ್ನ ಎಜುಕೇಶನ್ ಕೆರಿಯರ್ ಆಗಲಿ, ಎವ್ರಿ ಟೈಮ್ ನನ್ನ ಕಾಲೇಜ್ ಅಥವಾ ಸ್ಕೂಲ್ ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ಓದ್ಕೊಂಡ ಏನಾಯ್ತು, ಹೇಗೆ ನಡೀತಾ ಇದೆ ಸ್ಟಡೀಸು, ಈ ಕಡೆ ಮ್ಯೂಸಿಕ್ ಬಂದ್ರೆ ಕಚೇರಿ ಟೈಮಲ್ಲಿ ಓಕೆ ಯಾವ್ಯಾವ ತರ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಯಾವ್ದನ್ ಮೇನ್ ಕೃತಿಯಾಗಿ ಇಟ್ಕೊಂಡಿದ್ಯಾ, ಎಲ್ಲವನ್ನು ತಂದೆ ತಾಯಿ ಇಬ್ರು ಈಕ್ವಲ್ ಆಗಿ ನನ್ನ ಅಷ್ಟು ಕೇರ್ ಮಾಡ್ತಾರೆ.
0: ಹಾಗಾಗಿ ನಿಮಗೆ ಎಲ್ಲ ಸಪೋರ್ಟ್ ಇದೆ, ಫ್ಯಾಮಿಲಿ ಫುಲ್ ಸಪೋರ್ಟ್.
1: ಎಕ್ಸಾಕ್ಟ್ಲಿ,
0: ಹಾಗೆ ನೀವು ಕಲಿತಾ ಬಂದ್ರಿ. ಅನೇಕ ಯುವಕರು ಯುವತಿಯರಿಗಿರೋ ಒಂದು ಪ್ರಶ್ನೆ ಅಂದ್ರೆ, ನಾವೇನೋ ಕಲಿತೀವಿ ಆದ್ರೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದ್ ಕಡೆ ಕಾಲೇಜಿನ ಫೀಸ್ ಕಟ್ಟಬೇಕು, ಎಲ್ಲದಕ್ಕೂ ದುಡ್ಡಾಗಲ್ಲ, ಏನೋ ಒಂದು ಫೆಲೋಶಿಪ್ ಸ್ಕಾಲರ್ಶಿಪ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸಂಗೀತದಲ್ಲಿ ಅನೇಕ ಫೆಲೋಶಿಪ್ ಗಳು ಸಿಗುತ್ತವೆ ನಿಮಗೆ, ಸಂಗೀತ ನಾಟಕ ಅಕಾಡೆಮಿಯಿಂದಲೇ ಒಂದು ಫೆಲೋಶಿಪ್ ಕೂಡ ಸಿಕ್ಕಿದೆ. ಏನು, ಹೇಗೆ ತಗೊಳ್ಳೋದಿದು? ನಿಮಗೆ ಬೇರೆ ಬೇರೆ ಕಡೆನೂ ಒಂದು ಆಫರ್ ಇದೆ, ಹೇಗೆ ತಗೊಳ್ತಾ ಇದ್ದೀರಾ ಅವನ್ನೆಲ್ಲ?
1: ಸರ್, ಇದು ಮೇಜರ್ ಆಗಿ ಎಲ್ಲಿ ನೀವು ಹೋಗ್ತಾ ಇರ್ತೀರೋ ಅಥವಾ ಗುರುಗಳೇನು ಗೈಡ್ ಮಾಡ್ತಾರೆ, ಜೊತೆಗೆ ನಮ್ಮ ಸುತ್ತಮುತ್ತಲಿನಲ್ಲಿ ಬರುವಂತ ವಿಷಯಗಳು, ನ್ಯೂಸ್ ಪೇಪರ್ ಅಥವಾ ಸೋಷಿಯಲ್ ಮೀಡಿಯಾಲ್ಲಿ ಯೂಸ್ಫುಲ್ ನ್ಯೂಸ್ ತಗೊಬೇಕು. ಸೊ ಇದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ ಇರುವ ಈ ಅಕಾಡೆಮಿ ಎವ್ರಿ ಇಯರ್ ಫ್ರಮ್ ಸೆಪ್ಟೆಂಬರ್ ಟು ಡಿಸೆಂಬರ್ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಸ್ಕಾಲರ್ಶಿಪ್ ಕಾಲ್ ಮಾಡ್ತೀವಿ ಅಂತ. ಸೊ ಇದು ಬೇಸಿಕಲಿ ಮ್ಯೂಸಿಕಲಿ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ದೇವರನಾಮ, ಗಮಕ ವಾಚನ, ಈ ತರ ಹಲವಾರು ಡಿಸಿಪ್ಲಿನ್ಸ್ ಅಲ್ಲಿ ಅವರು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಸೊ ಅವ್ರು ಕಾಲ್ ಫಾರ್ ಮಾಡಿದಾಗ ಅವ್ರ ಜೊತೆ ಒಂದು ಸಿಲೆಬಸ್ ಕಾಪಿ ಕೊಡ್ತಾರೆ, ಆ ಸಿಲೆಬಸ್ ನ ಥರೋಗ್ ರೆಡಿ ಆಗಿ ಹೋಗ್ಬೇಕು ಸರ್. ಆ ರೆಡಿ ಆಗಿ ಹೋದಾಗ ಅವ್ರು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಅಂದ್ರೆ ಇಟ್ ವಿಲ್ ಬಿ ಅ ಫಾರ್ಮ್ ಆಫ್ ಎಕ್ಸಾಮ್. ನಾವು ಆ ಎಕ್ಸಾಮ್ ನ ಪಾಸ್ ಅನ್ನೋದ್ರೆ ಒನ್ ಟೈಮ್ ಸ್ಕಾಲರ್ಶಿಪ್ ಸರ್. ಅದು 2014-15 ಶಾಸ್ತ್ರೀಯ ಸಂಗೀತಕ್ಕೆ ಬಂತು ಅದೇ ಅಕಾಡೆಮಿಯಿಂದ. ಸೊ 2016 ಸುಗಮ ಸಂಗೀತಕ್ಕೆ ಸ್ಕಾಲರ್ಶಿಪ್ ಬಂತು. ಸೊ ನಾನು ಎರಡಕ್ಕೂ ಹಾಕಿದ್ದೆ, ಸೊ ಎರಡಕ್ಕೂ ಬಂತು. ಇವಾಗ ನಾನು ಡಿ ಸುಬ್ರಹ್ಮಣ್ಯ ಟ್ರಸ್ಟ್ ಅಂತ ಬ್ಯಾಂಗ್ಳೂರಲ್ಲಿ ಇದೆ, ಅದು ವಿದುಷಿ ವಸಂತ ಮಾಧವಿ ಅವರು ನಡೆಸ್ತಾ ಇರೋ ಟ್ರಸ್ಟ್. ಸೊ ಅವ್ರು ಏನಂದ್ರೆ 3 ವರ್ಷದ ಕೋರ್ಸ್ ತರ, ಕೋರ್ಸ್ ಕಮ್ ಸ್ಕಾಲರ್ಶಿಪ್. ಸೊ ಅಟ್ ದ ಎಂಡ್ ಆಫ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ನಮಗೆ ಸಂಗೀತ ಕೌಸ್ತುಭ ಅಂತ ಅವಾರ್ಡ್ ಸಹ ಕೊಡ್ತಾರೆ. ಸೊ ಫಸ್ಟ್ ಅವರು ಒಂದು ಪೋರ್ಷನ್ಸ್ ಕೊಟ್ಟಿರ್ತಾರೆ ಆಡಿಷನ್ ತರ, ಆದ್ರೆ ಅವ್ರ ಎಕ್ಸಾಮ್ ಪಾಸ್ ಆದ್ಮೇಲೆ 3 ವರ್ಷ ಕೋರ್ಸ್ ನಾವು ಕಂಟಿನ್ಯೂ ಮಾಡ್ಬೇಕು ಸರ್.
0: ಸೊ ನೀವು ಒಂದ್ ಕಡೆ ಕಲಿತಂಗೂ ಆಗತ್ತೆ,
1: ಹೌದು ಸರ್,
0: ಅದಕ್ಕೆ ತಕ್ಕ ರಿಟರ್ನ್ಸು ಬರುತ್ತೆ, ಒಂದು ಅವಕಾಶ ಸಿಗುತ್ತೆ, ವೇದಿಕೆ ಸಿಗುತ್ತೆ, ಜೊತೆಗೆ ಒಂದು ವ್ಯೂ ಕೂಡ ಸಿಗುತ್ತೆ ನಿಮಗೆ, ಸೈಟೇಷನ್ ಎಲ್ಲ ಸಿಗುತ್ತೆ. ಅದರಿಂದ ಆ ಕಡೆ ಯಾಕೆ ಹೆಚ್ಚು ಗಮನ ಕೊಡಲ್ಲ ಜನ ಅಂತ?
1: ಪ್ರಾಯಶಃ ವಿಷಯ ಎಲ್ರಿಗೂ ಮುಟ್ತಾ ಇಲ್ಲ ಸರ್, ಅದು ಮೇಜರ್ ಆಗಿರ್ಬೋದು. ಬಟ್ ಇದೇ ತರ ನ್ಯೂಸ್ ಪೇಪರ್ ಅಲ್ಲಿ ಬಂದಂಗೆ ಎಲ್ಲಾರು ಜಾಸ್ತಿ ಸರ್ಕ್ಯುಲೇಟ್ ಮಾಡ್ಬೇಕು, ಯಾರೋ ಒಬ್ರು ನೋಡ್ತಿದಂಗೆ ಎಲ್ರಿಗೂ ವಿಷಯ ತಿಳಿಸೋದಾಗ್ಲಿ ಮತ್ತೊಂದು ಮಾಡಿದ್ರೆ, ಈ ತರ ಆಸ್ಪಿರೆನ್ಸ್ ಎಷ್ಟೊಂದ್ ಜನ ಇರ್ತಾರೆ, ಮ್ಯೂಸಿಕ್ ಕಲಿತಾ ಇದಾರೆ ಬಟ್ ಅವ್ರಿಗೆ ವಿಷಯ ಗೊತ್ತಿಲ್ಲ ನಾವು ಸ್ಕಾಲರ್ಶಿಪ್ ತಗೋಬಹುದು ಅಂತ. ಅದಲ್ಲದೆ ಸರ್, ಸಿಸಿಆರ್ಟಿ ಇದೆಯಲ್ಲ ಇವಾಗ, ಅವರು ಸ್ಕಾಲರ್ಶಿಪ್ ಕರೆದಿದ್ದಾರೆ, ನಾನು ಇವಾಗ ಹಾಕಿದೀನಿ,
0: ಬೇರೆಯವರು ಹಾಕಿ ಹಾಗೆ ಆಗಾಗ್ಗೆ ವೆಬ್ಸೈಟ್ ಗಳಲ್ಲಿ ಫೇಸ್ಬುಕ್ ಗಳಲ್ಲಿ ಕೊಡ್ತಿರ್ತಾರೆ.
1: ಸೊ ನೀವು ಚೆಕ್ ಮಾಡ್ತಾ ಇರ್ಬೇಕು ಸರ್, ನಮ್ಮ ಓನ್ ಆಫ್ ಇಂಟ್ರೆಸ್ಟ್, ನಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಮೇಲೆ. ಅದು
0: ಸುಗಮ ಸಂಗೀತ ಅಂತ ಹೇಳಿದ್ವಿ, ಭಾವಗೀತೆ ತುಂಬಾ ಇಷ್ಟದ ಪ್ರಕಾರ, ಯಾರ ಭಾವಗೀತೆ ಹಾಡ್ತೀರಿ?
1: ಇವಾಗ ನಾನು ತುಂಬಾ ಪ್ರಚಲಿತವಾಗಿರುವ HS ವೆಂಕಟೇಶ್ ಮೂರ್ತಿ ಅವರ ಇಷ್ಟು ಕಾಲ ಒಟ್ಟಿಗಿದ್ದು ಒಂದು ಭಾವಗೀತೆ ಹಾಡ್ತೀನಿ ಸರ್.
0: ಈಗ ಹಾಡ್ತೀರಾ?
1: ಹಾ ಸರ್.

0: ತುಂಬಾ ಭಾವಪೂರ್ಣವಾದ ಗೀತೆ ಇದು, ತುಂಬಾನೇ ಜನಕ್ಕೆ ಇಷ್ಟ ಆಗ್ತಕ್ಕಂಥದ್ದು. ಬಹುಶಃ ನೀವು ಹೀಗೆ ಹಾಡ್ತಾ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಕೋತಾ ನಿಮ್ಮ ಕೆರಿಯರ್ ನ ಮುಂದುವರಿಸ್ತಾ ಇದ್ದೀರಿ, ಕಲಿಕೆ ಇನ್ನು ಸಾಗ್ತಾ ಇದೆ.
1: ಹೌದು ಸರ್.
0: ಏನೋ ಆಗಬೇಕು ಅನ್ನೋ ಒಂದು ಆಸೆ ಕೊಂಡು ಬಂದ್ರಿ, ಖುಷಿಯಾಗಿ ಹಾಡ್ತಾ ಇದ್ರಿ, ಬಾಲ್ಯದ ದಿನಗಳಿಂದಲೇ ಪ್ರೈಸ್ ಅನ್ನು ತಗೊಳ್ತಾ ಬಂದ್ರಿ, ಎಲ್ಲೆಲ್ಲಿ ಪ್ರೈಸ್, ಏನೇನು ಅವಾರ್ಡ್ ಬಂತು ಸ್ವಲ್ಪ ಹೇಳಬಹುದಾ?
1: ಫಸ್ಟ್ ನನ್ನ ಸ್ಕೂಲ್ ಲೆವೆಲ್ ಸ್ಟಾರ್ಟ್ ಆಗಿದ್ದಂದ್ರೆ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನೈನ್ತ್ ಸ್ಟ್ಯಾಂಡರ್ಡ್ ವರ್ಗೂ ಪ್ರತಿಭಾ ಕಾರಂಜಿಗೆ ಪ್ರತಿ ವರ್ಷ
0: ರೆಗ್ಯುಲರ್
1: ಸ್ಕೂಲ್ ಇಂದ ಹಾಕ್ಬಿಡ್ತಿದ್ರು. ಸೊ ಎವ್ರಿ ಇಯರ್ ಅಲ್ಲಿ ಡಿಸ್ಟ್ರಿಕ್ಟ್, ನೆಕ್ಸ್ಟ್ ಝೋನ್ ಅಲ್ಲೂ ಕ್ಲಸ್ಟರ್ ಆತರ ಎಲ್ಲ ಲೆವೆಲ್ಸ್ ಇರುತ್ತಲ್ಲ. ಸೊ ಎವ್ರಿ ಇಯರ್ ಪ್ರೈಸ್ ಸ್ಕೂಲ್ ಬರ್ತಾ ಇತ್ತು. ಅಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕುವೆಂಪು ನಗರ ಗಾನಭಾರತಿ ಅವರು ಪ್ರತಿ ವರ್ಷ ಸ್ಪರ್ಧೆನ ಆಯೋಜಿಸ್ತಾರೆ. ಸೊ ಅಲ್ಲಿ ನಾನು ಶಾಸ್ತ್ರೀಯ ಸಂಗೀತ, ದೇವ್ರನಾಮ, ವಚನಗಾನ ಮತ್ತೆ ಸಂಗೀತ ಕುರಿತಾದ ರಸಪ್ರಶ್ನೆ ಇಡ್ತಾ ಇದ್ರು. ಇಷ್ಟು ವಿಭಾಗಗಳಲ್ಲಿ ಭಾಗವಹಿಸಿ ನಾನು ಪ್ರಥಮ, ದ್ವಿತೀಯ ಆತರ ಸ್ಥಾನಗಳನ್ನು ಪಡೆದಿದ್ದೇನೆ. ಆನಂತರ ಶ್ರುತಿ ಮಂಜರಿ ಪ್ರತಿಷ್ಠಾನವು ಇದೇ ರೀತಿ ಕಾಂಪಿಟೇಷನ್ಸ್ ನಡೆಯುತ್ತೆ. ಸೊ ಅಲ್ಲೂ ಸಹ ನನ್ನ ಪ್ರೈಸ್ ಇದೆ. ನಂತರ ಸಮರ್ಪಣಾ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಕಾಂಪಿಟೇಷನ್ಸ್ ನಡೆಸ್ತಾರೆ ಪ್ರತಿ ವರ್ಷ. ಸೊ ಅಲ್ಲೂ ಸಹ ನಮ್ಮ ಮ್ಯೂಸಿಕ್ ಕ್ಲಾಸ್ ನಿಂದ ನಾನು ಸೇರಿ 3 ವರ್ಷ ನಂಗೆ ಸತತವಾಗಿ ಶಾಸ್ತ್ರೀಯ ಸಂಗೀತ ದೇವ್ರನಾಮ ಭಾಗ್ಯತೆಯಲ್ಲಿ ಪ್ರೈಸ್ ಬಂತು. ಸೊ ಪರ್ಯಾಯ ಪಾರಿತೋಷಕ ನಮ್ಮ ಸುರಭಿಗೆ ಉಳ್ಕೊಂತು ಸರ್. ಅದು ನಮ್ಮ ಸಂಗೀತ ಕ್ಲಾಸ್ ನ ಹೆಸರು ಸುರಭಿ ಗಾನಕಲಾ ಮಂದಿರ. ಸೊ ನಮಗೆ ಪರ್ಯಾಯ ಪಾರಿತೋಷಕ ಬಂದು ಸೇರ್ಕೊಂತು. ಆನಂತರ ಹೀಗೆ ಸಲಹೆ ಮಾರ್ಟ್ ಫೋರಂ ಅಂತ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರ ಕಡೆಯಿಂದ ಅಲ್ಲಿ ಮತ್ತೆ ಮುಲ್ಲಕನಾಡು ಸಭಾ ಚಾರಿಟಬಲ್ ಟ್ರಸ್ಟ್, ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ, ಆಮೇಲೆ ಕಲ್ಪವೃಕ್ಷ ಟ್ರಸ್ಟ್. ಸೊ ಇಲ್ಲಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ವಿಶ್ವಮಾನವ ದಿನಾಚರಣೆ ನಡೆಸ್ತಾರೆ. ಸೊ ಅಲ್ಲಿ ಕುವೆಂಪು ಗೀತ ಹಾಡಿದಾಗ ಪ್ರಥಮ ಬಹುಮಾನ ಬಂದಿತ್ತು. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾ ಪ್ರತಿಭೋತ್ಸವ ಅಂತ ಒಂದು ಕಾಂಪಿಟೇಷನ್ಸ್ ನಡೆಸ್ತಾ ಇದ್ರು. ಅಲ್ಲಿ ಮೊದಲನೇ ಬಾರಿ ನಾನು ಶಾಸ್ತ್ರೀಯ ಸಂಗೀತಕ್ಕೆ ಆಯ್ಕೆಗೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೆ. ನಂತರ ನೆಕ್ಸ್ಟ್ ವರ್ಷನೇ ನಾನು ಸುಗಮ ಸಂಗೀತದಲ್ಲೂ ಸಹ ಮಾಡಿದ್ದೆ.
0: ನಿತೇಶ್ರೀ, ಸಾಕಷ್ಟು ಬಹುಮಾನಗಳನ್ನು ತಗೊಂಡಿದ್ದೀರಿ, ಸಾಕಷ್ಟು ಕಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ, ಬಿರುದುಗಳೆಲ್ಲ ಬಂದಿದೆ. ನೀವೇ ಸ್ವತಂತ್ರವಾಗಿ ಎಲ್ಲಾದರೂ ಕಚೇರಿಗಳನ್ನು ಕೊಟ್ಟದ್ದುಂಟ ಅಂತ?
1: ಹೌದು ಸರ್, ನಾನು ಮೊದಲಿಗೆ 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಾನು ಕೊಟ್ಟದ್ದುಂಟು. ನಂತರ ಟಿನಸಿಪುರ ಕುಂಭಮೇಳದಲ್ಲಿ, ನಿಮಿಷಾಂಬ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ, ಮತ್ತೆ ಪಿರಿಯಾಪಟ್ಟಣದಲ್ಲಿ ಯುವ ಸೌರಭ ಅಂತ ಇದೇ ಸಂಸ್ಕೃತಿ ಇಲಾಖೆ ಮಾಡಿದ್ದು, ಅಲ್ಲೂ ಸಹ ಆಡಿದ್ದೆ. ಆಮೇಲೆ ಅನೇಕ ಹಬ್ಬ ಸಂದರ್ಭಗಳಲ್ಲಿ, ಈಗ ರಾಘವೇಂದ್ರ ಆರಾಧನೆ ಟೈಮಲ್ಲಿ, ಆಮೇಲೆ ಗಣೇಶ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ, ವೈಕುಂಠ ಏಕಾದಶಿ, ಸುಮಾರು ಸರಿ ನಾನು ಇಸ್ಕಾನ್ ಅಲ್ಲೂ ಹಾಡಿರೋದುಂಟು ಸರ್ ಈ ತರ ವೇದಿಕೆಗಳಲ್ಲಿ.
0: ಸೊ ಅಕೇಶನ್ ಸಿಕ್ಕಾಗ, ಆಹ್ವಾನ ಬಂದಾಗ, ಮತ್ತೆ ನಿಮಗೆ ಈಗ ಹಾಡಬೇಕು ಅನ್ನಿಸಿದಾಗ ಹೋಗಿ ಹಾಡ್ತೀರಿ, ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಹೊರಟು ಹೋದ್ರಿ ನೀವು?
1: ಹಾ ಸರ್, ಅದು ಮೊದಲಿಗೆ ನನಗೆ ಆಪರ್ಚುನಿಟಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಸಿಕ್ಕಿದ್ದು ಬಾಲ್ ಭವನದಿಂದ ಸೆಲೆಕ್ಟ್ ಆದಾಗ. ಸೊ ಮೈಸೂರು ಬಾಲ್ ಭವನಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಸೆಲೆಕ್ಟ್ ಆಗಿ ದೆಹಲಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದಲ್ಲಿ ಹಾಡಿದ್ದೆ. ಅದ ನಂತರ ನಾನು ಜೆಸಿಗೆ ಎಂಟರ್ ಆದೆ. ಸೊ ಅಲ್ಲಿ ನನ್ನ ಮ್ಯೂಸಿಕ್ ನ ಪ್ರತಿಭೆಯನ್ನು ಗುರುತಿಸಿದ್ರು. ಗುರುತಿಸಿ 2018 ಜನವರಿಯಲ್ಲಿ ನಾವು IIT ಗೌಹಾಟಿಗೆ ಫೆಸ್ಟ್ಗೆ ಹೋದ್ವಿ. ಕಾಲೇಜ್ ಇಂದ 50 ಮೆಂಬರ್ಸ್ ಟೀಮ್, ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್. ಈಗ ರೀಸೆಂಟ್ ಆಗಿ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಬಿಟ್ಸ್ ಪಿಲಾನಿ ಗೋವಾಗ ಹೋಗಿದ್ವಿ, ಸೇಮ್ 50 ಮೆಂಬರ್ಸ್ ಟೀಮ್ ನಾವು ಹೋಗಿ. ನನಗೆ ಅಲ್ಲಿ ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಅದರಿಂದ ಫಸ್ಟ್ ಪ್ಲೇಸ್ ಬಂತು ಸರ್ ನಂಗೆ.
0: ಓಕೆ, ಯಾವ ಕೃತಿ ಹಾಡಿದ್ರಿ ಅಲ್ಲಿ?
1: ತ್ಯಾಗರಾಜರ ವಾಸುದೇವಯನಿ ಕೃತಿ ಹಾಡಿದ್ದೆ, ಸೊ ಅದಕ್ಕೆ ಫಸ್ಟ್ ಪ್ಲೇಸ್ ಬಂದಿತ್ತು.
0: ಸೊ ಇತ್ತೀಚೆಗೆ ಹಾಡಿದ್ರಿ, ಬಹುಮಾನ ರಾಷ್ಟ್ರ ಮಟ್ಟದಲ್ಲಿ ಬಂದಿದೆ, ಆ ಕೃತಿ ಹೇಗೆ ಹಾಡಿದ್ರಿ ಅಂತೇಳಿ ನಮ್ಮ ಕೇಳುಗರಿಗೂ ಕುತೂಹಲ ಇರುತ್ತೆ.
1: ಖಂಡಿತ ಸರ್.
0: ಹಾಡ್ತೀರಾ?
1: ಹಾಡ್ತೀನಿ.

0: ತುಂಬಾ ಸೊಗಸಾಗಿ ಹಾಡಿದ್ರಿ, ಬಹುಶಃ ಅದಕ್ಕೆ ಬಹುಮಾನ ಪ್ರಥಮ ಸಿಕ್ಕಿದೆ ನಿಮಗೆ. ಏನಂತಾರೆ ನಿಮ್ಮ ಫ್ರೆಂಡ್ಸು, ಕಾಲೇಜು ಮತ್ತೆ ನಿಮ್ಮ ಮನೆಯಲ್ಲೆಲ್ಲ?
1: ಮನೆಯಲ್ಲೆಲ್ಲ ಮುಂದೆ ಪ್ರೋತ್ಸಾಹ ಬಂದಿದ್ದೇನೆ. ಸೊ ಆಚೆ ಕಡೆ ಬಂದಾಗ ಲೈಕ್ ಫ್ರೆಂಡ್ಸ್ ಎಲ್ಲರಿಗೂ ಈಗ ಎಲ್ಲೋ ಒಂದ್ ಕಡೆ ಪ್ರೋಗ್ರಾಮ್ ಅಂದಾಗ ನನ್ನ ಫ್ರೆಂಡ್ಸ್ ಸಹ ಬರ್ತಾರೆ ನನ್ನ ಜೊತೆ.
0: ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಬಹುಮಾನಗಳೆಲ್ಲ ಬಂದಿವೆ, ಎಲ್ಲಾ ಕಡೆನೂ ಹೊಗಳಿಸ್ಕೊಂಡಿದ್ದೀರಿ, ತುಂಬಾ ಚೆನ್ನಾಗಿ ಹಾಡ್ತೀರಿ ಅನ್ನೋದು ಒಂದು ಎಲ್ಲರಿಗೂ ಗೊತ್ತು. ಮೈಸೂರಿನಲ್ಲಿ ಮೈಸೂರು ಗಾನಶ್ರೀ ನಿತ್ಯಶ್ರೀ ಅಂದ್ರೆ ಎಲ್ಲರಿಗೂ ಪರಿಚಯ ಆಗತ್ತೆ. ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿರಿ ಮುಂದೆ?
1: ಸರ್, ಮುಂದೆ ಬಂದು ಲೈಕ್ ಇಂಜಿನಿಯರಿಂಗ್ ಮಾಡ್ತಿರೋದ್ರಿಂದ ನಾನು ಆ ಸ್ಟ್ರೀಮ್ನು ಜೊತೆಗೆ ಇಟ್ಕೊಂಡು ಲೈಕ್ ಮ್ಯೂಸಿಕ್ನು ಜೊತೆಗೆ ಇಟ್ಕೊಂಡಿರ್ತೀನಿ. ನಾನು R&Dಗಾದ್ರೂ ಹೋಗ ಮುಂದೆ, ಆರ್ ನನಗೆ ಫೋರ್ತ್ ಇಯರ್ ಆದ್ಮೇಲೆ ಎರಡು ಡಿಸಿಷನ್ಸ್ ಇದೆ. ಒಂದು, ನಾನು ಜಾಬ್ ಮಾಡಬೇಕು ಅಂತ ಇದ್ದೀನಿ. ಐ ಗೆಟ್ ಅ ಬೆಟರ್ ಆಪರ್ಚುನಿಟಿ ಇನ್ ಕ್ಯಾಂಪಸ್, ಐ ವುಡ್ ಗೋ ಫಾರ್ ಇಟ್. ಅಂಡ್ ಮ್ಯೂಸಲ್ಲಿ ನಾನು ಒಳ್ಳೆ ಗಾಯಕಿ ಆಗಿರ್ಬೇಕು, ಮತ್ತೆ ನಂಗೆ ಪ್ಲೇ ಬ್ಯಾಕ್ ಹಾಡೋ ಅಂತ ಆಸೆ ಇದೆ ಸರ್.
0: ಆ ಕಡೆನೂ ಯೋಚನೆ ಮಾಡ್ತಾ ಇದ್ದೀರಿ, ಸಂತೋಷ. ಆದ್ರೆ ಪ್ಲೇ ಬ್ಯಾಕ್ ಹೋಗಿಂತ ಮುಂದೊಂದಷ್ಟು ವೇದಿಕೆಗಳು ಹುಡುಕೋಬೇಕು. ರಿಯಾಲಿಟಿ ಶೋಗಳಿಗೆಲ್ಲ ಹೋಗಿದ್ದುಂಟ?
1: ನಾನು ಫಸ್ಟ್ ಪಿ ಯು ಸಿಲ್ ಇರ್ಬೇಕಾದ್ರೆ ಶ್ರೀಶಂಕರ ವಾಹಿನಿ ಅವರು ಸಂಗೀತ ಯಾತ್ರಾ ಅಂತ ಒಂದು ಕಾಂಪಿಟೇಷನ್ ತರ ಮಾಡಿದ್ರು ಸರ್. ಸೊ ಅದ್ರಲ್ಲಿ ನಾನು ಕ್ವಾರ್ಟರ್ ಫೈನಲ್ಸ್ ತನಕ ಭಾಗವಹಿಸಿ ಬಂದಿದ್ದೆ. ಅದು ಶಾಸ್ತ್ರೀಯ ಸಂಗೀತದ ರಿಯಾಲಿಟಿ ಶೋ ಸರ್. ಅದು ನನ್ನ ಎಜುಕೇಶನ್ ಪಿರಿಯಡ್ ಮುಗಿದ ನಂತರ ನಾನು ಅಲ್ಲಿಗೆಲ್ಲ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ.
0: ನಿಮಗೆ ಸಾಕಷ್ಟು ಆಸೆಗಳು ಇದ್ದಾವೆ, ಮುಂದಕ್ಕೆ ಹೋಗ್ಲಿಕ್ಕೆ ಆಸಕ್ತಿನೂ ಕೂಡ ಇದೆ. ಸೊ ಬಹುಶಃ ಕಲಿಕೆಗೆ ಕೊನೆ ಇಲ್ಲ. ಸಂಗೀತದ ಹಾದಿ ನೀವೆಷ್ಟು ನಡೆದ್ರು ಅದಿನ್ನೂ ನಡೀತಾನೆ ಇರುತ್ತೆ. ಪರ್ಫೆಕ್ಷನ್ ಇನ್ನೂ ಸಿಗ್ತಾನೆ ಇದೆ ಅಂತ ನಾವು ಹೋಗ್ತಾನೆ ಇರ್ತೀವಿ. ತೃಪ್ತಿ ಆಡದಷ್ಟು ತೃಪ್ತಿಯೇ ಅಲ್ವಾ?
1: ಸೊ
0: ನಿಮ್ ಗುರುಗಳ ಆಶೀರ್ವಾದ ನಿಮಗಿದೆ, ಸಾಕಷ್ಟು ಕಲಿತಾ ಇದ್ದೀರಿ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಕಲಿಕೆ ಕೂಡ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇಂಜಿನಿಯರಿಂಗ್ ಸಂಗೀತ ಎರಡೂ ದೋಣಿ, ಆದ್ರೆ ಎರಡೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗೋ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಒಳ್ಳೇದಾಗ್ಲಿ ನಿತ್ಯಶ್ರೀ, ಹೆಚ್ಚು ಕಲಿ, ಹೆಚ್ಚು ಜನಕ್ಕೆ ಹೇಳ್ಕೊಡೋದಕ್ಕೂ ಪ್ರಯತ್ನ ಮಾಡಿ, ಒಂದಷ್ಟು ಜನಕ್ಕೆ ಪ್ರೋತ್ಸಾಹ ಕೊಟ್ಟು ನಿಮ್ ಜೊತೆಗೂ ಕರ್ಕೊಂಡು ಸಾಗಿ. ನೀವು ಅನೇಕ ಸ್ಕಾಲರ್ಶಿಪ್ ಗಳನ್ನು ತಗೊಂಡಿದ್ದೀರಿ, ಅವರು ಫೆಲೋಶಿಪ್ ಸ್ಕಾಲರ್ಶಿಪ್ ಅನ್ನು ತಗೊಳ್ಳೋಂಗ ಆಗ್ಲಿ, ಒಂದಷ್ಟು ಬೆನ್ ತಟ್ಟಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ಹೇಳಿ ನಮ್ಮೆಲ್ಲ ಕೇಳೋದ್ರ ಪರವಾಗಿ ನಿಮಗೆ ಶುಭ ಹಾರೈಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಹಾಡುಗಳನ್ನು ಹಾಡಿದ್ರಿ, ಸಾಕಷ್ಟು ಮಾಹಿತಿನ ಕೊಟ್ರಿ, ಇದಕ್ಕಾಗಿ ನಮ್ಮೆಲ್ಲ ಕೇಳೋದ್ರ ಪರವಾಗಿ ನಿಮಗೆ ತುಂಬರುದೇ ಧನ್ಯವಾದಗಳು.
1: ನಮಸ್ಕಾರ.
2: ಇದುವರೆಗೆ ಯುವ ಪ್ರತಿಭೆ ಆರ್ ನಿತ್ಯಶ್ರೀ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.
3: ಅರ್ಥಶಾಸ್ತ್ರಜ್ಞರು ಮನುಷ್ಯನ ನಡತೆಯ ಗೋಜಿಗೆ ಹೋಗುವುದಿಲ್ಲ, ಬರೀ ಹಣ ಕೂಡಿ ಹಾಕುವುದೇ ಉನ್ನತಿಯ ಗುರುತು ತಳಹದಿ ಎನ್ನಾರೆ. ಆದ್ದರಿಂದ ಕಲಾ ಕೌಶಲಗಳ ವೃದ್ಧಿಯಿಂದ ಎಷ್ಟೆಷ್ಟು ಧನ ಕೂಡಿ ಹಾಕಿದರೆ ಅಷ್ಟೆಷ್ಟು ಒಳ್ಳೆಯದು ಎಂದು ಹೇಳುತ್ತಾರೆ. ಈ ವಿಚಾರದ ಫಲವಾಗಿ ಇಂಗ್ಲೆಂಡ್ ಮೊದಲಾದ ದೇಶಗಳಲ್ಲಿ ಕಾರ್ಖಾನೆಗಳು ಹೆಚ್ಚಾಗಿವೆ. ಎಷ್ಟೋ ಜನ ಹೊಲ ತೋಟ ಕೈಬಿಟ್ಟು ಪಟ್ಟಣ ಸೇರುತ್ತಾರೆ. ಹೊರಗಿನ ಸೊಗಸಾದ ಸ್ವಚ್ಛ ಗಾಳಿಯನ್ನು ಬಿಟ್ಟು ಕಾರ್ಖಾನೆಗಳ ದುರ್ವಾಯುವಿಗೆ ತುತ್ತಾಗಿ ಒಣಗಿ ಹೋಗುತ್ತಾರೆ. ಇದರಿಂದ ಜನ ದುರ್ಬಲರಾಗಿ ಲೋಭ ಹೆಚ್ಚಾಗಿ ಅನೀತಿ ಹರಡುತ್ತಿದೆ. ಈ ಸಂದರ್ಭದಲ್ಲಿ ಅನೀತಿಯನ್ನು ಪರಿಹರಿಸುವ ಮಾತು ಆಡಿದರೆ ಧೀಶಾಲಿಗಳು ಹೇಳುವ ಉತ್ತರ ಗೊತ್ತೇ ಇದೆ. ಈ ಅನೀತಿ ಏನು ಮಾಡಿದರೂ ಹೋಗದು, ಅಜ್ಞಾನಿಗಳಿಗೆ ಒಮ್ಮೆಗೆ ಜ್ಞಾನ ಬಾರದು. ಲೋಕ ಹೇಗೆ ಸಾಗುತ್ತಿದೆಯೋ ಅದೇ ರೀತಿ ಹೋಗುವುದು ವಿಹಿತ. ಈ ವಾದ ಒಡ್ಡುವ ಜನಕ್ಕೆ ಬಡವರ ಅನೀತಿಗೆ ಭಾಗ್ಯವಂತರೇ ಕಾರಣ ಎಂಬುದು ನೆನಪಾಗದು. ಹಗಲಿರುಳು ಹಣವಂತರ ಭೋಗವಿಲಾಸದ ವಸ್ತುಗಳ ಸಂಗ್ರಹಕ್ಕಾಗಿಯೇ ಬಡವ ದುಡಿಯುತ್ತಿದ್ದಾನೆ. ಸ್ವಲ್ಪ ಕಲಿಯೋಣ, ಏನಾದರೂ ಒಳ್ಳೆಯ ಕೆಲಸ ಮಾಡೋಣ ಎಂದರೂ ಒಂದು ಗಳಿಗೆಯೂ ವಿರಾಮವಿಲ್ಲ. ಇದ್ದವರನ್ನು ನೋಡಿ ಬಡವರಿಗೂ ಹಗಾರರಾಗಬೇಕೆಂಬ ಆಸೆ, ಆಗದಿದ್ದರೆ ಸಿಟ್ಟು ಬರುತ್ತದೆ. ತರುವಾಯ ವಿವೇಕ ನಷ್ಟವಾಗಿ ಸನ್ಮಾರ್ಗದಿಂದ ಹಣ ಸಿಗದಿರಲು ಕುಟಿಲ ತಂತ್ರದಿಂದಲಾದರೂ ಗಳಿಸಾಯ್ ಎಂದು ವೃಥ ಪ್ರಯಾಸ ಪಡುತ್ತಾರೆ. ಹಣ ಶ್ರಮ ಎರಡೂ ವ್ಯರ್ಥ. ಯಾವುದಾದರೂ ಉಪಯುಕ್ತ ವಸ್ತುವನ್ನು ಉತ್ಪತ್ತಿ ಮಾಡುವ ಶ್ರಮವೇ ನಿಜವಾದ ಶ್ರಮ. ಉಪಯೋಗವಾದ ವಸ್ತುವೆಂದರೆ ಮಾನವ ಜಾತಿಗೆ ಭರಣ ಪೋಷಣಕ್ಕೆ ಅಗತ್ಯವಾದುದು. ಹೊಟ್ಟೆ ತುಂಬ ಅನ್ನ ದೊರೆತು ಬದುಕಿದ್ದಷ್ಟೂ ದಿನವೂ ನೀತಿಯಿಂದ ನಡೆದು ಸತ್ಕರ್ಮ ನಿರತನಾಗಿರುತ್ತಾದರೆ ಅದು ಭರಣ ಪೋಷಣ. ಈ ನೋಟದಿಂದ ನೋಡಿದರೆ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ವ್ಯರ್ಥ. ಗಿರಣಿ ಕಾರ್ಖಾನೆ ತೆಗೆದು ಹಣವಂತರಾಗುವುದು ಪಾಪಕರ್ಮವೆಂದು ನಾಳೆ ಅವಾದೀತು. ಹಣವನ್ನು ಬೆಳೆಯುವವರು ಹೇರಳ, ಸಂಪತ್ತನ್ನು ಸೃಜಿಸುವ ಜನ ಹಾಳಾಗುವುದಾದರೆ ಆ ಸಂಪತ್ತು ಸಾರ್ಥಕವಲ್ಲ. ಈ ಕಾಲದ ಹಲವು ಯುದ್ಧಗಳ ಮೂಲ ಕಾರಣ ಧನಲೋಭವೆಂದು ಕಾಣ

0: ಈಗ ಕನ್ನಡದ ನವ್ಯ ನವೋದಯ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ.
1: ನಾವು ಮೂವರು ದಿಗ್ಗಜರನ್ನು ಸ್ಮರಿಸೋಣ.

ಬೇಂದ್ರೆ ಹೆಸರಿನಲ್ಲೇ ಹದವಾಗಿ ಬೆಂದ ಅನುಭೂತಿ. ಹಾಗಾಗಿಯೇ ಬೇಯದೆ ಬೇಂದ್ರೆ ಆಗಲು ಸಾಧ್ಯವಿಲ್ಲ ಎಂಬ ಮಾತನ್ನು ವೀಕ್ಷಕರು ಹೇಳುತ್ತಿದ್ದುದುಂಟು. ಕನ್ನಡ ರಾಜ್ಯೋತ್ಸವದ ಈ ಶುಭ ಮಾಸದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಎಲ್ಲರನ್ನೂ ನೆನೆಯಬೇಕಾಗಿರುವ ಸಂದರ್ಭದಲ್ಲಿ ವರಕವಿ ಬೇಂದ್ರೆ ಮತ್ತೆ ಮತ್ತೆ ನೆನಪಾಗುತ್ತಾರೆ. ಕನ್ನಡದ ಸೌಂದರ್ಯವನ್ನು ಜಾನಪದೀಯ ಸೊಗಡಿನಲ್ಲಿ ಕಟ್ಟಿಕೊಟ್ಟ ಪರಿ ನೆನಪಾಗುತ್ತದೆ. ನನ್ನದು ಈ ಕನ್ನಡ ನಾಡು, ಮಾ ಸತಿಯ ಬೀಡು, ಮುಡುಪಾದ ನಾಡು, ಇದಕಾವ ಜೋಡು, ಈ ನುಡಿ ಮನದಲ್ಲಿ ನಾಟ್ಯವ ಕುಣಿಯುತ್ತದೆ. ಬೇಂದ್ರೆ ಸಾವಿರದ ಕವಿ, ಸಾವಿರದ ಸಾವಿರದ ಕವನಗಳನ್ನು ರಚಿಸಿ ಸಾವಿರದ ಮನೆಗಳಲ್ಲಿ ಮನೆ ಮಾಡಿದ ಕವಿ. ಅಂಬಿಕ ಮಗ ದತ್ತಾತ್ರೇಯ ಅಂಬಿಕಾತನೆಯ ದತ್ತನಾದ. ಇದು ಒಂದೊಮ್ಮೆ ಆ ತಾಯಿ ಕಂಡ ಕನಸು ಸಾಕಾರವಾದ ಸಾರ್ಥಕತೆ. ಕವಿಯಾಗಲೇ ಹುಟ್ಟಿ ಬಂದಿದ್ದ ಬೇಂದ್ರೆ ವರಕವಿಯಾದರು. ತನ್ನ ತಾಯಿಯಿಂದ ಬದುಕಿನ ಅನೇಕ ಭಾಗ್ಯಗಳನ್ನು ಕಂಡಿದ್ದ ಬೇಂದ್ರೆ ನನ್ನ ತಾಯಿ ಎತ್ತಿಡಿದಳು, ನಾನು ಬದುಕಿಕೊಂಡೆ ಎಂದೇ ನುಡಿಯುತ್ತಿದ್ದರು. ಅಮ್ಮನಿಂದ ಹರಸಲ್ಪಟ್ಟಿದ್ದ ಈ ಕಂದ ತನ್ನ ವಾಗ್ವಿಲಾಸದಿಂದ ಎಲ್ಲರ ಮನಗೆದ್ದದ್ದು ಅಮ್ಮ ಅಂಬಿಕೆಯ ಕಾರಣದಿಂದಲೇ. ಕನ್ನಡ ಭಾಷೆಯ ಬಗ್ಗೆ ಅಪಾರ ಪ್ರೇಮಾಭಿಮಾನ ಇರಿಸಿಕೊಂಡಿದ್ದ ಬೇಂದ್ರೆ ತಮ್ಮ 20ನೇ ವಯಸ್ಸಿನಲ್ಲಿ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಕಾವ್ಯರಚನೆಗೆ ತೊಡಗಿದರು. ಇವರ ಕಾವ್ಯ ವಾಚನ ಕೇಳುಗರಿಗೆ ಹಬ್ಬದ ಸಂಭ್ರಮವನ್ನು ಮನಗಾಣಿಸುತ್ತಿತ್ತು. ಮುಂದೆ ಬೇಂದ್ರೆ ಕಾವ್ಯ ವಸಂತದ ಕೋಗಿಲೆಯಾಗಿ ದತ್ತಾತ್ರೇಯ ಬೇಂದ್ರೆ ಕವಿದತ್ತ ಬೇಂದ್ರೆಯಾದರು. ಮಾಸ್ತರಿಕೆ ವೃತ್ತಿ

ಇಂದ ಬೇಂದ್ರೆ ಮಾಸ್ತರ್ ಎಂದು ಎಲ್ಲರ ಕಣ್ಮಣಿಯಾದರು. ಕನ್ನಡ ರಾಜ್ಯೋತ್ಸವ ಎಂದಾಗ ನೆನಪಾಗುವುದು ತಮ್ಮ 30ನೇ ವಯಸ್ಸಿನಲ್ಲಿ ಬೇಂದ್ರೆ ಅವರು ಗೆಳೆಯರ ಗುಂಪಿನ ಅಧ್ವೈರ್ಯವಾಗಿ ಪ್ರಾರಂಭಿಸಿದ ನಾಡಹಬ್ಬ. ಈ ನಾಡಹಬ್ಬದ ಆಚರಣೆಯು ನಾಡಿನಾದ್ಯಂತ ಗುಂಪಿನ ಗೆಳೆಯರ ಸಂಚಾರ, ಭಾಷಣ, ಕಾವ್ಯ ಗಾಯನಗಳಿಂದ ಹೆಚ್ಚು ಪ್ರಚಾರಗೊಂಡಿತು. ಕನ್ನಡ ನಾಡಿನ ಎಲ್ಲೆಡೆಗೆ ಹಬ್ಬಿತು. ನಾಡಹಬ್ಬಕ್ಕೆ ಸಾಹಿತ್ಯಿಕ ಸಾಂಸ್ಕೃತಿಕ ಅರ್ಥವೂ ಬಂತು. ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸುವಲ್ಲಿ ಸಹಕಾರಿಯಾಯಿತು. ಮುಂದೆ ಬೇಂದ್ರೆಯವರ ಕುಣಿಯೋಬಾರ, ಪಾತರಗಿತ್ತಿ ಪಕ್ಕ, ತುತ್ತಿನ ಚೀಲ, ಮೂಡಲ ಮನೆಯ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಮುಗಿಲ ಮಾರಿಗೆ ಮೊದಲಾದ ಸಾಲು ಸಾಲು ಕವನಗಳು ಕನ್ನಡಿಗರಲ್ಲಿ ಕನ್ನಡದ ಹುಚ್ಚು ಹಿಡಿಸಿತು, ಹೆಚ್ಚಿಸಿತು. 1956 ಕರ್ನಾಟಕವು ಏಕೀಕೃತವಾಗಿ ವಿಶಾಲ ಮೈಸೂರಾಯಿತು. ಬೇಂದ್ರೆಯವರು ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೇ ಎಂದು ಭವಿಷ್ಯ ನುಡಿಯುವ ಒಂದೇ ಕರ್ನಾಟಕ ಒಂದೇ ಎಂದು ಹಾಡರು. ನಾವೆಲ್ಲ ಸೇರಿ ಅದನ್ನು ನಿಜ ಮಾಡಿದಾಗಲೇ ಕನ್ನಡ ರಾಜ್ಯೋತ್ಸವ. ಬೇಂದ್ರೆ ಅವರ ಮಾತೆಲ್ಲ ಜ್ಯೋತಿ, ಅಭಿವ್ಯಕ್ತಿಯೆಲ್ಲ ಮಿಂಚು, ನುಡಿಯೆಲ್ಲ ಶುಕ್ತಿಯೊಡೆದು ಬಂದ ಮುತ್ತು. ಬೇಂದ್ರೆ ಕನ್ನಡ ಕಾವ್ಯ ಶರೀರಿ. ಅವರ ನನ್ನದು ಈ ಕನ್ನಡ ನಾಡು ಎಂಬ ನುಡಿಯನ್ನು ನಾವು ಅಭಿಮಾನದಿಂದ ಅನವರತ ಹೇಳುತ್ತಿರೋಣ. ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ

0: ಕವಿತಾವಾದಿ ಭವಿಸಿ ಹೇ ವಿದೂರ.
1: ರಸ ಋಷಿ ಕುವೆಂಪು
2: ನಿತ್ಯವೂ ಅವತರಿಪ ಸತ್ಯಾವತಾರ,
3: ನಿತ್ಯವೂ ಅವತರಿಪ ಸತ್ಯಾವತಾರ.
1: ಹೊಸಗನ್ನಡ ಸಾಹಿತ್ಯದ ಪ್ರಾತಸ್ಮರಣೀಯರಲ್ಲಿ ಪ್ರಮುಖರು. ಕನ್ನಡ ಮಾತೆಯ ಕೊರಳನ್ನು ಅಲಂಕರಿಸಲು ಅನೇಕ ಘಮಭರಿತ ಕೃತಿಮಾಲೆಗಳನ್ನು ನೀಡ ಸಾಹಿತ್ಯ ಸಾರ್ವಭೌಮರು. ಕನ್ನಡ ರಾಜ್ಯೋತ್ಸವದ ಈ ಮಾಸದಲ್ಲಿ ಅವರನ್ನು ನೆನೆಯುವುದೇ ಒಂದು ದಿವ್ಯಾನುಭೂತಿ. ಇದರೊಡನೆ ಅವರ ಸಾಯುತ್ತಿದೆ ನಿಮ್ಮ ನುಡಿ, ಓ ಕನ್ನಡ ಕಂದರಿರ, ಹೊರನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ ಮಾತೂ ಎದೆಯಲ್ಲಿ ಪ್ರತಿಧ್ವನಿಸುತ್ತಿದೆ. ಕನ್ನಡ ಕರಗುತ್ತಿದೆ, ಕಂಗ್ಲಿಷ್ ಮೆರೆಯುತ್ತಿದೆ, ಈ ನೋವು ಮನಸ್ಸನ್ನು ಆಕ್ರಮಿಸಿದೆ. ಕುವೆಂಪು ಈಗ ನಮ್ಮನ್ನು ಬಿಟ್ಟು ದೂರ ದೂರ ದೂರ ಹೋಗುತ್ತಿದ್ದಾರೇನೋ ಆತಂಕ ಕಾಡುತ್ತಿದೆ. ಕನ್ನಡಾಂಬೆ ತನಗೆ ತಾನೇ ಲಾಲಿ ಹಾಡು ಬರೆಸಿಕೊಳ್ಳಲು ಸೃಷ್ಟಿ ಮಾಡಿದ ಮಹಾಚೇತನವೇ ಕುವೆಂಪು. ಮಲೆನಾಡಿನ ಗರ್ಭದಲ್ಲಿ ಒಡಮೂಡಿ ಮೇಲೆದ್ದ ಈ ಶಿಶು ಮುಂದೆ ಮೈಸೂರನ್ನು ತನ್ನ ಕಾರ್ಯಕ್ಷೇತ್ರ ಆಗಿಸಿಕೊಂಡು ಲೋಕದಲ್ಲೆಲ್ಲ ಮನೆ ಮಾತಾಯಿತು. ಕನ್ನಡದ ಸುರಗಂಪನ್ನು ಮನೆ ಮನೆಗೂ ಪಸರಿಸಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕನ್ನಡ ಮಂತ್ರವನ್ನು ಮೊಳಗಿಸಿತು. ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎಂದು ಎದೆಯುಬ್ಬಿ ಹಾಡಿತು. ಕನ್ನಡದ ಮಾನ, ಕನ್ನಡದ ಪ್ರಾಣವಾಗಿ ಮಲೆನಾಡಿನ ಈ ಮಗು ಪುಟ್ಟಪ್ಪನಾಗಿ ಉಳಿಯದೆ ಕರ ಸೂರ್ಯನಾಗಿ ಉದಯ ರವಿಯಲ್ಲಿ ಬೆಳಗಿತು. ಕನ್ನಡವೆಂದರೆ ಬರಿಯ ಭಾಷೆಯಲ್ಲ, ಭಾವನೆಗಳ ಸಂಯೋಜನೆ. ಇದನ್ನು ಆಗಿಸಲು ನಮ್ಮೊಡನೆ ಇದ್ದವರೇ ರಸ ಋಷಿಗಳು. ಕುವೆಂಪು ಸಾಹಿತ್ಯ ಎಂದರೆ ರಕ್ತದ ಕಣ ಕಣಗಳಲ್ಲಿ ಕನ್ನಡ ದಿಂಡಿಮದ ರಣಭೇರಿ, ಸತ್ತಂತಿಹರನ್ನು ಬಡಿದೆಚ್ಚಿಸು ಎಂದಂದೇ ಕರೆ ಕೊಟ್ಟಿದ್ದ ಕುವೆಂಪು ಬರಿಯ ಶಕ್ತಿಯಲ್ಲ, ಕನ್ನಡದ ಮಹಾಶಕ್ತಿ. ಈ ಮಹಾಶಕ್ತಿಯ ಆಶಯದ ಅಖಂಡ ಕರ್ನಾಟಕಕ್ಕೆ ನೃಪತುಂಗ ಚಕ್ರವರ್ತಿ, ಪಂಪ ಮುಖ್ಯಮಂತ್ರಿ ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾನಪ್ಪ, ಸರ್ವಜ್ಞ, ಷಡಕ್ಷರರೇ, ತಾಯಿ ಸರಸ್ವತಿ ರಚಿಸಿದ ನಿತ್ಯ ಸಚಿವ ಮಂಡಲ. ಈ ಅಖಂಡ ಕರ್ನಾಟಕವೇ ಮಿಂಚುವ ಕಂಗ ಸಿರಿಗನ್ನಡ ನಾಡು, ವೀರಾಗ್ರಣಿಗಳ ತೊಟ್ಟಿಲು ತೂಗಿ ಬೆಳಗಿದ ನಾಡು. ಕರ್ನಾಟಕ ಮಾತೆಗೆ ಕುವೆಂಪು ಅವರದ್ದೊಂದು

ಸಾನೆಟ್. ಅದರಲ್ಲಿ ಮೂಡಿರುವ ಅವರ ಕೆಚ್ಚು ನೆಚ್ಚುಗಳು ಅನ್ಯಾದೃಶ್ಯವಾದುದು. ಬೆದರದಿರು ಬೆದರದಿರು, ನಾನಿಹೆನು ಓ ದೇವಿ, ಉದಯಿಸುವ ನೋರ್ವ ಕವಿ, ನಿನುದುರ ಭೂಮಿಯಂ ಅದ್ಭುತದಿ ಧಾರಿಣಿಯ, ಜನಗಳಿಗೆ ಮೈದೋರಿ ಉದಯ ಭಾಸ್ಕರ ತೇಜದಿಂ ಮೆರೆದು ಕಂಗಳಿಗೆ ಎಂಬ ಶ್ರೀ ಕುವೆಂಪು ನುಡಿ ಇಂದಿಗೂ ಅವರ ಧೀಶಕ್ತಿಯನ್ನು ಅಭಿಲಾಷೆಯನ್ನು ತೋರಿಸುವ ಮಹಾಮಂತ್ರ ನುಡಿಯಾಗಿದೆ. ಕಾಲ ಮೀರುವ ಮೊದಲು ನಮ್ಮ ಕನ್ನಡವನ್ನು ನಮಗಾಗಿ ಉಳಿಸಿಕೊಳ್ಳೋಣ. ಕವಿ ಕುವೆಂಪು ನಿಜಾರ್ಥದಲ್ಲಿ ಕನ್ನಡದ ಸಾಕ್ಷಿ ಪ್ರಜ್ಞೆ, ರಸಾನುಭೂತಿಯ ರಸಪಥ, ಕಾವ್ಯರ್ಷಿಯಾಗಿ, ದಾರ್ಶನಿಕರಾಗಿ, ಉತ್ತ ಮಾನವರಾಗಿ, ಉದಾರ ಮಾನವವಾದಿಯಾಗಿ ಕನ್ನಡ ಸರಸ್ವತಿಯ ಭಂಡಾರವನ್ನು, ಜನತೆಯ ಹೃದಯವನ್ನೂ ತುಂಬಿ ಕನ್ನಡದ ಮಹಾಭಾಗವಾಗಿ ಅವತರಿಸಿದ ಮಹಾಮೇರು ಕರ್ತೃತ್ವಧಾತ್ರಿ ಕನ್ನಡ ಕಾವ್ಯ ಸರಸ್ವತಿ.

0: ಸುಮಾರು 75 ವರ್ಷಗಳ ಇತಿಹಾಸವ. ಯಾವ ಮೋಹನ ಮುರಳಿ ಕರೆಯಿತು? ದೂರ ತೀರಕ್ಕೆ ನಿನ್ನನು ಕವನವನ್ನು ಕೇಳದಿರುವ, ಗುನುಗದಿರುವ ಕನ್ನಡಿಗ ಯಾರಿದ್ದಾನೆ? ಇಂದಿಗೂ ತನ್ನ ಹೊಸತನವನ್ನು ಉಳಿಸಿಕೊಂಡಿರುವ ಈ ಕವಿತೆಯ ಕೊನೆಯ ಸಾಲು ಇಷ್ಟೇ ಸಾಕೆಂದಿದ್ದೆಯಲ್ಲೋ, ಇಂದು ಏನಿದು ಬೇಸರ? ಕನ್ನಡದ ಬಗ್ಗೆ ನಿರಭಿಮಾನವನ್ನು ಮೂಡಿಸಿಕೊಂಡಿರುವ ವಿದ್ಯಾವಂತ ಕನ್ನಡಿಗರಿಗೇ ಕೇಳಿದಂತಿದೆ. ಈ ದಿವ್ಯ ಗೀತೆಯನ್ನು ರಚಿಸಿದ ಖ್ಯಾತ ಕವಿಯೇ ಮೊಗೇರಿ ಗೋಪಾಲಕೃಷ್ಣ ಅಡಿಗರು. ಇವರನ್ನು ಇಹಲೋಕದಿಂದ ಕಳುಹಿಸಿಕೊಡುವಾಗ ಗಾಯಕಿಯೊಬ್ಬರು ದುಃಖ ಉಮ್ಮಳಿಸಿ ಬಂದು ಚರಮ ಗೀತೆಯಾಗಿ ಈ ಹಾಡನ್ನೇ ಹಾಡಿದ್ದರಂತೆ. ಕನ್ನಡ ನಾಡಿನ ಕರಾವಳಿ ಅನೇಕ ಸಾಹಿತ್ಯ ದಿಗ್ಗಜರನ್ನು ಕನ್ನಡಕ್ಕೆ ನೀಡಿದೆ. ಅವರಲ್ಲಿ ನಮ್ಮ ಶ್ರೇಷ್ಠ ಕವಿ ಅಡಿಗರೂ ಒಬ್ಬರು. ಸಹಜವಾಗಿಯೇ ಬಾಲ್ಯದಲ್ಲಿ ಕರಾವಳಿಯ ಗಂಡು ಕಲೆ ಯಕ್ಷಗಾನದತ್ತ ಆಕರ್ಷಿತರಾದವರಿವರು. ಮನೆಯೇ ಮೊದಲ ಪಾಠಶಾಲೆ ಎಂದಾಗಿ ಇವರು ಬಾಲಕರಿದ್ದಾರೆ ಕಾವ್ಯ ರಚನೆಗೆ ಆರಂಭಿಸಿದ್ದರು. ಪ್ರಕೃತಿಯ ಮಡಿಲಲ್ಲಿ ಬೆಳೆದಿದ್ದ ಇವರು ಕನ್ನಡ ಕರಾವಳಿಯ ಪ್ರಾಕೃತಿಕ ಸೌಂದರ್ಯದಲ್ಲಿ ಮನದಣಿಯ ಮಿಂದಿದ್ದರು. ಸಮುದ್ರದ ಅಲೆಗಳ ಭೋರ್ಗರೆತ, ಪಶ್ಚಿಮ ಘಟ್ಟಗಳ ನಿಸರ್ಗ ಸೌಂದರ್ಯ, ತನ್ನ ಹಳ್ಳಿಯ ಗದ್ದೆ ತೋಟ ಕೆರೆ ತೊರೆ ಇವರ ಕಾವ್ಯ ರಚನೆಗೆ ಸಂತಸದ ಸಂಗಾತಿಗಳಾಗಿದ್ದವು. ನವೋದಯ ಪಂಥದಿಂದ ನವಕಾವ್ಯಕ್ಕೆ ಕಾಲಿರಿಸಿದ ಅಡಿಗರು ಮೊದಮೊದಲು ಬಹಳಷ್ಟು ವಿರೋಧವನ್ನು ಎದುರಿಸಿದರು. ಹೊಸದನ್ನು ಒಮ್ಮೆಗೇ ಜನರು ಸುಲಭದಲ್ಲಿ ಸ್ವೀಕರಿಸಲಾರರು ಎಂಬುದಕ್ಕೆ ಇದೊಂದು ನಿಜ ಸಾಕ್ಷಿ. ಆದರೆ ಅಡಿಗರ ಕನ್ನಡ ಪ್ರೇಮವನ್ನು ಮಾತ್ರ ಯಾರೂ ಪ್ರಶ್ನಿಸುವಂತಿಲ್ಲ. ಅವರು ಕನ್ನಡಾಂಬೆಗೆ ತನ್ನನ್ನು ಒಪ್ಪಿಸಿಕೊಂಡದ್ದು ಹೀಗೆ. ಆವ ವಿಧದಲ್ಲಿ ಕನ್ನಡ ಮಾತೆ ನಿನ್ನಡಿಯ ಸೇವೆಗನ್ನೀ ತಮ್ಮ ಮುಡಿಪಾಗಿ ಕೊಡಲಿ, ಜನನೀ ನಿನಗಾಗಿ ತನ್ನೆಲ್ಲವ ಬಲಿಗೊಡಲು ಅನುವಾಗಿರುವ ನಿದೋ ನಿನ್ನ ನಲ್ಗುವರ. ಒಬ್ಬ ಕವಿಯನ್ನು ಅವರ ಕಾವ್ಯದಲ್ಲಿ ನೋಡು ಎನ್ನುತ್ತಾರೆ. ಹಾಗೆ ಅಡಿಗರನ್ನು ಅರ್ಥ ಮಾಡಿಕೊಳ್ಳಲು ಅವರ ಕಾವ್ಯಕ್ಕೆ ಮೊರೆ ಹೋಗಬೇಕು. ಅಡಿಗರ ಪ್ರಕಾರ ಕಾವ್ಯವೆಂದರೆ ಜನ ಅದನ್ನು ಓದುವಂತಿರಬೇಕು ಎಂಬುದಾಗಿದೆ. ಕನ್ನಡಕ್ಕೆ ಮಣ್ಣಿನ ವಾಸನೆ ಎಂಬ ಪಾರಿಭಾಷಿಕ ಶಬ್ದವನ್ನು ಮೊದಲು ಕೊಡುಗೆಯಾಗಿ ನೀಡಿದವರೇ ಅಡಿಗರು. ಇದರೊಡನೆ ನಮ್ಮ ಉಸಿರು ಕನ್ನಡ, ನಮ್ಮ ಕಸುಬು ಕನ್ನಡ, ನಮ್ಮ ಹೆಸರು ಕನ್ನಡ, ನಮ್ಮ ಕಸುಬು ಕನ್ನಡ, ಕನ್ನಡವಿದು ಕನ್ನಡ, ಬನ್ನಮ್ಮ ಸಂಗಡ ಎನ್ನುತ್ತಾ ಒಂದಾಗುವ ಎಂದೆದ್ದರೆ ತಡೆವ ಬಂಟರೆಲ್ಲಿ, ಕನ್ನಡ ಜನ ಕವಿದೆದ್ದರೆ ನಿಲ್ಲುವ ಗಂಡರೆಲ್ಲಿ ಎಂದು ಕನ್ನಡ ಕ್ಷಾತ್ರವನ್ನು ಮೆರೆದಿದ್ದಾರೆ. ಮಧ್ಯಪ್ರದೇಶ ಸರ್ಕಾರದ ಪ್ರತಿಷ್ಠಿತ ಕಬೀರ್ ಸನ್ಮಾನ್ ಪಡೆದವರಲ್ಲಿ ಮೊದಲ ಕನ್ನಡಿಗರು ಅಡಿಗರು. ಇವರ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಎಂಬ ನುಡಿ ಕನ್ನಡಿಗರಿಗೆ ಗಾಯತ್ರಿ ಮಂತ್ರವಾದಾಗ ಮಾತ್ರ ಕನ್ನಡ ಕಟ್ಟುವಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಸಾಧ್ಯ. ಈ ರಾಜ್ಯೋತ್ಸವ ಮಾಸದ ಈ ಶುಭ ಸಂದರ್ಭದಲ್ಲಿ ಅದಕ್ಕಾಗಿ ಪಣತೊಡೋಣ. ಕನ್ನಡ ಸಾಹಿತ್ಯದ ಎಲ್ಲ ಮೇರು ಪುರುಷರನ್ನು ದಿನವೂ ನೆನೆಯೋಣ.
1: ಇದುವರೆಗೆ ಕನ್ನಡದ ನವ್ಯ ನವೋದಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯೆ. ಈಗ ದೊಡ್ಡರಂಗೇಗೌಡ ಅವರ ರಚನೆಯ ಒಂದು ಭಾವಗೀತೆ ಕೇಳೋಣ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರು.

ಮಧುರ ಮುಂಜಾವು ಭಕ್ತಿಗೀತೆ ಭಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿನ್ನ ಸ್ಮರಣ ಲೀಲಾ ಶ್ರವಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ರಚನೆ ಆರ್ ಎನ್ ಜಯಗೋಪಾಲ್,

ಚಂದ್ರಮೌಳಿಯ ಮಂದಿರ, ಶ್ರೀ ಉಡುಪಿ ಕೃಷ್ಣನ ಈ ಶಿಬಿರ. ಸಂಗೀತ ಕಟ್ಟಿ ಹಾಡಿದ್ದಾರೆ ಎಚ್ ಎ ಕಟ್ಟಿಯವರ ರಚನೆಯನ್ನು.

0: ಕಿರುಚಿತ್ರಮಂಡಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ.
1: ಇಂದಿನ ಶೀರ್ಷಿಕೆ ವಿಧಿಯ ದಾಳಿಗೆ ಪತ್ರವಾಣಿಯ ಸಾಂತ್ವನ. ಬಹುಶಃ ವಿಧಿಯ ದಾಳಿ ಎಲ್ಲರ ಅನುಭವಕ್ಕೂ ಬಂದಿರುವ ಸಂಗತಿಯಾಗಿದೆ. ಅದ ಬಗ್ಗೆ DVG ಏನ್ ಹೇಳ್ತಾರೆ? ದಾಳಿ ಮೆಲೆ ಮೆಲನೊಮ್ಮೆ, ದಾಳಿ ರಭಸದಿನೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ, ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳುಮೆಯ ನಿರ ನೀನು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ಕೆಲವು ಸಲ ನಿಧಾನವಾಗಿ ತಾಳಿಕೊಂಡು ಮೆಲ್ಲ ಮೆಲ್ಲನಿಗೆ, ಇನ್ನು ಸಲ ಬಹಳ ವೇಗವಾಗಿ ಮುತ್ತಿಗೆ ಹಾಕುವಂತೆ ಯಾರನ್ನೂ ಹೇಳದೆ ಕೇಳದೆ ವಿಧಿರಾಯ ಬಂದು ಎರಗ್ತಾನೆ. ಅವನು ಬಂದಾಗ ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲಿರೋರನ್ನ ಕೆಳಗೆ ಬೀಳಿಸ್ತಾನೆ. ಈ ಪರಿಸ್ಥಿತಿಯಲ್ಲಿ ನೀನು ದುಡುಕಿದರೆ ಕೆಲಸ ಕೆಟ್ಟು ಹೋಗುತ್ತೆ, ಆದ್ದರಿಂದ ನೀನು ಮಾತ್ರ ತಾಳ್ಮೆಯಿಂದ ಇರಬೇಕು ಅಂತ. ಅಂದರೆ ತಾಳಿ ಎಲೆಮೆಲನೊಮ್ಮೆ, ದಾಳಿ ರಭಸದಿನೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ, ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳುಮೆಯ ನೀರು ನೀನು ಮಂಕುತಿಮ್ಮ. ಇದಕ್ಕೆ ಪೂರಕವಾಗಿ ಒಂದು ನಡೆದ ಘಟನೆ ಹೇಳಬೇಕು ಅಂತ ಅನ್ಸುತ್ತೆ. ಹುಯಿಲ್ಗೋಳ್ ನಾರಾಯಣ ರಾಯರು, ಬಹುಶಃ ನೀವೆಲ್ಲ ಕೇಳೇ ಇರ್ತೀರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ರಚಿಸಿದವರು. ಅವರು ಆಳ್ನಲ್ಲಿ ನಡೆದಂಥ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು, ಅಥವಾ ಮೇಲಿಂದ ಮೇಲೆ ವಿಧಿಯ ಹೊಡೆತ ಅಂತ ಕೂಡ ಹೇಳ್ಬೋದು. ಹಾಗಾಯಿತು ಅದರ ಬಗ್ಗೆ. ಆ ಥರ ಹೊಡೆತಕ್ಕೆ ಒಳಗಾಗದಾಗ DVG ಅವರು ಹುಯಿಲ್ಗೋಳ್ ನಾರಾಯಣ ರಾಯರಿಗೆ ಒಂದು ಪತ್ರ ಬರೆದಿರ್ತಾರೆ. ಆ ಪತ್ರದ ಸಾರಾಂಶ ಕೂಡ ನಮಗೆ ಸಿಗ್ತಾ ಇಲ್ಲ, ಆದರೆ ಆ ಸಾರಾಂಶನ ಹುಯಿಲ್ಗೋಳ್ ನಾರಾಯಣ ರಾಯರು DVG ಅವರಿಗೆ ಉತ್ತರ ಬರೆದಿರ್ತಾರಲ್ಲ, ಅದರಿಂದ ನಾವು ತಿಳ್ಕೋಬಹುದಾಗಿದೆ. ಅದು ಹುಯಿಲ್ಗೋಳ್ ನಾರಾಯಣ ರಾಯರು ಬರೆದಂಥ ಪತ್ರ ಸಿಕ್ಕಿದೆ. ಅದರದ್ದ ತಾತ್ಪರ್ಯ ಹೇಳ್ತೀನಿ ಕೇಳಿ. ಅವ್ರು ಹೀಗೆ ಬರೀತಾರೆ: August 19, 1946 ನೀವು ಬರೆದ ಪತ್ರ ತಲುಪಿತು. ಅದನ್ನು ಓದಿ ನನಗೆ ತುಂಬ ಸಂತೋಷವಾಯಿತು. ಇನ್ನೂ ನಿಮ್ಮ ಅಥವಾ ನಿಮ್ಮಂಥ ನೆನಪಿನಲ್ಲಿ ನಾನು ಇದೀನಲ್ಲ ಅಂತನ್ಬಿಟ್ಟು ಅಂತ ನಾನು ನಲ್ದಾಡಿದೆ. ನನ್ನ ಕುಟುಂಬದಲ್ಲಿ ಈಗ ಸೌಖ್ಯವಿಲ್ಲ. 5 ತಿಂಗಳ ಹಿಂದೆ 15 ವರ್ಷದ ಗಂಡು ಮಗ ತೀರ್ಕೊಂಡ, 3 ತಿಂಗಳ ಹಿಂದೆ 12 ವರ್ಷದ ಹೆಣ್ಣು ಮಗಳು ತೀರ್ಕೊಂಡ್ಳು, ಮುಂದೆ ಒಂದು 15 ದಿವಸಕ್ಕೆ ನನ್ನ ಹೆಂಡತಿ ಕೂಡ ತೀರ್ಕೊಂಡ್ಳು, ಈಗ 25 ದಿವಸಗಳ ಹಿಂದೆ 3 ವರ್ಷದ ಮೊಮ್ಮಗನೂ ತೀರ್ಕೊಂಡ, ಹೀಗಾಗಿ ನಂಗೆ ಸೌಖ್ಯವಿಲ್ಲ ಅಂತ ಬರೆದಿದ್ದಾರೆ ಅದರಲ್ಲಿ. ಆದರೂ ಕೂಡ ತಮ್ಮ ಕಾಗದವನ್ನೆಲ್ಲ ಓದಿದ ಮೇಲೆ ಅವೆಲ್ಲ ಕೂಡ ಮರ್ತೋಯ್ತು. ತಮ್ಮಂಥವ್ರು ನನ್ನನ್ನು ಮರ್ತಿಲ್ವಲ್ಲ, ನೆನಪು ತಂದ ನೆನಪೇ ಆನಂದ ಅಂತ ಹೇಳ್ತಾರೆ. ಅವರು DVG ಅವರಿಗೆ ಬರೆದ ಪತ್ರದಿಂದ ದೊರಕಿದ ಸಮಾಧಾನದ ಬಗ್ಗೆ ತಿಳಿಸ್ತಾರೆ. ಇದು ಪತ್ರ ಕೊಡುವ ಸ್ಥೈರ್ಯ, ಧೈರ್ಯ, ಸಮಾಧಾನ. ಅದೇ ಇಂದಿನ ಕಾಲದಲ್ಲಾಗಿದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಅಂತಹ ನೊಂದವರಿಗೆ ನಿಮಗೆ ಫೋನ್ ಮಾಡಿದ್ದೆ, ಎಂಗೇಜ್ ಸೌಂಡ್ ಬರಾಯಿತು ಅಂತ ಯಾವಾಗಲಾದರೂ ಸಿಕ್ಕಾಗ ಸುಳ್ಳು ಹೇಳಿ ಕೈ ತೊಳೆದುಕೊಳ್ಳುವಂತಹ ಜಾಣ್ಮೆ ಬರ್ತಾ ಇತ್ತು. ಪತ್ರದಲ್ಲಿ ಹೃದಯಗಳು ಮಾತಾಡುತ್ತವೆ, ಫೋನಿನಲ್ಲಿ ನಾಲ್ಗೆಗಳು ಸುಳ್ಳನ್ನಾಡುತ್ತವೆ. ಗಮನಿಸಬೇಕು ನೀವು, ಪತ್ರದಲ್ಲಿ ಹೃದಯಗಳು ಮಾತನಾಡುತ್ತವೆ, ಫೋನಿನಲ್ಲಿ ನಾಲಿಗೆಗಳು ಸುಳ್ಳನ್ನಾಡುತ್ತವೆ. 19 ಬರೆದ DVG ಅವರ ಪತ್ರಕ್ಕೆ 22 August 1946 ಹುಯಿಲ್ಗೋಳ್ ನಾರಾಯಣ ರಾಯರು ಅಂತಹ ಸಂಕಟದ ಪರಿಸ್ಥಿತಿಯಲ್ಲೂ ಉತ್ತರಿಸಿದ್ದು ಕಂಡಾಗ ಪತ್ರದ ಮಹಿಮೆಗೆ, ಅದರ ಮಹತ್ವದ ಕೊಡುಗೆಗೆ ಇದಕ್ಕಿಂತ ತಾಜಾ ಉದಾಹರಣೆ ಬೇಕೇ ಅಂತ ಅನಿಸುತ್ತೆ. ಕಾಗದ ಬಂದಿದೆ, ನಮಗೊಂದು ಕಾಗದ ಬಂದಿದೆ, ಪದ್ಮನಾಭ ತಾನೇ ಬರೆದ ಕಾಗದ ಬಂದಿದೆ ಎಂದು ಪುರಂದರದಾಸರೇ ಹಾಡಿ ತೋರಿಸಿದ್ದಾರರು. ಇಂತಹ ಭವಬಂಧನದ ಸಂದರ್ಭದಲ್ಲಿ ಧೃತಿಗೆಡದಿರುವುದಕ್ಕೆ ಎನ್ನುವುದು ನಮಗೆ ನೆನಪಾಗಬೇಕು. ಈ ವಿಧಿ ಅಂತ ಅಂದಾಗ DVG ಅವರು ಇನ್ನೊಂದು ಪದಲ್ಲಿ, ಇನ್ನೊಂದು ರೂಪದಲ್ಲಿ ಆ ವಿಧಿಯ ಬಗ್ಗೆ ಹೇಳಿದ್ದಾರೆ, ಅದನ್ನು ಹೇಳ್ಬಿಡಬೇಕು ಅಂತ ಅನ್ಸುತ್ತೆ. ಅದು ಹೀಗಿದೆ: ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತೋ, ಗಾಳಿ ಯಾವ ಗಮೋ ಬಂದೆತ್ತಣಿನೋ ಬೀಸುತ್ತ, ಮೇಲ ಕೀಳಾಗಿಪದು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ಈ ಕಾಲವೆಂಬ ನದಿಯಲ್ಲಿ ನಮ್ಮ ಬಾಳೆಂಬ ದೋಣಿಯು ಮೆರೆದು ಹಾಯಾಗಿ ನದಿಯಲ್ಲಿ ಯಾವ ಭಯವನ್ನೂ ಕಾಣದೆ ಸಾಗುತ್ತಾ ಇದ್ದಾಗ ಒಂದು ಬಿರುಗಾಳಿ ಯಾವಾಗಲೋ ಬಂದು ಎಲ್ಲಿಂದಲೋ ಬೀಸುತ್ತಾ ಈ ದೋಣಿನ ಕಳಕಾಗಿ ಆಗಿಸ್ಬಿಡುತ್ತಂತೆ. ಇದನ್ನು ನಾವು ಜೀವನದಲ್ಲಿ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಅದಕ್ಕೆ DVG ಹೇಳ್ತಾರೆ: ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಯಾವ ಗಮೋ ಬಂದೆತ್ತಣಿನೋ ಬೀಸುತ್ತ, ಮೇಲ ಕೀಳಾಗಿಪದು ಮಂಕುತಿಮ್ಮ. ಆಗ ಇಂತಹ ಸಂದರ್ಭಗಳಲ್ಲಿ ಹಿಂದೆ ಪತ್ರದ ಮೂಲಕ ಸಾಂತ್ವನ ಕಂಡುಕೊಳ್ತಿದ್ರು ಅಂತ ಆಗ್ಲೇ ಹೇಳಿದೆ ಹುಯಿಲ್ಗೋಳ್ ನಾರಾಯಣ ರಾಯರ ಬಗ್ಗೆ. ಅಂಥದೇ ಒಂದು ಘಟನೆ ಪತ್ರವಾಣಿಯೇ ಹೃದಯ ಅಂತ. ಅದು ಹೀಗಿತ್ತು ನಡೆದ ಘಟನೆ. ಬಿಜಾಪುರದ ತಾಯಿಯೊಬ್ಬ

ತನ್ನ ಸೈನಿಕ ಮಗನಿಗೆ ಬರೆದ ಪತ್ರ ಹೀಗಿತ್ತು. ಮಗನೇ, ಹೋರಾಡು. ಶತ್ರುಗಳು ನಮ್ಮ ದೇಶದೊಳಕ್ಕೆ ಕಾಲಿಡುವ ಮೊದಲು ಅವರು ನಿನ್ನ ದೇಹದ ಮೇಲೆ ತುಳಿದುಕೊಳ್ಳಬೇಕು. ಅದನ್ನು ಓದಿದ ಬೆಟಾಲಿಯನ್ ಮುಖ್ಯಸ್ಥ ತನ್ನ ಸಂಗಡಿಗರೊಂದಿಗೆ ಸೇರಿ ಬರೆದ ಉತ್ತರ ಇನ್ನೂ ಸೊಗಸಾಗಿತ್ತು, ಹಾಗೂ ನಮ್ಮ ಅಂತಃಕರಣವನ್ನು ಬಡಿದೆಬ್ಬಿಸುವಂತಿತ್ತು. ಅವನು ಬರೀತಾರೆ, ಪುತ್ರನ, ನಿಮ್ಮ ಮಗನ ಹೆಣ ಬೀಳೋದಕ್ಕಿಂತಲೂ ಮೊದಲು ಶತ್ರುಗಳು ನಮ್ಮ ದೇಹದ ಮೇಲೆ ಕಾಲಿಟ್ಟು ಬರಬೇಕು. ನಿಮ್ಮ ಮಗನನ್ನು, ದೇಶವನ್ನು ಕಾಪಾಡ್ತೇವೆ ಅಂತ ಹೇಳಿ ಅಂತ. ಹೇಗಿದೆ ನೋಡಿ ಉತ್ತರ, ಅಂತಹ ಸ್ಫೂರ್ತಿ ತಂದುಕೊಟ್ರು. ವಿಧಿಯ ಹೊಡೆತ ತಾಳಿಕೊಳ್ಳಲು ಏನು ಮಾಡಬೇಕು? ಕೆಲವರು ದೇವರ ಮೇಲೆ ಭಾರ ಹಾಕ್ತಾರೆ. ಅದಕ್ಕೆ ಡಿ ವಿ ಜಿ ಏನಂತಾರೆ ಕೇಳಿ. ನಿನ್ನ ಹೆಗಲ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ತಾವೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತಂದರೆ, ನನಗೇನು ತಿಳಿಯೋದು, ದೈವಿಚ್ಛೆ ಇದ್ದಂತೆ ಆಗಲಿ ಅಂತ ವಿಧಿ ಹೊಡೆತ ಬಿದ್ದಾಗ ಜನ ಸಾಮಾನ್ಯವಾಗಿ ಹೇಳೋದುಂಟು. ಆಗ ನಮ್ಮ ಹೆಗಲಿನ ಮೇಲಿನ ಹೊರೆಯನ್ನು ಉಪಾಯವಾಗಿ ದೈವ ಭುಜಕ್ಕೇರಿಸುವ ಸಿದ್ಧತೆ ಸಾಗೋದಿಲ್ಲ, ದೈವ ಅದನ್ನು ಒಪ್ಪೋದೂ ಇಲ್ಲ. ನಿನಗೆ ನೀನೇ ಹೆಗಲಿನ ಹೊರೆಯನ್ನು ಹೊರು ಅಂತ ದೈವ ಅನ್ನುತ್ತೆ ಅಂತ ಹೇಳ್ತಾರೆ. ವಿಧಿ ನಿನ್ನ ಬೇಡಿಕೆಯನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು, ಆದರೆ ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಗಳು ಬಳಸಿ ನಿನ್ನ ಬಲವನ್ನು ಮೆರೆಸು, ಅದರಲ್ಲಿ ತಪ್ಪೇನೂ ಇಲ್ಲ ಅಂತ. ಈ ಪದ್ಯ ಇನ್ನೊಮ್ಮೆ ಹೇಳಬೇಕು ಅಂತ ಅನ್ಸುತ್ತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಹೀಗೆ ಪದ್ಯಗಳು ಒಂದೊಂದಾಗಿ ಜ್ಞಾಪಕ ಬರ್ತಾನೆ ಇರುತ್ತೆ. ಪೂರ್ವಕವಾದ ಇನ್ನೊತ್ತೆ ಹೇಳ್ಬಿಟ್ರೆ ಅಲ್ಲಿಗೆ ಒಂಥರ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಅನ್ಸುತ್ತೆ. ಈ ವಿಧಿ ಬಗ್ಗೆ ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ್ಲ ಮಂಕುತಿಮ್ಮ. ಅಂದರೆ ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಲು ನಮ್ಮ ಬುದ್ಧಿಶಕ್ತಿಯ ಸಾಕು ಎಂದೇನಲ್ಲ, ಮತ್ತು ಪರಮೇಶ್ವರನ ಕರುಣೆಯ ಅವಶ್ಯಕತೆ ಇಲ್ಲವೆಂದಲ್ಲ, ಆದರೆ ನಮ್ಮ ಕಾಲುಗಳು ನಡೆಯುವಷ್ಟು ಮತ್ತು ನಮ್ಮ ಕಣ್ಣುಗಳಿಗೆ ಕಾಣಿಸುವಷ್ಟು ದೂರವನ್ನು ನಾವು ನಮ್ಮ ಪ್ರಯತ್ನಗಳಿಂದಲೇ ಸಾಗದಿದ್ದರೆ ನಮ್ಮ ಕರ್ತವ್ಯದಲ್ಲಿ ಲೋಪ ಉಂಟಾಗುವುದು ತಾನೇ ಅಂತ ಡಿ ವಿ ಜಿ ಅವರು ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೇ ಲೋಪವಲ್ಲ ಮಂಕುತಿಮ್ಮ. ಅಯ್ಯೋ, ನನ್ನ ಕೈಲಿ ಈ ಕೆಲಸ ಸಾಧ್ಯವಿಲ್ಲವ ಎಷ್ಟೋ ಜನ ಅಂತಾರಲ್ವಾ. ನಾವು ಹಾಗೆ ಅನ್ಕೋಬಾರದು ಅಂತ ಡಿ ವಿ ಜಿ ಅವರೇ ಸಾಂತ್ವನ ಹೇಳಿದ್ದಾರೆ. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯಿತು, ಮುನಿ ಕವಿತೆಗೆಂದು ನಿನ್ನ ಎದೆಯ ಎಡೆಯಾಯಿತು. ಘನಮಹಿಮನೋಳ್ ಜ್ವಲಿಸುತ್ತ ಇತರರೋಳ್ ನಿದ್ರಿಸುತ್ತೆ ಅನಲನು ಎಲ್ಲರೊಳಿಹನು ಮಂಕುತಿಮ್ಮ. ಶ್ರೇಷ್ಠವಾದ ಹಿರಿಮೆಯುಳ್ಳವನಲ್ಲಿ ಉರಿಯುತ್ತಿರುವ ಮತ್ತು ಇತರರಲ್ಲಿ ನಿದ್ರಿಸುತ್ತಿರುವ ಅಗ್ನಿ ಎಲ್ಲರಲ್ಲೂ ಇದ್ದಾನೆ. ಕೆಲವರು ಅದರಿಂದ ಉಪಯೋಗ ಪಡಿತಾರೆ, ಕೆಲವರು ಅದರ ಉಪಯೋಗ ಪಡೆಯೋದಿಲ್ಲ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು, ನಿನಗಿಲ್ಲದೆ ಇದ್ದಿದ್ದು ವಾಲ್ಮೀಕಿಗೆ ಇದ್ಬಿಟ್ಟಿತ್ತ ಕಣ್ಣುಬಾಯಿ. ಮುನಿ ಕವಿತೆಗೆಂದು ನಿನ್ನ ಎದೆಯೋಳು ಎಡೆಯಾಯಿತು, ಆ ಕವಿತೆಗೆ ನಿನ್ನ ಎದೆಯಲ್ಲಿ ಎಡೆ ಹೇಗಾಯ್ತು ಅಂತ. ಅಷ್ಟು ಚೆನ್ನಾಗಿದೆ ಅಲ್ವಾ ವಾಲ್ಮೀಕಿ ಬರೆದದ್ದು ರಾಮಾಯಣ. ಘನಮಹಿಮನೋಳ್ ಜ್ವಲಿಸುತ್ತ ಇತರರೋಳ್ ನಿದ್ರಿಸುತ್ತೆ, ಅಂದರೆ ವಾಲ್ಮೀಕಿ ಮಹಾಮಹಿಮ ಅವನಲ್ಲಿ ಜ್ವಲಿಸ್ತಾ ಇದೆ, ಇತರರೋಳ್ ನಿದ್ರಿಸುತ್ತೆ. ಇಲ್ಲ ಹಾಗಂತ ತಿಳ್ಕೊಬೇಡಿ. ಅನಲನು ಎಲ್ಲರೊಳು ಇಹನು, ಅಂದರೆ ನಾವು ಹುಡುಕೋಬೇಕು ಅಂತಹ ಅಗ್ನಿ ಅಥವಾ ಅಂತಹ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳಿ. ಇದೇ ಪದ್ಯನ ಇನ್ನೊಂದು ರೀತಿಯಲ್ಲಿ ಅವಲೋಕಿಸಿದರೆ ಕಗ್ಗ ರಚಿಸಿದ್ದು ನನ್ನಂಥವರಿಗೆ ಹೇಗೆ ಉಪಯೋಗ ಆಗಿದೆ ಅಂತಂದರೆ, ಕಗ್ಗವನ್ನು ಈ ರೀತಿ ಬರೆದು ಪ್ರಕಟಿಸಿದ್ದಕ್ಕಾಗಿ ಡಿ ವಿ ಜಿ ಅವರಿಗೆ ನನ್ನ ಅತಾನಂತ ಧನ್ಯವಾದಗಳು. ಏಕೆಂದರೆ ನಮ್ಮಂಥವರಿಗೆ, ಅಂದರೆ ಸ್ವಂತ ಕೃತಿ ರಚಿಸಲಾರದವರಿಗೆ, ಸ್ವಂತ ಕೃತಿ ರಚಿಸಲು ಆಗದವರಿಗೆ ಈ ರೀತಿ ವ್ಯಾಖ್ಯಾನ ಮಾಡೋದಕ್ಕೆ, ಪ್ರವಚನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡನೇ ಉದ್ಗಾರ, ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಅಥವಾ ಬೈದರೆ ಏನು ಮಾಡಬೇಕು? ಡಿ ವಿ ಜಿ ಅವರು ಅದಕ್ಕೆ ಹೇಳಿದ್ದಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಸಕರು, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ ಮಂಗಬುದ್ಧಿಯ ಜನರು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ, ಇನ್ನೊಬ್ಬರ ಮನಸ್ಸಿನಲ್ಲಿ ಇರೋದನ್ನು ಮುಖಭಾವದಿಂದ ತಿಳಿಯಲಾರದ ಬಂಧುಗಳು ಮಾತು ಮಾತುಗೂ ನಿನ್ನ ಕಾರ್ಯಗಳನ್ನು ಹೀಯಾಳಿಸುವ ಹೆಂಡತಿ ಅಥವಾ ಗಂಡನೂ ಆಗ್ಬೋದು, ಅಥವಾ ಮಕ್ಕಳು ಕೂಡ ಆಗ್ಬೋದು, ಅಥವಾ ಸ್ನೇಹಿತರು ಕೂಡ ಆಗ್ಬೋದು, ಹಂಗಿಸ್ತಾನೆ ಇರ್ತಾರೆ. ಇದಕ್ಕೆ ಒಂದು ಉಪಮೇ ಥರ ಹೇಗೆ ಕೊಡ್ತಾರೆ ಅಂತಂದರೆ, ಬಂಗಾರದ ಹತ್ತಿಯಿಂದ ಹಣೆಯ ಮೇಲೆ ಚುಚ್ಚಿ ಗಾಯ ಆಯಿತು ಅಂತಂದರೆ ಅದನ್ನು ಸಿಂಗಾರದ ಚಿಹ್ನೆ ಅಂತ ಗಣಿಸುವ
ಅಥವಾ ಯೋಚಿಸುವ ಕಪಿಬುದ್ಧಿಯ ಜನರು ಇವರು ಅಂತ. ಅದಕ್ಕೆ ಹೇಳ್ತಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಸಕರು, ಬಂಗಾರದ ಸಿ ಚುಚ್ಚೆ ಸಿಂಗರದ ಬೊಟ್ಟೆನುವ. ಅಂದ್ರೆ ಬಂಗಾರದ ಸಿ, ಬಂಗಾರದ ಕತ್ತಿ ಚುಚ್ಚಿದರೆ ಸಿಂಗರದ ಬೊಟ್ಟು ಅಂತ ಅನ್ಕೋತಾರಂತೆ ಮಂಗ ಬುದ್ಧಿಯ ಜನರು ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಒಂಥರ ಇನ್ನೊಂದ್ಸಲ ಆತರ ಹಂಗಿಸಬಾರದು ಜನನ್ನ ಅಂತ ಅನ್ನೋ ಹಾಗಿದೆ. ಇದಕ್ಕೆ ಒಂದು ಪೂರ್ವಕವಾಗಿ ಒಂದು ಕತೆ ಹೇಳ್ಬಿಡ್ಬೇಕು ಅಂತಂದ್ರೆ ಅವಾಗ ಮನಮುಟ್ಟತ್ತೆ ಅಂತ ಅನ್ಸುತ್ತೆ. ಆನೆ ನೀವೆಲ್ಲ ನೋಡೇ ಇರ್ತೀರ, ಆನೆ ಎಷ್ಟು ದೊಡ್ಡದಾದಂತಹ ಒಂದು ಪ್ರಾಣಿ. ಆದರೆ ಆ ದೇವನ ಸೃಷ್ಟಿ ಹೇಗಿದೆ ಅಂತಂದ್ರೆ, ಅಷ್ಟು ಅಗಾಧವಾದ ದೇಹಕ್ಕೆ ಆ ಕಣ್ಣು ಅದು ಎಷ್ಟು ಪುಟ್ಟದಾಗಿದೆಯಲ್ಲ, ಇದೇನು ದೇವರ ಸೃಷ್ಟಿ ಅಂತ ಅನ್ಕೋಬಹುದು. ಆದರೆ ಅದರ ಕಣ್ಣು ಎಷ್ಟು ಸೂಕ್ಷ್ಮ ಅಂತಂದ್ರೆ, ಅದರಿಂದ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ, ನಾವು ಅಷ್ಟೇ ನಮ್ಮ ಸುತ್ತಮುತ್ತ ಆಗುದನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕು ಅಂತ ಹೇಳಿ. ಅಂತ ಇನ್ನೊಂದು ಅಂಗ ತಗೊಂಡ್ರೆ ಕಿವಿಗಳು, ಕಿವಿ ಒಂಥರ ಮೊರದಗಲ ತರ ಇರುತ್ತೆ. ಅದು ಬೇರೆ ಪ್ರಾಣಿಗಳಲ್ಲೆಲ್ಲ ಆ ಪ್ರಾಣಿಯ ದೇಹಕ್ಕೆ ಅನುಗುಣವಾಗಿತ್ತು ಅಂತಂದ್ರೆ, ಅದಕ್ಕೆ ಪ್ಯಾರಲಲ್ ಆಗಿತ್ತು ಅಂದ್ರೆ, ಇದಕ್ಕೆ ಒಂಥರ ದೇಹಕ್ಕೆ ಅಡ್ಡಡ್ಡಾಗಿ 90 ಡಿಗ್ರಿ ಇರುತ್ತೆ. ಅಂದ್ರೆ ಯಾವುದೇ ವಿಷಯ ಬಂತು ಅಂದ್ರೆ ಅಡ್ಡ ಹಾಕಿ ತಡೆದು ತನಗೆ ಬೇಕಾದ್ದನ್ನ ಒಳಗೆ ಬಿಟ್ಕೊಂಡು ಉಳಿದಂತೆ ಹಿಂಗೆ ಆಡಿಸ್ಬಿಟ್ಟು ಕ್ರಿಕೆಟ್ನಲ್ಲಿ ಸ್ಕ್ವೇರ್ ಕಟ್ ಮಾಡಿಬಿಡ್ತಾರಲ್ಲ, ಅಥವಾ ಪಾಯಿಂಟ್ನಲ್ಲಿ ಅಥವಾ ಸ್ಲಿಪ್ನಲ್ಲಿ ಕಟ್ ಮಾಡ್ತಾರಲ್ಲ, ಆ ಥರ ಬಿಟ್ಬಿಡ್ಬೇಕು ಅಂತ ಹೇಳಿ. ಅಂತ ಮುಂದಕ್ಕೆ ಸೊಂಡ್ಲನ್ನು ಗಮನಿಸಿ, ಆ ಸೊಂಡ್ಲು ಯಾವಾಗಲೂ ಸುಮ್ಮನೆ ಇರಲ್ಲ, ಆ ಕಡೆ ಈ ಕಡೆ ಆಡಿಸ್ತಾನೆ ಇರುತ್ತೆ. ಅದರಿಂದ ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇದೆ, ಯಾರ್ಯಾರಿದ್ದಾರೆ ಅಂತನ್ನೋದನ್ನು ಪರಿಗ್ರಹಿಸಬೇಕು ಅಂತ ಹೇಳಿ. ಅಂತ ನಮ್ಮ ಪಕ್ಕದ ಮನೆಯಲ್ಲೇ ಭಯೋತ್ಪಾದಕರು ಬಂದು ಕೂತಿದ್ರು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಇವತ್ತಾಗಿದೆ. ಅದರಿಂದ ಅವಲೋಕಿಸ್ತಿರಬೇಕು, ಅನ್ವೇಷಣೆ ಮಾಡ್ತಿರಬೇಕು, ಹುಡುಕ್ತಾ ಇರಬೇಕು, ಅದನ್ನ ಗ್ರಹಿಸ್ತಾ ಇರಬೇಕು ವಿಷಯಗಳನ್ನು. ಅಂತ ಕೊನೆಯದಾಗಿ ಅದರ ಹೊಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಯಾರಾದರೂ ಏನಾದ್ರು ಅಂದರೆ ತಲೆಗೆ ಹಾಕೋಬೇಡಿ ಸ್ವಾಮಿ, ಹೊಟ್ಟೆಗೆ ಹಾಕ್ಕೊಂಬಿಡಿ. ಹೊಟ್ಟೆಗೆ ಹಾಕ್ಕೊಂತು ಅಂತಂದರೆ ಅದಕ್ಕೊಂದು ಅವಧಿ ಇದೆ, 24 ಗಂಟೆ, ಅಷ್ಟರಲ್ಲಿ ಅದು ಹೊರಗೆ ಬಂದ್ಬಿಡಬೇಕು, ಇಲ್ಲ ಮೇಲಿಂದ ಅಥವಾ ಕೆಳಗಿಂದನೋ. ಅದರಿಂದ ಮನೆಯಲ್ಲಿ ಯಾರಾದರೂ ಅಂದರೆ ಈ ಆನೆ ಕತೆ ಜ್ಞಾಪಿಸ್ಕೊಳ್ಳಿ. ಮುಂದಿನ ಉದ್ಗಾರ, ಜೀವನದಲ್ಲಿ ವಿದ್ಯಾರ್ಥಿ ದೆಸೆ ಮುಗಿದ ನಂತರವೂ ಅಧ್ಯಯನದ ಅವಶ್ಯಕತೆ ಇದೆಯೇ ಅಂತ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಸ್ವಾಧ್ಯಾಯ ಪ್ರಶಂಸಾ ಎಂಬ ಭಾಗದಲ್ಲಿ ಸತ್ಯಂಚ ಸ್ವಾಧ್ಯಾಯ ಪ್ರವತಿನೇಚ, ತಪಶ್ಚ ಸ್ವಾಧ್ಯಾಯ ಪ್ರವತಿನೇಚ ಅಂತ ಬರುತ್ತೆ. ನಾನು ಆಡಿದ ಮಾತೆಲ್ಲ ಎಲ್ಲಿ ಸಿಗುತ್ತೆ ಅಂತೀರೋ ಅದಕ್ಕೆ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಮತ್ತು ನಮ್ಮ ಅನುಭವಗಳನ್ನು ಕೊಂಚ ಸೇರಿಸಬೇಕು. ಒಂದು ಒಳ್ಳೆಯ ಪುಸ್ತಕ ಕಷ್ಟಕಾಲದಲ್ಲಿ ಸ್ನೇಹಿತನಾಗುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತೆ. ಉದಾಹರಣೆ ಕಗ್ಗ. ಜಗತ್ತನ್ನು ಬೆಳಗಿಸಲು ಸೂರ್ಯ ಬೇಕು, ಬದುಕನ್ನು ಬೆಳಗಿಸಲು ಪುಸ್ತಕ. ಉತ್ತಮ ಪುಸ್ತಕಗಳನ್ನು ಆರಿಸಿರಿ, ಓದಿದ್ದನ್ನು ಚೆನ್ನಾಗಿ ಮನನ ಮಾಡಿ, ಲೌಕಿಕವಾಗಿ ಸಣ್ಣತನಗಳಿಂದ ದೂರವಾಗಿ ಓದು, ಅಷ್ಟು ಸಹಾಯಕಾರಿ. ಪುಸ್ತಕ ಓದೋದಕ್ಕೆ ಸಮಯ ಇಲ್ಲಿ ಅಂತೀರಾ, ಇರುವ ಸಮಯವ ಮರೆತು ಇಲ್ಲವೆಂದಳುವೇಕೆ, ಸಮಯವಿದೆ ಎಲ್ಲದಕ್ಕೂ ಆದ್ಯತೆಯ ಮೇರೆ, ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡದು ಹೇ ಮುದ್ದುರಾಮ. ಕೆಸಿ ಶಿವಪ್ಪನವರು ತಮ್ಮ ಪದ್ಯದಲ್ಲಿ ಕಗ್ಗ ಇರುವಂತೆಯೇ ಇರುವ ಪದ್ಯಗಳಲ್ಲಿ ಈ ಥರ ಹೇಳಿದ್ದಾರೆ, ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡುದು ಹಿಂದೆ ಮುದ್ದುರಾಮ. ಅಂತಂದ್ರೆ ಉದಾಹರಣೆಗೆ ನಾವು ಶಂಕರಾಚಾರ್ಯ, ಖ್ಯಾತ ಗಣಿತಜ್ಞ ರಾಮಾನುಜಂ, ವಿವೇಕಾನಂದ ಇವರುಗಳನ್ನ ತಗೋಬಹುದು. ಎಲ್ಲರೂ ಕೂಡ, ಈ ಮೂವರು ಕೂಡ ಅಗಾಧವಾದ ಕೆಲಸವನ್ನು ಮಾಡಿಟ್ಬಿಟ್ಟು 32, 36, 38 ವರ್ಷಕ್ಕೆ ಹೋಗೇ ಬಿಟ್ರಲ್ಲ. ಇತ್ತೆ ಕಾಲದ ಕೊರತೆ ಹಿರಿಯ ಚೇತನಗಳಿಗೆ, ಕಾಲ ಓಡುದು ಹಿಂದೆ ಮುದ್ದುರಾಮ. ಈ ಪುಸ್ತಕ ಅಂದಾಗ DVG ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಅದರ ಅರ್ಥ ಹೀಗಿದೆ, ಪುಸ್ತಕಗಳನ್ನು ಓದಿ ದೊರೆತ ಜ್ಞಾನ ತಲೆಯ ಮೇಲೆ ಇಟ್ಟ ಮಣಿಯಂತೆ, ಅರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಅಂದರೆ ಅದನ್ನು ಓದಿದ್ದನ್ನು ನಾವು ಚಿತ್ತದಲ್ಲಿ ಸೇರಿಸ್ಕೊಂಡಾಗ ಅಥವಾ ನಮ್ಮ ಮನಸ್ಸಿನಲ್ಲಿ ಸೇರಿಸ್ಕೊಂಡಾಗ ಅದು ಗಿಡದಲ್ಲಿ ಬೆಳೆದ ಹೂವಿನಂತೆ. ಯಾರು ಇತ್ಕೊಳ್ಳೋಕೆ ಬರೋದಿಲ್ಲ ಸ್ವಾಮಿ. ಆದರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಸ್ತುವಿನ ಸಾಕ್ಷಾತ್ಕಾರ ಆಗುದು ಅದನ್ನು ಅಂತರೀಕ್ಷಣೆಯಿಂದ, ಅಂದರೆ ಅದರ ಒಳನೋಟದಿಂದ ಹೊರತು ಪಾಂಡಿತ್ಯದಿಂದಲ್ಲ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಒಂದು ಕತೆ ಹೇಳಬೇಕು ಅಂತ ಅನ್ಸುತ್ತೆ. ಅಂದರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ. ಈ ತರು ತಳೆದ ಪುಷ್ಪ ಅಂತಿರುತ್ತಲ್ಲ, ಅದಕ್ಕೆ ಪೂರಕವಾಗಿ ಒಬ್ಬ ರಾಜ ಇದ್ದಂತೆ, ತನ್ನ ರಾಜ್ಯಕ್ಕೆ ಒಬ್ಬ ದಕ್ಷನೊಬ್ಬನನ್ನು ಮಂತ್ರಿಯನ್ನಾಗಿ ಆರಿಸಬೇಕಾಗಿತ್ತಂತೆ. ಅದಕ್ಕಾಗಿ ಹುಡುಕಾಟ ಆರಂಭವಾದಾಗ ಒಂದು ಪರೀಕ್ಷೆಯನ್ನು ಏರ್ಪಡಿಸೋಣ ಅಂತ ಅನ್ಕೊಂಡಂತೆ. ಅದರಂತೆ ಒಂದು ಊರಿಗೆ ಬಂದ ರಾಜ, ಅಲ್ಲಿ ನೆರೆದಿದ್ದ ಅಭ್ಯರ್ಥಿಗಳಿಗೆ ಒಂದು ಸವಾಲು ಹಾಕಿದ. ಪ್ರಶ್ನೆ ಹೀಗಿತ್ತು,
ಕಪ್ಪು ಬಣ್ಣ, ಬಿಳಿ ಬಣ್ಣ, ಕಂದು ಬಣ್ಣ ಅಥವಾ ಈ ಮೂರು ಬಣ್ಣಗಳ ಮಿಶ್ರಣದ ಹಸು ಬೇಡ, ವಿಶಿಷ್ಟ ಬಣ್ಣದ ಹಸು ಬೇಕು ನನಗೆ, ಯಾವಾಗ

0: ಕೊಡ್ತೀರಾ ಅಂತ. ಯಾರೆಲ್ಲೂ ಉತ್ತರ ಬರಲಿಲ್ಲ. ಆಗ ಒಬ್ಬ ದನ ಕಾಯುವ ಹುಡುಗ ಮುಂದೆ ಬಂದು ಹೀಗೆ ಹೇಳ್ದ, ಅವಶ್ಯವಾಗಿ ಕೊಡೋಣವಂತೆ ರಾಜರೇ, ನನಗೆ ಬೆಳಗಿನಿಂದ ಸಂಜೆಯವರೆಗೂ ಬಹಳ ಕೆಲಸ, ಪುರುಸತ್ತೋದಿಲ್ಲ. ಆದರೆ ರಾತ್ರಿ ನಾವು ಮಾರುವ ಪದ್ಧತಿ ಇಲ್ಲ. ಉಳಿದ ಸಮಯದಲ್ಲಿ ಬಂದರೆ ನೀವು ಕೇಳಿದ ವಿಶಿಷ್ಟ ಹಸುವನ್ನು ಕೊಡೋಣವಂತೆ ಅಂತ ಹೇಳ್ತಾನೆ. ತಕ್ಷಣ ರಾಜ ಅವನನ್ನು ಮಂತ್ರಿಯನ್ನಾಗಿ ಮಾಡಿದಂತೆ. ಇದನ್ನೇ ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ ಅಂತ ಹೇಳೋದು.
1: ಬದುಕು ಜಟಕ ಬಂಡಿ
2: ಜೀವನವೆಂದರೆ ಹೀಗೆ
1: ಬಂಡಿ
2: ಸರಣಿ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.
2: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್ ಬಿಎನ್.
1: ದಂತೆ ಪಯಣಿಗರು
2: ಸಂಕನ ಆರ್ ಜ್ಯೋತಿಶ್ರೀ, ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿಹುದೊಮ್ಮಂಕುತಿಮ್ಮ ಪದ ಕುಸಿಯ ನೆಲವಿಹುದೊಮ್ಮಂಕುತಿಮ್ಮ.
3: ಇದುವರೆಗೆ ನೀವು ಕೇಳಿದ ಕಾರ್ಯಕ್ರಮಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.